ಆಕಾಶವಾಣಿ ಧಾರವಾಡ ತರಂಗಾಂತರ 392.16 ಮೀಟರುಗಳು ಅಥವಾ 765 ಕಿಲೋಹರ್ಟ್ಸ್. ನಮ್ಮ ಡಿಜಿಟಲ್ ಪ್ರಸಾರ 756 ಕಿಲೋಹರ್ಟ್ಸ್ ತರಂಗಾಂತರಗಳಲ್ಲಿ ಲಭ್ಯವಿದ್ದು FM 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲೂ ಕೇಳುವಿರಿ.

0: ಅಂತರ ಬೆಳೆಯಾಗಿ ಸೋಯಾ ಅವರೆ ಅಥವಾ ಸೆಣಬನ್ನ ಬೆಳೆದಲ್ಲಿ ಕಳೆಯ ಪ್ರಮಾಣ ಕಡಿಮೆಯಾಗುವುದು, ಈ ಬೆಳೆಗಳನ್ನು ಬೆಳೆದಾಗ ಈಗ ತಾನೇ ಹೇಳಿದ ಕಳೆನಾಶಕಗಳನ್ನು ಸಿಂಪರಣೆ ಮಾಡಬಾರದು. ಕಬ್ಬಿನಲ್ಲಿ ತುಕ್ಕು ರೋಗದ ಬಾಧೆ, ಈ ರೋಗವನ್ನು ನಿಯಂತ್ರಿಸಲು ಗಾಳಿಯಾಡುವಂತೆ ವ್ಯವಸ್ಥೆ ಮಾಡಬೇಕು. ರಾಸಾಯನಿಕ ಗೊಬ್ಬರಗಳ, ಅದರಲ್ಲೂ ಸಾರಜನಕಯುಕ್ತ ರಸಗೊಬ್ಬರಗಳ ಬಳಕೆಯನ್ನು ಆದಷ್ಟು ಕಡಿಮೆ ಮಾಡಬೇಕು. ಪ್ರತಿ ಲೀಟರ್ ನೀರಿಗೆ 1 ಮಿಲಿಲೀಟರ್ ಹೆಕ್ಸಾಕೋನಾಜಲ್ ಅಥವಾ 1 ಮಿಲಿಲೀಟರ್ ಪ್ರೊಪೆಕೋನಾಜಲ್ ಅಥವಾ 1 ಮಿಲಿಲೀಟರ್ ಟೆಬೋಕೋನಾಜಲ್ ಅಥವಾ 0.5 ಗ್ರಾಂ ಟೆಬೋಕೋನಾಜಲ್ ಜೊತೆಗೆ ಟ್ರಿಪ್ಲಾಕ್ಸಿಸ್ಟ್ರೋಬಿನ್ ಸಂಯುಕ್ತ ಶಿಲೀಂದ್ರನಾಶಕವನ್ನು ಸಿಂಪರಣೆ ಮಾಡಬೇಕು.
1: ರೈತರಿಗೆ ಸಲಹೆ ಕೇಳಿದ್ರಿ.

ಆಕಾಶವಾಣಿ ಧಾರವಾಡ ಸಾಪ್ತಾಹಿಕ ಸಂಚಿಕೆ ಶ್ರೀ ಬಸವೇಶ್ವರ ಪೀಠ ವಚನಾಮೃತ ವಚನ ನಿರ್ವಚನ ಹಾಗೂ ವಚನ ಗಾಯನದ ವಿಶೇಷ ಕಾರ್ಯಕ್ರಮ ವಚನಾಮೃತ ಕಾರ್ಯಕ್ರಮ ಪ್ರಸ್ತುತಿ ಶರಣಬಸವ ಚೋಳಿ ಕೇಳಿ

0: ಪಡ ಸಾಪ್ತಾಹಿಕ ಸಂಚಿಕೆ ಶ್ರೀ ಬಸವೇಶ್ವರ ಪೀಠ ವಚನಾಮೃತ ವಚನ ನಿರ್ವಚನ ಹಾಗೂ ವಚನ ಗಾಯನದ ವಿಶೇಷ ಕಾರ್ಯಕ್ರಮ ವಚನಾಮೃತ ಕಾರ್ಯಕ್ರಮ ಪ್ರಸ್ತುತಿ ಶರಣಬಸವ ಚೋಳಿ ಕೇಳಿ ವಚನಾಮೃತ
1: ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಮುರುಗೋಡು ಮಹಾಂತ ಶಿವಯೋಗೀಶ್ವರ ಶತಮಾನೋತ್ಸವ ಸ್ಮಾರಕ ಶ್ರೀ ಬಸವೇಶ್ವರ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ವಚನಕಾರರ ಜೀವನ ಸಾಹಿತ್ಯ ಸಾಧನೆ ತತ್ವ ಮೌಲ್ಯ ಹಾಗೂ ಒಟ್ಟಿನಲ್ಲಿ ಶರಣರು ರೂಪಿಸಿದ ಸರ್ವಮಾನ್ಯವಾದ ತತ್ವ ಸಿದ್ದಾಂತ ಸಾಹಿತ್ಯ ಹಾಗೂ ಸಂಸ್ಕೃತಿಯನ್ನು ಅಧ್ಯಯನ ಸಂಶೋಧನೆ ಹಾಗೂ ಗ್ರಂಥ ಪ್ರಕಟಣೆಯ ಮೂಲಕ ಪ್ರಸಾರ ಮಾಡುವಲ್ಲಿ ನಿರತವಾಗಿದೆ ಶ್ರೀ ಬಸವೇಶ್ವರ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ.
2: ಇದುವರೆಗೆ ಬಸವೇಶ್ವರ ಪೀಠದಿಂದ ಸಾವಿರಾರು ವಿದ್ಯಾರ್ಥಿಗಳು ಬಸವ ಅಧ್ಯಯನ ಮಾಡಿದ್ದಾರೆ. ಸ್ನಾತಕೋತ್ತರ ಎರಡು ಹಾಗೂ ಮೂರನೇ ಸೆಮಿಸ್ಟರ್ಗಳಿಗೆ ಬಸವ ಡಿಪ್ಲೊಮಾ ಹಾಗೂ ಬಸವ ಅಧ್ಯಯನದಲ್ಲಿ ಒಇಸಿ ಓಪನ್ ಇಲೆಕ್ಟಿವ್ ಕೋರ್ಸ್ ಪೇಪರ್ಗಳನ್ನು ಇಡಲಾಗಿದೆ.
1: 22,000 ವಚನಗಳ ಮೂಲ ಆಕರಗಳ ವಚನ ಬ್ಯಾಂಕ್ ಅನ್ನು ಶ್ರೀ ಬಸವೇಶ್ವರ ಪೀಠದಲ್ಲಿ ಸ್ಥಾಪಿಸಲಾಗಿದೆ.
2: ಶ್ರೀ ಬಸವೇಶ್ವರ ಪೀಠವು ನಿರಂತರವಾಗಿ ಪುಸ್ತಕಗಳ ಪ್ರಕಟಣೆ ವಿಶೇಷ ಉಪನ್ಯಾಸ ವಿಚಾರ ಸಂಕಿರಣಗಳನ್ನು ಆಯೋಜನೆ ಮಾಡುತ್ತಾ ಬಂದಿದೆ.
1: ಕಾಲೇಜು ವಿದ್ಯಾರ್ಥಿಗಳಿಗಾಗಿ ವಚನಕಾರರು ಹಾಗೂ ವ್ಯಕ್ತಿತ್ವ ವಿಕಸನ ಎಂಬ ಕಾರ್ಯಕ್ರಮವನ್ನು ಏರ್ಪಡಿಸುತ್ತಾ ಬರಲಾಗಿದೆ.
2: ಶ್ರೀ ಮುರುಗೋಡು ಮಹಾಂತ ಶಿವಯೋಗೀಶ್ವರ ಶತಮಾನೋತ್ಸವ ಸ್ಮಾರಕ ಶ್ರೀ ಬಸವೇಶ್ವರ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ.
1: ಶ್ರೀ ಮುರುಗೋಡು ಮಹಾಂತ ಶಿವಯೋಗೀಶ್ವರ ಶತಮಾನೋತ್ಸವ ಸ್ಮಾರಕ ಶ್ರೀ ಬಸವೇಶ್ವರ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ.
3: ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ತುಮಕೂರು. ಶ್ರೀ ವಿಜಯಕುಮಾರ್ ಕಂಬಾರ್ ಅವರ ಸಾರಥ್ಯದಲ್ಲಿ ವಚನ ಸಾಹಿತ್ಯ ಬಸವತತ್ವ ಶರಣರ ಸಿದ್ಧಾಂತಗಳನ್ನು ಜಗತ್ತಿನಾದ್ಯಂತ ಪ್ರಸಾರ ಮಾಡುತ್ತಿದೆ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ತುಮಕೂರು.
4: ನಲ್ಮೆಯ ಕೇಳುಗರೆ, ಭಕ್ತಿ ಪಂಥದ ಹರಿಕಾರರು ವಚನಕಾರರು. ದೇವನಲ್ಲಿರುವ ಅನುರಕ್ತಿ ಸಂಸಾರ ಭವ ದುಃಖ ಮಮತೆಗಳನ್ನು ನಿಗ್ರಹಿಸುವುದೇ ಭಕ್ತಿ. ಅದಕ್ಕೆ ಬಸವಣ್ಣನವರು ಭಕ್ತಿಯನ್ನ ಭವರೋಗಕ್ಕೆ ಮದ್ದು ಎಂದು ಕರೆದರಲ್ಲದೆ ಮುಕ್ತಿ ಸಾಧಿಸುವ ಮಾರ್ಗವೆಂದಿದ್ದಾರೆ. ಪ್ರಾಮಾಣಿಕ ಜೀವನ, ಅನುಭವ ಜನ್ಯ ವಿಚಾರಗಳು, ಶರಣರ ಸತ್ಸಂಗ, ಚರ್ಚೆ, ಸುವಿಚಾರಗಳ ಅವಲೋಕನದಿಂದ ಜನಸಾಮಾನ್ಯರ ಬದುಕಿನ ಬವಣೆಯನ್ನು ಕಳೆದ ಕ್ರಾಂತಿಯ ಉಗಮಕ್ಕೆ ನಾಂದಿ ಹಾಡಿದವರು 12ನೇ ಶತಮಾನದ ಬಸವಾದಿ ಪ್ರಮಥರು.
5: ಸ್ವತಂತ್ರನಾಗಿ, ಧೀರನಾಗಿ, ಸಂಯಮಿಯಾಗಿ, ವಿರಾಗಿಯಾಗಿ ಬಾಳುವ ದಾರಿಯನ್ನು ಪ್ರತಿಯೊಬ್ಬ ಜನಸಾಮಾನ್ಯನಿಗೂ ಕಲ್ಪಿಸಿಕೊಟ್ಟ ಮಹಾನುಭಾವರು ಅವರು. ಸಮಸಮಾಜದ ನಿರ್ಮಾಣದ ಹೊಣೆ ಹೊತ್ತ ಬಸವಾದಿ ಶರಣರ ವಿಚಾರಗಳು ಇಂದಿಗೂ ಸಮಾಜದ ಜಾಡ್ಯ ತೊಳೆವ ನಿಟ್ಟಿನಲ್ಲಿ ಸಲ್ಲುವಂಥವಾಗಿವೆ. ಅಂತಹ ಧೀಮಂತ ವೈಚಾರಿಕ ಪ್ರಭೆ ಬೀರುವ ವಚನಾಮೃತ ಸರಣಿಗಿದು ಸ್ವಾಗತ.

0: ನಿಸರ್ಗದ ಸೋಜಿಗ ವಿಚಿತ್ರವಾದುದು. ತನ್ನಿಂದ ತಾನೇ ನಡೆಯುವ ಪ್ರಕ್ರಿಯೆಗಳು ಯಾರ ಅಪ್ಪಣೆಗಾಗಿ ಕಾಯುವುದಿಲ್ಲ. ಎಲ್ಲೋ ಒಂದಗುಳ ಸಕ್ಕರೆ ಕಂಡರೆ ಇರುವೆ ತನ್ನ ಬಳಗದೊಡನೆ ಕ್ಷಣಾರ್ಧದಲ್ಲಿ ಪ್ರತ್ಯಕ್ಷವಾಗಿ ಬಿಡುತ್ತದೆ. ಆದರೆ ಶ್ರೇಷ್ಠ ಜನ್ಮವಾದ ಮಾನವರಾಗಿ ಹುಟ್ಟಿಯೂ ಪ್ರೀತಿಯನ್ನು ಪಸರಿಸುವ ಕೈಂಕರ್ಯದಲ್ಲಿ ನಾವು ಸೋಲುತ್ತಿದ್ದೇವೆ.
1: ಬಸವಾದಿ ಪ್ರಮಥರು ಬಹುಮುಖ್ಯವಾಗಿ ಭಕ್ತಿ ಹಾಗೂ ಜಂಗಮದ ನಡುವಿನ ಬಾಂಧವ್ಯವನ್ನು ಗಟ್ಟಿಗೊಳಿಸಲು ಪ್ರಯತ್ನಿಸಿದವರು. ತಾಯಿ ಮಗುವಿನ ಮಧ್ಯದ ಅನುರೂಪವಾದ ಬೆಸುಗೆ ಪ್ರೀತಿಗೆ ನೀಡುವ ದೊಡ್ಡ ಕೊಡುಗೆಯಾಗಿದೆ. ಗುರುವಿಗೆ ಶಿಷ್ಯನಲ್ಲಿ ಒಡಮೂಡಿರುವ ವಿಶ್ವಾಸಾತ್ಮಕ ನೆಲೆಗಟ್ಟು ಶಿಷ್ಯನ ಬದುಕನ್ನು ಭದ್ರಗೊಳಿಸುತ್ತದೆ, ಗುರುವಿನ ಸ್ಥಾನವನ್ನು ಹಿರಿದುಗೊಳಿಸುತ್ತದೆ. ಅಂತಹ ಸುಂದರ ಬಾಂಧವ್ಯ ಭಕ್ತ ಹಾಗೂ ಜಂಗಮರ ಮಧ್ಯೆ ಸುಳಿಯಬೇಕು.
0: ಭವವನ್ನು ಹರಿದು ಸಕಲ ಪ್ರಪಂಚವನ್ನು ಮರೆತು ಆಶೆ ಆಮಿಷಗಳನ್ನೆಲ್ಲ ನೀಗಿ ದೇವರನ್ನು ನೆನೆ ನಂಬಿದಾತನೇ ಭಕ್ತ. ಅವನು ತನ್ನ ಹೃದಯದೊಳಗೆ ಪವಿತ್ರ ಪ್ರೇಮವನ್ನು ತುಂಬಿಕೊಂಡವನು. ಸದಾ ಶಾಂತನೂ ಸತ್ಯವಂತನೂ ಆಗಿರುವ ಭಕ್ತನಲ್ಲಿ ಮೋಸ ವಂಚನೆಗಳಿಗೆ ಅವಕಾಶವಿಲ್ಲ. ಅಂಗದ ಮೇಲೆ ಲಿಂಗವನ್ನು ಧರಿಸಿ ಸದಾ ಶುಚಿಯಾಗಿರುವ ಭಕ್ತನು ಭೌತಿಕ ಸುಖ ಭೋಗಗಳಿಗೆ ಎಂದೂ ಆಶಿಸನು.
1: ಜಂಗಮ ವೈರಾಗ್ಯ ಸಂಪನ್ನ, ಅನುಭಾವ ಸಂಪನ್ನನಾದ ಶಿವಯೋಗಿಯೇ ಜಂಗಮ. ಸದಾ ಚರಿಸುವ ಧರ್ಮಮೂರ್ತಿ, ಬೇಡುವಾತ ಜಂಗಮನಲ್ಲ ಎಂಬ ಮಾತು 12ನೇ ಶತಮಾನದ ಕೊಡುಗೆ. ಪ್ರಾಣಗುಣದ ಹಸಿವು ತೃಷೆಗಳನ್ನು ಹಿಂಗಿಸಿಕೊಂಡವನು ಆತ. ಸರ್ವಲೋಕೋಪಕಾರಾಯ ಯೋ ದೇವಃ ಪರಮೇಶ್ವರಃ ಚರತ್ಯತಿಥಿರೂಪೇಣ ನಮಸ್ತೆ ಜಗಮಾತ್ಮನೇ. ದೇವಾದಿದೇವನಾದ ಪರಮಾತ್ಮನೇ ಜನಕಲ್ಯಾಣಕ್ಕಾಗಿ ಜಂಗಮ ರೂಪದಲ್ಲಿ ಸಂಚರಿಸುತ್ತಾನೆ ಎಂಬುದು ಈ ವಾಕ್ಯದ ಸಾರಾಂಶ. ರಾಗ ದ್ವೇಷಗಳಿಂದ ದೂರನಾದ ಜಂಗಮ ಶಿವಸ್ವರೂಪಿಯೇ.
0: ಕಬ್ಬಿನ ಒಳಗಿರುವ ರಸದ ರುಚಿ ಸಿಹಿಯಾದುದು, ಹಾಗೆಯೇ ಜೇನುತುಪ್ಪ ಕೂಡ. ಕಬ್ಬಿನ ಮೇಲೆ ಜೇನು ಗೂಡು ಕಟ್ಟಿದಾಗ ಜೇನುನೊಣಗಳು ಸಂಗ್ರಹಿಸಿದ ಮಧುರವಾದ ಜೇನಿನ ಸ್ವಾದ ಕಬ್ಬಿಗೆ ತಿಳಿಯದು. ಕಬ್ಬಿನಲ್ಲಿರುವ ರಸದ ರುಚಿಯನ್ನ ಜೇನುನೊಣಗಳು ಅರಿಯವು. ಅವು ಒಂದರ ಸಿಹಿಯನ್ನ ಮತ್ತೊಂದು ಅರಿಯದಿರುವುದಕ್ಕೆ ಕಾರಣ ಕಬ್ಬಿನ ಮೇಲಿನ ಸಿಗುರು.
1: ಅದೇ ರೀತಿ ಭಕ್ತ ಜಂಗಮರಿಬ್ಬರೂ ಎಷ್ಟೇ ಶ್ರೇಷ್ಠರಾಗಿದ್ದರೂ ತನುಗುಣ ಪ್ರಾಣಗುಣಗಳಿಂದ ಮುಕ್ತರಾಗದಿದ್ದರೆ, ಅಂದರೆ ಅವರಲ್ಲಿ ದೇಹಾಭಿಮಾನ ಅರ್ಥಾಭಿಮಾನ ಪ್ರಾಣಾಭಿಮಾನಗಳು ಉಳಿದುಕೊಂಡಿದ್ದರೆ ಕಬ್ಬಿನ ಮೇಲಿಟ್ಟ ಜೇನಿನಂತೆಯೇ ಅವರ ಸ್ಥಿತಿಯಾಗುವುದರಲ್ಲಿ ಸಂಶಯವಿಲ್ಲ ಎಂಬ ಎಚ್ಚರಿಕೆಯ ಮಾತುಗಳು ಈ ವಚನದಲ್ಲಿವೆ. ಕಾಯಗುಣ ನಾಸ್ತಿಯಾದಾತ ಭಕ್ತ, ಪ್ರಾಣಗುಣ ನಾಸ್ತಿಯಾದಾತ ಜಂಗಮ ಎಂದು ಶರಣರು ಉಚ್ಚರಿಸಿದರು.
0: ಭಕ್ತನಾದವನು ಅರ್ಥ ಪ್ರಾಣಾಭಿಮಾನಗಳನ್ನು ತೊರೆದು ಸರ್ವಸ್ವವೂ ಲಿಂಗದ ಸೊಮ್ಮು ಎಂದು ಪರಿಭಾವಿಸಿ ಜಂಗಮ ಸೇವೆಯಲ್ಲಿ ನಿರತನಾಗಬೇಕು. ತನುಮನ ಧನಗಳೆಲ್ಲವೂ ಗುಹೇಶ್ವರ ಲಿಂಗದ ಸೊಮ್ಮು, ನೀನೇನ ಕೊಟ್ಟು ಭಕ್ತನಾದೆ ಹೇಳ ಎಂದು ಪ್ರಭುದೇವರು ಒಂದು ವಚನದಲ್ಲಿ ಕೇಳುತ್ತಾರೆ. ಅಹಂಕಾರ ಮಮಕಾರ ಅಭಿಮಾನಗಳಿಂದ ಮುಕ್ತನಾಗಿ ಸರ್ವಸ್ವವೂ ದೇವನದೆಂದು ಅರಿತು ಜಂಗಮಕ್ಕೆ ಸಮರ್ಪಣಾ ಮನೋಭಾವದಿಂದ ಸಮರ್ಪಿಸುವವನೇ ನಿಜಭಕ್ತ. ಭಕ್ತನ ಭಕ್ತಿಯನ್ನು ಸ್ವೀಕರಿಸುವ ಸಂದರ್ಭದಲ್ಲಿ ಜಂಗಮ ರಾಗದ್ವೇಷ ಹಸಿವು ತೃಷೆಗಳಿಗೆ ಒಳಗಾಗದೆ ಲೋಕ ಕಲ್ಯಾಣ ದೃಷ್ಟಿಯನ್ನು ಅಳವಡಿಸಿಕೊಂಡಾಗಲೇ ಭಕ್ತ ಜಂಗಮರಿಬ್ಬರು ಪರಸ್ಪರ ಅರಿಯಲು ಸಾಧ್ಯ. ಇದೇ ನಿಜವಾದ ಭಕ್ತ ಜಂಗಮದ ಸಂಬಂಧ ಎಂದು ಸಾರುತ್ತಾರೆ ಬಸವಣ್ಣನವರು.
1: ಕಂಗಳೊಳಗೆ ತೊಳಗಿ ಬೆಳಗುವ ದಿವ್ಯ ರೂಪವ ಕಂಡು ಮೈ ಮರೆದೆನವ್ವ. ಮಣಿಮುಕುಟದ ಫಣಿ ಕಂಕಣದ ನಗೆಮೊಗದ ಸುಲಿಪಲ್ಲ ಸೊಬಗನ ಕಂಡು ಮನಸೋತೆನವ್ವ. ಇಂತಾಗಿ ಚನ್ನಮಲ್ಲಿಕಾರ್ಜುನನೆನ್ನ ಮಧುವಣಿಗ ಆನು ಮಧುವಣಿಗಿ ಕೇಳಾ ತಾಯೇ.

0: ಕಬ್ಬಿನ ಮೇಲೆ ಜೀನಿಟ್ಟಿತ್ತೆಂಬರು. ಅವು ಒಂದರ ಸಿಹಿಯನ್ನೊಂದರಿಯು.
1: ಭಕ್ತ ಜಂಗಮದ ನಡುವೆ ಅರ್ಥಪ್ರಾಣ ಅಭಿಮಾನವೆಂಬ ಸಿಗುರು ಕಾಡಿತ್ತು ಕಾಣ ಕೂಡಲ ಸಂಗಮ ದೇವಾ.

0: ಶ್ರೀಮತಿ ಸೀಮಾ ಶಶಿರಾಜ ವನಕಿ ಇವರು ಸಾಹಿತಿ ಮತ್ತು ರಂಗಕಲಾವಿದರು. ಓದಿದ್ದು ಎಂಜಿನಿಯರಿಂಗ್ ಪದವಿ, ಆದರೂ ಸಾಂಸ್ಕೃತಿಕ ಸಾಧನೆ ಸೀಮಾ ಅವರದ್ದು. ಯಶಸ್ವಿ ಗೃಹಿಣಿಯಾಗಿ ಹಲವಾರು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿಯೂ ತೊಡಗಿಕೊಂಡ ಶ್ರೇಯಸ್ಸು ಅವರದ್ದು. ಬಸವಾದಿ ಪ್ರಮಥರ ವಿಚಾರಗಳಿಂದ ಪ್ರಭಾವಿತರಾದ ಅವರು ಶರಣ ಸಂಸ್ಕೃತಿ ಕುರಿತಂತೆ ಹಲವಾರು ಉಪನ್ಯಾಸಗಳನ್ನು ನೀಡಿದ್ದಾರೆ. ಇದೀಗ ಅವರ ವಚನ ವಿಶ್ಲೇಷಣೆ.
1: ಕನ್ನಡ ಸಾಹಿತ್ಯದ ಪ್ರಪ್ರಥಮ ಕವಿಯತ್ರಿ, ಹೆಣ್ಣಿನ ದಿಟ್ಟ ನಿಲುವಿಗೆ ಸ್ಪಷ್ಟತೆ ನೀಡಿದವಳು 12ನೇ ಶತಮಾನದ ವೀರವಿರಾಗಿನಿ ಅಕ್ಕ ಮಹಾದೇವಿ. ಪ್ರಸ್ತುತ ವಚನದಲ್ಲಿ ಅವಳ ದೈವೀಕ ಪ್ರೇಮ ಮತ್ತು ಶರಣಾಗತಿಯ ಅದ್ಭುತ ಅಭಿವ್ಯಕ್ತಿಯಾಗಿದೆ. ಈ ವಚನವು ಲೌಕಿಕ ರೂಪದ ಮಾತಿನ ಮೂಲಕ ಅಲೌಕಿಕವಾದ ದೇವನನ್ನು ಸಾಕ್ಷೀಕರಿಸುವುದಾಗಿದೆ. ತನ್ನ ಕಣ್ಣುಗಳಲ್ಲಿ ಬೆಳಗುತ್ತಿರುವ ಆ ದೈವೀಕ ರೂಪನನ್ನು ಕಂಡು ನಾನು ಮೈಮರೆದೆನು. ಮಣಿ ಮುಕುಟ ಅಂದರೆ ರತ್ನ ಖಚಿತ ಮುಕುಟದ ಫಣಿ ಕಂಕಣದ ಅಂದರೆ ಹಾವಿನ ಕಂಕಣದ ಸುಂದರವಾದ ಹಲ್ಲುಗಳ ಸಾಲನ್ನೇ ಹೊಂದಿರುವ ಚಲುವನನ್ನು ನೋಡಿ ಮನಸ್ಸು ಸೋತಿರುವುದಾಗಿ ಶಿವನ ರೂಪವನ್ನು ವರ್ಣಿಸಿದ್ದಾರೆ. ಪ್ರಸ್ತುತ ವಚನದಲ್ಲಿ ತನ್ನ ಮದುವೆಯಾಗುವ ಮಧುವನಿಗ ಚನ್ನಮಲ್ಲಿಕಾರ್ಜುನ ಮತ್ತು ತಾನು ಆತನಿಗೆ ಮೀಸಲಾಗಿರುವ ಹೆಣ್ಣು ಎಂಬುದನ್ನು ಸ್ಪಷ್ಟಪಡಿಸುತ್ತಾಳೆ. ಸಾಯುವ ಕೆಡುವ ಗಂಡನನ್ನು ಬಯಸಿದವಳಲ್ಲ ಅಕ್ಕ ಮಹಾದೇವಿ. ಸೀಮೆಯಿಲ್ಲದ ನಿಸ್ಸೀಮ ಚಲುವಣಿಗೆ ಒಲಿದವಳು. ಮಣಿ ಮುಕುಟದ ಅಂದರೆ ಮುಕುಟದಲ್ಲಿ ಮಣಿ ಹೊಂದಿರುವವನು. ಅದು ನಾಗಮಣಿ ಎಂಬ ಉಲ್ಲೇಖವಿದ್ದು ಶಿವ ಭಯ ಮತ್ತು ಮರಣವನ್ನು ನಿಯಂತ್ರಿಸುವ ಶಕ್ತಿ. ಕಾರಣ ಆ ಮಣಿಯು ಹೊಳಪು ಮತ್ತು ನಿರ್ಭೀತತೆಯನ್ನು ತರುತ್ತದೆ. ಈ ಸಂಕೇತದ ಮೇಲೆ ಫಣಿಹಾರ ಅಂದರೆ ಹಾವಿನ ಹಾರ ಮತ್ತು ಮೂರು ಸುತ್ತುಗಳಲ್ಲಿ ಚಿತ್ರಿಸಿದ್ದು ಮೂರು ಕಾಲಗಳನ್ನೂ ಮೀರಿದಾತ ಎಂಬ ಭಾವವನ್ನು ಚಿತ್ರಿಸುತ್ತದೆ. ಶಿವನ ಅಂದರೆ ಚನ್ನಮಲ್ಲಿಕಾರ್ಜುನರ ಒಂದೊಂದು ರೂಪವು ಒಂದೊಂದು ಆಭರಣವು ಒಂದೊಂದು ವಿಶಿಷ್ಟ ಅರ್ಥದಿಂದ ಕೂಡಿದೆ. ಆಕೆಯ ಮದುವೆಯ ಕಲ್ಪನೆ ಒಂದು ವಚನದಲ್ಲಿ ಹೀಗೆ ಮೂಡುತ್ತದೆ. ಎಣಗೆ ಬೇರೆ ಶೃಂಗಾರವೇಕೆ ಹೇಳಿರವ್ವ, ಮಂಗಳವೇ ಮಜ್ಜನವೆನಗೆ, ವಿಭೂತಿಯೇ ಅರಿಶಿನವೆನಗೆ, ದಿಗಂಬರವೇ ದಿವ್ಯಾಂಬರವೆನಗೆ, ಶಿವ ಪಾದರೇಣುವೆ ಅಣುಲೇಪಣವೆನಗೆ, ರುದ್ರಾಕ್ಷಿಯೇ ಮೈ ಒಡವೆಗಳೆನಗೆ, ಶರಣರ ಪಾದವುಗಳೇ ತೊಂಡಿಲ ಭಾಸಿಂಗವೆನಗೆ, ಚನ್ನಮಲ್ಲಿಕಾರ್ಜುನನೇ ಗಂಡನೆನಗೆ, ಚನ್ನಮಲ್ಲಿಕಾರ್ಜುನಗೆ ನಾ ಮಧುವಳಿಗೆ. ಒಬ್ಬ ಹೆಣ್ಣು ಶೃಂಗಾರಕ್ಕೆ ಮಾತ್ರ ಸೀಮಿತಳು, ಅವಳೊಂದು ಮಾಯೆ ಎನ್ನುವ ಪುರುಷರ ದಿಕ್ಕಣ್ಣೇ ಬದಲಾಯಿಸಿದ್ದಾಳೆ ಅಕ್ಕ ಮಹಾದೇವಿ. ಆಕೆಯ ವೈರಾಗ್ಯ ತರ್ಕಕ್ಕೆ ನಿಲುಕದ್ದಾಗಿದೆ. ಆಕೆಯ ಮದುವೆಯ ವಿಷಯವನ್ನು ಜನ ಹೇಗಾದರೂ ತಿಳಿದುಕೊಳ್ಳಲಿ, ಆದರೆ ಆಕೆ ಮಾತ್ರ ಸಾವಿಲ್ಲದ ಕೇಡಿಲ್ಲದ ರೂಹಿಲ್ಲದ ಚಲುವಂಗಾಣೊಲಿದೆನವ್ವಾ ಎಂದು ಚನ್ನಮಲ್ಲಿಕಾರ್ಜುನನೇ ತನ್ನ ಗಂಡನೆಂದು ಖಾತ್ರಿಯಾಗಿರುವುದನ್ನು ನಾವಿಲ್ಲಿ ಕಾಣಬಹುದು. ಅಕ್ಕ ಮಹಾದೇವಿ ತಾಯಿ ಚನ್ನಮಲ್ಲಿಕಾರ್ಜುನಿಗೆ ನಾನು ಮಧುವಿನಿಗಿ ಅಂದರೆ ವಧುವಾಗಿರುವುದಾಗಿ ವಚನದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾಳೆ. ಆಕೆಯ ಶರೀರದ ಮೇಲಿನ ನಿರ್ಮೋಹದ ಭಾವ ಮತ್ತು ಆತ್ಮಶುದ್ಧಿಯ ನಿಲುವು ವಚನದಲ್ಲಿ ಎದ್ದು ಕಾಣುತ್ತದೆ. ಆಕೆ ತನ್ನ ಒಂದು ವಚನದಲ್ಲಿ ಹೀಗೆ ಹೇಳಿದ್ದಾಳೆ. ಹರಣೇ ತನ್ನ ಗಂಡನಾಗಬೇಕೆಂದು ಅನಂತ ಕಾಲ ತಪ್ಪಿಸಿದ್ದೆ ನೋಡ. ನನ್ನ ಗುರು ನನ್ನನ್ನು ಚನ್ನಮಲ್ಲಿಕಾರ್ಜುನನಿಗೆ ವಿವಾಹ ಮಾಡಿಕೊಟ್ಟಿರುವುದಾಗಿ ಗುರುವೇ ತೆತ್ತಿಗನಾದ, ಲಿಂಗವೇ ಮಧುವಣಿಗನಾದ ನಾನೇ ಮಧುವಳಿಗೆಯಾದೆನು. ಈ ಭುವನವೆಲ್ಲರ ನರಿಯಲು ಅಸಂಖ್ಯಾತರನಿಗೆ ತಂದೆ ತಾಯಿಗಳು ಕೊಟ್ಟರೂ ಸಾದೃಶ್ಯವೊಪ್ಪ ವರನನ್ನು ನೋಡಿ, ಇದು ಕಾರಣ ಚನ್ನಮಲ್ಲಿಕಾರ್ಜುನನೇ ಗಂಡನೆನಗೆ, ಮಿಕ್ಕಿದ ಲೋಕದವರನಿಗೆ ಸಂಬಂಧವಿಲ್ಲವಯ್ಯ ಪ್ರಭುವೆ. ಈ ವಚನದಲ್ಲಿ ತನ್ನ ಮದುವೆಯ ಪರಿಯನ್ನು ನಿರಾಳವಾಗಿ ಹೇಳುತ್ತಾಳೆ ಅಕ್ಕ ಮಹಾದೇವಿ. ಆಕೆಯ ಮಾತಿನ ಚಮತ್ಕಾರ ಬಲು ಅದ್ಭುತವಾದದ್ದು. ಆಕೆಯ ಕಂಗಳೊಳಗೆ ತೊಳಗಿ ಪ್ರಕಾಶಮಾನವಾಗಿ ಬೆಳಗುವ ಶಿವಸ್ವರೂಪಿ ಆಕೆಯ ಪತಿಸ್ವರೂಪ. ಇಂತಹ ಅಕ್ಕ ಮಹಾದೇವಿ ಚನ್ನಮಲ್ಲಿಕಾರ್ಜುನನ ನೆಲೆಯಾಗಿರುವ ಶ್ರೀ ಕದಳಿಯನ್ನು, ಅದರಲ್ಲಿರುವ ಶ್ರೀಗಿರಿಯನ್ನು ತನ್ನ ಐಕ್ಯಕ್ಕೆ ಆಯ್ಕೆ ಮಾಡಿಕೊಂಡ ಮನಸ್ಥಿತಿ ಎಂತಹವರನ್ನು ಬೆರಗು ಮಾಡುವಂಥದ್ದು.
2: ವಚನ ನಿರ್ವಚನ ಹಾಗೂ ವಚನ ಗಾಯನದ ವಿಶೇಷ ಕಾರ್ಯಕ್ರಮ ವಚನ ಅಮೃತ ಇದುವರೆಗೆ

0: ಪ್ರಸಾರವಾಯಿತು. ಪ್ರಸ್ತುತಿ ಶರಣಬಸವ ಚೋಳಿ. ಪ್ರಸ್ತುತಿ ನೆರವು ಶೈಲಜಾ ರಾಜ್ಕುಮಾರ್.
1: ಸಹಕಾರ ಬಸವೇಶ್ವರ ಪೀಠದ ಸಂಯೋಜಕರಾದ ಪ್ರೊಫೆಸರ್ ನಿಜಲಿಂಗಪ್ಪ ಮಟ್ಟಿಹಾಳ್. ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ತುಮಕೂರು. ಶ್ರೀ ವಿಜಯ್ ಕುಮಾರ್ ಕಂಬಾರ್ ಅವರ ಸಾರಥ್ಯದಲ್ಲಿ ವಚನ ಸಾಹಿತ್ಯ, ಬಸವತತ್ವ, ಶರಣರ ಸಿದ್ಧಾಂತಗಳನ್ನು ಜಗತ್ತಿನಾದ್ಯಂತ ಪ್ರಸಾರ ಮಾಡುತ್ತಿದೆ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ತುಮಕೂರು.
0: ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಮುರುಗೋಡು ಮಹಾಂತ ಶಿವಯೋಗೀಶ್ವರ ಶತಮಾನೋತ್ಸವ ಸ್ಮಾರಕ, ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
2: ಮುಂದಿನ ವಾರ ಮತ್ತೊಂದು ಸಂಚಿಕೆಯೊಂದಿಗೆ
3: ಮತ್ತೆ ಭೇಟಿಯಾಗೋಣ.
2: ನಮಸ್ಕಾರ.
3: ನಮಸ್ಕಾರ.
1: ಆಕಾಶವಾಣಿ ಧಾರವಾಡ. ಕೆಎಲ್ಎಸ್ವಿಡಿ ಐಟಿ ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ, ಹಳ್ಯಾಳ. ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಸಂಚಿಕೆಯಲ್ಲಿ ಡಿಜಿಟಲ್ ಸ್ಮಾರ್ಟ್ ಬೋರ್ಡ್ ತಂತ್ರಜ್ಞಾನ ಈ ಬಗ್ಗೆ ಮಾತನಾಡುತ್ತಾರೆ ಸಿಎಸ್ಇ ವಿಭಾಗದಲ್ಲಿನ ಸಹ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ಪೂರ್ಣಿಮಾ ರಾಯ್ಕರ್.
4: ಇಂದಿನ ತಂತ್ರಜ್ಞಾನ ಲೋಕದಲ್ಲಿ ಶಿಕ್ಷಣ ಕ್ಷೇತ್ರವು ವೇಗವಾಗಿ ಬದಲಾಗುತ್ತಿದೆ. ಶಾಲೆಯಲ್ಲಿ ಶಿಕ್ಷಕರು ಚಾಕ್ ಮತ್ತು ಬ್ಲ್ಯಾಕ್ ಬೋರ್ಡ್ ಬಳಸಿ ಪಾಠ ಮಾಡುವುದು ನಿಮಗೆಲ್ಲ ಗೊತ್ತೇ ಇದೆ. ನಂತರ ವೈಟ್ ಬೋರ್ಡ್ ಮತ್ತು ಮಾರ್ಕರ್ಗಳು ಬಂದವು. ಈಗ ಶಿಕ್ಷಣ ಕ್ಷೇತ್ರದಲ್ಲಿ ಮತ್ತೊಂದು ಮಹತ್ವದ ಕ್ರಾಂತಿ ತಂದಿರುವುದು ಡಿಜಿಟಲ್ ಸ್ಮಾರ್ಟ್ ಬೋರ್ಡ್ ತಂತ್ರಜ್ಞಾನ. ಹಾಗಾದರೆ ಈ ಡಿಜಿಟಲ್ ಸ್ಮಾರ್ಟ್ ಬೋರ್ಡ್ ಎಂದರೇನು, ಇದು ಹೇಗೆ ಕೆಲಸ ಮಾಡುತ್ತದೆ, ಇದರ ಪ್ರಯೋಜನಗಳು ಏನು ಎಂಬುದನ್ನು ತಿಳಿದುಕೊಳ್ಳೋಣ. ಡಿಜಿಟಲ್ ಸ್ಮಾರ್ಟ್ ಬೋರ್ಡ್ ಎಂದರೆ ದೊಡ್ಡ ಗಾತ್ರದ ಟಚ್ ಸ್ಕ್ರೀನ್ ಹೊಂದಿರುವ ಎಲೆಕ್ಟ್ರಾನಿಕ್ ಬೋರ್ಡ್. ಇದು ಒಂದು ದೊಡ್ಡ ಟ್ಯಾಬ್ಲೆಟ್ ಅಥವಾ ಮೊಬೈಲ್ ಫೋನಿನಂತೆ ಕಾರ್ಯನಿರ್ವಹಿಸುತ್ತದೆ. ಶಿಕ್ಷಕರು ಅಥವಾ ನಿರೂಪಕರು ತಮ್ಮ ಬೆರಳು ಅಥವಾ ವಿಶೇಷ ಡಿಜಿಟಲ್ ಪೆನ್ ಮೂಲಕ ಬೋರ್ಡ್ ಮೇಲೆ ಬರೆಯಬಹುದು, ಚಿತ್ರಗಳನ್ನು ತೋರಿಸಬಹುದು, ವಿಡಿಯೋಗಳನ್ನು ಪ್ರದರ್ಶಿಸಬಹುದು ಮತ್ತು ವಿವಿಧ ಮಾಹಿತಿಗಳನ್ನು ಹಂಚಿಕೊಳ್ಳಬಹುದು. ಸಾಮಾನ್ಯವಾಗಿ ಈ ಬೋರ್ಡ್ನಲ್ಲಿ ಎಲ್ಇಡಿ ಡಿಸ್ಪ್ಲೇ, ಟಚ್ ಸೆನ್ಸರ್ಸ್ಗಳು, ಕಂಪ್ಯೂಟರ್ ಪ್ರೊಸೆಸರ್, ಇಂಟರ್ನೆಟ್ ಸಂಪರ್ಕ ವ್ಯವಸ್ಥೆ ಹಾಗೂ ಸ್ಪೀಕರ್ಗಳು ಅಳವಡಿಸಲಾಗಿರುತ್ತವೆ. ಈ ಎಲ್ಲಾ ಘಟಕಗಳು ಸೇರಿ ಬೋರ್ಡ್ ಅನ್ನು ಒಂದು ಸಂಪೂರ್ಣ ಡಿಜಿಟಲ್ ಕಲಿಕಾ ಕೇಂದ್ರವನ್ನಾಗಿ ಮಾಡುತ್ತವೆ. ಈ ಬೋರ್ಡ್ನ ಪ್ರಮುಖ ತಾಂತ್ರಿಕ ಅಂಶವೇನೆಂದರೆ ಟಚ್ ಸೆನ್ಸಿಂಗ್ ತಂತ್ರಜ್ಞಾನ. ನಮ್ಮ ಬೆರಳು ಅಥವಾ ಡಿಜಿಟಲ್ ಪೆನ್ ಬೋರ್ಡ್ನ ಪರದೆಯನ್ನು ಸ್ಪರ್ಶಿಸಿದಾಗ ಅದರಲ್ಲಿರುವ ಸೆನ್ಸರ್ಸ್ಗಳು ಆ ಸ್ಪರ್ಶದ ಸ್ಥಳವನ್ನು ಗುರುತಿಸುತ್ತವೆ. ನಂತರ ಕಂಪ್ಯೂಟರ್ ಆ ಮಾಹಿತಿಯನ್ನು ವಿಶ್ಲೇಷಿಸಿ ಪರದೆಯ ಮೇಲೆ ಅಕ್ಷರ, ಚಿತ್ರ ಅಥವಾ ಆಜ್ಞೆಯ ರೂಪದಲ್ಲಿ ತೋರಿಸುತ್ತದೆ. ಮತ್ತೊಂದು ವಿಶೇಷತೆ ಎಂದರೆ ಮಲ್ಟಿಟಚ್ ತಂತ್ರಜ್ಞಾನ. ಇದರಿಂದ ಒಂದೇ ಸಮಯದಲ್ಲಿ ಹಲವಾರು ವಿದ್ಯಾರ್ಥಿಗಳು ಅಥವಾ ಶಿಕ್ಷಕರು ಬೋರ್ಡ್ ಅನ್ನು ಬಳಸಬಹುದು. ಉದಾಹರಣೆಗೆ ಇಬ್ಬರು ವಿದ್ಯಾರ್ಥಿಗಳು ಒಂದೇ ವೇಳೆ ಗಣಿತ ಸಮಸ್ಯೆಗಳನ್ನು ಪರಿಹರಿಸಬಹುದು. ಡಿಜಿಟಲ್ ಸ್ಮಾರ್ಟ್ ಬೋರ್ಡ್ಗಳು ಸಾಮಾನ್ಯವಾಗಿ ವೈಫೈ ಮತ್ತು ಬ್ಲೂಟೂತ್ ಸಂಪರ್ಕವನ್ನು ಹೊಂದಿರುತ್ತವೆ. ಇದರಿಂದ ಇಂಟರ್ನೆಟ್ನಲ್ಲಿರುವ ಶಿಕ್ಷಣ ಸಂಬಂಧಿತ ಮಾಹಿತಿಗಳನ್ನು ನೇರವಾಗಿ ಪಡೆಯಬಹುದು. ಯೂಟ್ಯೂಬ್ ವಿಡಿಯೋಗಳು, ವಿಜ್ಞಾನ ಪ್ರಯೋಗಗಳ ವಿವರಣೆ, ಭೂಗೋಳದ ನಕ್ಷೆಗಳು ಮತ್ತು ವಿವಿಧ ಶೈಕ್ಷಣಿಕ ವಿಷಯಗಳನ್ನು ತಕ್ಷಣವೇ ವಿದ್ಯಾರ್ಥಿಗಳಿಗೆ ತೋರಿಸಬಹುದು. ಉದಾಹರಣೆಗೆ ಶಿಕ್ಷಕರು ಬ್ರಹ್ಮಾಂಡದ ಬಗ್ಗೆ ಪಾಠ ಮಾಡುತ್ತಿರುವಾಗ ಕೇವಲ ಚಿತ್ರ ತೋರಿಸುವ ಬದಲು ಗ್ರಹಗಳು ಹೇಗೆ ಸೂರ್ಯನ ಸುತ್ತ ತಿರುಗುತ್ತವೆ ಎಂಬ 3D ಅನಿಮೇಷನ್ ಅನ್ನು ವಿದ್ಯಾರ್ಥಿಗಳಿಗೆ ತೋರಿಸಬಹುದು. ಇದರಿಂದ ಕಲಿಕೆಯು ಹೆಚ್ಚು ಆಸಕ್ತಿದಾಯಕ ಮತ್ತು ಸುಲಭವಾಗುತ್ತದೆ. ಇದಲ್ಲದೆ ಸ್ಮಾರ್ಟ್ ಬೋರ್ಡ್ನಲ್ಲಿ ಬಂದಿರುವ ಟಿಪ್ಪಣಿಗಳನ್ನು ಡಿಜಿಟಲ್ ರೂಪದಲ್ಲಿ ಉಳಿಸಬಹುದು. ನಂತರ ಅವುಗಳನ್ನು ವಿದ್ಯಾರ್ಥಿಗಳಿಗೆ ಮೊಬೈಲ್ ಅಥವಾ ಕಂಪ್ಯೂಟರ್ ಮೂಲಕ ಕಳುಹಿಸಬಹುದು. ಶಾಲೆಯಲ್ಲಿ ಮಾತ್ರವಲ್ಲದೆ ಕಚೇರಿಗಳು, ತರಬೇತಿ ಕೇಂದ್ರಗಳು, ಆಸ್ಪತ್ರೆಗಳು ಹಾಗೂ ಸಭಾಂಗಣಗಳಲ್ಲೂ ಈ ತಂತ್ರಜ್ಞಾನವನ್ನು ಬಳಸಲಾಗುತ್ತಿದೆ. ದೂರದಲ್ಲಿರುವ ವ್ಯಕ್ತಿಗಳೊಂದಿಗೆ ವಿಡಿಯೋ ಕಾನ್ಫರೆನ್ಸ್ ನಡೆಸಲು, ಯೋಜನೆಗಳ ಬಗ್ಗೆ ಚರ್ಚಿಸಲು ಹಾಗೂ ತರಬೇತಿ ಕಾರ್ಯಕ್ರಮಗಳನ್ನು ಆಯೋಜಿಸಲು ಇದು ಬಹಳ ಸಹಾಯಕವಾಗಿದೆ. ಒಟ್ಟಾರೆಯಾಗಿ ಹೇಳುವುದಾದರೆ ಡಿಜಿಟಲ್ ಸ್ಮಾರ್ಟ್ ಬೋರ್ಡ್ ತಂತ್ರಜ್ಞಾನವು ಶಿಕ್ಷಣ ಮತ್ತು ಮಾಹಿತಿ ಹಂಚಿಕೆಯ ವಿಧಾನವನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತಿದೆ. ಭವಿಷ್ಯದಲ್ಲಿ ಇನ್ನಷ್ಟು ಸುಧಾರಿತ ವೈಶಿಷ್ಟ್ಯಗಳೊಂದಿಗೆ ಈ ತಂತ್ರಜ್ಞಾನವು ನಮ್ಮ ದಿನನಿತ್ಯ ಜೀವನದ ಅವಿಭಾಜ್ಯ ಅಂಗವಾಗಲಿದೆ.
1: ಡಿಜಿಟಲ್ ಸ್ಮಾರ್ಟ್ ಬೋರ್ಡ್ ತಂತ್ರಜ್ಞಾನ ಈ ಬಗ್ಗೆ

0: ಮಾತನಾಡಿದವರು ಡಾಕ್ಟರ್ ಪೂರ್ಣಿಮಾ ರಾಯ್ಕರ್. ಇವತ್ತಿನ ಸಂಚಿಕೆಯ ಪ್ರಶ್ನೆ, ಸ್ಮಾರ್ಟ್ ಬೋರ್ಡ್ನಲ್ಲಿ ಬರೆಯಲು ಸಾಮಾನ್ಯವಾಗಿ ಏನನ್ನು ಬಳಸುತ್ತಾರೆ? ಈ ಸಂಚಿಕೆಯಲ್ಲಿ ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರ ಬರೆದು ಕಳಿಸಲು ಬೇಕಾದ ದೂರವಾಣಿ ಸಂಖ್ಯೆ 9611361637 9611361637.
1: KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಇದುವರೆಗೆ ಕೇಳಿದಿರಿ. ಪ್ರಸ್ತುತಿ ಮಾಯಾ ರಾಮನ್, ಸಂಕಲನ ನವೀನ್ ಮಹಾಲೆ.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ, ಹಳ್ಯಾಳ. ಮತ್ತೆ ನಾಳೆ ಇದೇ ವೇಳೆಗೆ KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ.
3: ಆಕಾಶವಾಣಿ ಧಾರವಾಡ, ಸಮಯ 6:55. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ.

0: ಶ್ರೋತೃ ಬಾಂಧವರೇ, ಬಹು ಜನಪ್ರಿಯ ಸಂಗೀತ ಸರಣಿ ಗಾನಲಹರಿ
1: ಇದೀಗ ಅದರ ಮರು ಪ್ರಸಾರದ ಸಿಹಿ ಸಿಹಿ ವಾಣಿ.
2: ಕೋಗಿಲೆ ಹಾಡಿದೆ ಕೇಳಿದೆಯ, ಹೊಸ ರಾಗವ ಹಾಡಿದೆ ಆಲಿಸೆಯ.
0: ಹೌದು ಶ್ರೋತೃಗಳೇ, ಪ್ರತಿ ಮಂಗಳವಾರ ಮುಂಜಾನೆ 11 ಗಂಟೆಕ್ಕ ಟ್ಯೂನ್ ಮಾಡ್ರಿ ಧಾರವಾಡ ಆಕಾಶವಾಣಿ.
1: ಆಗ ಕೇಳಿ ಬರೋ ಕಾರ್ಯಕ್ರಮ ಸರಣಿಯೇ ಗಾನಲಹರಿ.
0: ಕೇಳ್ರಿ ಅಪ್ಯಾಯಮಾನ ನಾದ ಝರಿಯೊಳಗ ತೇಲಿ ನಲಿರಿ.
1: ಪ್ರತಿ ಮಂಗಳವಾರ ಮುಂಜಾನೆ 11 ಗಂಟೆಕ್ಕ ಗಾನಲಹರಿ
0: ಗಾನಲಹರಿ
1: ಗಾನಲಹರಿ.
3: ಆಕಾಶವಾಣಿ ಧಾರವಾಡ ಕೇಳುಗರೆ, ಇನ್ನು ಮುಂದೆ ಕೆಲವು ಪ್ರಕಟಣೆಗಳು. ಬೆಂಗಳೂರು ಕೇಂದ್ರದಿಂದ ನಂತರ 7:05 ಪ್ರದೇಶ ಸಮಾಚಾರ ಕೇಳುವಿರಿ ನಮ್ಮ ನಿಲಯದಿಂದ.

0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsblr@gmail.com.
1: ಸಿರಿ, ಆಗಿಂದ ಒಂದೇ ಸಮ ನಲ್ಲಿಲ್ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
2: ಹಲ್ಲುಜ್ತಾ ಇದೀನಿ ಕಣಮ್ಮ.
1: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕ್ ವೇಸ್ಟ್ ಮಾಡ್ತಾ ಇದ್ಯಾ?
2: ಸರಿ, ನಿಲ್ಸಿದೀನಿ ಬಿಡು.
1: ದಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
3: ಆಯ್ತ್ ಕಣಕ. ಕೈ ಮುಸಿರಾಗಿತ್ತಾ? ಹಂಗೆ ಬಿಟ್ಬಿಟ್ಟೆ.
1: ಹಂಗೇನೆ, ಎರಡೇ ಬಟ್ಟೆ ಇರೋದು. ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟ್ ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲಿಸು.
3: ಹೂ ಕಣಕ, ಹಂಗೆ ಮಾಡ್ತೀನಿ ತಗ.
2: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
4: ಏ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
5: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

0: ಪರಂಪರೆಯನ್ನು ಪಸರಿಸುವ
1: ಐತಿಹಾಸಿಕ ಸ್ಥಳಗಳ ಪರಿಚಯ
0: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ
1: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ
0: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್
1: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಕೊಪ್ಪಳ ಜಿಲ್ಲೆ ಹಿರೇಬೆಣಕಲ್ಲಿನ ಮೋರ್ಯಾರ್ ಆವಾಸ ಸ್ಥಾನ ಅಭಿವೃದ್ಧಿಗೆ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ 80 ಲಕ್ಷ ರೂಪಾಯಿ ಅನುದಾನ. ರಾಜ್ಯದ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ವಿದ್ಯುತ್ ಮತ್ತು ನೀರಿನ ಮಿತವ್ಯಯಕ್ಕೆ ಆಡಳಿತ ಸುಧಾರಣಾ ಇಲಾಖೆ ಒತ್ತು. ಮಾದಕ ದ್ರವ್ಯ ವ್ಯಸನ ಮುಕ್ತತೆ ಜಾಗೃತಿ ಕಾರ್ಯಾಗಾರ ಕಲಬುರಗಿಯಲ್ಲಿ ಸಂಪನ್ನ. ಇಂದು ವಿಶ್ವ ಪ್ರಾಣಿಜನ್ಯ ರೋಗಗಳ ಜನಜಾಗೃತಿ ದಿನಾಚರಣೆ. ಈಗ ವಾರ್ತೆಗಳ ವಿವರ. ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕು ಹಿರೇಬೆಣಕಲ್ಲಿನ ಆದಿಮಾನವ ಮೋರ್ಯಾರ್ ಆವಾಸ ಸ್ಥಾನದ ಬೆಟ್ಟಗಳು ಬೃಹತ್ ಶಿಲಾಯುಗದ ನೆಲೆಯಾಗಿದ್ದು ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಯಲ್ಲಿ ತಾತ್ಕಾಲಿಕ ಸ್ಥಾನ ಪಡೆದಿವೆ. ಕುಬ್ಜರ ಬೆಟ್ಟ ಎಂದು ಕರೆಯಲಾಗುವ 7 ಬೆಟ್ಟಗಳಲ್ಲಿನ ಸಮಾಧಿ, ವರ್ಣಚಿತ್ರಗಳ ಸಂರಕ್ಷಣೆ ಮತ್ತು ಮೂಲಸೌಕರ್ಯಗಳ ಅಭಿವೃದ್ಧಿಗೆ ವಿಶೇಷ ಒತ್ತು ನೀಡಲಾಗುವುದು ಎಂದು ಕೊಪ್ಪಳ ಜಿಲ್ಲೆ ಉಸ್ತುವಾರಿ ಕಾರ್ಯದರ್ಶಿ ಕೆಪಿ ಮೋಹನ್ ರಾಜ್ ಆಕಾಶವಾಣಿಗೆ ತಿಳಿಸಿದ್ದಾರೆ. ಈ ಕುರಿತು ಒಂದು ವರದಿ.
1: ಹಿರೇಬೆಣಕಲ್ ಗ್ರಾಮದ ಮೋರ್ಯಾರ ಬೆಟ್ಟಗಳಲ್ಲಿ ಅರಣ್ಯ ಇಲಾಖೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಶೀಘ್ರ ಕೈಗೆತ್ತಿಕೊಳ್ಳಲಿದೆ. ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯ ಮ್ಯಾಕ್ರೋ ಅನುದಾನದಡಿ 80 ಲಕ್ಷ ರೂಪಾಯಿ ಅನುದಾನ ಲಭ್ಯವಾಗಿದೆ. ಟೆಂಡರ್ ಪ್ರಕ್ರಿಯೆ ಪ್ರಗತಿಯಲ್ಲಿದೆ. ಮೋರ್ಯಾರ ಬೆಟ್ಟ ಸ್ಮಾರಕಗಳ ರಕ್ಷಣೆಗೆ ಎಲ್ಲ ರೀತಿಯ ಪ್ರಯತ್ನ ಜಿಲ್ಲಾಡಳಿತ ಕೈಗೊಳ್ಳಲಿದೆ ಎಂದು ಕೊಪ್ಪಳ ಜಿಲ್ಲಾಧಿಕಾರಿ ಡಾ ಸುರೇಶ್ ಇಟ್ನಾಳ್ ಮಾಹಿತಿ ನೀಡಿದ್ದಾರೆ. ಹಿರೇಬೆಣಕಲ್ ಮೋರ್ಯಾರ ಬೆಟ್ಟದಲ್ಲಿ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯ 3 ರಕ್ಷಕರು ಕಾರ್ಯನಿರ್ವಹಿಸುತ್ತಿದ್ದು ಸ್ಮಾರಕ ಮಿತ್ರರ ನೇಮಕ ಹಾಗೂ ರಾತ್ರಿ ವೇಳೆ ಗಸ್ತು ನಿರ್ವಹಿಸಲಾಗುವುದು ಎಂದು ಪ್ರವಾಸೋದ್ಯಮ ಇಲಾಖೆ ಪ್ರಭಾರಿ ಸಹಾಯಕ ನಿರ್ದೇಶಕ ವಿಠಲ ಜಾಬಗೌಡರ್ ತಿಳಿಸಿದ್ದಾರೆ. ಮೋರ್ಯಾರ ಗುಡ್ಡದ ಮಹತ್ವ ಹಾಗೂ ವಿಶೇಷತೆಯ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಇತಿಹಾಸ ಸಂಶೋಧಕ ಹಾಗೂ ಕೆಎಸ್ಸಿಎ ಮಹಿಳಾ ಮಹಾವಿದ್ಯಾಲಯದ ಪ್ರಾಚಾರ್ಯ ಗಂಗಾವತಿಯ ಡಾ ಶರಣಬಸಪ್ಪ ಕೋಲ್ಕಾರ್.
2: ಹಿರೇಬೆಣಕಲ್ ದಕ್ಷಿಣ ಭಾರತದ ಅತ್ಯಂತ ಮಹತ್ವದ ಪ್ರಾಗೈತಿಹಾಸಿಕ ನೆಲೆಯಾಗಿದೆ. ಇಲ್ಲಿಯ ಮೋರೇರ್ ಗುಡ್ಡದ ಮೇಲೆ 3000 ವರ್ಷಗಳ ಹಿಂದಿನ ಕಬ್ಬಿಣ ಯುಗ ಬೃಹತ್ ಶಿಲಾಯುಗಕ್ಕೆ ಸೇರಿದ ನೂರಾರು ಆಶ್ಚರ್ಯಕರ ಶಿಲಾ ಸಮಾಧಿಗಳು, ಶಿಲಾಕೋಣೆಗಳು ಮತ್ತು ಗವಿಚಿತ್ರಗಳಿವೆ. ಕ್ರಿಸ್ತಪೂರ್ವ 1200 ರಿಂದ 200 ರವರೆಗೆ ಬದುಕಿದ್ದ ಮೋರೇರ್ ಎಂಬ ಬುಡಕಟ್ಟು ಜನಾಂಗ ತಮ್ಮ ಸತ್ತವರಿಗಾಗಿ ನಿರ್ಮಿಸಿದ ಸ್ಮಾರಕಗಳೇ ಈ ಅಚ್ಚರಿಯ ಶಿಲಾ ಸಮಾಧಿಗಳು ಮತ್ತು ಶಿಲಾಕೋಣೆಗಳು. ಈ ಜನ ಸಾವಿನ ನಂತರದ ಜೀವನದ ಬಗ್ಗೆ ನಂಬಿಕೆಯನ್ನ ಹೊಂದಿದ್ದರು. ಹಾಗಾಗಿ ತಮ್ಮ ಪೂರ್ವಜರ ಆತ್ಮಗಳು ಪುನಃ ಬಂದು ವಾಸಿಸುತ್ತವೆ ಎಂಬ ನಂಬಿಕೆಯಿಂದ ಇಂಥ ಸಮಾಧಿಗಳನ್ನು ರಚಿಸಿದ್ದಾರೆ. 6 ಬೃಹತ್ ಕಲ್ಲು ಚಪ್ಪಡಿಗಳಿಂದ ಸಮಾಧಿಗಳು ಮತ್ತು ಕೋಣೆಗಳನ್ನು ನಿರ್ಮಿಸಿರುವುದು ತಾಂತ್ರಿಕವಾಗಿ ಅಚ್ಚರಿಯ ಸಂಗತಿಯಾಗಿದೆ. ಕಲ್ಲು ಚಪ್ಪಡಿಗಳನ್ನು ಕತ್ತರಿಸಿ ಅವುಗಳನ್ನು ಜೋಡಿಸಿರುವ ರೀತಿ ಆಶ್ಚರ್ಯವನ್ನು ಉಂಟು ಮಾಡುತ್ತದೆ. ಸುತ್ತಮುತ್ತಲಿನ ಗವಿ ಕಲ್ಲಾಸರಗಳಲ್ಲಿ ಚಿತ್ರಗಳನ್ನು ಬಿಡಿಸಿದ್ದು ಅವು ಆ ಜನರ ಜೀವನ ಸಂಸ್ಕೃತಿಯ ಮೇಲೆ ಬೆಳಕು ಬೀರುತ್ತವೆ. ಹಿರೇಬೆಣಕಲ್ ಪರಿಸರದಲ್ಲಿ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯ ಗವಿಚಿತ್ರಗಳು ಕಂಡುಬಂದಿವೆ. ಆದಿ ಮಾನವನ ಜೀವನ ಸಂಸ್ಕೃತಿಯ ಅಧ್ಯಯನಕ್ಕೆ ಪ್ರಯೋಗ ಶಾಲೆಯಂತಿರುವ ಹಿರೇಬೆಣಕಲ್ ಮೋರೇರ್ ಗುಡ್ಡವನ್ನ ವಿಶ್ವ ಪರಂಪರೆಯ ತಾಣವನ್ನಾಗಿ ಘೋಷಿಸಿ ಸಂರಕ್ಷಿಸಬೇಕಾಗಿದೆ.
0: ಬೆಂಗಳೂರಿನ ವಿಧಾನಸೌಧ ಸೇರಿದಂತೆ ರಾಜ್ಯದ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ವಿದ್ಯುತ್ ಮತ್ತು ನೀರಿನ ಮಿತವ್ಯಯ ಹಾಗೂ ಸಂರಕ್ಷಣೆಗೆ ಆದ್ಯತೆ ನೀಡಲಾಗಿದೆ ಎಂದು ಆಡಳಿತ ಮತ್ತು ಸಿಬ್ಬಂದಿ ಸುಧಾರಣಾ ಇಲಾಖೆ ತಿಳಿಸಿದೆ. ವಿದ್ಯುತ್ ಹಿತಮಿತ ಬಳಕೆಗೆ ವಿಧಾನಸೌಧದ ಆವರಣದಲ್ಲಿ ಸೂರ್ಯೋದಯ ಮತ್ತು ಸೂರ್ಯಾಸ್ತಕ್ಕೆ ಅನುಗುಣವಾಗಿ ಸ್ವಯಂಚಾಲಿತ ಆನ್ ಆಫ್ ವ್ಯವಸ್ಥೆ ಮಾಡಲಾಗಿದೆ.

0: ಎಲ್ಲ ಹವಾನಿಯಂತ್ರಕಗಳನ್ನು 24-26 ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿಯೇ ಬಳಸುವಂತೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಲಾಗಿದೆ. ನೀರಿನ ಸಂರಕ್ಷಣೆಯ ದೃಷ್ಟಿಯಿಂದ ಮೇಲ್ಮಟ್ಟದ ನೀರಿನ ಟ್ಯಾಂಕ್ಗಳಿಂದ ನೀರು ವ್ಯರ್ಥವಾಗಿ ಹರಿಯದಂತೆ ತಡೆಯಲು ಬಾಲ್ ವಾಲ್ವ್ಗಳನ್ನು ಅಳವಡಿಸಲಾಗಿದೆ. ವಿಧಾನಸೌಧದ ಉದ್ಯಾನಗಳ ನಿರ್ವಹಣೆಗೆ ಕೇವಲ ಸಂಸ್ಕರಿಸಿದ ತ್ಯಾಜ್ಯ ನೀರನ್ನು ಬಳಸಲಾಗುತ್ತಿದೆ. ಮಳೆ ನೀರು ಕೊಯ್ಲು ವ್ಯವಸ್ಥೆಯನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಜಾರಿಗೊಳಿಸಲು ಕ್ರಮ ಕೈಗೊಳ್ಳಲಾಗಿದೆ. 15ನೇ ಕೇಂದ್ರ ಹಣಕಾಸು ಆಯೋಗದ ಅನುದಾನದಡಿ ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕು ಪೋತೇನಹಳ್ಳಿ, ವೇದಲವೇಣಿ, ಕದಿರೇನಹಳ್ಳಿ ಮತ್ತು ಜಿಲಾಕುಂಟೆಗೆ ತಲಾ 65 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಆಯುಷ್ಮಾನ್ ಭಾರತ ಆರೋಗ್ಯ ಕೇಂದ್ರಗಳನ್ನು ನಿರ್ಮಿಸಲಾಗುತ್ತಿದೆ. ನೂತನ ಕಟ್ಟಡ ನಿರ್ಮಾಣ ಕಾಮಗಾರಿಗಳಿಗೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದ ಡಾ ಕೆ ಸುಧಾಕರ್ ಇಂದು ಭೂಮಿ ಪೂಜೆ ನೆರವೇರಿಸಲಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ವಿಕಸಿತ ಭಾರತ 2047 ಕನಸನ್ನು ನನಸು ಮಾಡಲು ಮಾದಕ ದ್ರವ್ಯಗಳ ವ್ಯಸನದಿಂದ ಯುವಜನತೆ ದೂರವಿರಬೇಕು, ಕಾನೂನಿನ ಅರಿವು ಹೊಂದಿ ಜವಾಬ್ದಾರಿಯುತ ಪ್ರಜೆಗಳಾಗಬೇಕು ಎಂದು ಕಲಬುರಗಿ ಜಿಲ್ಲೆ ಪ್ರಧಾನ ನ್ಯಾಯಾಧೀಶ ಜಿಎಲ್ ಲಕ್ಷ್ಮೀನಾರಾಯಣ ಕರೆ ನೀಡಿದ್ದಾರೆ. ಶರಣಬಸವೇಶ್ವರ ವಿಶ್ವವಿದ್ಯಾಲಯದ ಪೂಜ್ಯ ದೊಡ್ಡಪ್ಪ ಅಪ್ಪ ಸಭಾಂಗಣದಲ್ಲಿ ಪೊಸ್ಕೋ ಕಾಯ್ದೆ ಹಾಗೂ ಮಾದಕ ದ್ರವ್ಯ ವ್ಯಸನಮುಕ್ತತೆ ಜಾಗೃತಿ ಕಾರ್ಯಾಗಾರ ಉದ್ಘಾಟಿಸಿ ಅವರು ಮಾತನಾಡಿದರು. ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಾಗೂ ಜಿಲ್ಲಾ ನ್ಯಾಯಾಧೀಶ ಶಶಿಧರ ಶೆಟ್ಟಿ ಮಾತನಾಡಿ, ಮಕ್ಕಳ ದೌರ್ಜನ್ಯ ಪ್ರಕರಣ ಕಂಡುಬಂದಲ್ಲಿ ಮಕ್ಕಳ ಸಹಾಯವಾಣಿ 1098 ಮತ್ತು ಮಾದಕ ವಸ್ತುಗಳ ಸಾಗಣೆ ಅಥವಾ ಮಾರಾಟದ ಬಗ್ಗೆ 1933 ಸಹಾಯವಾಣಿಗೆ ಕರೆ ಮಾಡಿ ಮಾಹಿತಿ ನೀಡುವಂತೆ ಕೋರಿದರು. ಅಖಿಲ ಭಾರತ ಗಂಧರ್ವ ಮಹಾವಿದ್ಯಾಲಯ ಆಯೋಜಿಸುವ ವಿಶಾರದ ಪರೀಕ್ಷೆಯಲ್ಲಿ ಧಾರವಾಡದ ಯುವ ತಬಲಾ ಪ್ರತಿಭೆ ಅಥರ್ವ ರಾಘವೇಂದ್ರ ಘಂಟಣ್ಣವರ್ ಅಖಿಲ ಭಾರತ ಮಟ್ಟದಲ್ಲಿ ಪ್ರಥಮ ಸ್ಥಾನ ಗಳಿಸಿದ್ದಾರೆ. ಪ್ರಸ್ತುತ ಧಾರವಾಡದ ಜನತಾ ಶಿಕ್ಷಣ ಸಮಿತಿಯ ಆರ್ಎಸ್ ಹುಕ್ಕೇರಿಕರ್ ಪಿಯು ಮಹಾವಿದ್ಯಾಲಯದ ವಿಜ್ಞಾನ ವಿಭಾಗದಲ್ಲಿ ದ್ವಿತೀಯ ವರ್ಷದ ವಿದ್ಯಾರ್ಥಿಯಾಗಿರುವ ಅಥರ್ವ ಖ್ಯಾತ ತಬಲಾಪಟು ಡಾ ಶ್ರೀಹರಿ ದಿಗ್ಗಾವಿ ಅವರಲ್ಲಿ ತಬಲಾ ವ್ಯಾಸಂಗ ಮಾಡುತ್ತಿದ್ದಾರೆ. ಯುವ ಪ್ರತಿಭೆ ಅಥರ್ವ ಘಂಟಣ್ಣವರ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
4: ನಾನು ನನ್ನ ಓದಿನೊಂದಿಗೆ ತಬ್ಲಾನು ಅಷ್ಟೇ ಸಮವಾಗಿ ಇಂಪಾರ್ಟೆನ್ಸ್ ಕೊಟ್ಟು ಮಾಡ್ಕೋತಾ ಬಂದಿದ್ದೀನಿ. ನಾನು ಮೊದಲಿಗೆ ಡಾಕ್ಟರ್ ಮಂಜುನಾಥ್ ಜೋಶಿ ಸರ್ ಕಡೆ 2 ಕಾಲ ತಬ್ಲಾ ಅಭ್ಯಾಸ ಮಾಡಿದೆ. ಈಗ ಕಳೆದ 12 ವರ್ಷದಿಂದ ನಾನು ಡಾಕ್ಟರ್ ಶ್ರೀಹರಿ ದಿಗ್ಗಾವಿ ಸರ್ ಅಲ್ಲಿ ನನ್ನ ತಬ್ಲಾ ಅಭ್ಯಾಸ ಮಾಡ್ತಾ ಇದ್ದೀನಿ. ಅವ್ರು ನಂಗೆ ಗುರುಗಳಷ್ಟೇ ಅಲ್ಲ, ಅವ್ರು ನಂಗೊಂದು ರೋಲ್ ಮಾಡೆಲ್ ಇದ್ದಂಗೆ. ಅವರೊಂದಿಗೆ ನಂಗೆ ನಮ್ಮಪ್ಪ ಅಮ್ಮ ಮತ್ತೆ ನಮ್ಮ ಪರಿವಾರದವರು ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅವರಿಗೂ ನಾನು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ನಾವು ಎಷ್ಟು ಸಾಧ್ಯನೋ ಅಷ್ಟು ಟೈಮ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ನಮ್ಮೆಲ್ಲಾ ಫ್ರೀ ಟೈಮ್ನಲ್ಲೂ ನಮ್ಮ ಕೆರಿಯರ್ ಡೆವಲಪ್ಮೆಂಟ್ ಅಥವಾ ಕಲ್ಚರಲ್ ಆಕ್ಟಿವಿಟೀಸ್ ತಬಲಾ ಪ್ರಾಕ್ಟೀಸ್ಗೆ ಹಾಕೊಂಡ್ರೆ ಡೆವಲಪ್ಮೆಂಟ್ ಚೆನ್ನಾಗುತ್ತೆ. ಬಹಳಷ್ಟು ವರ್ಷಗಳ ಪರಿಶ್ರಮ ಇದಕ್ಕೆ ಬೇಕಾಗುತ್ತೆ. ಗುರುಗಳು ನಡೆಸಿದ ಹಾದಿಯಲ್ಲಿ ನೀವು ನಡ್ಕೊಂತ ಹೋದ್ರೆ ನಿಮ್ಮ ಸಾಧನೆ ಉತ್ತುಂಗಕ್ಕೆ ಏರ್ಬೋದು ಅನ್ನೋದು ನನ್ನ ಅಭಿಪ್ರಾಯ.
0: ಪ್ರಾಣಿಗಳು ಮತ್ತು ಮನುಷ್ಯರ ಮಧ್ಯೆ ಹರಡುವ ರೋಗಗಳ ಬಗ್ಗೆ ಜನಜಾಗೃತಿ ಮೂಡಿಸುವ ವಿಶ್ವ ಪ್ರಾಣಿಜನ್ಯ ರೋಗ ದಿನಾಚರಣೆ ಇಂದು. ಮೃಗಜನ್ಯ ರೋಗಗಳು ಹೆಚ್ಚಾಗುತ್ತಿವೆ, ಜವಾಬ್ದಾರಿ ಹಂಚಿಕೆ ಹಾಗೂ ಸ್ಥಳಾವಕಾಶ ಎಂಬ ಧ್ಯೇಯದೊಂದಿಗೆ ವಿಶ್ವ ಪ್ರಾಣಿಜನ್ಯ ರೋಗ ದಿನವನ್ನು ಜನಜಾಗೃತಿ ಜಾಥಾ ಹಾಗೂ ಕಾರ್ಯಕ್ರಮಗಳ ಮೂಲಕ ವಿವಿಧೆಡೆ ಆಚರಿಸಲಾಗುತ್ತಿದೆ. ರಾಮನಗರ ಜಿಲ್ಲೆ ಬಸನಪುರದ ಶ್ರೀರಾಮದೇವರ ಬೆಟ್ಟದ ರಣಹದ್ದುಗಳ ವನ್ಯಜೀವಿ ಧಾಮದಲ್ಲಿ ಏಕ್ ಪೇಡ್ ಮಾ ಕೆ ನಾಮ್ ಅಭಿಯಾನದಡಿ ರಾಜ್ಯ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಎಸ್ ವಿಶ್ವಜಿತ್ ಶೆಟ್ಟಿ ಸಸಿ ನೆಟ್ಟರು.

0: ಬೆಂಗಳೂರು ದಕ್ಷಿಣ ಜಿಲ್ಲೆಯ ಆಡಳಿತಾತ್ಮಕ ನ್ಯಾಯಮೂರ್ತಿಗಳಾದ ಎಸ್ ವಿಶ್ವಜಿತ್ ಶೆಟ್ಟಿಯವರು ನಗರದ ಜಿಲ್ಲಾ ನ್ಯಾಯಾಲಯಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ಸಾಂಪ್ರದಾಯಿಕ ಕುಶಲಕರ್ಮಿಗಳ ಅಭಿವೃದ್ಧಿಗಾಗಿ ಪಿಎಂ ವಿಶ್ವಕರ್ಮ ಯೋಜನೆ ಅನುಷ್ಠಾನಗೊಂಡಿದ್ದು, ಜಾಂಗೀಡ್ ಬ್ರಾಹ್ಮಣ ಸಮುದಾಯ ಸದುಪಯೋಗ ಪಡೆದು ಉದ್ಯಮಶೀಲರಾಗಬೇಕು ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಹೇಳಿದ್ದಾರೆ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಅಖಿಲ ಭಾರತ ಜಾಂಗೀಡ್ ಬ್ರಾಹ್ಮಣ ಮಹಾಸಭಾ ಆಯೋಜಿಸಿದ್ದ ರಾಷ್ಟ್ರೀಯ ಸಾಮಾಜಿಕ ವಿಚಾರ ಸಂಕಿರಣ ಉದ್ಘಾಟಿಸಿ ಅವರು ಮಾತನಾಡಿದರು. ಬೇಟಿ ಬಚಾವೋ ಬೇಟಿ ಪಢಾವೋ ಯೋಜನೆ ಸಮಾಜದಲ್ಲಿ ಪರಿಣಾಮಕಾರಿಯಾಗಿ ಜಾರಿಗೊಂಡು ಹೆಣ್ಣುಮಗು ಸಬಲಗೊಳ್ಳಬೇಕು ಎಂದು ರಾಜ್ಯಪಾಲರು ಆಶಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೊಪ್ಪಳ ಜಿಲ್ಲೆ ಹಿರೇಬೆಣಕಲ್ಲಿನ ಮೋರ್ಯಾರ್ ಆವಾಸ ಸ್ಥಾನ ಅಭಿವೃದ್ಧಿಗೆ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ 80 ಲಕ್ಷ ರೂಪಾಯಿ ಅನುದಾನ. ರಾಜ್ಯದ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ವಿದ್ಯುತ್ ಮತ್ತು ನೀರಿನ ಮಿತವ್ಯಯಕ್ಕೆ ಆಡಳಿತ ಸುಧಾರಣಾ ಇಲಾಖೆ ಒತ್ತು. ಮಾದಕ ದ್ರವ್ಯ ವ್ಯಸನ ಮುಕ್ತತೆ ಜಾಗೃತಿ ಕಾರ್ಯಾಗಾರ ಕಲಬುರಗಿಯಲ್ಲಿ ಸಂಪನ್ನ. ಇಂದು ವಿಶ್ವ ಪ್ರಾಣಿಜನ್ಯ ರೋಗಗಳ ಜನಜಾಗೃತಿ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಆಕಾಶವಾಣಿ ಧಾರವಾಡ.
2: ಕಾರ್ಯಕ್ರಮ ಸರಣಿ
3: ನೆನಪಾಗಿ ಕಾಡ್ತಾವ ಹಾಡು.
2: ಪರಿಕಲ್ಪನೆ ಹಾಗೂ ಸಂಯೋಜನೆ ಸಿಯು ಬೆಳಕ್ಕೆ. ನಿರೂಪಣೆ ಮತ್ತು ಪ್ರಸ್ತುತಿ ಮಾಯಾ ರಾಮನ್.
3: ನಮಸ್ಕಾರ ಕೇಳುಗರೆ, ವಚನದಲ್ಲಿ ನಾಮಾಮೃತ ತುಂಬಿ, ವಚನದಲ್ಲಿ ನಾದಾಮೃತ ತುಂಬಿ, ನಾಮಾಮೃತ ನಾದಾಮೃತಗಳಿಂದ ಕೇಳುಗನ ಹೃದಯದೊಳಗ ಆನಂದಾಮೃತ ಹೊರಹೊಮ್ಮಿ ಅನಿರ್ವಚನೀಯ ಆನಂದವನ್ನ ತಂದಿತ್ತ ಆ ವಚನಾಮೃತ. ಇವತ್ತಿಗೂ ನೆನಪಾಗಿ ಕಾಡೋ ಈ ಹಾಡಿಗೆ ಕಿವಿಯಾಗೋ ಆಸೆ. ಹಂಗಾದ್ರ ಅಕ್ಕ ಕೇಳವಾ?

ಅಕ್ಕನ ಆ ದಿವ್ಯ ಕನಸಿನ ಮೆರಗಿಗೆ ಭವ್ಯ ಸಂಗೀತದ ಸೆರಗನ್ನ ಹೊದಿಸಿ ಸರಿಗಮಗಳಿಂದ ಸಿಂಗರಿಸಿ ಕನಸಿನ ಸಾಹಿತ್ಯವನ್ನ ನನಸಿನ ಹಾಡಾಗಿಸಿ ಸಂಗೀತ ರಸಿಕರ ಅಂಗಳಕ್ಕ ಅದನ್ನ ತಂದಿತ್ತವರು ನಮ್ಮ ದೇಶದ, ನಮ್ಮ ರಾಜ್ಯದ, ನಮ್ಮ ಧಾರವಾಡದ ಹೆಮ್ಮೆಯ ಅಂತಾರಾಷ್ಟ್ರೀಯ ಖ್ಯಾತಿಯ ಗಾಯಕ ಡಾಕ್ಟರ್ ಮಲ್ಲಿಕಾರ್ಜುನ್ ಮನ್ಸೂರ್.

ಒಳನಾಡಿನ ಚರಿತ್ರೆಯೊಳಗ 12ನೇ ಶತಮಾನ ಸಾಮಾಜಿಕ ಹಾಗೂ ಸಾಹಿತ್ಯ ಕ್ಷೇತ್ರದೊಳಗ ಅಭೂತಪೂರ್ವ ಬದಲಾವಣೆಯನ್ನ ಕಂಡ ಮಹತ್ವದ ಸಂದರ್ಭ. ಇದ ವಿಶಿಷ್ಟ ಸಂದರ್ಭದೊಳಗ ಉಜ್ವಲ ನಕ್ಷತ್ರದಂಗ ಹೊಳೆದು ಬಂದಂತಹ ಕನ್ನಡದ ಅನುಭವಿ ಕವಯತ್ರಿ ಅಕ್ಕಮಹಾದೇವಿ. ಖ್ಯಾತ ಸಾಹಿತಿ ಡಾಕ್ಟರ್ ಗುರುಲಿಂಗ ಕಾಪ್ಸೆ ಅಕ್ಕಮಹಾದೇವಿಯನ್ನ ಬಣ್ಣಿಸಿದ್ದು ಹಿಂಗ. ಆಧ್ಯಾತ್ಮಿಕ ಸಾಧನೆಯ ದೃಷ್ಟಿಯಿಂದ ಅವಳೊಬ್ಬ ಅಸಾಧಾರಣ ಮಹಿಳಾ ಅನುಭವಿ. ಸೃಜನಶೀಲ ಸಾಹಿತ್ಯದ ದೃಷ್ಟಿಯಿಂದ ಅವಳೊಬ್ಬ ಅನುಪಮ ಕವಯತ್ರಿ. ಅಕ್ಕನ ಮಧುರ ಭಕ್ತಿಯ ಆಧ್ಯಾತ್ಮಿಕ ಶಕ್ತಿಯ ಪ್ರತೀಕ ಎನಿಸಿಕೊಂಡ ಚನ್ನಮಲ್ಲಿಕಾರ್ಜುನ ಕಾಣಿಸಿಕೊಂಡ ಕನಸಿನ ಈ ಚಿತ್ರ ಗಾಯಕ ಮಲ್ಲಿಕಾರ್ಜುನರ ಸರಿಗಮಗಳ ಜೋಡಣೆಯಿಂದ ಇನ್ನಷ್ಟು ಎತ್ತರವಾಗಿ

0: ಎಲ್ಲರ ಚಿತ್ತದೊಳಗೂ ಬಿತ್ತಿದ ಅನುಭಾವದಾನಂದ ಎಂದಿಗೂ ಮರೆಯಲಾಗದ ಆನಂದ. ಈ ಮಹದಾನಂದದ ಅನುಭವವನ್ನ ನಮ್ಮೊಂದಿಗೆ ಹಂಚಿಕೊಂಡವರು ಬಾಗಲಕೋಟೆಯ ಬಸವೇಶ್ವರ ಕಾಲೇಜಿನ ಸಂಗೀತ ವಿಭಾಗದ ಮುಖ್ಯಸ್ಥರಾದ ಶ್ರೀ ಸಿದ್ದರಾಮಯ್ಯ ಮಠಪತಿ.
1: ಡಾಕ್ಟರ್ ಮಲ್ಲಿಕಾರ್ಜುನ ಮನ್ಸೂರ್ ಅವರು ಹಾಡಿರುವಂತಹ ಅಕ್ಕ ಮಹಾದೇವಿಯ ಅಕ್ಕ ಕೇಳವ ಹಿಂದೂಸ್ತಾನಿ ಸಂಗೀತದಲ್ಲಿ ತುಂಬಾ ಪ್ರಸಿದ್ಧಗೊಳ್ಳುವಂತಹ ಒಂದು ವಚನ ಗಾಯನ ಅದು. ಅವರು ಹಾಡಿರುವುದು ಪಹಾಡಿ ರಾಗದಲ್ಲಿ. ಆ ಹಾಡಿನಲ್ಲಿ ಹಿಂದೂಸ್ತಾನಿ ಸಂಗೀತದಲ್ಲಿರುವಂತಹ ಎಲ್ಲ ಆಯಾಮಗಳು ಒಳಗೊಂಡಿವೆ. ಅದರಲ್ಲಿ ಖಯಾಲ್ ಇದೆ, ಠುಮ್ರಿ ಇದೆ, ಹಾಡುಗಾರಿಕೆ ಅನೇಕ ಪ್ರಕಾರಗಳು ಅದರಲ್ಲಿ ಒಳಗೊಂಡಿವೆ. ನಾ ಎಷ್ಟೋ ಸಾರಿ ಅವರ ಜೊತೆಗೆ ಹಿಂದೆ ತಂಬುರಿ ಹಾಕುತ್ತಾ ಕೇಳಿದ್ದೇನೆ, ಅವರ ಜೊತೆಗೆ ಹಾರ್ಮೋನಿಯಂ ನುಡಿಸುತ್ತಾ ಕೇಳಿದ್ದೇನೆ. ಬಹುಶಃ ಆ ಗಳಿಗೆ ನನ್ನ ಪಾಲಿಗೆ ಅದು ಅಮೃತ ಗಳಿಗೆ ಅಂತ ನಾ ಭಾವಿಸ್ಕೊತೇನೆ.

ಹತ್ತೊಂಬತ್ನೂರ 1988 ಅಕ್ಟೋಬರ್ 31 ಇಂದಿರಾ ಗಾಂಧಿಯವರ 4ನೇ ಪುಣ್ಯತಿಥಿಯಲ್ಲಿ ಜಿಲ್ಲೆಯ ಶಕ್ತಿಸ್ಥಳದಲ್ಲಿ ಮಲ್ಲಿಕಾರ್ಜುನ ಮನಸೂರ್ ಅವರು ಆ ವಚನವನ್ನು ಹಾಡಿ ಅದು ರಾಷ್ಟ್ರೀಯ ಜಾಲದಲ್ಲಿ ಪ್ರಸಾರಗೊಂಡು ಇಡೀ ದೇಶದ ಜನ ಏಕಕಾಲಕ್ಕೆ ಅದನ್ನ ಕೇಳಿದಂತ ಸಂದರ್ಭ ನಾನು ಇನ್ನುವರೆಗೆ ಮರ್ತಿಲ್ಲ. ಕೇಳಿದಷ್ಟು ಹೊಸ ಅರ್ಥವನ್ನು ಕೊಡುವಂತ ಆ ವಚನ, ಅಂತ ವಚನ ಮತ್ತೊಂದು ಜನ್ಮ ಇದ್ರೆ ಅದು ಕೇಳಲಿಕ್ಕೆ ಮನಸೂರ್ ಅವ್ರ ಜೊತೆಗೆ ನನ್ನನ್ನು ಹುಟ್ಟಿಸು ಭಗವಂತ ಅನ್ನೋ ಮಟ್ಟಿಗೆ ನನ್ನ ಪ್ರಾರ್ಥನೆ.

0: ಮನ್ಸೂರರು ಹಾಡಿದ ಅಕ್ಕ ಕೇಳವ ವಚನವನ್ನ ಕೇಳಿದ ರಾಷ್ಟ್ರಕವಿ ಕುವೆಂಪು ಅವರು ಅಕ್ಕನ ಆಧ್ಯಾತ್ಮಿಕ ಮನೋಲೋಕವನ್ನೇ ಪ್ರವೇಶಿಸಿದ ಅನುಭವವಾಯಿತು ಅಂತ ಉದ್ಗರಿಸಿದ್ರಂತ. ತಂದೆ ಮಲ್ಲಿಕಾರ್ಜುನರಿಂದ ತಂದೆಯ ಪ್ರೀತಿಯೊಂದಿಗೆ ಸಂಗೀತದ ಸಾಂಗತ್ಯವನ್ನು ಪಡೆದುಕೊಂಡು ಉತ್ತಮ ಗಾಯಕಿಯಾಗಿ ಹೊರಹೊಮ್ಮಿದವರು ಅವರ ಪುತ್ರಿ ಶ್ರೀಮತಿ ನೀಲಮ್ಮ ಎಂ ಕೊಡ್ಲಿ. ತಂದೆ ಹಾಗೂ ಗುರು ಮನ್ಸೂರರ ಅಕ್ಕ ಕೇಳವ ಹಾಡಿನ ಪ್ರೀತಿಯನ್ನ ನೆನಪಿಸಿಕೊಂಡ್ರು ನೀಲಮ್ಮ.
1: ನಮ್ಮ ತಂದೆಯವರು ಅಕ್ಕ ಕೇಳವ ನಾನೊಂದು ಕನಸು ಕಂಡೆ ಇದನ್ನ ಹಾಡುವಾಗ ಅವರು ಇನ್ನೂ ಇದನ್ನ ಹಾಡ್ಲಿ ಇದನ್ನೇ ಹಾಡ್ಲಿ ಅಂತ ನಮಗ ಅನಿಸ್ತಿತ್ತು. ಅಷ್ಟು ನಮಗ ಅದು ಪ್ರಭಾವ ಬೀರಿತ್ತು ಆ ಹಾಡು. ಆಮೇಲೆ ಒಂದ್ಸಲ ಏನಾಯ್ತ್ರಿ, ನ್ಯಾಷನಲ್ ಪ್ರೋಗ್ರಾಮ್ ಬಂದಾಗ ರಾಗಗಳನ್ನ ಮಾತ್ರ ಹಾಡೋದು ಅಂತ ಇತ್ತಲ್ಲ, ಅದನ್ನ ಹಾಡಿದ್ರು. ಹಾಡಿ ಲಾಸ್ಟ್ಗೆ ಒಂದು 5-6 ನಿಮಿಷ ಇದ್ದಾಗ ಇದನ್ನ ಅವ್ರು ಏಕದಂ ಶುರು ಮಾಡಿಬಿಟ್ಟಾರೆ. ಯಾಕಂದ್ರೆ ಅನೌನ್ಸ್ಮೆಂಟ್ ಆಗಿರ್ಲಿಲ್ಲ, ಇಂಥ ರಾಗ ಹಾಡ್ತಾರ ಅಂತ ಅನೌನ್ಸ್ ಮಾಡ್ತಾರಲ್ಲ, ಹಂಗ ಮಾಡಿ ಇವರು ಹಾಡ್ತಾ ಇದ್ರು. ಅವಾಗ ಲಾಸ್ಟ್ಗೆ ಅವ್ರು ಏನು ಹಾಡಬೇಕು ಅಂತ ಮೂಡ್ ಬಂತು ಅಥವಾ ಏನು ಒಂದು ಪ್ರೇರಣೆ ಆಯ್ತು, ಅದನ್ನ ಹಾಡಿಬಿಟ್ರು. ಆಮೇಲೆ ಅವ್ರಿಗೆ ಅನಿಸ್ತಂತಾರೆ, ರೀ ನಾನು ಹೇಳೇ ಇಲ್ಲ ಅವ್ರಿಗೆ ಇದನ್ನ ಅನೌನ್ಸ್ ಮಾಡ್ತಿದ್ರು ಅಂತ ಅವ್ರಿಗೆ ಅನಿಸ್ತಂತ. ಆಮೇಲೆ ಅವರೆಲ್ಲ ಹಿಂದಾಗಡೆ ಅವ್ರು ಖುಷಿ ಪಟ್ರು ಬಿಡ್ರಿ, ಆದ್ರೆ ಮೊದ್ಲ ಅವ್ರಿಗೆ ಹಾಡಬೇಕೋ ಬೇಡೋ ಅಂತ ಏನೂ ತಿಳಿದೇ ಇಲ್ಲ. ಹಿಂಗೆ ರಾಗ ಹಾಡುವಾಗ ಅದನ್ನೊಂದು ಹಾಡಿದ್ರು, ಅದೊಂದು ನಮ್ಗೆ ಮನಸ್ಸಿನಲ್ಲಿ ಉಳಿದ್ಬಿಡ್ತು. ಅದನ್ನು ಕೇಳಿ ಮನೆಗೆ ಬಂದ್ಮೇಲೆ ನಾವಂದ್ವಿ, ಏನಪ್ಪ ರಾಗ ಹಾಡೋದ್ ಬಿಟ್ಟು ಆಮೇಲೆ ಇದನ್ನ ಹಾಡಿದ್ರಲ್ಲ ಅಂತಂದು. ಇಲ್ಲ ಹಾಡಿದ್ನವ, ಲಾಸ್ಟಿಗೆ ನನಗೆ ಹಂಗನಿಸ್ತು, ಆ ಪ್ರೇರಣೆ ಆಯ್ತು, ನಾನು ಹಾಡಿಬಿಟ್ಟೆ ಅಂತಂದ್ರು. ಹಿಂಗಾಗಿ ಹಾಡುವಾಗಂತೂ ಎಲ್ಲರೂ ಹಾಡ್ಲಿಕ್ಕೆ ಕೂತ್ಬಿಟ್ರೆ ಸಾಕು, ಅದನ್ನ ಮೊದ್ಲೇ ಹೇಳ್ಬಿಡ್ತಿದ್ರು ಅದನ್ನ ಹಾಡ್ರಿ ಅದನ್ನ ಹಾಡ್ರಿ ಅಂತ. ಆಮೇಲೆ ಜನರು ಬಹಳ ಅದಕ್ಕೆ ಮರಳಾಗ್ಬಿಟ್ಟಿದ್ರು, ಅವ್ರ ಬಾಯಿಂದನ ಕೇಳ್ಬೇಕು ಅಂತ. ಯಾಕಂದ್ರೆ ಅವ್ರು ಅದರಲ್ಲಿ ಒಂದೊಂದು ಲೈನಿಗೆ ಅವರು ವೆರೈಟೀಸ್ ಕೊಟ್ಟದ್ ನೋಡಿದ್ರೆ ಅದು ಯಾರು ಹಂಗ ವಚನ ಹಾಡೋದಿಲ್ಲ ಅಂತ ನಮಗನಿಸ್ತದೆ. ಯಾಕಂದ್ರೆ ಒಂದೊಂದು ಇದಕ್ಕೆ ಭಯಂಕರ ವೆರೈಟಿ ಕೊಟ್ಬಿಟ್ಟಾರೆ. ಆ ಕಟ್ಕ ಮುರ್ಕಿ ಆಮೇಲೆ ಒಂದು ತಾನು, ಅವು ನಿಜವಾಗ್ಲೂ ಬಹಳ ಸ್ವಂತಿಕೆ ಬಂದ್ಬಿಟ್ಟದ ಅದ್ರೊಳಗೆ ಅಂತ ಅನಿಸ್ತದೆ.

0: ಸಿಕ್ಕಂಡೆ.
1: ಆಮೇಲೆ ಎಲ್ಲೇ ಹೋದ್ರು ಈ ಹಾಡ್ ಹಾಡದನ್ನ ಅವ್ರು ಬರ್ತಿದ್ದಿಲ್ಲ, ಬಹಳ ಅದು ಪಾಪ್ಯುಲರ್ ಆಗ್ಬಿಡ್ತು. ಈಗ ಅದೇ ಪ್ರಕಾರ ನನಗೂ ಕೂಡ ಕೇಳ್ತಾ ಇರ್ತಾರೆ ತಂದೆಯವ್ರದ್ದು, ಅಕ್ಕ ಕೇಳವ ನಾನೊಂದು ಕನಸು ಕಂಡೆ ಹಾಡ್ರಿ ಅಂತ. ನಾನು ಕೂಡ ಹಾಡ್ತೀನಿ, ಆದ್ರೆ ಅವರಷ್ಟು ವೆರೈಟಿ ಬರ್ಲಿಕ್ಕಿಲ್ಲ ಅಂತ ನನಗನ್ಸದ. ಅವ್ರ ಹಾಡಿನೊಳಗಿದ್ದಂತ ಒಂದು ವೆರೈಟಿ ಬರ್ಲಿಕ್ಕಿಲ್ಲ, ಆದ್ರೂ ಕೂಡ ಏನೋ ಒಂದು ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಆ ಹಾಡಿನಿಂದ ಇನ್ನೂ ಅವರು ಪಾಪ್ಯುಲರ್ ಆದ್ರೇನಪ್ಪ ಅಂತ ನನಗ ಅನಿಸ್ತದ. ಒಂದೊಂದ್ಸಲ ಅದನ್ನ ವಿಸ್ತಾರ ಮಾಡಿ ಹಾಡೋದು, ಅದಕ್ಕೊಂದು ಜೀವ ಕೊಟ್ರು. ಆಮೇಲೆ ಅದು ಒಂದು ಆಡು ಭಾಷೆಯೊಳಗೆ ಮಾತಾಡ್ದಂಗ ಅದ ಅದ ಹಾಡು. ಅಕ್ಕ ಕೇಳವ ನಾನೊಂದು ಕನಸು ಕಂಡೆ, ಯಾವುದೇ ಒಂದು ಸಾಮಾನ್ಯ ಮನುಷ್ಯನಿಗೂ ಹಿಡಿಸಿಬಿಡ್ತದೆ. ನಾವು ಕೂಡ ಅದನ್ನ ಮುಂದುವರ್ಸ್ಕೊಂಡು ಹೊಂಟೇವಿ.

0: ರಾಷ್ಟ್ರದ ಹಲವು ಪ್ರತಿಷ್ಠಿತ ಸಂಗೀತಗಾರರಿಗೆ ಹಾರ್ಮೋನಿಯಂ ಸಾಥ್ ಒದಗಿಸಿದ ಹಿರಿಯ ನಿಪುಣ ಹಾರ್ಮೋನಿಯಂ ವಾದಕ ಶ್ರೀ ವಸಂತ ಕನಕಾಪುರ್ ಅಕ್ಕ ಕೇಳವ ಹಾಡಿನ ನೆನಪಿನ ಬುತ್ತಿಯನ್ನ ಬಿಚ್ಚಿಟ್ಟ ಪರಿಯಿತು.
1: ಈ ಅಕ್ಕ ಕೇಳುವ ನಾನೊಂದು ಕನಸು ಕಂಡೆ, ಇದನ್ನ ಹೊಸೂರವ್ರು ಹಾಡಿದ್ರು, ಸಾಥಿಂಗ್ ಮಾಡಿದ್ದೆ. ಅದ್ರ ಭಾವನ ಚಂದ ಬಂತು, ಅಗ್ರಿ ಬಹಳ ಚಂದ ಕಳಿಸಿತ್ತು. ಅವಾಗ ಪಹಾಡಿ ರಾಗ ಕಂಪೋಸಿಷನ್ ಅದ. ಪಹಾಡಿ ರಾಗ ಅಂದ್ರೆ ನನ್ನ ಮೆಚ್ಚಿನ ರಾಗ ಅದು. ಏನಾಗದು ಬಹಳ ಖುಷಿ ಇರ್ತಿತ್ತು. ಅದ್ರ ಟ್ಯೂನಿಂಗ್ ಬಹಳ ಉತ್ಕೃಷ್ಟ ಆಗಿತ್ತು. ಭಾವನಾ ಪ್ರವೇಶವಾಗಿ ಅವ್ರು ಹಾಡಿದ್ರು, ಭಾವನಾ ಪ್ರವೇಶವಾಗಿ ಟ್ಯೂನ್ ಮಾಡಿದ್ರು ಅವರು. ಅದನ್ನು ಅನುಭವಿಸಿ ಹಾಡಿದ್ರು. ಅವ್ರು ಅನುಭವಿಸಿದ್ದನ್ನ ನಾವು ಆ ಭಾವನೆಯನ್ನ ನಾವು ಅನುಭವಿಸಿ ಭಾಷಿದ್ದೀವಿ. ನಾವು ಕಂಪೋಸಿಷನ್ ಭಾಳ ಚಲೋ ಮೆರಗ್ ಬಂತದ, ಮೆಚ್ಚಿಕೊಂಡ್ರು ಅದನ್ನ. ತುಂಬಾ ಜನ ಅಪ್ರಿಶಿಯೇಟ್ ಮಾಡಿದ್ರು.
0: ಮನ್ಸೂರರ ಅಭಿಮಾನಿಯೊಬ್ರು ಹೇಳ್ತಾರ, ಅಕ್ಕ ಕೇಳುವ ವಚನವನ್ನ ಮನ್ಸೂರರು ಪ್ರತಿ ಸಲ ಹಾಡಿದಾಗ್ಲೂ ಒಬ್ಬ ಅಜ್ಞೇಯತಾವಾದಿಗೂ ಕೂಡ ಭಗವಂತನ ಸಾಮೀಪ್ಯದ ಅನುಭವ ಆಗ್ತಿತ್ತು.

0: ಐದು ದಶಕಗಳ ಕಾಲ ಮನ್ಸೂರರ ಸಂಗೀತವನ್ನ ಮನಸಾರೆ ಆಲಿಸಿದ ಚೆಂಬೆಳಕಿನ ಕವಿ ನಾಡೋಜ ಚನ್ನವೀರ ಕಣವಿ ಅವರು ಹೇಳಿದ್ದು ಇದು.
1: ಶಾಸ್ತ್ರೀಯ ಸಂಗೀತವನ್ನ ಅತ್ಯಂತ ಪರಿಶುದ್ಧವಾಗಿ ಉತ್ಕೃಷ್ಟವಾದಂತಹ ರೀತಿಯಲ್ಲಿ ಹಾಡುವಂತಹ ಒಬ್ಬ ಗಾಯಕ ಲೈಟ್ ಮ್ಯೂಸಿಕ್ ಅಥವಾ ಲಘು ಸಂಗೀತ ಸುಗಮ ಸಂಗೀತ ಅಂತ ನಾವೇನಂತೀವಲ್ಲ, ಅದರಲ್ಲೂ ಕೂಡ ಅಷ್ಟೇ ಒಂದು ಔನ್ನತ್ಯವನ್ನ ಅರ್ಥಪೂರ್ಣತೆಯನ್ನ ಸಾಧಿಸಿ ಅದನ್ನ ಸಾರ್ಥಕಗೊಳಿಸಿದ್ದೇನಿದೆ ಇದು ಮನ್ಸೂರ್ ಅವರ ವೈಶಿಷ್ಟ್ಯ ಅಂತ ನನಗನಿಸ್ತದೆ. ಹಾಗೆ ಮನ್ಸೂರ್ ಅವರ ಲಘು ಸಂಗೀತ ಕೂಡ ಒಂದು ಮಧುರವಾದಂತಹ ಆನಂದಾನುಭವವನ್ನ ನೀಡುವಂತಹದ್ದು. ಮನ್ಸೂರ್ ಅವರು ಇದರ ಅಂತರಂಗವನ್ನ ಚೆನ್ನಾಗಿ ಮನಗಂಡಿದ್ರು. ಆದ್ದರಿಂದ ಅವರ ಸೃಜನಶೀಲ ವ್ಯಕ್ತಿತ್ವದಿಂದ ಸೃಷ್ಟಿಯಾದಂತಹ ವಚನ ಸಂಗೀತದಲ್ಲಿ ನಾವು ಅಂತಹ ಒಂದು ಸೃಜನಶೀಲತೆಯನ್ನ ಅಲ್ಲಿ ಅನುಭವಿಸ್ತೇವೆ. ಅಕ್ಕ ಕೇಳುವ ನಾನೊಂದು ಕನಸು ಕಂಡೆ ಅನ್ನುವಂಥ ಒಂದು ಅಕ್ಕ ಮಹಾದೇವಿಯ ವಚನ ಅವರ ಹಾಡುವಂಥದ್ದು ಅವರ ಹಾಡುಗಾರಿಕೆಗೆ ಅಚ್ಚೊತ್ತು ಹಾಗೆ ನಮ್ಮ ಮನಸ್ಸಿನ ಮೇಲೆ ಪರಿಣಾಮವನ್ನು ಮಾಡ್ತಾ ಇತ್ತು.

ಮನ್ಸೂರರ ಸಾಹಿತಿ ಗೆಳೆಯ ಅನಕೃ ಮನ್ಸೂರರನ್ನ ಕನ್ನಡದ ರಾಯಭಾರಿ ಅಂತ ಕರೆದ್ರು. ಪೂಲ ದೇಶಪಾಂಡೆಯವರು ಸಂಗೀತದೊಳಗ ಮನೆ ಮಾಡಿಕೊಂಡಿರುವವ ಅಂದ್ರು. ಇಂತಹ ಅನೇಕ ಬಿರುದುಗಳ ಸರಿಗಮಗಳ ಸರದಾರನ ವಚನ ಕೇಳಿದ ವರಕವಿ ಅಂಬಿಕಾತನಯ ದತ್ತರು ಹೇಳಿದ್ರು, ಗಾಂಧರ್ವ ಮಾಯೆಯೇ ಕುಣಿದಿ ತಪ್ಸರೆಯಂತೆ ಮಲ್ಲಿಕಾರ್ಜುನ ಶಿಖರ ಮಲ್ಲಿಗೆಯುಳಿದ್ದಂತೆ, ಮನಸೂರೆ ಹೋಯಿತೋ ಹೋ ಇದ್ದಕ್ಕಿದ್ದಂತೆ. ಅಂತೆಯೇ ಕೇಳುಗ್ರೆ, ವರಕವಿ ಅಪ್ಪಣೆ ಕೊಡಿಸಿದಂತೆ ಮನ್ಸೂರರ ಅಕ್ಕ ಕೇಳವ ಮತ್ತೆ ಮತ್ತೆ ಕೇಳೋಣವಂತೆ, ಜಗದ ಸಂತೆಯ ಚಿಂತೆ ಮರೆಯೋಣವಂತೆ.

0: ಕೇಳುಗರ, ಮುಂದಿನ ವಾರ ಮತ್ತೊಂದು ಸುಸ್ವರ ಸಂಚಾರ. ಅಲ್ಲಿವರೆಗೆ ನಮಸ್ಕಾರ. ನೆನಪಾಗಿ ಕಾಡ್ತಾವ ಹಾಡು
1: ಕಾರ್ಯಕ್ರಮ ಕೇಳಿದರೆ ಪರಿಕಲ್ಪನೆ ಮತ್ತು ಸಂಯೋಜನೆ ಸಿಯು ಬೆಳ್ಳಕ್ಕಿ, ನಿರೂಪಣೆ ಹಾಗೂ ಪ್ರಸ್ತುತಿ ಮಾಯಾ ರಾಮನ್.
0: ಮತ್ತೆ ಮುಂದಿನ ವಾರ ಇದೇ ವೇಳೆಗೆ ನೆನಪಾಗಿ ಕಾಡ್ತಾವ ಹಾಡು.
2: ಆಕಾಶವಾಣಿ ಧಾರವಾಡ, ಈಗ ಸಮಯ 7:34.
0: ದೂರದಲ್ಲಿರುವ ನಿಮ್ಮ ಬಂಧು ಬಳಗ, ಸ್ನೇಹಿತರು, ಪರಿಚಿತರಿಗೆ ತಕ್ಷಣವೇ ಹಣ ಕಳುಹಿಸಬೇಕೇ? ಶೀಘ್ರದಲ್ಲೇ ಹಣ ತಲುಪುವ ವಿಶ್ವಾಸಾರ್ಹ ವ್ಯವಸ್ಥೆ, ಅಂಚೆ ಇಲಾಖೆಯ ಇಲೆಕ್ಟ್ರಾನಿಕ್ ಮನಿ ಆರ್ಡರ್ ಇಎಂಒ ಸೇವೆ, ದೇವಸ್ಥಾನ, ಮಸೀದಿ, ಚರ್ಚ್ ಇಂತಹ ಯಾವುದೇ ಧಾರ್ಮಿಕ ಸಂಸ್ಥೆಗಳಿಗೆ ಸೇವಾ ಕಾಣಿಕೆ, ದೇಣಿಗೆ ಹಣವನ್ನು ಸುರಕ್ಷಿತವಾಗಿ ವೇಗವಾಗಿ ಕಳುಹಿಸಬಹುದು. ತ್ವರಿತ ಹಣ ರವಾನೆ, ಸುರಕ್ಷಿತ ಸೇವೆ, ದೇಶವ್ಯಾಪಿ ಅಂಚೆ ಜಾಲದ ವಿಶ್ವಾಸ, ಇವೆಲ್ಲವೂ ಒಂದೇ ಸೇವೆಯಲ್ಲಿ ಲಭ್ಯ. ಇಂದೇ ಅಂಚೆ ಇಲಾಖೆಯ ಇಎಂಒ ಸೇವೆಯನ್ನು ಬಳಸಿರಿ. ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡದ ಪ್ರಕಟಣೆ.

ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಪ್ರಕಟಣೆ, ನಂತರ 7:35 ಕ್ಕೆ ಕನ್ನಡದಲ್ಲಿ ವಾರ್ತಾ ಪ್ರಸಾರ ಬೆಂಗಳೂರು ಕೇಂದ್ರದಿಂದ.

ಕೇಳುಗರೇ ಗಮನಿಸಿ, ಇಂದು ಮಧ್ಯಾಹ್ನ 12:05 ಪ್ರಸಾರವಾಗುವ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಹುಬ್ಬಳ್ಳಿಯ ಲಿಂಗರಾಜ ಮಹಿಳಾ ಮಂಡಳದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಪ್ರಸಾರವಾಗುವುದು ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ. ಕಾರ್ಯಕ್ರಮ ಸಂಯೋಜನೆ ಮಂಜುಳಾ ಪುರಾಣಿಕ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶ್ರೀಲಕ್ಷ್ಮಿ. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಇಂಡೋನೇಷ್ಯಾ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ಗೆ 6 ದಿನಗಳ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಭಾರತದ ಅಧ್ಯಕ್ಷತೆಯಲ್ಲಿ 2 ದಿನಗಳ ಬ್ರಿಕ್ಸ್ ಮಹಿಳಾ ಕಾರ್ಯಪಡೆ ಸಭೆ ಕೊಚ್ಚಿಯಲ್ಲಿ ಇಂದಿನಿಂದ ಆರಂಭ. ಮುಂಬೈನಲ್ಲಿ ಮುಂದುವರೆದ ಮಳೆ ಅಬ್ಬರ, ಕಟ್ಟಡ ಕುಸಿದು ಕನಿಷ್ಠ 6 ಜನರು ಸಾವು. ಹಾಗೂ ಐಸಿಸಿ ಮಹಿಳಾ ಟಿ20 ಕ್ರಿಕೆಟ್, ದಾಖಲೆಯ 7ನೇ ಬಾರಿಗೆ ವಿಶ್ವಕಪ್ ಕಿರೀಟ ಮುಡಿಗೇರಿಸಿಕೊಂಡ ಆಸ್ಟ್ರೇಲಿಯಾ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಇಂಡೋನೇಷ್ಯಾ, ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ಗೆ 6 ದಿನಗಳ ಭೇಟಿ ನೀಡಲಿದ್ದಾರೆ. 3 ರಾಷ್ಟಗಳ ಪ್ರವಾಸದ ಮೊದಲ ಚರಣದಲ್ಲಿ ಪ್ರಧಾನಿಯವರು ಇಂದು ಇಂಡೋನೇಷ್ಯಾಗೆ ಭೇಟಿ ನೀಡಲಿದ್ದಾರೆ. ಗುರುದೇವ್ ರವೀಂದ್ರನಾಥ ಟ್ಯಾಗೂರರ ಭೇಟಿಯ ಶತಮಾನೋತ್ಸವದ ಅಂಗವಾಗಿ 15 ತಿಂಗಳ ಕಾರ್ಯಕ್ರಮವನ್ನು ಈ ಸಂದರ್ಭದಲ್ಲಿ ಇಂಡೋನೇಷ್ಯಾ ಆಚರಿಸಲಿದೆ. ಈ ಕುರಿತು ಮಾಹಿತಿ ನೀಡಿದ ಇಂಡೋನೇಷ್ಯಾದಲ್ಲಿನ ಭಾರತದ ರಾಯಭಾರಿ ಸಂದೀಪ್ ಚಕ್ರವರ್ತಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಭೇಟಿಯ ವೇಳೆ ಈ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲಾಗುವುದು. ಉಭಯ ದೇಶಗಳ ನಡುವಿನ ಸಾಂಸ್ಕೃತಿಕ ಬಾಂಧವ್ಯವನ್ನು ಗಟ್ಟಿಗೊಳಿಸುವ ಪ್ರದರ್ಶನಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ವರ್ಷವಿಡೀ ಹಮ್ಮಿಕೊಳ್ಳಲಾಗುವುದು. ಇದೇ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಇಂಡೋನೇಷ್ಯಾ ಅಧ್ಯಕ್ಷ ಪ್ರಬೋವೋ ಸುಬಿಯಾಂಟೋ ಅವರೊಂದಿಗೆ ದ್ವಿಪಕ್ಷೀಯ ಚರ್ಚೆ ನಡೆಸಲಿದ್ದು, ಉಭಯ ದೇಶಗಳ ನಡುವೆ ಪಾಲುದಾರಿಕೆಯಲ್ಲಿ ಆಗಿರುವ ಪ್ರಗತಿಯನ್ನು ಪರಿಶೀಲಿಸಲಿದ್ದಾರೆ. ಭಾರತದ ಅಧ್ಯಕ್ಷತೆಯಲ್ಲಿ 2 ದಿನಗಳ ಬ್ರಿಕ್ಸ್ ಮಹಿಳಾ ಕಾರ್ಯಪಡೆ ಸಭೆ ಕೇರಳಂನ ಕೊಚ್ಚಿಯಲ್ಲಿ ಇಂದಿನಿಂದ ಆರಂಭವಾಗಲಿದೆ. ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಹಿರಿಯ ಸರ್ಕಾರಿ ಅಧಿಕಾರಿಗಳು ಒಟ್ಟಾಗಿ ಸೇರಿ ಎಲ್ಲಾ ವಲಯಗಳಲ್ಲಿ ಮಹಿಳಾ ಸಬಲೀಕರಣ ಮತ್ತು ಮಹಿಳಾ ನೇತೃತ್ವದ ಅಭಿವೃದ್ದಿಗೆ ಸಂಬಂಧಿಸಿದ ಪ್ರಮುಖ ವಿಷಯಗಳ ಕುರಿತು ಚರ್ಚಿಸಲಿದ್ದಾರೆ ಎಂದು ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಸಚಿವಾಲಯ ತಿಳಿಸಿದೆ. ಮಹಿಳಾ ಕಾರ್ಯಪಡೆ ಸಭೆಯು ಸದಸ್ಯ ರಾಷ್ಟಗಳಿಗೆ ಮಹಿಳಾ ನೇತೃತ್ವದ ಅಭಿವೃದ್ದಿಯನ್ನು ಮುನ್ನಡೆಸುವ ನಿಟ್ಟನಲ್ಲಿ ಒಮ್ಮತವನ್ನು ಮೂಡಿಸಲು ಅವಕಾಶ ಒದಗಿಸುತ್ತದೆ. ಬ್ರಿಕ್ಸ್ ರಾಷ್ಟಗಳ ಮಾದಕ ವಸ್ತು ನಿಯಂತ್ರಣ ಸಂಸ್ಥೆಗಳ ಮುಖ್ಯಸ್ಥರ 2 ದಿನಗಳ ಸಭೆಯು ಇಂದಿನಿಂದ ಅಸ್ಸಾಂನ ಗೌಹಾಟಿಯಲ್ಲಿ ಆರಂಭವಾಗಲಿದೆ. ಈ ಸಭೆಗೆ ಭಾರತ ಆತಿಥ್ಯ ವಹಿಸಲಿದೆ. ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಮಾದಕ ವಸ್ತು ನಿಯಂತ್ರಣ ಸಂಸ್ಥೆಗಳ ಮುಖ್ಯಸ್ಥರು ಹಾಗೂ ಹಿರಿಯ ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗವಹಿಸಲಿದ್ದು, ಸಂಸ್ಥೆಗಳ ನಡುವಿನ ನಿರಂತರ ಸಹಕಾರವನ್ನು ಬಲಪಡಿಸುವುದು ಮತ್ತು ಕಾರ್ಯಾಚರಣಾ ಮಟ್ಟದಲ್ಲಿ ಇನ್ನಷ್ಟು ಸಮನ್ವಯ ಸಾಧಿಸುವುದು ಇದರ ಪ್ರಮುಖ ಉದ್ದೇಶವಾಗಿದೆ ಎಂದು ಕೇಂದ್ರ ಗೃಹ ಸಚಿವಾಲಯ ತಿಳಿಸಿದೆ. ಕಾರ್ಯಾಚರಣಾ ಸಮನ್ವಯ ಬಲಪಡಿಸುವಿಕೆ, ಗುಪ್ತಚರ ಮಾಹಿತಿ ವಿನಿಮಯ, ಸಾಮರ್ಥ್ಯ ಅಭಿವೃದ್ದಿ ಹಾಗೂ ಮಾದಕ ವಸ್ತುಗಳಿಗೆ ಸಂಬಂಧಿಸಿದ ಹೊಸ ಸವಾಲುಗಳನ್ನು ಎದುರಿಸಲು ಜಂಟಿ ಕಾರ್ಯತಂತ್ರ ರೂಪಿಸುವ ಕುರಿತು ಚರ್ಚೆ ನಿರೀಕ್ಷಿಸಲಾಗಿದೆ. ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ಇಂದು ನವದೆಹಲಿಯಲ್ಲಿ ನಡೆಯಲಿರುವ ಕೇಂದ್ರ ಸಹಕಾರ ಸಚಿವಾಲಯದ 5ನೇ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಸಹಕಾರದಿಂದ ಸಮೃದ್ದಿ ಪರಿಕಲ್ಪನೆಗೆ ಅನುಗುಣವಾಗಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಈ ಸಂದರ್ಭದಲ್ಲಿ ಅಮಿತ್ ಶಾ ಅವರು 232 ಧಾನ್ಯ ಸಂಗ್ರಹ ಗೋದಾಮುಗಳ ಉದ್ಘಾಟನೆ, ಸಹಕಾರ ವನಕ್ಕೆ ಭೂಮಿ ಪೂಜೆ ಸೇರಿದಂತೆ ಹಲವು ಮಹತ್ವದ ಯೋಜನೆಗಳ ಶಂಕುಸ್ಥಾಪನೆ ಹಾಗೂ ಉದ್ಘಾಟನೆ ನೆರವೇರಿಸಲಿದ್ದಾರೆ. ಸ್ವಿಟ್ಜರ್ಲ್ಯಾಂಡ್ನ ಜಿನಿವಾದಲ್ಲಿ ಇಂದಿನಿಂದ 3 ದಿನ ನಡೆಯಲಿರುವ ಗ್ರಾಹಕರ ಸಂರಕ್ಷಣಾ ಕಾನೂನು ಮತ್ತು ನೀತಿ ಕುರಿತ ತಜ್ಞರ ಅಂತರ ಸರ್ಕಾರಿ ಗುಂಪಿನ 9ನೇ ಸಭೆಯ ಅಧ್ಯಕ್ಷತೆಯನ್ನು ಭಾರತ ವಹಿಸಲಿದೆ. ಇದರಲ್ಲಿ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟಗಳು, ಅಂತಾರಾಷ್ಟೀಯ ಸಂಸ್ಥೆಗಳು, ಗ್ರಾಹಕರ ಸಂರಕ್ಷಣಾ ಪ್ರಾಧಿಕಾರಗಳು, ಶಿಕ್ಷಣ ತಜ್ಞರು ಸೇರಿದಂತೆ ಸಂಬಂಧಿತರು ಭಾಗವಹಿಸಿ ಗ್ರಾಹಕರ ಸಂರಕ್ಷಣಾ ಕಾನೂನು ಮತ್ತು ನೀತಿಗೆ ಸಂಬಂಧಿಸಿದ ವಿಷಯಗಳ ಕುರಿತು ಚರ್ಚಿಸಲಿದ್ದಾರೆ. ಗ್ರಾಹಕರ ಸಂರಕ್ಷಣಾ ಕಾನೂನು ಮತ್ತು ನೀತಿ ಕುರಿತ ಸಹಕಾರ ಹಾಗೂ ಸಂವಾದಕ್ಕೆ ಈ ಅಂತರ ಸರ್ಕಾರಿ ತಜ್ಞರ ಗುಂಪು ಪ್ರಮುಖ ವೇದಿಕೆಯಾಗಿದೆ. ಗ್ರಾಹಕ ವ್ಯವಹಾರಗಳ ಇಲಾಖೆಯ ಕಾರ್ಯದರ್ಶಿ ನಿಧಿ ಖರೆ ಈ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಭಾರತಕ್ಕೆ ರಸಗೊಬ್ಬರಗಳು ಮತ್ತು ರಸಗೊಬ್ಬರ ಕಚ್ಚಾ ವಸ್ತುಗಳನ್ನು ಸಾಗಿಸುತ್ತಿದ್ದ ಒಟ್ಟು 15 ಹಡಗುಗಳು ಹಾರ್ಮೋಸ್ ಜಲಸಂಧಿಯನ್ನು ಸುರಕ್ಷಿತವಾಗಿ ದಾಟಿವೆ ಎಂದು ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವಾಲಯ ತಿಳಿಸಿದೆ. 15 ಹಡಗುಗಳಲ್ಲಿ 3.32 ಲಕ್ಷ ಮೆಟ್ರಿಕ್ ಟನ್ ಯೂರಿಯಾವನ್ನು ಹೊತ್ತು 8

0: ಹಡಗುಗಳು 2.57 ಲಕ್ಷ ಮೆಟ್ರಿಕ್ ಟನ್ ಡೈ ಅಮೋನಿಯಾ ಫಾಸ್ಫೇಟ್ ಅನ್ನು ಹೊತ್ತ 4 ಹಡಗುಗಳು ಮತ್ತು 1.11 ಲಕ್ಷ ಮೆಟ್ರಿಕ್ ಟನ್ ಸಲ್ಫರ್ ಅನ್ನು ಹೊತ್ತ 3 ಹಡಗುಗಳು ಭಾರತಕ್ಕೆ ಪ್ರಯಾಣ ಬೆಳೆಸುತ್ತಿವೆ. ಇನ್ನು 5 ಹಡಗುಗಳು ಭಾರತಕ್ಕೆ ಪ್ರಯಾಣ ಬೆಳೆಸಲಿವೆ ಎಂದು ಸಚಿವಾಲಯ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮುಂಬೈನಲ್ಲಿ ನಿನ್ನೆ ರಾತ್ರಿ ಸುರಿದ ಭಾರಿ ಮಳೆಗೆ ಮನ್ಕೂರ್ಡ್ ಪ್ರದೇಶದಲ್ಲಿ 3 ಅಂತಸ್ತಿನ ಕಟ್ಟಡ ಕುಸಿದು ಕನಿಷ್ಠ 6 ಜನರು ಸಾವನ್ನಪ್ಪಿದ್ದು ಒಬ್ಬರು ಗಾಯಗೊಂಡಿದ್ದಾರೆ. ಅವಶೇಷಗಳ ಅಡಿಯಲ್ಲಿ ಒಬ್ಬ ವ್ಯಕ್ತಿ ಸಿಲುಕಿರುವ ಶಂಕೆ ಇದ್ದು ರಾಷ್ಟೀಯ ವಿಪತ್ತು ಪ್ರಕ್ರಿಯೆ ಪಡೆ NDRF ಮತ್ತು ವಿವಿಧ ಸಂಸ್ಥೆಗಳ ಸಿಬ್ಬಂದಿ ಆತನನ್ನು ಪತ್ತೆ ಹಚ್ಚಲು ಕಾರ್ಯಾಚರಣೆ ನಡೆಸುತ್ತಿವೆ. ಗಾಯಗೊಂಡವರನ್ನು ರಾಜವಾಡಿಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಮಳೆಯಿಂದಾಗಿ ಕಟ್ಟಡದ ಭಾಗವಾಗಿರುವ 3 ವಠಾರಗಳು ಕುಸಿದು ಬಿದ್ದಿದ್ದು ಅಗ್ನಿಶಾಮಕ ದಳ, ಮುಂಬೈ ಪೊಲೀಸರು, ಬಿಎಂಸಿ ವಾರ್ಡ್ ಕಚೇರಿ ಮತ್ತು 108 ಆಂಬ್ಯುಲೆನ್ಸ್ ಸೇವೆಗಳ ಸಿಬ್ಬಂದಿ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ. ಅವಶೇಷಗಳ ಅಡಿಯಲ್ಲಿ ಸಿಲುಕಿರುವ ಶಂಕಿತ ವ್ಯಕ್ತಿಯನ್ನು ಹೊರತೆಗೆಯಲು ಶೋಧ ಮತ್ತು ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಅಯೋಧ್ಯೆಯ ಶ್ರೀ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಇಂದು ತನ್ನ ಸದಸ್ಯರ ಸಭೆಯನ್ನು ಕರೆದಿದೆ. ಟ್ರಸ್ಟ್ ಸ್ವೀಕರಿಸಿದ ದೇಣಿಗೆಗಳ ಎಣಿಕೆಯನ್ನು ತನಿಖೆ ಮಾಡುತ್ತಿರುವ ವಿಶೇಷ ತನಿಖಾ ತಂಡ SIT ತನಿಖೆಯಲ್ಲಿ ಹೊರಬಿದ್ದಿರುವ ಅಂಶಗಳು ಸೇರಿದಂತೆ ಹಲವಾರು ಪ್ರಮುಖ ಆಡಳಿತಾತ್ಮಕ ಮತ್ತು ಆರ್ಥಿಕ ವಿಷಯಗಳ ಕುರಿತು ಚರ್ಚಿಸಲು ಸಭೆ ಕರೆಯಲಾಗಿದೆ. ಪಾಕಿಸ್ತಾನ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಪಾಕಿಸ್ತಾನಿ ಪಡೆಗಳು ಪ್ರತಿಭಟನಾಕಾರರ ಮೇಲೆ ಗುಂಡು ಹಾರಿಸಿದಾಗ ಒಬ್ಬ ವ್ಯಕ್ತಿ ಸಾವನ್ನಪ್ಪಿ ಹಲವರು ಗಾಯಗೊಂಡ ನಂತರ ಅಲ್ಲಿ ಉದ್ವಿಗ್ನತೆ ಹೆಚ್ಚಾಗಿದೆ. ಮೂಲಭೂತ ಹಕ್ಕುಗಳು, ಆರ್ಥಿಕ ಪರಿಹಾರ ಮತ್ತು ರಾಜಕೀಯ ಸ್ವಾತಂತ್ರ್ಯಗಳನ್ನು ಒತ್ತಾಯಿಸಿ ನಡೆದ ಪ್ರತಿಭಟನೆಗಳ ಮೇಲೆ ದಮನ ಕಾರ್ಯಾಚರಣೆ ನಡೆಯುತ್ತಿರುವ ಮಧ್ಯೆಯೇ ಈ ಘಟನೆ ನಡೆದಿದೆ. ಪಾಕಿಸ್ತಾನ ವಿರೋಧಿ ಪ್ರತಿಭಟನೆಗಳ ನಂತರ ಈ ಪ್ರದೇಶದಲ್ಲಿ 600ಕ್ಕೂ ಹೆಚ್ಚು ನಾಗರಿಕ ಹಕ್ಕುಗಳ ಕಾರ್ಯಕರ್ತರನ್ನು ಬಂಧಿಸಲಾಗಿದೆ ಎಂದು ಮಾಧ್ಯಮ ವರದಿಗಳು ತಿಳಿಸಿವೆ. ಏತನ್ಮಧ್ಯೆ ವಿದೇಶದಲ್ಲಿರುವ ಕಾಶ್ಮೀರಿಗಳು ಪ್ರತಿಭಟನಾಕಾರರನ್ನು ಬೆಂಬಲಿಸಿ ನಿನ್ನೆ ಲಂಡನ್ನಲ್ಲಿ ಪ್ರತಿಭಟನಾ ಸಭೆ ನಡೆಸಿದರು. ಕ್ರಿಕೆಟ್ನಲ್ಲಿ ಇಂಗ್ಲೆಂಡ್ ಅನ್ನು 7 ವಿಕೆಟ್ಗಳಿಂದ ಸೋಲಿಸಿ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕಿರೀಟವನ್ನು ಆಸ್ಟ್ರೇಲಿಯಾ ತಂಡ ಮುಡಿಗೇರಿಸಿಕೊಂಡಿದೆ. ಈ ಮೂಲಕ ದಾಖಲೆಯ 7ನೇ ಬಾರಿಗೆ ಆಸ್ಟ್ರೇಲಿಯಾ ಮಹಿಳಾ ತಂಡ ಟಿ20 ವಿಶ್ವಕಪ್ ಗೆದ್ದಿದೆ. ಇಂಗ್ಲೆಂಡ್ ನಿಗದಿಪಡಿಸಿದ 151 ರನ್ಗಳ ಗುರಿಯನ್ನು ಬೆನ್ನಟ್ಟಿದ ಆಸ್ಟ್ರೇಲಿಯಾ 17.1 ಓವರ್ಗಳಲ್ಲಿ 3 ವಿಕೆಟ್ಗಳಿಗೆ 153 ರನ್ ಗಳಿಸಿತು. ಬೆತ್ ಮೂನಿ 64 ರನ್ಗಳೊಂದಿಗೆ ಆಸ್ಟ್ರೇಲಿಯಾ ಪರ ಅತಿ ಹೆಚ್ಚು ರನ್ ಗಳಿಸಿದರು. ಹೂಬೆ ಲೀಚ್ ಫೀಲ್ಡ್ 48 ರನ್ ಗಳಿಸಿದರು. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಇಂಗ್ಲೆಂಡ್ ನಿಗದಿತ 20 ಓವರ್ಗಳಲ್ಲಿ 4 ವಿಕೆಟ್ಗಳಿಗೆ 150 ರನ್ ಗಳಿಸಿತು. ನಾಯಕಿ ನ್ಯಾಟ್ ಸಿವರ್ ಬ್ರಂಟ್, ಅಜೇಯ 58 ರನ್ ಹಾಗೂ ಫ್ರೇಯಾ ಕೆಂಪ್ 44 ರನ್ ಗಳಿಸಿದರು. 5 ಬಾರಿಯ ವಿಶ್ವ ಚಾಂಪಿಯನ್ ಬ್ರೆಜಿಲ್ ತಂಡ ನಿನ್ನೆ ರಾತ್ರಿ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯಲ್ಲಿ 16ರ ಸುತ್ತಿನಲ್ಲಿ ನಾರ್ವೆ ವಿರುದ್ದ 2-1 ಅಂತರದ ಸೋಲನ್ನು ಅನುಭವಿಸಿದ ನಂತರ ಬ್ರೆಜಿಲ್ನ ಅನುಭವಿ ಆಟಗಾರ ನೇಮರ್ ಜೂನಿಯರ್ ಅಂತಾರಾಷ್ಟೀಯ ಫುಟ್ಬಾಲ್ನಿಂದ ನಿವೃತ್ತಿ ಘೋಷಿಸಿದ್ದಾರೆ. ಅವರು ಬ್ರೆಜಿಲ್ ತಂಡದ ಪ್ರಮುಖ ಆಟಗಾರರಾಗಿದ್ದರು. ನಾರ್ವೆ ಪರ ಎರ್ಲಿಂಗ್ ಹಾಲೆಂಡ್ 2 ಗೋಲು ಗಳಿಸಿದರು. ಈ ಮೂಲಕ 6ನೇ ಬಾರಿ ವಿಶ್ವಕಪ್ ಗೆಲ್ಲಬೇಕೆಂಬ ಬ್ರೆಜಿಲ್ ಕನಸು ಮಣ್ಣುಪಾಲಾಗಿದೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಇಂಡೋನೇಷ್ಯಾ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ಗೆ 6 ದಿನಗಳ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಭಾರತದ ಅಧ್ಯಕ್ಷತೆಯಲ್ಲಿ 2 ದಿನಗಳ ಬ್ರಿಕ್ಸ್ ಮಹಿಳಾ ಕಾರ್ಯಪಡೆ ಸಭೆ ಕೊಚ್ಚಿಯಲ್ಲಿ ಇಂದಿನಿಂದ ಆರಂಭ. ಮುಂಬೈನಲ್ಲಿ ಮುಂದುವರೆದ ಮಳೆ ಅಬ್ಬರ, ಕಟ್ಟಡ ಕುಸಿದು ಕನಿಷ್ಠ 6 ಜನರು ಸಾವು. ಐಸಿಸಿ ಮಹಿಳಾ ಟಿ20 ಕ್ರಿಕೆಟ್ ದಾಖಲೆಯ 7ನೇ ಬಾರಿ

0: ಗೆ ವಿಶ್ವಕಪ್ ಕಿರೀಟ ಮುಡಿಗೇರಿಸಿಕೊಂಡ ಆಸ್ಟ್ರೇಲಿಯಾ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಧಾರವಾಡ ಕನ್ನಡ ಚಿತ್ರಗೀತೆಗಳು.
2: ಅಪ್ಪ, ಇವತ್ತು ನಿನ್ ಬಿಪಿ ಶುಗರ್ ಟೆಸ್ಟ್ ಮಾಡ್ಸೋಕ್ ಹೋಗ್ಬೇಕಲ್ಲ, ಬೇಗ ರೆಡಿಯಾಗು, ಫ್ಯಾಕ್ಟ್ರಿಗೆ ಹೋಗ್ತಾ ದಾರಿಲಿರೋ ಆಸ್ಪತ್ರೆಗೆ ಹೋಗೋಣ.
3: ಬೇಡ ಮಗ, ನಾನೇ ಹೋಗ್ತೀನಿ. ಈಗ ನಮ್ಮನೆ ಹತ್ರ ನಮ್ಮ ಕ್ಲಿನಿಕ್ ಆರಂಭ ಮಾಡಿದ್ದಾರೆ. ಅಲ್ಲಿ ಬಿಪಿ ಶುಗರ್ ಉಚಿತವಾಗಿ ಟೆಸ್ಟ್ ಮಾಡ್ತಾರೆ, ಜೊತೆಗೆ ಔಷಧಿನೂ ಉಚಿತವಾಗಿ ಕೊಡ್ತಾರೆ.
4: ಹೌದಪ್ಪ, ನಡ್ಕೊಂಡೇ ಹೋಗಬಹುದಾ? ಫ್ರೀಯಾಗಿ ಔಷಧಿ ಕೊಡ್ತಾರ?
3: ಹ್ಮ್, ನಮ್ಮಂಥವ್ರಿಗೆ ಎಷ್ಟು ಅನುಕೂಲ ಆಯ್ತು ನೋಡು. ಮನೆ ಹತ್ರ ನಮ್ಮ ಕ್ಲಿನಿಕ್ ಇರೋದ್ರಿಂದ ನಿನಗೂ ಟೆನ್ಷನ್ ಇಲ್ಲ, ಪ್ರತಿ ತಿಂಗಳು ಅಲ್ಲೇ ಮಾತ್ರೆ ತಗೋತೀನಿ.
5: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್. ನಿಮ್ಮ ಮನೆ ಹತ್ತಿರವಿರುವ ನಮ್ಮ ಕ್ಲಿನಿಕ್ನಲ್ಲಿ ಪ್ರಾಥಮಿಕ ಹಂತದ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಪಡೆಯಿರಿ. ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9:00 AM ಸಂಜೆ 4:30 PM ನಿಮ್ಮ ಸೇವೆಗೆ ಸಿದ್ಧ ನಮ್ಮ ಕ್ಲಿನಿಕ್. ಕಟ್ಟಣೆ ರಾಷ್ಟೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
6: ಸಮಯಕ್ಕೆ ಸರಿಯಾಗಿ ಬಿತ್ತನೆ ಮಾಡಿದ್ರೆ ನಿಮಗೆ ಭರ್ಜರಿ ಫಸಲು ಗ್ಯಾರಂಟಿ.
7: ಗುರುಗಳೇ, ರೈತನಿಗಿಂತ ಬೇಸಾಯದ ಬಗ್ಗೆ ಬೇರೆ ಯಾರಿಗೆ ಚೆನ್ನಾಗಿ ಗೊತ್ತು ಹೇಳಿ? ಸರಿಯಾದ ಸಮಯಕ್ಕೆ ಬೀಜಗಳ ಬಿತ್ತನೆ ಮಾಡಲಾಗಿದೆ.
6: ನಾನು ಬೆಳೆ ಬೆಳೆಯುವ ಬೀಜಗಳ ಬಗ್ಗೆ ಮಾತಾಡ್ತಾ ಇಲ್ಲ, ನಾನು NPS ಸಂಚಯ್ ಬಗ್ಗೆ ಮಾತಾಡ್ತಾ ಇದ್ದೀನಿ.
7: ಗುರುಗಳೇ, NPS ಸಂಚಯ್ ಹಂಗಂದ್ರೇನು?
6: NPS ಸಂಚಯ್ ಭಾರತ ಸರ್ಕಾರದ ಪ್ರಾಧಿಕಾರವಾದ PFRDA ನಡೆಸುವ ಪಿಂಚಣಿ ಯೋಜನೆಯಾಗಿದೆ. ಕೇವಲ 250 ರೂಪಾಯಿಯೊಂದಿಗೆ ನಿಮ್ಮ ಖಾತೆಯನ್ನ ತೆರೆಯಿರಿ ಮತ್ತು ಕೊಡುಗೆ ನೀಡುವುದನ್ನ ಮುಂದುವರಿಸಿ. ನಿಮ್ಮ ವೃದ್ಧಾಪ್ಯದಲ್ಲಿ ನಿಮಗೆ ಮಾಸಿಕ ಪಿಂಚಣಿ ಸಿಗುತ್ತೆ. ಇಂದು NPS ಸಂಚಯ್ನಲ್ಲಿ ಉಳಿತಾಯವನ್ನು ಪ್ರಾರಂಭಿಸಿ ಮತ್ತು ನಿಮ್ಮ ಭವಿಷ್ಯವನ್ನು ಸುರಕ್ಷಿತಗೊಳಿಸಿ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರ ಅಥವಾ ನಿಮ್ಮ ಬ್ಯಾಂಕ್ ಅನ್ನು ಸಂಪರ್ಕಿಸಿ. NPS ಸಂಚಯನೊಂದಿಗೆ ಭವಿಷ್ಯಕ್ಕೆ ಸಿದ್ಧರಾಗಿರಿ.
8: ಅರೆ ಮೋಹನ್ ಭಾಯ್, ಕಾಫಿ ಬಿಜಿ ಲಗ್ ರಹೆ ಹೋ.
9: ಮೈ ಸೋಚ ರಹಾ ಹೂ ಕಿ ಬಿಸ್ನೆಸ್ ಶುರು ಕರೂ. ಏಕ್ ಏಜೆಂಟ್ ನೇ ಕಹಾ ಕಿ ಮುದ್ರಾ ಲೋನ್ ಜಲ್ದಿ ಸ್ಯಾಂಕ್ಷನ್ ಕರ್ವಾ ದೇಗಾ, ಬಸ್ ಪ್ರೋಸೆಸಿಂಗ್ ಫೀಸ್ ಔರ್ ಲೀಗಲ್ ಫೀಸ್ ದೇನಿ ಹೋಗಿ. ಪೇಮೆಂಟ್ ಲಿಂಕ್ ಭಿ ಭೇಜಾ ಹೈ.
8: ಅರೆ ಮೋಹನ್ ಭಾಯ್, ಪ್ರಧಾನ ಮಂತ್ರಿ ಮುದ್ರಾ ಯೋಜನಾ ಮೇ ಕೋಯಿ ಏಜೆಂಟ್ ನಹೀ ಹೋತಾ ಹೈ. ಧೋಖೆಬಾಜ್ ನಕಲಿ ವೆಬ್ಸೈಟ್, ಸ್ಯಾಂಕ್ಷನ್ ಲೆಟರ್ಸ್ ಔರ್ ದಸ್ತಖತ್ ಸೇ ಲೋಗೋ ಕೋ ಫಸಾತೇ ಹೈ.
9: ಸಚ್?
8: ಸೀಧಾ ಬ್ಯಾಂಕ್ ಯಾ ವಿತ್ತ ಸಂಸ್ಥಾ ಮೇ ಜಾಓ ಯಾ ಸರ್ಕಾರಿ ವೆಬ್ಸೈಟ್ ಸೇ ಲೋನ್ ಅಪ್ಲೈ ಕರೋ. ಸತರ್ಕ ರಹೇ ಔರ್ ಆನ್ಲೈನ್ ಠಗೋ ಸೇ ಬಚೇ.
9: ಸಮಜ್ ಗಯಾ.

ಶಂಕರ್ ಮಹಾದೇವನ್ ಅವರು ಹಾಡಿರುವ ಶ್ರೀ ಮಂಜುನಾಥ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಇನ್ನು ಮುಂದೆ ಕೇಳಿ ಗಾನಯೋಗಿ ಪಂಚಾಕ್ಷರಿ ಗವಾಯಿ ಚಿತ್ರದ ಗೀತೆ, ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಆಕಾಶವಾಣಿ ಧಾರವಾಡ. ಸಮಯ 8 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ದಿಲ್ಲಿ ಕೇಂದ್ರದಿಂದ.

0: Brazil suffer stunning 2-1 defeat against Norway in FIFA World Cup. And with that, we end the morning news. Have a nice day.
1: ಆಕಾಶವಾಣಿ ಧಾರವಾಡ. ಈಗ ಸಮಯ 8:34. ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಈಗ ವೀಣಾ ಬಡಿಗೇರವರ ಗಾಯನ. ಇವರಿಗೆ ತಬ್ಲಾ ಸಾಥ್ ನೀಡಿದ್ದಾರೆ ವಿಜಯ್ ವಿಠಲ್ ಅವಧಾನಿ, ಹಾರ್ಮೋನಿಯಂ ಬಸವರಾಜ್ ಹಿರೇಮಠ್. ಕೇಳಿ ರಾಗ್ ಮಿಯಾಕಿ ತೋಡಿ.

ಇದುವರೆಗೆ ವೀಣಾ ಬಡಿಗೇರವರ ಗಾಯನದಲ್ಲಿ ರಾಗ್ಮಿಯಾ ಕಿ ತೋಡಿ ಕೇಳಿದಿರಿ. ಇವರಿಗೆ ತಬ್ಲಾ ಸಾಥ್ ನೀಡಿದವರು ವಿಜಯ್ ವಿಠಲ್ ಅವಧಾನಿ, ಹಾರ್ಮೋನಿಯಂ ಬಸವರಾಜ್ ಹಿರೇಮಠ್. ಶಾಸ್ತ್ರೀಯ ಸಂಗೀತದ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು.

0: ಆಕಾಶವಾಣಿ ಧಾರವಾಡ.
1: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಸೋಮವಾರ ಸಂಜೆ 7:45 ಕಾರ್ಯಕ್ರಮ ಕಥಾ ಕಲರವ.
2: ಹಾ ಮಕ್ಕಳೇ, ಒಂದು ಸಣ್ಣ ಹಳ್ಳಿ, ಅಲ್ಲಿ ಒಬ್ಳು ಅಜ್ಜಿ, ಅಜ್ಜಿ ಜೊತೆ ಮೊಮ್ಮಗಳು ವಾಸವಾಗಿದ್ರು. ಅಜ್ಜಿಗೆ ಬಹಳ ಬಡತನ.

0: ಇತ್ತು. ನೀತಿ ಕಥೆಗಳನ್ನಾಧರಿಸಿದ ಕಲಾತ್ಮಕ ರೂಪದ ಕಾರ್ಯಕ್ರಮ ಕಥಾ ಕಲರವ ಪ್ರತಿ ಸೋಮವಾರ ಸಂಜೆ 7:45 ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸಾರವಾಗಲಿದೆ. ನಿಮ್ಮ ಮತ್ತು ನಿಮ್ಮ ಮಕ್ಕಳ ಮನೋರಂಜನೆಗಾಗಿ ಕಾರ್ಯಕ್ರಮ ಕಥಾ ಕಲರವ.
1: ನರಿರಾಯ ನರಿರಾಯ, ನೀನು ನಮ್ಮ ಮನೆಗೆ ಊಟಕ್ಕೆ ಬರಬೇಕು.
2: ನಾನು ಬರಬೇಕಾ?
1: ಹೌದು, ಮತ್ತೆ ನಾವಿಬ್ರು ಸೇರಿ ಊಟ ಮಾಡಿ ಎಷ್ಟೊಂದು ದಿನ ಆಗೋಗಿದೆ.
2: ಓ ಹೌದು ಹೌದು ಹೌದು, ನಾನು ನಿಮ್ಮ ಮನೆಗೆ ಊಟಕ್ಕೆ ಬರ್ತೀನಿ. ಆದ್ರೆ ಒಂದಪ್ಪ ಮೀನಿನ ಭೋಜನಾನೇ ಮಾಡಿಸ್ಬೇಕು, ಆದ್ರೆ ಮಾತ್ರ ನಾನು ಬರ್ತೀನಿ.
0: ತಪ್ಪದೇ ಆಲಿಸಿ ಆನಂದಿಸಿ ಕಾರ್ಯಕ್ರಮ ಕಥಾ ಕಲರವಾ.

ಕೇಳುಗರೆ, ಈ ನಂತರ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳು ಹೀಗಿವೆ. 9:05 ಜ್ಯೋತಿ ಕೂಡ್ಲಿಗಿ ಅವರಿಂದ ಸುಗಮ ಸಂಗೀತ. 9:15 ಭಕ್ತಿಗೀತೆಗಳ ಕಾರ್ಯಕ್ರಮ ಅರ್ಪಣ. 9:30 ನಂದನ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. 10:30 ಜಾಯಿ ಜೋಯಿ ಕೊಂಕಣಿ ಕಾರ್ಯಕ್ರಮ. 11:00 ರಸಮಂಜರಿ, ರೂಪಕ ವಾಲ್ಮೀಕಿಯ ನೌಕಾಯಾನ, ರಚನೆ ಗೀತಾ ಅಗ್ನಿಹೋತ್ರಿ. 11:30 ಪ್ರವೀಣ್ ಜಿ ಹಳ್ಳಿಕೇರಿ ಅವರ ಕೊಳಲು ವಾದನ ಕೇಳುವಿರಿ. 12:05 ವನಿತಾ ವಿಹಾರ, ಹುಬ್ಬಳ್ಳಿಯ ಲಿಂಗರಾಜನಗರ ಮಹಿಳಾ ಮಂಡಳದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. ಕಾರ್ಯಕ್ರಮ ಸಂಯೋಜನೆ ಮಂಜುಳಾ ಪುರಾಣಿಕ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮ. 11:00 ಪ್ರಗತಿ ಪಥ ಕಾರ್ಯಕ್ರಮ ಕೇಳುವಿರಿ ಬೆಂಗಳೂರು ಕೇಂದ್ರದಿಂದ. 12:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮಲ್ಲಪ್ಪ, ಗುರುಬಸಪ್ಪ, ಮಾಲಿ ಮತ್ತು ಸಂಗಡಿಗರಿಂದ ಭಜನಾ ಪದ ಕೇಳುವಿರಿ.

1 ಗಂಟೆ 30 ನಿಮಿಷಕ್ಕೆ ಕನ್ನಡ ಚಿತ್ರಗೀತೆಗಳು, 2 ಗಂಟೆ 40 ನಿಮಿಷಕ್ಕೆ ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ. ಭಾಗವಹಿಸಿದವರು ಮಂಜುಳಾ ಪುರಾಣಿಕ್ ಹಾಗೂ ಮಾಯಾರಾಮನ್. ನಂತರ ಹೊಸ ಹಾಡುಗಳನ್ನು ಕೇಳುವಿರಿ. ಮಧ್ಯಾಹ್ನ 3 ಗಂಟೆಯಿಂದ ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಹಿಂದಿ ಕಾರ್ಯಕ್ರಮಗಳನ್ನು FM 103 MHz ಕಂಪನಾಂಕಗಳಲ್ಲಿ ಕೇಳುವಿರಿ.

0: ಇವಿಷ್ಟು ಈ ಮಧ್ಯಾಹ್ನದವರೆಗೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳು. ಆಕಾಶವಾಣಿ ಧಾರವಾಡ.
1: ಮೂವತ್ತೈದು ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
2: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹುವಿಶೇಷ ಪರಿಣತಿವರೆಗೂ
1: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
2: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
1: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
0: ಜ್ಯೋತಿ ಕೂಡ್ಲಿಗಿ ಅವರಿಂದ ಸುಗಮ ಸಂಗೀತ. ಮೊದಲಿಗೆ ಕೇಳಿ ವಿಜಯದಾಸರ ಕೃತಿ.

ಇದುವರೆಗೆ ಭಕ್ತಿಗೀತೆಗಳ ಕಾರ್ಯಕ್ರಮ ಅರ್ಪಣಾ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.

0: أنندنا.
1: ಪೊಲೀಸ್
2: ಮಿಸ್ ಸೀಮಾ?
1: ಹೌದು.
2: ಈಗಲೇ ಪೊಲೀಸ್ ಸ್ಟೇಷನ್ಗೆ ಬನ್ನಿ. ಒಂದ್ ನಿಮಿಷ, ಇಲ್ಲಾಂದ್ರೆ ಮನೆಗ್ ಬರ್ತೀವಿ.
1: ಯಾಕೆ ಆದ್ರೆ ನಾನು
2: ಒಬ್ರೆ ಬೇರೆ ಕೋಣೆಗೆ ಹೋಗಿ. ನಿಮ್ ಮಗ ನಮ್ಮ ಕಸ್ಟಡಿಯಲ್ಲಿ ಇದ್ದಾನೆ ಮತ್ತು ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ.
1: ಡಿಜಿಟಲ್ ಅರೆಸ್ಟ್?
2: 1,00,000 ಕೊಡಿ, ಬಚಾವಾಗ್ತೀರಾ.
1: ಅಷ್ಟೊಂದ್ ಹಣ?
2: ಸರಿ, ಒಂದು ಲಿಂಕ್ ಕಳಿಸ್ತೀನಿ, ಈಗ ಪ್ರೊಸೆಸಿಂಗ್ಗೆ 30,000 ಕಳಿಸಿ, ಇಲ್ಲಾಂದ್ರೆ ಮಗ ಜೈಲಿಗೆ ಹೋಗ್ತಾನೆ.
1: ಜೈಲಿಗೆ ನೀನ್ ಹೋಗ್ತೀಯ. ನಿನ್ ಮುಖ ರೆಕಾರ್ಡ್ ಮಾಡಿದ್ದೀನಿ. ಡಿಜಿಟಲ್ ಅರೆಸ್ಟ್ ಅಂತ ಇರೋದೇ ಇಲ್ಲ, ಇದೆಲ್ಲ ಫ್ರಾಡ್. ಅದಕ್ಕೆ ಗಾಬರಿ ಆಗ್ಬೇಡಿ. ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ.
3: ಹಲೋ ಮಮ್ಮ.
1: ಹಾಯ್.
4: RBI ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.
6: ಶ್ರೋತೃ ಬಾಂಧವರೇ, ಪ್ರತಿ ಬುಧವಾರ ಬೆಳಿಗ್ಗೆ 6:35 ಪ್ರಸಾರವಾಗುತ್ತಿದೆ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಸುಬೋಧ ಸಮಾಲೋಚನೆ. ಪ್ರಾಯೋಜಕರು ವಿವೇಕಾನಂದ ಶಿಕ್ಷಣ ಸಂಸ್ಥೆ, ಬಿಳಿಗಿ.
0: ನಂದನ ಕಾರ್ಯಕ್ರಮದ ಮೊದಲ ಗೀತೆ ದರ್ಶನ ಚಿತ್ರದ ಗೀತೆ. ಗಾಯಕರು ರಾಜೇಶ್ ಕೃಷ್ಣನ್. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಸಾಧು ಕೋಕಿಲ ಅವರ ಸಂಗೀತವಿದೆ.

ಸೋಹಮ್ ಚಕ್ರವರ್ತಿ ಅವರು ಹಾಡಿರುವ ವಂಶಿ ಚಿತ್ರದ ಗೀತೆಯನ್ನು ಈಗ ಕೇಳೋಣ. ವಿ ನಾಗೇಂದ್ರ ಪ್ರಸಾದ್ ಅವರ ಗೀತೆಗೆ ಆರ್ ಪಿ ಪಟ್ನಾಯಕ್ ಅವರ ಸಂಗೀತವಿದೆ.

ಇನ್ನು ಮುಂದೆ ಕೇಳಿ ಧರ್ಮ ಸೆರೆ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ವಿಜಯ ನಾರಸಿಂಹ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ.

ವಿಜಯ್ ಪ್ರಕಾಶ್, ಅನೂಪ್ ಭಂಡಾರಿ ಹಾಗೂ ದೀಪಿಕಾ ಅವರು ಹಾಡಿರುವ ರಂಗೀತರಂಗ ಚಿತ್ರದ ಗೀತೆ, ಸಾಹಿತ್ಯ ಹಾಗೂ ಸಂಗೀತ ಅನೂಪ್ ಭಂಡಾರಿ ಅವರದು.

ಚಲಿಸುವ ಮೋಡಗಳು ಚಿತ್ರದ ಗೀತೆ ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ. ಚಿ ಉದಯಶಂಕರ್ ಅವರ ಈ ಗೀತೆಗೆ ರಾಜನಾಗೇಂದ್ರ ಅವರ ಸಂಗೀತವಿದೆ.

ಸೋನು ನಿಗಮ್ ಅವರ ಧ್ವನಿಯಲ್ಲಿ ಕೇಳಿ ಮಳೆಯಲಿ ಜೊತೆಯಲಿ ಚಿತ್ರದ ಗೀತೆ. ಜಯಂತ್ ಕಾಯ್ಕಿಣಿ ಅವರ ಗೀತೆಗೆ ವಿ ಹರಿಕೃಷ್ಣ ಅವರ ಸಂಗೀತವಿದೆ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರು ಹಾಡಿರುವ ರಾಯರು ಬಂದರು ಮಾವನ ಮನೆಗೆ ಚಿತ್ರದ ಗೀತೆ, ಎಂಎನ್ ವ್ಯಾಸರಾವ್ ಅವರ ಸಾಹಿತ್ಯಕ್ಕೆ ರಾಜ್ ಕೋಟಿ ಅವರ ಸಂಗೀತವಿದೆ.

ಸಲಗ ಚಿತ್ರದ ಗೀತೆ ಹಾಡಿದರೆ ಸಂಜಿತ್ ಹೆಗ್ಡೆ ಹಾಗೂ ಐಶ್ವರ್ಯ ರಂಗರಾಜನ್. ನಾಗಾರ್ಜುನ್ ಶರ್ಮಾ ಅವರ ಸಾಹಿತ್ಯಕ್ಕೆ ಚರಣ್ ರಾಜ್ ಅವರ ಸಂಗೀತವಿದೆ.

0: ನಂದನ ಕಾರ್ಯಕ್ರಮದಲ್ಲಿ ಇದುವರೆಗೆ ಕನ್ನಡ ಚಿತ್ರಗೀತೆಗಳನ್ನ ಕೇಳಿದ್ರಿ. ಆಕಾಶವಾಣಿ ಧಾರವಾಡ.
1: ಮೂವತ್ತೈದು ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
2: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹುವಿಶೇಷ ಪರಿಣತಿವರೆಗೂ
1: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
2: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
1: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನ್ನಿಂಗ್ಹ್ಯಾಮ್ ರೋಡ್.
3: ಆಕಾಶವಾಣಿ ಧಾರವಾಡ ಕೇಂದ್ರ.

ಪದ ಐಕಲೇತಿನಿ. ಅತ್ತ ಎ ಕಾಣಿ ವಿಶ್ವಕವಿ ರವೀಂದ್ರನಾಥ್ ಟ್ಯಾಗೋರ್ ಹೆನಿ ಬರೆಯಲೆಲೆ ಮೂಲ ಇಂಗ್ಲಿಷ್ ಕಾಣಿ ದ ಹೋಮ್ ಕಮಿಂಗ್ ಹೆಜ್ಜೆ ಕೊಂಕಣಿ ಅನುವಾದಕನ್ನು ವಾಚನ ಕರ್ತು ಸತಿ ಶ್ರೀಮತಿ ಪ್ರಭಾ ಸಿರೂರ್. ಹೇ ಕೊಂಕಣಿ ಕಾಣಿಚೆ ಶಿಶಿ ಕಸ ವಾಪಸ್ ಘರ.

ಬೇಡವಂಗಲ್ ಪುಡಾರಿ ಏಕ್ ನವೀನ್ ಪುಂಡ್ ಪಂದ್ ಕೊರ್ಚೆ ಅಂತಗಲ್ ಮತ್ತೆ ಅಂತ ಇಲ್ಲ ನಯ ದಂಡಾರಿ ಚಿಕ್ಲ ಅಂತ ಏಕ್ ಹೋಡ್ ಲಕ್ಕಡ ನಾಟಿಸಿಲ ಏಕ್ ಬೋಟೆಕ ನಿಶಾನ್ ಲಾವ್ಸ್ ಖಾಂಬು ಕೊರಕ ನವರ್ಲಿಲ ಸಗಳ ಮಿತ್ರನ್ ಮೇಳ್ನು ತೆ ಲಕ್ಕುಡ ನಯ ಅಂತ ಘಲ್ಚೆ ಮಗಿರಿ ತಾಜಿ ಮಲ್ಕಾನ್ ಕೊಪ್ಪಿಲ್ ಪೊಳನು ಗಮ್ಮತ್ ಕೊರ್ಚಿ ಮುಣು ಠರಿಲೆ ಜಲರಿ ಹೀ ಗಮ್ಮತ್ ಸೂರ್ ಜಾವ್ ಚಕಳ ಕಚ್ಚಿ ಪಟಿಕಾಗಲ್ ಸಾನ್ ಭಾವು ಮಾಖನ್ನು ಭವಂತಚಿ ತ್ಯಾಚಿ ತಗರೆಲ ಅನಿ ಏಕ್ ಶಬ್ದ ಸುದಯ ಉಲ್ಲೈನಸ್ತನ ತೆಲ್ಲ ಕಡಾರ್ ವಚನ್ ಬಸ್ಲ ಚೇಡ್ವಾಂಕ ಕಲ್ ಕುರ್ ಕಮ್ಮನು ಕಳ್ಳಿ ಏಕ್ ಚಲ್ಲನೆ ಮಾಖನಾಕ ತ್ಯಾಧಿಕನ್ ಲಕ್ಕೂನು ಉಟಾವ್ ಚಸಂಗ್ಲೆ ಜಲರಿ ಆಪ್ನಾಕ ಕಸ್ಲ ಸಂಬಂಧ ತಿಲ್ವರಿ ಮಾಖನು ಅನಾಸಕ್ತ ಯೋಗ್ಯವರಿ ತಜರೀಚ್ ಬಸ್ಲ ಫಟಿಕಾಕ ಬ್ರಹ್ಮಾಂಡ ಕೋಪೈಲ ಏ ಮಾಖನ್ ತೂಟ ಅನ್ವಚನ ಇದಲ್ಲರಿ ಕಾಂಡಿತ್ ಪಳೆ ಮುಣು ತನ್ನೆ ಆಕ್ರೋಶ ಕೆಲ ಮಾಖನು ಅನೇಕ್ಲು ಘಟ್ಟಿ ಫತ್ತುರ್ಸ ಜಾನ್ ಬಸ್ಲ ಅತ್ತ ಕಸ್ಲು ಕೊರ್ಚಿ ಬಾ ಮುಣು ಫಟಿಕಾನೆ ವಿಚಾರ ಕೆಲ ಚಾರ್ ಚರಡವಾ ಇದ್ರಾರಿ ಅಪ್ನಾಕ ಅಪಮಾನ್ ಜಾಯನಶಿ ತೆ ಲಕ್ಕುಡು ನಹಿ ಎಂತ್ಲ ಕುಂದುಂಕಾ ಲಕ್ಕೈಲಾರಿ ಮಾಖನಾಗ ಸ್ಥಿತಿ ಅಸೋ ತ ತಶಿಚ್ ಬಯಸ ತಾಜಿ ಸಮೇತ ಲಕ್ಕೈಲಾರಿ ಚಡ್ ಗಮ್ಮತ್ ಇತ್ಲಿ ಮುಣು ಲೆಕ್ಕುನು ಹ್ಮ್ ಲಕ್ಕುಡ್ ಲಕ್ಕಯಾತಿ ಮುಣು ಆಜ್ಞೆ ಕೇಳಿ ಮಾಖನಾಕ ಹಿ ಆಜ್ಞೆ ಐಕಲಿ ಜಲ್ತರಿ ತಗ್ಗು ದೇವಲಾರಿ ಖೋಯ್ ಅಪ್ನಾಗಲ್ ಪ್ರತಿಷ್ಠಾ ಕಮ್ಮಿ ಜತ್ಲಿವಯ ಮುಣು ನೊಳೆಯತ್ ಬಸ್ಲ ಚೇಡವ ತಂಗಲ್ ಶಕ್ತಿ ಸಗ್ಗಳ್ ಮೇಳೋನು ಲಕ್ಕುಡ್ ಲಕ್ಕುಂಚಾಕ ತಯಾರ್ ಜಲಿ 1, 2, 3, ಗೋ ಮಲ್ಕಿ ಲಕ್ಕಡ ಬೊಡ್ಡ ತಗ್ನಿಸರ್ಲ ತಾಜಿ ಸಂಗಾತಿ ಮಾಖನಾಗಲ್ ಪ್ರತಿಷ್ಠಾ ತತ್ವಜ್ಞಾನ ಸಗ್ಗಲ್ಗಲ್ಲ ಚೇಡವ ಖುಷಿ ನಂಚು ಲಗ್ಲಿ ಜಲರಿ ಫಟಿಕಾಕ್ ಮಾತ್ರ ಚಿಕೆ ಭಯ ದಿಸ್ಲೆ ಮುಖಾರಿ ಕಸ್ಲು ಜತ್ಲೆ ಮಳೆ ವಿಚಾರ ಇಲ್ ತಕ ಮಾಖನು ತಗ್ಗು ಮತ್ತೆನ್ ಪಳಿಲ ಸುಧಾರ್ ಸುನ್ಘಿಯನು ಉಟಾಯ್ಲ ರಡ್ ತಚಿ ತನ್ನೆ ಘರ ವಾಡ್ಧರ್ಲಿ ಫಟಿಕು ತಾಂಡ್ಪು ಸುನ್ಘಿಯನು ನಯ ದಂಡರಿ ಅರ್ಧ ಬುಡ್ಡಿ ಲಕಡ ನಾಟಾರ್ ಬಯಸುನು ತನಾಚಿ ಕಡ್ಡಿ ಚಪ್ತ ಬಸ್ಲ ದೂಸರ ದಿಕ್ಕಂಥವನು ಏಕ ಬೋಟಿ ದಂಡರೇವನ್ ರಾಬ್ಲಿ ಮಧ್ಯಮ ವಯಾಚ ಏಕೇಕ ಧಾವ್ ಕೆಸಾಚ ಕಾಳಿ ಮಿಶಾಚ ಏಕ ಮನುಷ್ಯ ಬೋಟೆ ಥಾನ್ ದೇವಲ ಸ್ವಸ್ಥ ಬಶೀಲ್ ತೆ ಚಲ್ಯಾಕ್ ಪೊಳನು ಚಕ್ರವರ್ತಿಗಳ ಘರ್ ಖೈ ಮುನು ವಿಚಾರಿತಾನೆ ಫಟ್ಟಿಕು ತನಾಚಿ ಕಾಡ್ಡಿ ಚಪ್ತಚಿ ತೆಪಳೆ ಓ ಥಯ ಸ ಮಣಲ ಥಯ್ ಮಳಾರ್ ಖೈ ಮುಣು ತೆ ಆಗಂತುಕ ಕಳ್ಳಿ ತನ್ನೆ ಅನೇಕ ಪಂತ ವಿಚಾರಲೆ ಆಪ್ನಾಗಲ್ ದೊನ್ನಿ ಪಾಯ್ ಝಾರ್ಸುತಚಿ ವಚ ಸೋದಿ ಮುಣು ಸಂಗನು ಪರತ ತನಾ ಕಡ್ಡಿ ಚಬ್ಬು ಲಗ್ಲ ಫಟಿಕು ತಿತ್ಲ ಬಿತ್ತರಿ ಘಾರ್ಥನು ನೌಕರೈಲ ಅನಿ ಆವಸ ಪೈತಾ ಮುಣು ಫಟಿಕಾಕ್ ಸಂಗ್ಲೆ ತ ಜಾಕ್ ಸೋನು ಟೈನಿ ನೌಕರು ತತ್ತಾನೊನ್ ಘೇನು ಉಚ್ಚುಗಲ ಹಾನೆ ಹಾತ್ ಪಾಯ್ ಬಡೋಯಿಲ್ ಕಾಯಿ ಉಪಯೋಗ ಜಾಯ್ನಿ ಘಾರ್ ಎಂಚು ಬಿತ್ತರಿ ಫಟಿಕಾಕ್ ಪಳೈ ಲವ್ಸುನೆ ಕೊಪ್ಪನೆ ಅನಿ ಮಖನಕ್ ಮಾರು ಸೂರ್ ಕೆಲ್ವೆತುವೆ ಫಟಿಕು ಅಪಮಾನಿಚ್ಚವನು ಮಣಲ ನಾ ಹಮೆ ತಕ್ ಮಾರ್ನಿ ತು ಕೋಣ ಸಂಗ್ಲೆ ಅವಸುನೆ ಹೋರ್ ತಾಳ್ ಕಣ್ಣು ಫಟ್ಟಿ ಸಂಗುನಕ ತುವೆಂಚು ಮಾರ್ಲೆ ಫಟಿಕು ತಿಜ್ಜಾಕೆ ಹೊಡ್ಡ ತಾಳನೆ ನಾ ಹಾವ್ ಕಲ್ಲೆ ಕೊರ್ರಿ ಜಾಯ್ ಜಲ ರೀ ಮಖನಾಕ್ ವಿಚಾರಿ ಮಖನನೆ ಎಕ್ಳಾಕ ಅವಸುಕ್ ಸಂಗಿಲ್ಗದಿ ಸಂಗ್ಲೆ ಉಭಯಮ್ಮ ಫಟಿಕಾನೆ ಮಕ್ ಮಾರ್ಲೆ ಫಟಿಕ ಸಹನ್ ಕೊನ್ ಘಂಜ ಜಾಯ್ನಿ ಮಾಖನಾಗ ಲಂಗರ್ ವಚನು ಮತ್ತೆ ಧಡೇಲೆ ಘೆ ಘೆ ಫಟ್ಟಿ ಸಂತ ಘೆ ಮಾರ್ಖ ಅವಸುನೆ ಮಖನಾಗಲ್ ಪಕ್ಷಿ ಘೇನು ಫಟಿಕಾಕ್ ಮಾರ್ತಚಿ ಹೇದಿಕಂತಾಳೆ ತವಳಿ ಫಟಿಕಾನೆ ಅವಸು ಕಶ್ಲ ಕುಂದಲೆ ಏ ನೀಚು ತುಗಲ್ ಅವಸುಕ್ಲಕೈತಾ ಮಣಲಿ ಹೆಚ್ಚು ವೇಳರಿ ಫಟಿಕ ಮೇಲಿಲ್ತೆ ವ್ಯಕ್ತಿನೆ ಪ್ರವೇಶ ಕೆಲ ಕಸ್ಲ ಜಾಲೆ ಮುಣು ವಿಚಾರು ಲಗ್ಲ ಫಟಿಕನ್ ಲಾಜನು ತಾಂತಗ್ ಘಲೆ ಜಲರಿ ತೆ ಅತಿಥಿಗಳ ತಾಂಡ್ ಪೊಳುಂಚ ಬಿತ್ತರಿ ಅವಸುಗಳ ಕೋಪು ಮಾಯ ಜಾವನು ತೀ ಆಶ್ಚರ್ಯಚಕಿತ್ ಜಲಿ ಹೆಂಕಸ್ಲ ದಾದಾ ಖಂಥನ ಇಲ್ಲ ಮುಣು ವಿಚಾರಲೆ ಭಾವಾಕ ಪಾಯಿ ಪಳಿ ಭೈಣಿಗ ಲಗ್ನ ಜಲ್ಕಿ ತ ಭಾವು ಬಿಶಂಬರು ಮುಂಬೈ ವಚುಂದ್ರ ಬಿಲ ಥೈನ್ ತಾನೆ ಏಕ್ ಹೋಡ್ ಧಂದ ಸೂರ್ ಕೆಲಿಲ ಇತ್ಲ ದಿವಸ ತ ಮುಂಬೈಚ ರಬಿಲ ಥೊಡೆ ವರ್ಷ ನಂತರ ಭೈಣಿಕ ವೈಧವ್ಯ ಪ್ರಾಪ್ತ ಜಲೆ ಆತ ಬಿಶಂಬರು ಮುಂಬೈಚ ಧಂದ ಸೋಣು ಕಲ್ಕತ್ತೆಂತು ರಕ್ಕ ಮುಣು ಐಲ ಕಲ್ಕತ್ತೆಯಂಚು ಬಿತ್ತರಿ ಎಕ್ಳಾಕ ಭೈಣಿಗ್ ಭೆಟ್ಟು ಕೈಲ್ತ ತಿಗಲ್ ಯೋಗಕ್ಷೇಮ ವಿಚಾರ ಘೆತ್ಲೆ

0: ಚಡೋನ್ ಘೇವನು ಆವಸು ಫಟ್ಟಿಕಾಗಲ್ ಹಂತೊಳಾರ್ ಬಳಿ.
1: ಫಟ್ಟಿಕ್ ಮಗಲ್ ಚರಡ
0: ಮಣು ಆಕ್ರಂದನ್ ಕೆಲೆ ಫಟ್ಟಿಕಾನೆ ಮತ್ತೆ ಎಕ್ಕ ಸಮ ಹಲ್ಲುಂಚಿರ ಬೈಲೆ ಹಾತ ವೈರಿ ತಗ್ಗು ಕೊರ್ಚಿರ ಬೈಲೆ.
1: ಕಾಣ
0: ಮಣು ವಿಚಾರಲೆ
1: ಫಟ್ಟಿಕ್ ಮಗಲ್ ಚರಡ ಮಗಲ್ ಚರಡ.
0: ಫಟ್ಟಿಕಾನೆ ಮತ್ತೆ ಹಳೂಚಿ ಅನೇಕ ಬಾಜು ಕೆಲೆ ಶೂನ್ಯ ದೃಷ್ಟಿನೇ ತನ್ ಮಳೆ.
1: ಅಮ್ಮ ರಜೆ ದಿವಸ ಆಯ್ಲೇ.

0: ಆಕಾಶವಾಣಿ ಧಾರವಾಡ.
1: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
2: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹುವಿಶೇಷ ಪರಿಣತಿವರೆಗೂ
1: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
2: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
1: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
3: ಆಕಾಶವಾಣಿ ಧಾರವಾಡ.

0: ಆತ್ಮೀಯ ಕೇಳುಗರೆ, ಇಂದಿನ ರಸಮಂಜರಿ ಕಾರ್ಯಕ್ರಮದಲ್ಲಿ ವಾಲ್ಮೀಕಿಯ ನೌಕಾಯಾನ ಶಬ್ದಚಿತ್ರ ಕೇಳುತ್ತೀರಿ. ರಚನೆ ಗೀತಾ ಅಗ್ನಿಹೋತ್ರಿ.
1: ಚಂದ್ರಮಸ ಆಯತನಂ ವೇದ
0: ಕೇಳಿ ವಾಲ್ಮೀಕಿಯ ನೌಕಾಯಾನ.

0: ಕವಿ ಕೋಗಿಲೆಯಾದ ವಾಲ್ಮೀಕಿಯ ರಾಮಾಯಣ ಭಾರತದ ಜೀವನಗಾಥೆ. ಕರುಣಾರಸದಿಂದ ಸ್ಫೂರ್ತಿ ಪಡೆದ ಕವಿಯ ಕಾವ್ಯ ಜೀವ ಕಾರುಣ್ಯವನ್ನು ಎತ್ತಿ ಹಿಡಿದ ರೀತಿ ಅನನ್ಯ.
1: ಕವಿ ಎಂದರೆ ಕ್ರಾಂತದರ್ಶಿ, ದಾರ್ಶನಿಕ, ಸಾಂಸ್ಕೃತಿಕ ದಿಗ್ದರ್ಶಕ, ಅಸಾಮಾನ್ಯ ಜ್ಞಾನಿ, ತ್ರಿಕಾಲಜ್ಞಾನಿ ಎಂಬರ್ಥಗಳಿವೆ. ದೇವರನ್ನೇ ಕವಿಯೆಂದು ವೇದ ಉಪನಿಷತ್ತುಗಳು ವರ್ಣಿಸಿವೆ.
0: ಇಡೀ ಬದುಕನ್ನೇ ಒಂದು ಕಾವ್ಯವಾಗಿ, ಪ್ರಪಂಚದ ಒಟ್ಟು ವ್ಯವಹಾರವನ್ನೇ ಒಂದು ಲೀಲೆಯಾಗಿ ಕಾಣಬಲ್ಲ ದೃಷ್ಟಿ ನಮ್ಮದು. ಹಾಗಾಗಿಯೇ
1: ಏಕೋಭೂತ್ ನಳಿನಾತ್ ತತಶ್ಚ ಪುಲಿನಾತ್ ವಲ್ಮೀಕತಶ್ಚಾಪರೆ ಎಂದು ಹೇಳಲಾಗಿದೆ. ನಳಿನ ಸಂಭವ ಬ್ರಹ್ಮ ವೇದವನ್ನು ಹೇಳಿದ, ಮರಳ ದಂಡೆಯಲ್ಲಿದ್ದ ವ್ಯಾಸ ಮಹಾಭಾರತವನ್ನು ಬರೆದ, ಹುತ್ತದಿಂದೆದ್ದ ವಾಲ್ಮೀಕಿ ರಾಮಾಯಣವನ್ನು ರಚಿಸಿದ ಎಂಬರ್ಥ ಕೊಡುವ ಈ ಸಾಲು ಮಹಾಕವಿಗಳ ಎತ್ತರ ಬಿತ್ತರಗಳನ್ನು ಹೇಳುತ್ತದೆ.
0: ರಾಮಾಯಣ ಕೇವಲ ಕಲ್ಪನೆಯಲ್ಲೇ ಕಟ್ಟಿದ ಕಥೆಯೇ ಎಂಬ ಪ್ರಶ್ನೆಗೆ ವಾಲ್ಮೀಕಿ, ಇದು ಇತಿಹಾಸ, ಆದಿ ಕಾವ್ಯ, ಮುಂದಿನ ಕವಿಗಳಿಗೆ ಆಧಾರ ಕಾವ್ಯ ಎಂದೇ ಹೇಳಿದ್ದಾನೆ.

0: ಆದಿಕವಿ ವಾಲ್ಮೀಕಿ ಕಥೆಯನ್ನು ಮಾತ್ರ ಹೇಳುವ ಉದ್ದೇಶದಿಂದ ಕಾವ್ಯ ರಚಿಸಲಿಲ್ಲ. ಮನುಕುಲದ ಇತಿಹಾಸವನ್ನು ಬರೆಯುವ ಉದ್ದೇಶದಿಂದ ಬರೆದ. ಬದುಕಿಗೆ ಬೇಕಾದ ಎಲ್ಲವನ್ನೂ ತಿಳಿಸುವ ಸಾಮರ್ಥ್ಯವಿದ್ದಾಗಲೇ ಅದು ಮಹಾಕಾವ್ಯ.
1: ದಂಡಿಯು ಮಹಾಕಾವ್ಯದ ಲಕ್ಷಣವನ್ನು ಹೀಗೆ ಹೇಳಿದ್ದಾನೆ.
0: ಸರ್ಗಬಂಧೋ ಮಹಾಕಾವ್ಯ ಮುಚ್ಚತೆ ತಸ್ಯ ಲಕ್ಷಣಂ ಆಶೀರ್ ನಮಸ್ಕ್ರಿಯಾ ವಸ್ತು ನಿರ್ದೇಶೋ ವಾಪಿ ತನ್ಮುಖಂ ಇತಿಹಾಸ ಕಥೋದ್ಭೂತಂ ಇತರಾದ್ವಾ ಸದಾಶ್ರಯಂ.
1: ಮಹಾಕಾವ್ಯ ಸರ್ಗಗಳಲ್ಲಿ ಬಂಧವಾಗಿರುತ್ತದೆ. ಕಾವ್ಯದ ಆರಂಭ, ಆಶೀರ್ವಾದ, ನಮಸ್ಕಾರ ವಸ್ತು ನಿರ್ದೇಶಗಳಿಂದ ಆಗಿದ್ದು, ಇತಿಹಾಸದ ಅಂಶವನ್ನಾಗಲಿ ಅಥವಾ ಬೇರೆ ಯೋಗ್ಯವಾದ ವಿಷಯ ವಸ್ತುವನ್ನು ತೆಗೆದುಕೊಂಡು ಬರೆಯಲ್ಪಟ್ಟಿರುತ್ತದೆ.
0: ಈ ಅರ್ಥದಲ್ಲಿ ರಾಮಾಯಣವನ್ನು ಇತಿಹಾಸ ಕಾವ್ಯ ಎನ್ನುವುದಾದರೂ ಹೇಗೆ ಎಂಬುದನ್ನು ವಿಶ್ಲೇಷಿಸಿದಾಗ ವಾಲ್ಮೀಕಿಯ ಅನ್ಯಜ್ಞಾನ ಶಿಸ್ತುಗಳ ಪರಿಚಯವಾಗುತ್ತದೆ.
1: ಭಾರತದ ಭೌಗೋಳಿಕ ವರ್ಣನೆ ಉತ್ತರದ ಹಿಮಾಲಯದಿಂದ ದಕ್ಷಿಣದ ಶ್ರೀಲಂಕೆಯವರೆಗೂ ವಿಸ್ತರಿಸಿದೆ. ರಾಮನ ವನವಾಸದ ವರ್ಣನೆಯಲ್ಲಿ ಸರಯೂ ನದಿಯಿಂದ ಹಿಡಿದು ದಕ್ಷಿಣದ ಎಲ್ಲಾ ನದಿಗಳ ಪರಿಚಯವಿದೆ. ಹತ್ತಿಳಿದ ಬೆಟ್ಟಗಳು, ಉತ್ತರಿಸಿದ ಪರ್ವತಗಳು, ವಾಸಕುಳಿದ ತಪ್ಪಲುಗಳ ವಿಸ್ತಾರ ಪರಿಚಯವಿದೆ. ಹನುಮನುದಿಸಿದ ನಾಡಾದ ಕರ್ನಾಟಕದ ವರ್ಣನೆ ತುಂಬಾ ಸೊಗಸಾಗಿ ಮೂಡಿಬಂದಿದೆ.
0: ಅಷ್ಟೇ ಅಲ್ಲ, ಆಯಾ ನದಿಗಳ ಹರಿವಿನ ದಿಶೆ, ವೇಗ, ರಭಸಗಳ ವಿವರವಿದೆ. ನದಿ ತಟಗಳ ಬದುಕಿನ ಜೀವನ ಶೈಲಿಯ ವಿವರವಿದೆ. ನದಿ ತಟಗಳಲ್ಲಿ ಮೆರೆದ ಅಯೋಧ್ಯಾದಿ ಅನೇಕ ನಗರಗಳ ಪರಿಚಯವಿದೆ. ಇಂದಿಗೂ ಆ ಎಲ್ಲ ನದಿಗಳೂ ನಗರಗಳೂ ಅದೇ ಹೆಸರಿನಿಂದ ಪ್ರಸಿದ್ಧವಾಗಿವೆ.
1: ಮಹಾಕಾವ್ಯ ಸಂಬಂಧಿಸಿದ ಕಾಲಘಟ್ಟದ ಕೇವಲ ಭಾವುಕ ದಾಖಲೆಯಲ್ಲ, ಸಾಂಸ್ಕೃತಿಕ ಕೋಶ. ಆ ಕಾಲದ ಜೀವನ ಶೈಲಿ, ಜೀವನ ಮೌಲ್ಯ, ವೈಜ್ಞಾನಿಕ ಆವಿಷ್ಕಾರ, ಗಣಿತ ಪ್ರಜ್ಞೆ, ಯಾಂತ್ರಿಕ ತಾಂತ್ರಿಕ ಪರಿಣಿತಿ, ಹೀಗೆ ಒಂದು ಇಡೀ ಬದುಕಿನ ದಾಖಲೆ.
0: ನಾವು ಇಂದಿಗೂ ರಾಮರಾಜ್ಯ ಎಂದರೆ ಆದರ್ಶ ರಾಜ್ಯ ಎನ್ನುತ್ತೇವೆ. ಯಾಕೆ? ಆದರ್ಶ ರಾಜ್ಯದ ಲಕ್ಷಣಗಳೇನು ಎಂಬ ಪ್ರಶ್ನೆಗೆ ರಾಮಾಯಣದಲ್ಲಿ ಉತ್ತರವಿದೆ.

0: ರಾಮರಾಜ್ಯದಲ್ಲಿ ಎಲ್ಲರೂ ಸುಖದಿಂದಿದ್ದರು. ಎಲ್ಲರೂ ಧರ್ಮಪರಾಯಣರಾಗಿ ಅದನ್ನೇ ನಂಬಿ ಆಶ್ರಯಿಸಿ ಅದರ ಆಧಾರದಲ್ಲಿಯೇ ಬದುಕುತ್ತಿದ್ದರು. ಎಲ್ಲರೂ ರಾಮನ ಆದರ್ಶದಂತೆ ನಡೆಯುತ್ತಿದ್ದರು. ಪರಸ್ಪರ ಹಿಂಸೆ ಅಲ್ಲಿರಲಿಲ್ಲ. ದಯೆ, ಸೌಹಾರ್ದ, ಪ್ರೀತಿ, ಸಹಕಾರಗಳ ಆಧಾರದಲ್ಲಿ ಆ ಸಮಾಜ ನಿರ್ಮಾಣವಾಗಿತ್ತು. ಅಲ್ಲಿ ರೋಗಗಳಿರಲಿಲ್ಲ, ಶೋಕವಿರಲಿಲ್ಲ. ಎಲ್ಲರೂ ದೀರ್ಘಾಯುಷಿಗಳಾಗಿದ್ದರು. ಮಕ್ಕಳು ಮೊಮ್ಮಕ್ಕಳೊಡನೆ ತುಂಬು ಸಂಸಾರದಲ್ಲಿ ಬದುಕುತ್ತಿದ್ದರು.
1: ಇಂತಹ ಸಮೃದ್ಧವಾದ ಬದುಕನ್ನು ಕಟ್ಟಿದ ಸಮಾಜದ ಯಾಂತ್ರಿಕ ತಾಂತ್ರಿಕ ಪರಿಣತಿ ಹೇಗಿರಬಹುದು ಎಂಬ ಪ್ರಶ್ನೆ ಸಹಜ. ರಾಮನ ಬಾಣದ ಗುರಿ ತಪ್ಪುತ್ತಿರಲಿಲ್ಲ, ಅದು ಆಜ್ಞಾನುವರ್ತಿಯಾಗಿತ್ತು. ಬಿಟ್ಟ ಬಾಣ ಕಾರ್ಯ ಪೂರೈಸಿ ತಿರುಗಿ ಬತ್ತಳಿಕೆಗೆ ಬರುತ್ತಿತ್ತು ಎಂಬ ವರ್ಣನೆ ರಾಮಾಯಣದಲ್ಲಿದೆ. ಇದು ಅಮಾನುಷ ಅಥವಾ ಅತಿಮಾನುಷ ರೀತಿ ಎನ್ನೋಣವೆಂದರೆ, ರಾಮನೇ ತಾನು ಸಾಮಾನ್ಯ ಮನುಷ್ಯನಂತೆ ಬದುಕುತ್ತೇನೆ, ಇದಂ ಮಾನುಷಮ್ಮನ್ಯೇ ಎಂದಿದ್ದಾನೆ.
0: ಲಂಕೆಗೆ ಹಾರುತ್ತಿದ್ದ ಹನುಮಂತನ ನೆರಳನ್ನು ಹಿಡಿದು ನಿಜವನ್ನು ನುಂಗುವ ಸುರಸೆಯ ಪ್ರಸ್ತಾಪ ಈಗಿನ ರಾಡಾರ್ ವ್ಯವಸ್ಥೆಗಿಂತ ಅದ್ಭುತ ಎನಿಸುತ್ತದೆ.
1: ಕಾವ್ಯದಲ್ಲಿ ಬರುವ ನಗರ ವರ್ಣನೆ, ಹಾದಿ ಬೀದಿಗಳ ವಿಸ್ತಾರ, ವ್ಯವಸ್ಥೆಗಳ ವಿವರಗಳನ್ನು ಕಂಡಾಗ ಟೌನ್ ಪ್ಲಾನಿಂಗ್ ಉತ್ಕೃಷ್ಟವಾಗಿತ್ತು ಎಂದೆನಿಸುತ್ತದೆ. ರಾವಣನ ಕಥೆಯೊಂದಿಗೆ ಮತ್ತೆ ಮತ್ತೆ ಕಾಣಿಸಿಕೊಳ್ಳುವ ಪುಷ್ಪಕ ವಿಮಾನ ಆಕಾಶಯಾನ ತಂತ್ರಜ್ಞಾನದ ಹೊಳಹನ್ನು ನೀಡುತ್ತದೆ.
0: ಶತಯೋಜನ ವಿಸ್ತೀರ್ಣದ ಶರಧಿಗೆ ಸೇತುವೆ ಕಟ್ಟಿದರು ಎಂದಾಗ ಶಿಲ್ಪಶಾಸ್ತ್ರದ ಪರಿಣಿತಿ, ಸಾಗರಯಾನದ ಪರಿಚಯ ಇರಬೇಕು ಎನ್ನಿಸುತ್ತದೆ. ಸಮುದ್ರದಲ್ಲಿಟ್ಟ ಕಲ್ಲು ಮುಳುಗದಂತೆ ಇಡುವ ಕೌಶಲ ಕಪಿಮುಖ್ಯರಿಗೆ ತಿಳಿದಿತ್ತು ಎಂಬ ಮಾತು ಆಶ್ಚರ್ಯ ತರಿಸುತ್ತದೆ.
1: ಆ ಸೇತು ಈಗಲೂ ಇದೆ, ಸಾಗರದ ಮಧ್ಯದಲ್ಲಿ ಭದ್ರವಾಗಿದೆ ಎಂದು ಇತ್ತೀಚೆಗೆ ನಾಸಾ ತೆಗೆದ ಫೋಟೋಗಳು ಹೇಳುತ್ತಿವೆಯಂತೆ. ಆ ಕುರಿತ ಸಂಶೋಧನೆ ನಡೆದಿದೆ.
0: ಈ ಸಂದರ್ಭದಲ್ಲಿ ನಮ್ಮನ್ನು ಕಾಡುವ ಪ್ರಶ್ನೆ, ವಿಮಾನವನ್ನು ಉಲ್ಲೇಖಿಸುವ ಕಾವ್ಯ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟುತ್ತದೆ, ಹಡಗನ್ನೇಕೆ ಏರುವುದಿಲ್ಲ? ನದಿಯ, ನೀರಿನ, ಸಮುದ್ರದ ಲಕ್ಷಣಗಳನ್ನು ಹೇಳಿದರೂ ನೌಕಾಯನ ತಿಳಿದಿರಲಿಲ್ಲವೇ? ವಾಲ್ಮೀಕಿಗೆ ನೌಕಾಯನದ ಅರಿವು ಇರಲಿಲ್ಲವೇ?
1: ಈ ಪ್ರಶ್ನೆಗಳಿಗೆ ಉತ್ತರ ರಾಮಾಯಣದಲ್ಲಿದೆ. 78 ಕೋಟಿ ಕಪಿನಾಯಕರು 18 ಅರ್ಬುದ ಸೇನೆಯನ್ನು ನೌಕೆಯಲ್ಲಿ ಸಾಗಿಸುವುದು ಕಷ್ಟ. ಅಲ್ಲದೆ ಎಲ್ಲರೂ ಒಂದೇ ಬಾರಿ ಲಂಕೆಯನ್ನು ಸೇರಲು ಸಾಧ್ಯವಿಲ್ಲ ಎಂದು ವಿಚಾರಿಸಿರಬೇಕು. ಇಂತಹ ಊಹೆಗಳಿಗೆ ಕಾವ್ಯ ಅವಕಾಶ ನೀಡಿಯೇ ನೀಡುತ್ತದೆ. ಏಕೆಂದರೆ ಕಾವ್ಯದಲ್ಲಿ ಅಂದು ಪ್ರಚಲಿತವಿದ್ದ ಉಪಕರಣಗಳ ಬಳಕೆ, ಪ್ರಯೋಜನಗಳ ಕುರಿತು ಹೇಳಲಾಗುತ್ತದೆಯೇ ವಿನಃ ಆ ಎಲ್ಲ ತಂತ್ರಜ್ಞಾನದ ವಿವರ ಇರುವುದಿಲ್ಲ. ಆದರೆ ಸಕಾರಣವಾದ ಊಹೆಗೆ ಅವಕಾಶ ನೀಡುವ ಸಾಕ್ಷ್ಯಾಧಾರಗಳು ಸಿಕ್ಕೇ ಸಿಗುತ್ತವೆ.
0: ರಾಮಾಯಣದಲ್ಲಿ ನೌಕಾಯನದ ನೇರ ಪ್ರಸ್ತಾಪ ಬರುವುದೇ ಗಂಗೆಯನ್ನು ದಾಟುವ ಸಂದರ್ಭದಲ್ಲಿ. ವಿಶ್ವಾಮಿತ್ರರು ರಾಮಲಕ್ಷ್ಮಣರನ್ನು ಸಿದ್ಧಾಶ್ರಮಕ್ಕೆ ಕರೆದೊಯ್ಯುವಾಗ ದೋಣಿಯಲ್ಲಿ ಗಂಗೆಯನ್ನು ದಾಟಿದರಂತೆ. ಮುಂದೆ ಅದರ ಪ್ರಸ್ತಾಪ ವನವಾಸಕ್ಕೆ ಹೋಗುವ ರಾಮ, ಸೀತೆ, ಲಕ್ಷ್ಮಣ ಈ ಮೂವರನ್ನು ರಾತ್ರಿಯೇ ನದಿ ದಾಟಿಸುವ ಗುಹನ ಭಕ್ತಿಯ ಉದ್ಯಮದಲ್ಲಿ ಬರುತ್ತದೆ. ನೌಕೆಯ ಅಳತೆ, ಸಾಮರ್ಥ್ಯ, ಸೌಂದರ್ಯಗಳ ವಿವರ ಸಿಗುವುದು ಭರತನ ವನಗಮನ ಸಂದರ್ಭದಲ್ಲಿ.
1: ಶೃಂಗಬೇರಪುರದ ಅರಸು ಗುಹ ಬೆಸ್ತರ ಪಡೆಯ ನಾಯಕ. ಅತ್ಯಂತ ಸುಸಂಸ್ಕೃತನಾದ ಆತನ ನಿಯಂತ್ರಣದಲ್ಲಿ ಬೇಡರ ಪಡೆ, ಭಿಲ್ಲರ ಪಡೆ ಮತ್ತು ಬೆಸ್ತರ ಪಡೆಗಳಿವೆ. ಭರತ ಅಣ್ಣನನ್ನು ಕರೆತರಲು ಚಿತ್ರಕೂಟಕ್ಕೆ ಹೊರಟಾಗ ಗಂಗೆಯನ್ನು ದಾಟಲು ಗುಹನ ಸಹಾಯವನ್ನು ಯಾಚಿಸುತ್ತಾನೆ. ಬಂದ ಅರಸು ಪರಿವಾರ ದೊಡ್ಡದು. ಅಯೋಧ್ಯೆಯ ರಾಜಪರಿವಾರವೆಲ್ಲ ಬಂದಿದೆ. ವಸಿಷ್ಠರಿದ್ದಾರೆ. ರಾಜಮರ್ಯಾದೆಯ ಲಾಂಛನಗಳೆಲ್ಲ ಬಂದಿವೆ. ಪಟ್ಟದ ಆನೆ, ಕುದುರೆ, ರಥ, ಸೈನಿಕರು, ಬೆಂಗಾವಲಿನವರೆಲ್ಲ ಇದ್ದಾರೆ. ಇವರನ್ನೆಲ್ಲ ದಾಟಿಸುವ ಗುಹನ ಸಿದ್ಧತೆಯಲ್ಲಿಯೇ ವಾಲ್ಮೀಕಿಯ ನೌಕಾಯಾನದ ವಿವರ ಸಿಗುತ್ತದೆ.

0: 500 ನಾವೆಗಳು ನಾವಿಕರಿಂದೊಡಗೂಡಿ ಬಂದವರನ್ನು ದಾಟಿಸುವುದಕ್ಕೆ ಸಿದ್ಧವಾಗಲಿ
1: ಎಂದು ಗುಹಾ ಆಜ್ಞೆ ಮಾಡುತ್ತಾನೆ. ಹೀಗೆ ಹೇಳಿದರೆ ಬರೀ ಸಂಖ್ಯೆಗಳನ್ನು ಹೇಳಿದಂತಾಗುತ್ತದೆ. ಮುಂದಿನ ಶ್ಲೋಕಗಳು ಆ ನಾಮೆಗಳನ್ನು ವರ್ಣಿಸುತ್ತವೆ.

0: ಸ್ವಸ್ತಿಕ ಎನ್ನುವ ನೌಕೆಗಳು ನಾಲ್ಕೂ ಪಾರ್ಶ್ವಗಳಲ್ಲಿ ದೊಡ್ಡ ಗಂಟೆಗಳನ್ನು ಹೊಂದಿದ್ದವು. ಅಂದವಾದ ಪತಾಕೆಗಳಿಂದ ಶೋಭಾಯಮಾನವಾಗಿದ್ದವು. ಗಾಳಿಗೆ ಚಲಿಸುವ ಸ್ವಸ್ತಿಕದ ಚಿಹ್ನೆಗಳನ್ನು ಹೊಂದಿದ್ದವು.
1: ಸ್ವಸ್ತಿಕ ಅನ್ನುವುದು ನೌಕಾರಚನೆಯ ವಿಶೇಷ. ಈ ನೌಕೆಗಳು ಚಿನ್ನದ ಬಣ್ಣದಿಂದ ಅಲಂಕೃತವಾಗಿದ್ದವು. ಮರದ ಹಲಗೆಯ ಗೋಡೆ ಮಾಡಿ ಅವುಗಳಿಗೆ ಕಿಟಕಿಗಳನ್ನು ಇಡುತ್ತಿದ್ದರು. ಇದು ಬಿರುಗಾಳಿಯ ತೊಂದರೆಯಿಂದ ರಕ್ಷಣೆ ಕೊಡುತ್ತಿತ್ತು. ಬಿಳುಪಾದಂತಹ ರತ್ನಗಂಬಳಿಗಳನ್ನು ಹಾಸುತ್ತಿದ್ದರು. ಯುಕ್ತ ವಾತಾಹ ಅಂದರೆ ಏರ್ ಕಂಡೀಷನ್ ಇತ್ತು.
0: ಇಂತಹ ವೈಭವೋಪೇತವಾದ ಸ್ವಸ್ತಿಕ ನೌಕೆಯನ್ನು ಸ್ವತಃ ಗುಹನೇ ನಾವಿಕನಾಗಿ ನಡೆಸುತ್ತಿದ್ದನಂತೆ.

0: ಸ್ವಸ್ತಿಕ ನೌಕೆಯಲ್ಲಿ ಕುಳಿತವರು ಭರತ, ಶತ್ರುಘ್ನ, ಕೌಸಲ್ಯ, ಸುಮಿತ್ರ, ಕೈಕೇಯಿ ಮುಂತಾದವರು.
1: ಉಳಿದ ನೌಕೆಗಳಲ್ಲಿ ಕೆಲವುಗಳಲ್ಲಿ ಅಶ್ವಗಳೇ ತುಂಬಿದ್ದವು, ಮತ್ತೆ ಕೆಲವು ನೌಕೆಗಳಲ್ಲಿ ಆನೆಗಳು, ಕೆಲವುದರಲ್ಲಿ ರಥಗಳು ತುಂಬಿದ್ದವು. ನಾವಿಕರು ಚಿತ್ರ ವಿಚಿತ್ರವಾದ ನೌಕಾ ಸಂಚಲನೆಯನ್ನು ತೋರಿಸುತ್ತಿದ್ದರು ಎಂಬ ವರ್ಣನೆ ಬರುತ್ತದೆ.
0: ಗುಹನ ನೌಕೆಗಳ ಸಂಖ್ಯೆ ದೊಡ್ಡದು. ಪ್ರಾಣಿಗಳ ಸಾಗಾಟಕ್ಕೆ, ಮನುಷ್ಯರ ಸಾಗಾಟಕ್ಕೆ, ವಸ್ತುಗಳ ಸಾಗಾಟಕ್ಕೆ ಪ್ರತ್ಯೇಕ ನೌಕೆಗಳಿದ್ದವು. ಅಲ್ಲದೆ ಗಣ್ಯರಿಗಾಗಿ ಹೈಟೆಕ್ ನೌಕೆಗಳೂ ಇದ್ದವು ಎನ್ನುವುದು ತಿಳಿದುಬರುತ್ತದೆ.
1: ಇಂತಹದೊಂದು ತಾಂತ್ರಿಕ ಪರಿಣತಿ ಸಾಧ್ಯವಾಗಬೇಕಾದರೆ ಆ ಕಾಲದಲ್ಲಿ ನೌಕಾಯಾನಕ್ಕೆ ಸಂಬಂಧಿಸಿದ ಉಳಿದ ಸಂಗತಿಗಳಲ್ಲಿ ಎಂತಹ ಸಂಶೋಧನೆಯಾಗಿರಬೇಡ? ನೌಕಾ ನಿರ್ಮಾಣ, ಅಲಂಕರಣ, ಲೋಹಗಳ ಬಳಕೆ, ನದಿಯ ಆಳ ಅಗಲಗಳ ಸರ್ವೇಕ್ಷಣ, ಮಳೆಗಾಲ ಬೇಸಿಗೆ ಕಾಲದಲ್ಲಿ ನೀರಿನ ಏರಿಳಿತಗಳ ವ್ಯತ್ಯಾಸ, ಈ ಎಲ್ಲ ವಿಷಯಗಳಲ್ಲೂ ಅಭ್ಯಾಸವಿರಲೇಬೇಕು. ಮತ್ತು ಈ ಶಾಸ್ತ್ರಕ್ಕೆ ಅದಕ್ಕಿಂತ ಹಿಂದಿನ ದೀರ್ಘ ಇತಿಹಾಸವೂ ಇರಬೇಕು. ಅದರ ವಿವರ ರಾಮಾಯಣದಲ್ಲಿ ನಮಗೆ ಸಿಗುವುದಿಲ್ಲ.
0: ಹೀಗೆ ವಿವರಗಳಿಲ್ಲದ ಬಳಕೆಯ ಉಲ್ಲೇಖಗಳನ್ನು ಕಂಡ ಪಾಶ್ಚಾತ್ಯ ಪಂಡಿತನೊಬ್ಬ, ಭಾರತೀಯ ಸಾಂಸ್ಕೃತಿಕ ಸೂರ್ಯನು ಉದಯಾಚಲದ ದಿಗಂತದಲ್ಲಿ ಕಾಣಿಸಿಕೊಳ್ಳದೆಯೇ ಒಮ್ಮೆಲೆ ನಡುನೆತ್ತಿಯಲ್ಲಿ ಕಾಣಿಸಿಕೊಂಡು ಬಿಡುತ್ತಾನೆ ಎಂದಿದ್ದಾನೆ.
1: ಮಹಾಕಾವ್ಯದಲ್ಲಿ ಈ ವಿವರಗಳು ಇಲ್ಲದ್ದರಿಂದ ಅದು ಕವಿಕಲ್ಪನೆಯೇ ಆಗಿರಬಹುದೇ ಎಂಬ ಪ್ರಶ್ನೆ ಏಳುತ್ತದೆ. ಅದಕ್ಕೂ ಉತ್ತರವನ್ನು ಕಾವ್ಯದಲ್ಲಿಯೇ ಹುಡುಕಬೇಕು. ಒಂದು ಪರೋಕ್ಷ ಸಾಧ್ಯತೆ, ಅದೆಂದರೆ ವಾಲ್ಮೀಕಿ ಉಳಿದ ವಿಷಯಗಳ ವಿಚಾರದಲ್ಲಿ ಎಷ್ಟು ನಿಖರವಾಗಿದ್ದ ಎಂಬುದರ ಆಧಾರದಲ್ಲಿ.
0: ಉದಾಹರಣೆಗೆ, ರಾಮನಿಗೆ ವಿವಾಹವಾದಾಗ 13 ವರ್ಷ, ಸೀತೆಯೊಡನೆ ಅರಮನೆಯಲ್ಲಿ ಬಾಳಿದ್ದು 12 ವರ್ಷ, ವನವಾಸದ ಕಾಲಕ್ಕೆ ರಾಮನಿಗೆ 25, ಸೀತೆಗೆ 18 ವರ್ಷ. ಅಗಸ್ತ್ಯಾಶ್ರಮದ ಪಕ್ಕದಲ್ಲಿಯೇ ರಾಮ 12 ವರ್ಷ ವನವಾಸ ಮುಗಿಸಿದ. ರಾವಣ ಸತ್ತದ್ದು ವನವಾಸದ 14ನೆಯ ವರ್ಷ ಪೂರ್ತಿಯಾಗುವ ಮುನ್ನ ಫಾಲ್ಗುಣ ಕೃಷ್ಣ ಚತುರ್ದಶಿ ಎಂದು. ಭರದ್ವಾಜರ ಆಶ್ರಮಕ್ಕೆ ಬಂದಿದ್ದು ಚೈತ್ರ ಶುಕ್ಲ ಪಂಚಮಿ, ಪಟ್ಟಾಭಿಷೇಕ ಸಪ್ತಮಿ ಎಂದು. ಹೀಗೆ ಕಾಲದ ವಿಷಯದಲ್ಲಿ ನಿಖರವಾದ ವಿವರ ಕೊಡುವ ಋಷಿ 5 ನೌಕೆಗೆ 500 ಎನ್ನಲು ಸಾಧ್ಯವಿಲ್ಲ.
1: ಇನ್ನೊಂದು, ಕಾವ್ಯದ ಉದ್ದೇಶವನ್ನು ಗಮನಿಸುವುದು. ವಾಲ್ಮೀಕಿಯೇ ಹೇಳಿದಂತೆ,
2: ಕಾಮಾರ್ಥ ಗುಣ

0: ಮನುಷ್ಯನು ಬಯಸುವ ಸಂಸಾರ ಸುಖದ ರೀತಿಯ ಮರ್ಮ, ರಾಜ್ಯ ನಿರ್ವಹಣೆಯ ಮರ್ಮ, ಲೋಕನೀತಿಯ ಅರಿವು, ಸತಿಪತಿಯರ ಆದರ್ಶ ಇತ್ಯಾದಿ ಸಕಲ ಕಾಮ ಪೂರೈಕೆಗೂ ಇದು ಅರ್ಥಗಳನ್ನು ಬೋಧಿಸುತ್ತದೆ. ಇವುಗಳಿಂದ ಕೂಡಿದ್ದರೂ ಅವುಗಳ ವಿಸ್ತಾರಕ್ಕಾಗಿ ಇದಿಲ್ಲ. ಇದು ಧರ್ಮ ಹಾಗೂ ಧರ್ಮ ಸಂಪಾದಿತವಾದ ಅರ್ಥಗಳ ಬಗೆಗೆ ಹೆಚ್ಚು ಲಕ್ಷ್ಯ ವಹಿಸಿದೆ. ಸಾಗರದಂತಿರುವ ಈ ಕಾವ್ಯದಲ್ಲಿ ಅನೇಕ ರತ್ನಗಳು ಅಡಗಿವೆ. ಅವನ್ನೆಲ್ಲ ಹುಡುಕಿ ತೆಗೆಯುವ ಸಾಹಸದ ನೌಕಾಯನಕ್ಕೆ ರಾಮಾಯಣ ನಿತ್ಯ ಆಹ್ವಾನ ನೀಡುತ್ತಿದೆ.
1: ಆದಿಕವಿ ವಾಲ್ಮೀಕಿಯ ಕಾವ್ಯ ಕೌಶಲ, ಋಷಿ ದೃಷ್ಟಿಗಳೆರಡೂ ಸಮ್ಮೇಳವಾದ ಕಾವ್ಯ ರಾಮಾಯಣ.

ರಚನೆ ಗೀತಾ ಅಗ್ನಿಹೋತ್ರಿ. ಶ್ಲೋಕಗಳನ್ನು ಹಾಡಿದವರು ಶ್ರೀಪಾದ ಹೆಗಡೆ. ಮಾಯಾ ರಾಮನ್ ಅವರೊಂದಿಗೆ ನಿರೂಪಣೆಗೆ ಧ್ವನಿ ನೀಡಿ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದವರು ದಿವಾಕರ ಹೆಗಡೆ.

ಇನ್ನು ಮುಂದೆ ಶ್ರೀ ಶಂಕರಾಚಾರ್ಯ ವಿರಚಿತ ಮೋಹ ಮುದ್ಗರದಿಂದ ಆಯ್ದ ಭಾಗ. ಹಾಡುವವರು ಶ್ರೀಮತಿ ಅನುರಾಧ ಧಾರೇಶ್ವರ್.

ವಾಲ್ಮೀಕಿಯ ನೌಕಾಯಾನ ಇದುವರೆಗೂ ಶಬ್ದಚಿತ್ರ ಕೇಳಿದಿರಿ. ರಚನೆ ಗೀತಾ ಅಗ್ನಿಹೋತ್ರಿ, ನಿರೂಪಣಾ ಧ್ವನಿಗಳು ದಿವಾಕರ್ ಹೆಗಡೆ ಹಾಗೂ ಮಾಯಾರಾಮನ್. ರಸಮಂಜರಿ ಪ್ರಸಾರ.

0: ಆಕಾಶವಾಣಿಯ ಧಾರವಾಡ ಕೇಂದ್ರವಿದು.
1: ಸ್ವರಾಂಜಲಿ ಸಂಗೀತ ದಿಗ್ಗಜರ ಸ್ಮೃತಿ ಚಿತ್ರ. ಅಭಿಮಾನಿ ಶ್ರೋತೃಗಳೇ, ಶಾಸ್ತ್ರೀಯ ಸಂಗೀತದೊಂದಿಗೆ ಮಿಳಿತಗೊಂಡು ಅದಕ್ಕ ಇಂಬು ಕೊಡುವಂತಹದ್ದು ಹಾರ್ಮೋನಿಯಂ ಅನ್ನೋ ಸಂವಾದಿನಿಯ ಸೆಳಕು ಅದು. ಆ ಸರಿಗಮಗಳನ್ನ ಆರಾಧಿಸಿ ಸಂವಾದಿನಿಯ ಸಂತ ಎನಿಸಿಕೊಂಡವರು ರಾಮ್ಭಾವು ಬಿಜಾಪುರೆ ಅನ್ನೋ ಸಂಗೀತ ದಿಗ್ಗಜರು. ಆ ಕಲಾವಿದರ ಜೀವನ ಸಂಗೀತದ ಎಳೆ ಎಳೆಯ ಪದರು ಸಂವಾದಿನಿ ಸಂತನ ಸುಸ್ವರ ಸಿಂಚನ ಅನ್ನೋ ಸ್ವರಾಂಜಲಿಯ ಕದರು. ಕೇಳ್ರಿ, ಪ್ರತಿ ಶುಕ್ರವಾರ ಮುಂಜಾನೆ 6:35 ರಾತ್ರಿ 8:15
2: ಸಂವಾದಿನಿ ಸಂತನ ಸುಸ್ವರ ಸಿಂಚನ
1: ಸ್ವರಾಂಜಲಿಯ ಈ ನಡೆ ಸಂವಾದಿನಿ ಸಂತನ ಜೀವನ ಸಾಧನೆಯೆಡೆ.
3: Thirty-five years of clinical excellence with compassion.
4: From life-saving emergencies to advanced cardiac and multi-specialty expertise,
3: Bengaluru has placed its trust in one name.
4: Choose the care Bengaluru believes in.
3: Call 9686860310. Fortis Hospital, Cunningham Road. With you for life.
0: Iga keli, Praveen ji Hallikeri avara kolalu vadanadalli. ರಾಗ್ ನಟಭೈರವ್, ತಬ್ಲಾ ಸಾಥಿ ಪಂಡಿತ್ ಸಾತಲಿಂಗಪ್ಪ ದೇಸಾಯಿ ಕಲ್ಲೂರ್.

0: ನಮನ ಸಲ್ಲಿಸಿದರು. ಇಂದು ಟಿಬೆಟಿಯನ್ ಬೌದ್ಧಗುರು 14ನೇ ದಲೈಲಾಮ ಅವರ ಜನ್ಮದಿನ. ನೊಬೆಲ್ ಶಾಂತಿ ಪ್ರಶಸ್ತಿ ಪುರಸ್ಕೃತ ದಲೈಲಾಮ ಅವರಿಗೆ ಗಣ್ಯರು 91ನೇ ಜನ್ಮದಿನದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸಿದ್ದಾರೆ. ದೇಶದ ಏಕತೆ ಹಾಗೂ ರಾಷ್ಟ್ರೀಯ ಅಖಂಡತೆಯ ಹರಿಕಾರ ಭಾರತೀಯ ಜನಸಂಘದ ಸಂಸ್ಥಾಪಕ ಡಾಕ್ಟರ್ ಶ್ಯಾಮಾಪ್ರಸಾದ್ ಮುಖರ್ಜಿ ಅವರ ಜಯಂತಿ ದಿನವಾದ ಇಂದು ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಗಣ್ಯರು ಶ್ಯಾಮಾಪ್ರಸಾದ್ ಮುಖರ್ಜಿ ಅವರ ಕೊಡುಗೆಗಳನ್ನು ಸ್ಮರಿಸಿ ಶ್ರದ್ಧಾಸುಮನ ಅರ್ಪಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10.
1: ಆಕಾಶವಾಣಿ ವನಿತಾ ವಿಹಾರ. ನಮ್ಮೆಲ್ಲ ಗೆಳತಿಯರಿಗೆ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಹುಬ್ಬಳ್ಳಿಯ ಲಿಂಗರಾಜನಗರ ಜನಮಂಡಳಿಯ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಕೇಳುತ್ತೀರಿ.

0: ರತ್ನ ಏನ್ರಿ ಹಾಡ್ ಜೋರ್ ನಡ್ದಾವಲ್ರಿ, ಕೆಲಸ ಮುಗಿದೈತೆ?
1: ಬರ್ರಿ ಬರ್ರಿ, ಆಯ್ತ್ ಬರ್ರಿ. ಅಕ್ಕೂರ್ ಅವ್ರ ನಂದಾ ಕುಮಾರ್, ಯಾಕೋ ನಮ್ದು ಮಂಡಳದಾಗ ಕಾರ್ಯಕ್ರಮಕ್ಕ ಪ್ರಾರ್ಥನೆ ಹಾಡ್ರಿ ಅಂತ ಹೇಳಿದ್ರಿ ನೋಡ್ರಿ, ಅದಕ್ಕ ಈ ಹಾಡು ಸೆಲೆಕ್ಟ್ ಮಾಡಿಕೊಂಡೆ. ನಾವ ಎಲ್ಲಾರು ಹೇಳೋದು ಅದಕ್ಕ ಮೊದ್ಲ ಇದು ಹಾಡ್ ಹೇಳಿ ಆಮೇಲೆನೂ ಮಾತಾಡೋಣಂತಲ್ಲ.

0: ಐತಿ. ಮತ್ತ ಮನಿ ತುಂಬಿದಂಗ ಅನಸ್ತೈತಿ ನೋಡ್ರಿ ಉಮಾ.
1: ಹೌದ್ರಿ, ಹಿರಿಯರು ಇದ್ರ ಮನ್ಯಾಗ ಸಂಸ್ಕಾರ, ಸಂಸ್ಕೃತಿ, ಆಚಾರ ವಿಚಾರಗಳು ಇರ್ತಾವ ನೋಡ್ರಿ.
2: ಖರೆ ನೋಡ್ರಿ ನಂದ, ಅಗ್ರಿ ಬರೋಬ್ಬರಿ ಹೇಳಿದ್ರಿ ನೋಡ್ರಿ ನೀವು.
0: ಹೂನ್ರಿ, ನಾವು ಮನ್ಯಾಗ ಹಿರಿಯ ಹಾಕೊಟ್ಟ ದಾರಿಯೊಳಗ್ ನಡೆದ್ರ ನಮ್ಮ ಮಕ್ಕಳು, ಬಂದಂತ ನಮ್ಮ ಸೊಸೆಂದ್ರು, ಮುಂದಿನ ಪೀಳಿಗೆಯವರಾದ ಮೊಮ್ಮಕ್ಕಳು ಹಂಗ ನಡೀತಾರ ನೋಡ್ರಿ. ನಾವು ಮೊದಲ ಹಿರಿಯರಿಗೆ ಗೌರವ ಕೊಟ್ಟು ಅದಾರಿ ಮಕ್ಕಳಿಗೆ ತೋರಿಸಿದ್ರ ಅವರು ಹಂಗ ನಡ್ಕೊಂಡು ಸಂಸ್ಕಾರವಂತರಾಗಿ ಬೆಳೀತಾರ ನೋಡ್ರಿ.
3: ಅವರು ಸಾತ್ವಿಕ ಆಹಾರ, ನೈಸರ್ಗಿಕವಾಗಿ ಬೆಳೆದ ತಾಜಾ ತರಕಾರಿಗಳನ್ನ, ಹಣ್ಣುಗಳನ್ನ ತಿಂತಾ ಇದ್ರಲ್ರಿ.
1: ಹೌದ್ರಿ, ಅದಕ್ಕ ಅವರು ಎಷ್ಟು ಗಟ್ಟಿಮುಟ್ಟಿ ಆಗಿದ್ರು ನೋಡ್ರಿ.
2: ಖರೆ ಅದ ನೋಡ್ರಿ ನಂದ ನೀವ್ ಹೇಳೋದು, ಅದ ಈಗಿನ ಕಾಲದ ಮಂದಿ ನೋಡ್ರಿ, 30 ವರ್ಷಕ್ಕಂದ್ರ 108 ಬ್ಯಾನಿ ಹುಟ್ಟಿರ್ತಾವ.
3: ಹೂನ್ರಿ ಪಾರತ್ನ, ಹಾಳು ಮೋಳು ಹೊರಗಿಂದು ರಸ್ತೆದ್ದು ತಿಂತಾವು, ಅದಕ್ಕೇನ್ ಸ್ವಚ್ಛತಾ ಇರುವುದಿಲ್ಲ ಏನಿಲ್ಲ, ಮತ್ ಬೆಂಗಳ ಬರದೆ ಏನಾಗ್ತೈತಿ.
0: ಅಲ್ರಿ, ಸಣ್ ಸಣ್ಣ ಹುಡುಗರು ಬರೇ ಮ್ಯಾಗಿ ಗೋಬಿ ಅಂತ ತಿಂತಾರ್ರಿ, ಅದೆಲ್ಲ ಮೈದಾದಾಗ ಮಾಡಿ ಕರ್ದಿಟ್ಟಿರ್ತಾರ ನೋಡ್ರಿ, ಹಂಗಾಗಿ ಅವು ಪಚನ ಆಗೋದಿಲ್ರಿ ಅಂತ ಹೇಳಿ ಹಗಲೆಲ್ಲ ಡಾಕ್ಟರ್ ಕಡೆ ಹೋಗೋದೇ ಹೋಗೋದ ನೋಡ್ರಿ.
3: ಹೌದ್ರಿ, ಡಾಕ್ಟರ್ ಹೇಳ್ತಾರ ನೋಡ್ರಿ, ಪೌಷ್ಟಿಕ ಆಹಾರ ಸೇವನೆ ಮಾಡ್ರಿ, ಹಸಿರು ತರಕಾರಿನ್ರಿ, ನೀರ್ ಹೆಚ್ ಕುಡೀರಿ, ಹೊರಗಿನ ಆಹಾರ ತಿನ್ಬೇಡ್ರಿ ಅಂತೆಲ್ಲ ಹೇಳ್ತಾರ್ರಿ.
2: ಅಲ್ರಿ, ಈಗಿನ ಮಂದಿಗೆ ಡಾಕ್ಟರ್ ಹೇಳಿದ್ದ ಖರೆ ನೋಡ್ರಿ, ಅವ್ರದ್ದ ಕೇಳ್ತಾರ. ನಾವೇನಾರ ಹೇಳಕ್ ಹೋದ್ರ ಅಯ್ಯ ನಿಮ್ ಕಾಲ ಅಲ್ಲಿದ್ ಬರೇ ಬರೇದನ್ನ ತಿನ್ನಾಕ ಉಣ್ಣಾಕ ಅಂತಾರ. ನಮ್ ಹಿರಿಯರ್ ನೋಡ್ರಿ ಎಷ್ಟು ಪದ್ಧತಿ ಸೀರ ತಿನ್ನು ಉಣ್ಣುದು, ಏನೇನ್ ಮಾಡ್ಬೇಕು, ಯಾವಾಗ ಹೆಂಗ ಅಂತ ಎಷ್ಟು ಚಂದ ಹಾಕಿ ಕೊಟ್ಟಾರ.
0: ಅಲ್ಲ, ಹಬ್ಬ ಹುಣ್ಣಿಮೆಗಳು ಮಾಡೋದ ನೋಡ್ರಲ್ಲ, ಯಾವ ಹಬ್ಬಕ್ಕ ಏನ್ ಮಾಡೋದು ಅಂತ ನಿಮ ಹಾಕ್ಯಾರ. ಅವು ಎಷ್ಟ ಅರ್ಥಪೂರ್ಣ ಅದಾವ ಅಂದ್ರ, ಮಣ್ಣಿಗೆ ಗೌರವ ಕೊಡೋದಕ್ಕ ಗುಳ್ಳವ್ವ ನಾಗಪ್ಪ ಮಣ್ಣಿಲೆ ಮಾಡಿ ಪೂಜೆ ಮಾಡ್ತೀವಿ, ಮತ್ತ ನವರಾತ್ರಿಗೆ ಅದಾಮಿಗೆ ಬೀಜ ಹಾಕಿ ಸಸಿ ಬೆಳೆಸಿ ಹಬ್ಬ ಮಾಡ್ತೀವಿ. ಇನ್ನ ದೀಪಾವಳಿಗೆ ಮಣ್ಣಿನ ಪ್ರಂಟಿ ಮಾಡಿ ದೀಪ ಬೆಳಗ್ತೀವಿ, ಮತ್ತ ಸಗಣಿಲೆ ಪಾಂಡವರನ್ನ ಸ್ಥಾಪನೆ ಮಾಡಿ ಪೂಜೆ ಮಾಡ್ತೀವಿ. ಎಷ್ಟು ಚಂದ ಪದ್ಧತಿಗಳು ನೋಡ್ರಿ ಅಲ್ಲೇನ್ರಿ ರತ್ನ ಇವೆಲ್ಲ.
1: ಹೌದ್ರಿ, ನೀವು ಹೇಳೋದು ಬರೋಬ್ಬರಿ ಐತಿ ನೋಡ್ರಿ, ಅದಕ್ಕ ಹಿರಿಯರು ಮನ್ಯಾಗ ಇರ್ಕೊಂಡೋದ್ರಿ.
3: ಅಲ್ರಿ ನಂದ, ಮೊದ್ಲು ರೊಕ್ಕ ರೂಪಾಯಿ ವಿಚಾರನು ಎಷ್ಟು ಸರಳ ಇತ್ರಿ, ಎಲ್ಲಾ ಮನಿ ಹಿರಿಯರ ನಡ್ಸ್ಕೊಂಡ್ ಹೋಗ್ತಿದ್ರು, ಯಾವ್ದು ಕಮ್ಮಿ ಆಗದಂಗ ರೊಕ್ಕದ ಸರಿಯಾದ ಉಪಯೋಗ ಮಾಡುದು, ಉಳಿತಾಯ ಮಾಡುದು ಮಾಡ್ತಿದ್ರು ನೋಡ್ರಿ.
0: ಹೌದ್ರಿ, ಅವಾಗ ಹೆಚ್ಚು ಸಾಲ ಸೋಲ ಮಾಡೋದ ಇರ್ತಿದ್ದಿಲ್ಲ, ಯಾವ ಕೆಲ್ಸಕ್ಕ ಯಾವ ಕಾರ್ಯಕ್ಕ ಎಷ್ಟ್ ಖರ್ಚು ಮಾಡ್ಬೇಕು ಅನ್ನೋದಂತ ಅವರು ಮೊದ್ಲ ಲೆಕ್ಕ ಹಾಕಿ ಇಡ್ತಿದ್ರು.
1: ಹಂಗರಿ, ಮಕ್ಕಳ ಶಿಕ್ಷಣಕ್ಕ, ಮಕ್ಕಳ ಮದುವಿಗೆ ಅಂತ ಬೇರೆನ ಹಣ ತಗತಿದ್ರು ನೋಡ್ರಿ.
2: ಮತ್ತ ಅವಾಗ ಎಂಟೆಂಟ್ ದಿನ ಎಲ್ಲಾ ಮದುವಿ ಮುಂಜ್ವಿ ಎಲ್ಲಾ ಕಾರ್ಯಕ್ರಮ ನಡೀತಿದ್ದು ನೋಡ್ರಿ, ಮನಿ ತುಂಬಾ ಮಂದಿ ಇದ್ರು, ಎಲ್ಲಾ ಎಷ್ಟು ಸ್ಥೀಲೆ ಸಂಪ್ರದಾಯಕ್ಕೆ ತಕ್ಕಂಗ ಪದ್ಧತಿ ಸೀರ್ ಮಾಡ್ತಿದ್ರು ಅಲ್ಲೇನ್ರಿ ಅಕ್ರವ್ರ.
0: ಹೌದಪ್ಪ, ನಾವು ಸಣ್ಣವರಿದ್ದಾಗ ಮನ್ಯಾಗ ಏನಾರ ಕಾರ್ಯಗಳು ಹಬ್ಬ ಅಂದ್ರ ನಮ್ಮ ಅಜ್ಜ ಅಜ್ಜಿ ಎಷ್ಟು ಚಂದ ಎಲ್ಲಾರ್ಗೂ ತಿಳುವಳಿಕೆ ಹೇಳ್ತಿದ್ರು, ನಾವು ಏನ್ ಕೆಲಸ ಮಾಡ್ಬೇಕಂತ ಹಂಚಿಕೊಡ್ತಿದ್ರು. ದೊಡ್ಡವರು ಅವ್ರ ಕೆಲಸ ಮಾಡಿದ್ರ ನಾವು ರೇಷ್ಮಿ ಲಂಗ ಹಾಕೊಂಡ್ ಕೊಡುವಂತ ಖುಷಿಲೆ ನಮಗ್ ಕೊಟ್ಟ ಕೆಲಸನ ಅಚ್ಚುಕಟ್ಟಾಗಿ ಮಾಡ್ತಿದ್ವಿ ನೋಡ್ರಿ.
2: ಮತ್ತ ಈಗ ನಾವು ದೊಡ್ಡವರಾಗೇವಿ, ನಮಗ ಅವ್ರು ಹೇಳಿಕೊಟ್ಟಿದ ಪದ್ಧತಿ ನೆನಪಿರ್ತಾವ, ಹಂಗ ನಾವು ಮಾಡಿ ನಮ್ಮ ಮಕ್ಕಳಿಗೂ ಹೇಳಿಕೊಡ್ತೇವೆ. ಅಲ್ಲ, ಪೂಜಾ ಮಾಡೋ ಮುಂದ ಎಷ್ಟು ಚಂದ ದೇವರ ಹಾಡು ಹೇಳ್ರಿ ಅಂತ ಹೇಳಿಸ್ತಿದ್ರು, ನನಗ ಇನ್ನೂ ನೆನಪದಾವ ನೋಡ್ರಿ. ಅವ್ರು ಕಲ್ಸಿದ ದೇವಿ ಹಾಡು ನೆನಪೈತಿ, ಈಗ ಅದನ್ನ ನಾವ್ ಎಲ್ಲಾರು ಸೇರಿ ಹೇಳೋಣಲ್ಲ.
0: ದೇವಿ ಹಾಡು ಹೇಳೋಣಲ್ರಿ.

0: ಇದ ಹಾಡ ಇರ್ಲೇನ್ರಿ ಅಕ್ಕೂರವ್ರ?
1: ಇಲ್ರಿ, ಗಣಪನ್ ಹಾಡ್ ಬಹಳ ಚಂದ ಐತ್ರಿ.
0: ಅಂದಂಗ ನಾ ಕೇಳುದು ಮರ್ತೆ ನೋಡ್ರಿ, ಯಾಕೋ ತಡ ಆತಲ್ಲ ಎಲ್ಲರೂ ಬರುವುದು.
2: ಹೌದ್ರಿ, ನಮ್ ಮನೆಗೆ ನಮ್ಮ ಅಜ್ಜ ಅಜ್ಜಿ ಊರಿಂದ ಬಂದ್ರಿ. ಬಂದ್ ಕೂಡ್ಲೆ ಹಂಗ ಹೊರಗ್ ಬರುದು ಸರಿ ಕಾಣುದಿಲ್ಲ ಅಂತ ಅವ್ರ ಜೋಡಿ ಮಾತಾಡಿ ಕುಡಿಯಕ್ ಕಷಾಯ ಮಾಡ್ಕೊಟ್ಟು ಅವ್ರಿಗೆ ಹೇಳ್ ಬಂದೇನ್ ನೋಡ್ರಿ.
1: ಹೌದ್ರಿ ನಂದ, ಚಲೋ ಮಾಡಿದ್ರಿ ನೋಡ್ರಿ. ಹಿರಿಯಾರು ಅಂದ್ರ ಮನಿಗೆ ಕಳಸಿದ್ದಂಗ, ಅವ್ರಿದ್ರ ಮನಿಗೆ ಎಷ್ಟ್ ಖಳ ಇರ್ತೈತಿ.

0: ಬದುಕು ಬರಲಿ ಹದಕ.
1: ನಮ್ ಮನ್ಯಾಗ ನಮ್ಮ ಅತ್ತಿ ನಮ್ಮ ಮಾವ ನಮ್ ಜೋಡಿ ಅದಾರಲ್ರಿ, ಅದಕ್ಕ ನಾನಂತೂ ಅವ್ನ ಕೇಳೆ ಎಲ್ಲ ಪದ್ಧತಿ ಮಾಡ್ತೀನಿ ನೋಡ್ರಿ.
2: ನೀವು ಪುಣ್ಯವಂತರ್ರಿ, ಅತ್ತಿ ಮಾವ ಅದಾರಂತೀರಿ, ಅವರಿಂದ ಎಲ್ಲಾ ನೇಮ ಕೇಳಿ ಮಾಡ್ತೀರಿ. ನಾನು ಹಂಗ ನೋಡ್ರಿ, ನಮ್ಮ ಅತ್ತಿಯವರು ಹೇಳದಂಗನ ಮಾಡ್ತೀನ್ರಿ.
3: ಹೌದಪ್ಪ ನಂದ, ಕರೆ ಅದ ನೋಡ್ರಿ ನೀವ್ ಅನ್ನೋದು. ನನಗೂ ಏನಾರ ಗೊತ್ತಾಗ್ಲಿಲ್ಲ ಅಂದ್ರ ಉಮಾ ಅವ್ರ ಮನೆಗೆ ಹೋಗ್ತೇನ್ರಿ. ಎಷ್ಟು ಪ್ರೀತಿಲಿ ಹಚ್ಕೊಂಡು ಮಾತಾಡ್ತಾರ, ಮತ್ತ ಅವ್ರ ಅತ್ತಿ ಮಾವ ಮಾಡೋದನ್ನ ಸರಳಾಗಿ ತಿಳಿಸ್ಕೊಡ್ತಾರ ನೋಡ್ರಿ.
4: ಇನ್ನೂ ಒಂದಂದ್ರ, ಮನ್ಯಾಗ ಹಿರಿಯರ್ ಇದ್ರು ಅಂದ್ರ ಅವ್ರಿಗೆ ಸಣ್ಣ ಕಾಯಿಲೆಗಳಿಗೆ ಔಷಧಿ ಕಷಾಯ ಚೂರ್ಣದ ಮಾಹಿತಿ ಇರ್ತಾವ ನೋಡ್ರಿ. ಅದರಿಂದ ಡಾಕ್ಟರ್ ಕಡೆ ಹೋಗೋ ಮೊದ್ಲ ಸಣ್ಣ ಪ್ರಥಮ ಉಪಚಾರ ಮನೆಯೊಳಗನ ಮಾಡ್ಕೊಳ್ಬೇಕು ನಾವು.
2: ಮತ್ತ ಹಿರಿಯರಿಗೆ ಮಳೆ ಬಿಸಿಲು ಚಳಿಗಾಲ ತಕ್ಕಂತ ಆಹಾರ ಉಡುಗೆ ತೊಡುಗೆ ಮಾಹಿತಿ ಕೂಡ ಇರ್ತಾವ ನೋಡ್ರಿ, ಅದನ್ನ ನಮಗ ಹೇಳ್ಕೊಡ್ತಾರ್ರಿ.
1: ನನಗ ಜ್ವರ ಬಂದಾಗ ನಮ್ಮ ಅತ್ತೆಯವರು ಎಷ್ಟು ಕಾಳಜಿ ಮಾಡಿದ್ರಿ, ನಾನ್ ಯಾವ ಕೆಲ್ಸಾನು ಮಾಡ್ದಂಗ್ ನೋಡ್ಕೊಂಡ್ರು ನೋಡ್ರಿ.
4: ನೋಡ್ರಿ ಹಿರಿಯರ್ ಮನ್ಯಾಗ ಇದ್ರಂದ್ರ ಹಿಂಗೆಲ್ಲ ನಮಗೂ ಬಹಳ ಹಚ್ಕೊಂಡ್ ಹೋಗ್ತಾರ ಅವ್ರು. ಇನ್ನೂ ಒಂದ್ ಮುಖ್ಯ ಹೇಳೇನ್ರಿ, ಅವ್ರಿಗೆ ಹೆಚ್ಚು ತಿಳುವಳಿಕೆ ಇರೋದ್ರಿಂದ ನಮ್ ಮಕ್ಕಳಿಗೆ ವಿಜ್ಞಾನ ಲೆಕ್ಕ ಮಾಡೋದು ಮಗ್ಗಿ ಹೇಳ್ಕೊಡೋದು ಬರ್ಸೋದು ABCD ಬರ್ಸೋದು ಎಲ್ಲ ಮಾಡ್ತಾರ ನೋಡ್ರಿ ಅವರು.
3: ಹೌದ್ರಿ ರತ್ನ, ಅಲ್ದನ ಮಕ್ಕಳಿಗೆ ರಾಮಾಯಣ ಮಹಾಭಾರತದ ಕತೆಗಳನ್ನ ಹೇಳ್ತಾರ, ರಾಜಾ ರಾಣಿಯರ ಕತೆ ಹೇಳ್ತಾರ, ಭಾರತದ ವೀರ ಯೋಧರ ಕತೆಗಳನ್ನ, ಮತ್ತ ವಿಜ್ಞಾನಿಗಳ ಸಾಧನೆಗಳನ್ನ ಕೂಡ ತಿಳಿಸ್ಕೊಡ್ತಾರ. ಒಳ್ಳೆ ನೀತಿ ಕತೆಗಳನ್ನ ಮಕ್ಕಳಿಗೆ ಹೇಳ್ಕೊಡ್ತಾರ ನೋಡ್ರಿ.
1: ಬರೋಬ್ಬರಿ ಹೇಳಿದ್ರಿ ನೋಡ್ರಿ ಅಕ್ಕೂರ್ ಅವ್ರೆ. ನಮ್ ಮನೆಗೆ ನಮ್ಮ ಅತ್ತಿ ಮಾವ ಊರಿಂದ ಅಪ್ಪ ಅವ್ವ ಬಂದ್ರ ನನಗ್ ಮಕ್ಕಳದು ಮೊಮ್ಮಕ್ಕಳದು ಚಿಂತೆನೆ ಇರುದಿಲ್ರಿ, ಅವ್ರ ಮಾತ್ ಮಾತಾ ಎಲ್ಲರಿಗೂ ನೀತಿ ಪಾಠ ಹೇಳ್ಕೊಡ್ತಾರ್ರಿ. ಬರೋಬ್ಬರಿ ಹೇಳಿದ್ರಿ ನೋಡ್ರಿ ಅಕ್ಕೂರ್ ಅವ್ರೆ. ನಮ್ ಮನೆಗೆ ನಮ್ಮ ಅತ್ತಿ ಮಾವ ನಮ್ಮ ಅಪ್ಪ ಅಮ್ಮ ಊರಿಂದ ಬಂದ್ರೆ ನನಗ್ ಮಕ್ಕಳದು ಮೊಮ್ಮಕ್ಕಳದು ಚಿಂತೆನೆ ಇರೋದಿಲ್ರಿ, ಅವ್ರ ಮಾತ್ ಮಾತಾಡ್ತಾ ಎಲ್ಲರಿಗೂ ನೀತಿ ಪಾಠ ಹೇಳ್ಕೊಡ್ತಾರ್ರಿ.
4: ಹೌದ್ರಿ, ಹಂಗ ಹಿರಿಯರು ತಾವು ಸಂಜೆಗೆ ವಾಕಿಂಗ್ ಹೋಗು ಮುಂದ ಹುಡುಗರ್ನ ಕರ್ಕೊ ಹೋಗ್ತಾರ, ಗಾರ್ಡನ್ ದಾಗ ಆಟ ಆಡಿಸ್ಕೊಂಡ್ ಬರ್ತಾರ, ಸೂಟಿ ಇದ್ದಾಗ ಬೆಳಿಗ್ಗೆ ವಾಕಿಂಗ್ ಕರ್ಕೊಂಡ್ ಹೋಗಿ ವ್ಯಾಯಾಮ ಮಾಡಿಸ್ತಾರ.
2: ಹೌದ್ರಿ, ಇದರಿಂದ ಮಕ್ಕಳಿಗೆ ದೈಹಿಕವಾಗಿ ಬೇಕಾಗುವ ವ್ಯಾಯಾಮ ಕಲಿತು ಬಂದ್ರಿ, ಅವರು ಇಲ್ದಾಗ್ಲು ತಾವ ಹೋಗಿ ಮಾಡ್ತಾರ ನೋಡ್ರಿ.
1: ಅಲ್ರಿ ಅವ್ರು ಎಷ್ಟು ಚಂದ ಗುರುಗಳಿಗೆ ಗೌರವ ಕೊಡುದು, ತಮಗಿಂತ ದೊಡ್ಡವ್ರ ಹೆಂಗ್ ಮಾತಾಡ್ಬೇಕು ಅಂತೆಲ್ಲ ಕಲಿಸ್ತಾರ.

0: ಸರ್ ನೋಡ್ರಿ,
1: ಅದ್ರ ಜೊತೆಗೆ ಭಾವಗೀತೆ, ದೇವರ ಹಾಡು, ಜಾನಪದ ಹಾಡುಗಳನ್ನ ಕೂಡ ಕಲಿಸ್ತಿದ್ರು ನೋಡ್ರಿ. ಅವರು ಹಾಡ್ತಿದ್ರ ನಮ್ ಕಲಿಸ್ತಿದ್ರು. ಹಂಗಾಗಿ ನಮ್ಮವ್ ಹಾಡು ಜಾನಪದದ ಸುಗ್ಗಿ ಹಾಡು ನನಗ ಬಾಳ ಇಷ್ಟ ಆಗಿತ್ ನೋಡ್ರಿ. ಅದನ್ನ ಈಗ ಹೇಳೋಣ ಬರಿಲ್ಲ.
2: ಏನ್ ಚಂದ ಬೆಳಿ ನಮ್ ಹೊಲ್ದಾಗ ಅಂತಲ್ರಿ.
1: ಅದರಿ ಏನ ಚಂದ ಬೆಳಿ ನಮ್ಮ ಹೊಲಾಗ.
2: ಹೌದ್ ಹೌದ,
1: ತೆನಿ ತೋಗತಾವ ಗಾಳಿ

0: ಹಾಡು ಎಷ್ಟು ಚಂದ ಐತಿ ನೋಡ್ರಿ ರತ್ನ ಅವ್ರ, ಈ ಸುಗ್ಗಿ ಹಾಡು ಹೊಲದಾಗ ಹೋಗಿ ಕುಂತ ಬಂದಂಗ ಆತ್ ನೋಡ್ರಿ ನನಗಂತೂ.
1: ಹೌದ್ ಹೌದ್ರಿ, ಅಲ್ಲ ಬರೀ ಮಾತಾ ಅದು ನೋಡ್ರಿ ಅಂದಂಗ ಈಗ ಸಾಲಿ ಶುರು ಆದ್ವಲ್ರಿ, ಅದ್ರ ಜೋಡಿ ಡೈ ಚಿಂತಿನ ಶುರು ಆತ್ ನೋಡ್ರಿ. ದಿನಾ ಏನ್ ಮಾಡೋದು ಅಂತ, ಒಬ್ಬರಿಗೆ ಒಂದ್ ಸೇರಿದ್ರ ಒಬ್ಬರಿಗೆ ಒಂದ್ ಬೇಡ, ಏನ್ ಹೊಸ ನಮೂನಿ ಅನ್ನು ಹಂಗ ಆಗೇತಿ ಅಂದಂಗ. ನಂದ ಇವತ್ತ ಏನ್ ಮಾಡಿದ್ರಿ ನೀವು?
2: ನಾನ್ರಿ ಹಸಿರು ತರಕಾರಿ ಎಲ್ಲಾರ್ಗೂ ತಿನ್ಸುಣಂತ್ರಿ ಹಿಟ್ಟಿಗೆ ಸೊಪ್ಪು ಹಾಕಿ ಪರಾಟೆ ಮಾಡಿದಿರಿ, ಎಲ್ಲಾರು ಚಪ್ಪಟ್ಟು ತಿಂದ್ರು ನೋಡ್ರಿ.
1: ಹಂಗಾದ್ರ ಅದ್ರ ರೆಸಿಪಿ ಹೇಳ್ರಲ್ಲ.
2: ಹೌದ್ರಿ, ಗೋಧಿ ಹಿಟ್ಟರಿ ಅದ್ರೊಳಗ ಎಲ್ಲಾ ಸೊಪ್ಪು ಹಾಕಿರಿ, ಒಂದೇ ಸೊಪ್ಪಲ್ರಿ, ಸಬ್ಬಸಿಗೆ ಸೊಪ್ಪು, ಮೆಂತೆ ಸೊಪ್ಪು, ಅರಿಶಿನ, ಉಪ್ಪು, ಖಾರ್ಪುಡಿ, ಜೀರಿಗೆ ಪುಡಿ, ಮೆಣಸಿನ ಪುಡಿ ಎಲ್ಲಾ ಹಾಕಿರಿ. ಹಿಟ್ಟಿನೊಳಗ ಹಾಕಿ ನಾದಿದ್ನಿರಿ, ನಾದಿ ಚಪಾತಿ ಬೇಸುವಾಗ ತುಪ್ಪ ಹಾಕಿ ಬೇಟರಿ. ನಮ್ಮ ಮಗ

0: ರೀ ಖುಷಿ ಖುಷಿ ಆಗಿ ಡಬ್ಬಿ ತಗೊಂಡ್ ಹೋಗ್ ನೋಡ್ರಿ.
1: ಅಲ್ಲ ಉಮಾ, ಮತ್ ನೀವೇನ್ ಮಾಡಿದ್ರಿ?
2: ನಾನು ಬೆಳಗ್ಗೆ ಡಬ್ಬಿಗೆ ದೋಸೆ ಹಾಕೊಟ್ಟೆ ರೀ, ಸಂಜಿಗೆ ಸ್ವೀಟ್ ಚಾಟ್ ಮಾಡಿನ್ರಿ.
1: ಉಮಾ ಅವ್ರ, ಚಾಟ್ ಅಂದ್ರ ಹೆಂಗ್ ಮಾಡಿದ್ರಿ?
2: ಅದ ನಿಮಗ್ ಬೇಕಾದಷ್ಟು ಸ್ವೀಟ್ ಕಾರ್ನ್ ಅಥವಾ ಸಿಹಿ ಗೊಂಜಾಳ ತಗೊಂಡು ಸ್ವಚ್ಛಕ್ ತೊಳೆದು ಸ್ವಲ್ಪ ನೀರು ಸ್ವಲ್ಪ ಉಪ್ಪು ಹಾಕಿ ಕುಕ್ಕರ್ನಾಗ ಒಂದ್ ಸೀಟಿ ಹೊಡಿಸಿ ಬೇಯಿಸಬೇಕ್ರಿ. ಆಮೇಲೆ ನೀರ್ ಬಸದು, ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ ಪುಡಿ, ಚಾಟ್ ಮಸಾಲ, ಮೆಣಸಿನ ಪುಡಿ ಹಾಕಿ ಮಿಕ್ಸ್ ಮಾಡ್ಬೇಕ್ರಿ. ಆಮೇಲೆ ನೀರ್ ಬಸದು, ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ ಪುಡಿ, ಚಾಟ್ ಮಸಾಲ ಹಾಕಿ ಮಿಕ್ಸ್ ಮಾಡ್ಬೇಕ್ರಿ. ಅದ್ರ ಮೇಲೆ ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು, ಉಳ್ಳಾಗಡ್ಡಿ, ಸ್ವಲ್ಪ ಟೊಮೆಟೊ ಹಾಕಿ ಸ್ವಲ್ಪ ನಿಂಬೆಹಣ್ಣು ಹಿಂಡಿದ್ರೆ ಬಾಯಿ ಚಪ್ಪಿಸ್ಕೊಂಡ್ ತಿಂತಾರ ನೋಡ್ರಿ. ನೀವು ಮಾಡ್ ನೋಡ್ರಿ, ಇದು ಆರೋಗ್ಯಕ್ಕೂ ಒಳ್ಳೇದ್ರಿ, ಫೈಬರ್ ವಿಟಮಿನ್ ಎಲ್ಲ ಹೇರಳವಾಗಿ ಸಿಗ್ತಾವ್ರಿ.
0: ಇದು ಹೊಸ ನಮೂನಿ ಐತಿ ನೋಡ್ರಿ, ನಾನು ಮಾಡ್ತೀನ್ರಿ, ಮಗನೂರಿ ಇಷ್ಟ ಪಡ್ಬೋದ್ರಿ.
3: ಇಂತಾವು ಚಾಟ್ ಅಂದ್ರ ಎಲ್ಲಾ ಮಕ್ಕಳು ಇಷ್ಟ ಪಡ್ತಾರ ತಗೋಡ್ರಿ, ಮಾಡ್ರಿ ಮಾಡ್ರಿ. ನಂದವ್ರ ಅಕ್ಕೂರ, ನೀವೇನ್ ಮಾಡಿದ್ರಿ ಇವತ್ತ?
4: ನಾನು ಸೋರೆಕಾಯಿ ಮಾಡಿನ್ರಿ, ಅದು ಆರೋಗ್ಯಕ್ಕ ಬಾಳ ಚಲೋ ಅಂತ. ಅದನ್ನ ರೆಸಿಪಿ ಹೇಳ್ತೀನಿ ನೋಡ್ರಿ. ತೊಳೆದು ಸಿಪ್ಪಿ ತೆಗೆದು ಹೆರ್ದ ಇಟ್ಕೋಬೇಕ್ರಿ. ನಂತರ ಎರಡು ಚಮಚೆ ತುಪ್ಪದಾಗ ಅದನ್ನ ಹುರ್ಕೊಂಡು ಆಮೇಲೆ ಒಂದು ಗ್ಲಾಸ್ ಹಾಲು ಹಾಕಿ ಬೇಯಿಸ್ಬೇಕ್ರಿ. ಒಂದು 3 ನಿಮಿಷದಾಗ ಅಂದ್ರೆ ಬೆಂದ್ ಬಿಡ್ತೈತ್ರಿ ಅದು. ಆಮೇಲೆ ಅದಕ್ಕೆ ತಕ್ಕಷ್ಟು ಸಕ್ಕರೆ ಹಾಕಿ ಏಲಕ್ಕಿ ಪುಡಿ, ಡ್ರೈ ಫ್ರೂಟ್ಸ್ ಹಾಕಿಬಿಟ್ರ ಆತ್ ನೋಡ್ರಿ. ಈಗ ಇಷ್ಟ ಮಾಡಿಬಿಟ್ರ ಅದು ಬೆಟ್ಟಿರ್ತೈತ್ರಿ. ಆರಿದ ನಂತರ ಅದ ತಿನ್ನಕ ಬಾಳ ಚಲೋ ಆಕೈತ್ರಿ. ಮಾಡೋದು ಬಾಳ ಸುಲಭ. ಬೆಳಗ್ಗೆ ತಿಂಡಿ ಜೊತೆಗರ ತಿನ್ರಿ, ಊಟದ ಜೊತೆಗರ ತಿನ್ರಿ, ಮಕ್ಕಳ ಡಬ್ಬಿಗರ ಹಾಕ್ರಿ, ಎಲ್ಲದಕ್ಕೂ ಉಪಯೋಗ ಆಕತ್ ನೋಡ್ರಿ. ಆಮೇಲೆ ಜೇನ್ ಹುಳ ಕಚ್ಚಿದಾಗ ಇದು ಹಾಲ್ಗುಂಬಳ ಕೈದು ರಸ ಹಚ್ಚತಾರಂತ್ರಿ. ಅದಕ್ಕ ಮತ್ತ ಕಾಮಾಲೆ ರೋಗಕ್ಕಂತೂ ರಾಮಬಾಣ. ನಾರಿನಂಶ ಇರೋದ್ರಿಂದ ಜೀರ್ಣಕ್ರಿಯೆಗೂ ಇದು ಸಹಾಯಕ, ಮಧುಮೇಹಿಗಳಿಗೆ ಒಳ್ಳೇದು. ಇಷ್ಟೆಲ್ಲ ಔಷಧಿ ಗುಣ ಅದರೊಳಗಿದಾವ್ರಿ. ಹಿಂಗಾಗಿ ನನಗ ಇದು ತಿನ್ನಾಕು ಸೇರ್ತೈತಿ, ಮಾಡಾಕು ಸೇರ್ತೈತಿ ನೋಡ್ರಿ ರತ್ನ ಅವ್ರ.
3: ಸೋರೆಕಾಯ್ದು ಇಷ್ಟು ಉಪಯೋಗ, ಎಷ್ಟು ಹೆಲ್ದಿ ಅಂತ ಗೊತ್ತಾತ್ ನೋಡ್ರಿ. ನಾವು ಇನ್ ಮೇಲೆ ಮೇಲೆ ಮೇಲೆ ಮಾಡ್ಕೊಂಡು ನಾವು ತಿಂತೇವಿ, ಮನೆಯಾಗಿನವ್ರಿಗೂ ತಿಸ್ತೇವಿ.
4: ಅಂದಂಗ ರತ್ನಕ್ಕ ನೀವೇನ್ ಮಾಡಿರಿ?
3: ನಾನ್ ನೋಡ್ರಿ, ನಮ್ಮ ಹೊಲದ ಹೆಸರುಕಾಳು ಬಂದಿದ್ವಾ ಮೊನ್ನೆ, ಅದಕ್ಕೆ ಏನ್ ಮಾಡ್ಬಿಟ್ಟೆ, ರಾತ್ರಿ ನೆನೆ ಹಾಕಿದ್ನ್ಯ, ನೀರ್ ಬಸದು, ಹೆಸರುಕಾಳು ರುಬ್ಬೋ ಮುಂದ ಅದಕ್ಕೆ ಹಸಿ ಮೆಣಸಿನ್ಕಾಯಿ, ಅಲ್ಲ, ಬೆಳ್ಳುಳ್ಳಿ, ಕೊತ್ತಂಬರಿ, ಜೀರಿಗೆ, ಉಪ್ಪು ಹಾಕಿ ಅದನ್ನ ಸ್ವಲ್ಪ ಉರುಟ್ನಂಗ ದೋಸೆ ಹಿಟ್ಟಿನ ಹದಕ್ಕೆ ರುಬ್ಕೊಂಡೆ ರೀ. ರುಬ್ಬಿದೆ, ಗ್ಯಾಸಿನ ಮೇಲೆ ಕಾವಲಿ ಇಟ್ಟೆ, ದೋಸೆ ಹೊಯ್ದು ಎಲ್ಲಾರ್ಗೂ ಹಾಕೊಟ್ಟೆ. ಇದು ನೋಡ್ರಿ, ಹೆಸರುಕಾಳು ತಂಪು ಪ್ರೋಟೀನ್, ಮುಂಜಾನೆದ್ದು ತಿನ್ಲಿಕ್ಕೂ ಒಳ್ಳೇದು. ಅದಕ್ಕ ಹೆಸರುಕಾಳು ದೋಸೆ ನಮ್ಮ ಮೇಲೆ ಮೇಲೆ ಮಾಡ್ತೇನ್ರಿ, ನಮ್ಮ ಮನೆಯಾಗ ಎಲ್ಲರಿಗೂ ಇಷ್ಟ ಆಗ್ತಾವ ನೋಡ್ರಿ.
2: ಹಾಗೈತ್ರಿ, ನಾನು ಕೇಳಿದ್ದೀರಿ, ಆದ್ರೆ ಮಾಡಿದ್ದಿಲ್ಲ. ಈಗ ನಾನು ಮಾಡಿ ನೋಡ್ತೀನ್ರಿ.
3: ನೋಡಿದ್ರೆ ಮಾತಾಡ್ತಾವ್ ಮಾತಾಡ್ತಾ ಎಷ್ಟ್ ಹೊಸ ಹೊಸ ಅಡಿಗೆ ವಿಧಾನನೂ ಕಲ್ಕೊಂಡಂಗ ಆತ್ ನೋಡ್ರಿ. ಅಕ್ಕೂರ ಉಮಾನಂದ ಅಲ್ಲ, ಇವೆಲ್ಲ ನೋಡಿದ್ರ ನಮ್ ಹಿರಿಯರು ಮಾಡೋ ಅಡಿಗೆಗಳಿಗೆನ ಜೋಡಿ ಇದ್ದಂಗ ಅದಾವ ನೋಡ್ರಿ. ಅದಕ್ಕ ನೋಡ್ರಿ ಹೇಳುದೇನಂದ್ರ, ಮನೆಯೊಳಗ ಹಿರಿಯರು ಇರ್ಬೇಕು. ಹಿರಿಯರ್ ಇದ್ರ ಅವರು ಸ್ವಲ್ಪ ತಮಗ್ ತಿದ್ದಿದ್ದು ಹಳೆ ಕಾಲದ ರೆಸಿಪಿಗಳನ್ನ ಹೇಳ್ಕೊಡ್ತಿರ್ತಾರ. ಅದಕ್ಕ ನಮ್ದು ಒಂದ್ ಸ್ವಲ್ಪ ಹೊಸತನದ ಏನಾದ್ರು ಜೋಡಿಸಿದ್ರ ಅದ್ ರುಚಿನೂ ಹೆಚ್ಚು, ಮತ್ ನಮ್ದ ಹಳೇದನ್ನ ಮುಂದ್ಕೊಂಡ್ ಹೋದಂಗನೂ ಆಗ್ತೈತಿ.
2: ಹೌದ್ರಿ, ಕಾಲ್ ಕಾಲಕ್ಕ ಅವ್ರ ಸಲಹೆಗಳು ನಮಗ್ ಸಿಗ್ಬೇಕು ನೋಡ್ರಿ.
4: ಅದೇನ ಹೇಳ್ತಾರಲ್ಲಿ, ಅನುಭವದೊಳಗ ಅಮೃತತ್ವ ಇರ್ತಿತ್ತಂತ. ಅವ್ರ ಮಾತುಗಳು ಅಂದ್ರ ಅಮೃತದ ಖಣಿ ಇದ್ದಂಗ ನೋಡ್ರಿ. ಅದಕ್ಕ ಈಗ ಮುಂದ ಎಂದೆಂದಿಗೂ ಹಿರಿಯರ್ ಸಲಹೆ ಬೇಕಬೇಕು ನೋಡ್ರಿ.
3: ಹೌದ್ರಿ, ಹಿರಿಯರ್ ಅಂದ್ರ ಮನೆತನದ ಬೆಲುಬು ಇದ್ದಂಗ ನೋಡ್ರಿ. ಸುಖ ದುಃಖದೊಳಗ ಎಲ್ಲಾ ಅವರು ನಮ್ಗ ಸಾಥ್ ಕೊಡ್ತಾರ, ದುಃಖಕ್ಕ ಧೈರ್ಯ ಕೊಡ್ತಾರ. ಹಿರಿಯರ್ ಇದ್ದ ಮನಿ ಜೇಡಿಗೂಡಿ ನಂಗ ಒಗ್ಗಟ್ಟಾಗ್ತೈತ್ ನೋಡ್ರಿ. ಬೇಕೇ ಬೇಕು ಮನೆಯಲ್ಲಿ, ಎಷ್ಟು ಚಂದ ಚಲೋ ಅನಿಸ್ತು ನೋಡ್ರಿ. ಎಲ್ಲಾರು ತಮ್ ತಮ್ಮ ವಿಚಾರಗಳನ್ನ ಪರಸ್ಪರ ಹಂಚಿಕೊಂಡು ಮಾತಾಡಿದ್ದು ಹಿಂಗ ಮತ್ತ ಕೊಡೋಣಂತಲ್ಲ.
5: ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಇದುವರೆಗೂ ಹುಬ್ಬಳ್ಳಿಯ ಲಿಂಗರಾಜನಗರ ಭಜನಾ ಮಂಡಳಿಯ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಶ್ರೀಮತಿ ನಂದಾ ನವಲಗುಂದ್, ಶ್ರೀಮತಿ ಉಮಾ ಅಕ್ಕೂರ್, ಶ್ರೀಮತಿ ನಾಗರತ್ನ ಭೋಸಲೆ ಹಾಗೂ ಶ್ರೀಮತಿ ಉಮಾ ಅಣ್ಣಿಗೇರಿ. ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ.

0: ಧಾರವಾಡ ಕೇಂದ್ರದಲ್ಲಿ ಸಿದ್ದಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.
1: ಆಕಾಶವಾಣಿಯ ಧಾರವಾಡ ಕೇಂದ್ರವಿದು.

0: भारत अभियान।
1: निक्षय मित्र तो हम सबका साथ निभाते, टीबी रोगी व परिजन को पोषण, जांच, इलाज और आजीविका संबंधी सहायता पहुंचाते। जब मिल जाएगा सबको अपना निक्षय मित्र तैयार, तब पक्की हो जाएगी हमारी जी और टीबी की हार।
2: निक्षय मित्र, इस अभियान ने एक बड़े चैलेंज से निपटने में टीबी के मरीजों की बहुत मदद की है। आपको जानकर हैरानी होगी, हमारे देश में 10-12 साल के बच्चे भी निक्षय मित्र बनकर टीबी के खिलाफ लड़ाई को आगे बढ़ा रहे हैं।
0: जन जन का रखे ध्यान, टीबी मुक्त भारत अभियान।
1: अधिक जानकारी के लिए नजदीकी आयुष्मान आरोग्य मंदिर जाएं। स्वास्थ्य एवं परिवार कल्याण मंत्रालय द्वारा जनहित में जारी।
3: ಕೇಳುಗರೆ, ಇದೇ ಮಂಗಳವಾರ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಭಾಗವಹಿಸುತ್ತಾರೆ.
4: ನಾನು ಡಾಕ್ಟರ್ ಶಿವಕುಮಾರ್. ನಾನು ಎಸ್ಡಿಎಂ ವಿದ್ಯಾಲಯ ಮತ್ತು ಆಸ್ಪತ್ರೆಯಲ್ಲಿ ವೈದ್ಯಕೀಯ ವಿಭಾಗದಲ್ಲಿ ಸೀನಿಯರ್ ರೆಸಿಡೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಮಂಗಳವಾರ ಜುಲೈ 7ರಂದು ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಅಧಿಕ ರಕ್ತದೊತ್ತಡ ಅಂದರೆ ಹೈಪರ್ ಟೆನ್ಷನ್ ಮತ್ತು ಅದರ ಲಕ್ಷಣಗಳು, ತಡೆಗಟ್ಟುವಿಕೆ ಮತ್ತು ಚಿಕಿತ್ಸೆಯ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಣ.
3: ಪ್ರಶ್ನೆಗಳನ್ನು ಕೇಳಲು ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 2443414 2443415 ಹಾಗೂ 2443416. ಧಾರವಾಡದ ಎಸ್ಟಿಡಿ ಕೋಡ್ 0836.
5: ಬಾಂಧವರೇ, ಪ್ರಖ್ಯಾತ ಮರಾಠಿ ಕವಿ ಗ ದಿ ಮಾಡ್ಗುಳ್ಕರ್ ವಿರಚಿತ, ಹೆಸರಾಂತ ಗಾಯಕ ಸುಧೀರ್ ಫಡ್ಕೆ ಅವರು ಹಾಡಿದ ಬಹು ಜನಪ್ರಿಯ ಗೀತ ರಾಮಾಯಣ ಕೇಳೋದು ಅಂದ್ರ ಎಲ್ಲಾ ಸಂಗೀತ ಪ್ರಿಯರ ಕಿವಿಗಳು ನಿಮಿರಿ ನಿಲ್ತವ. ಅಂತಹ ಬಹು ಪ್ರಸಿದ್ಧ ಮರಾಠಿ ಗೀತ ರಾಮಾಯಣದ ಕನ್ನಡಾನುವಾದ ಕೆಲ ವರ್ಷಗಳ ಹಿಂದೆ ನಮ್ಮ ಧಾರವಾಡ ಆಕಾಶವಾಣಿಯಿಂದ ಪ್ರಸಾರ ಆಗಿ ಶ್ರೋತೃಗಳೆಲ್ಲರ ಮನ ಗೆದ್ದಿತ್ತು. ಪ್ರಿಯ ಶ್ರೋತೃಗಳ ಆಗ್ರಹದ ಮೇರೆಗೆ ಕನ್ನಡ ಗೀತ ರಾಮಾಯಣವನ್ನ ಈಗ ಮರುಪ್ರಸಾರ ಮಾಡ್ಲಿಕ್ಕತ್ತೀವಿ. ಪ್ರತಿ ಬುಧವಾರ ಮುಂಜಾನೆ 9:15 ತಪ್ಪದ ಕೇಳ್ರಿ ಕನ್ನಡ ಗೀತ ರಾಮಾಯಣ. ಪ್ರತಿ ಬುಧವಾರ ಮುಂಜಾನೆ 9:15 ಕನ್ನಡ ಗೀತ ರಾಮಾಯಣ.
3: ಆತ್ಮೀಯ ಕೇಳುಗರೆ, ಇನ್ನು ಮುಂದೆ 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಒತ್ತಡ ನಿರ್ವಹಣೆ ಮತ್ತು ಯೋಗ ಈ ಕುರಿತು ಮೈಸೂರು ತಾಲೂಕು ಮಾದಹಳ್ಳಿಯ ಅರ್ಕಧಾಮದ ಸಂಸ್ಥಾಪಕರು ಹಾಗೂ ನಿರ್ದೇಶಕರಾದ ಶ್ರೀನಿವಾಸ್ ಅರ್ಕ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಎನ್ ಕೇಶವಮೂರ್ತಿ. ಈ ಕಾರ್ಯಕ್ರಮ ಮೈಸೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪಿಎಂ ಸೂರ್ಯಘರ್ ಯೋಜನೆ ಕುರಿತು ಮಾಹಿತಿ ಕೇಳಲಿದ್ದೀರಿ. ಮಾಹಿತಿ ನೀಡಲಿದ್ದಾರೆ ವಿವೇಕಾದಿತ್ಯ ಕಣಿಯಾಲ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

ಮಧ್ಯಾಹ್ನ 1:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಸುಟ್ಟಟ್ಟಿಯ ಮಲ್ಲಪ್ಪ ಗುರುಬಸಪ್ಪ ಮಾಳಿ ಮತ್ತು ಸಂಗಡಿಗರಿಂದ ಹಂತಿ ಪದಗಳನ್ನು ಕೇಳಲಿರುವಿರಿ. ಆಕಾಶವಾಣಿ ಧಾರವಾಡ, ಸಮಯ 12:35 ಆಗುತ್ತಲಿದೆ. ಇನ್ನು ಕೆಲವು ಕ್ಷಣಗಳಲ್ಲಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಆರೋಗ್ಯ ಕಾರ್ಯಕ್ರಮ ಪ್ರಸಾರವಾಗುವುದು.

0: ಆಕಾಶವಾಣಿ ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಯೋಗ ಮತ್ತು ಒತ್ತಡ ನಿರ್ವಹಣೆ ಈ ಕುರಿತು ಮೈಸೂರಿನ ಅರ್ಕಾ ಫೌಂಡೇಶನ್ನ ಸಂಸ್ಥಾಪಕರು ಹಾಗೂ ನಿರ್ದೇಶಕರಾದ ಶ್ರೀನಿವಾಸ್ ಅರ್ಕಾ ಅವರೊಂದಿಗೆ ಸಂದರ್ಶನ ಕೇಳುವಿರಿ.
1: ಶ್ರೀನಿವಾಸ್ ಅರ್ಕಾ ಅವರೇ, ನಮಸ್ಕಾರ.
2: ನಮಸ್ಕಾರ. ನಮಸ್ಕಾರ.
1: ತಾವು ಈ ದಿವಸ ಒತ್ತಡ ನಿರ್ವಹಣೆ ಮತ್ತೆ ಇದಕ್ಕೆ ಯೋಗ ಯಾವ ರೀತಿ ಸಹಕಾರಿ, ಮತ್ತೆ ಭಾರತೀಯರ ಒಂದು ಪರಿಕಲ್ಪನೆ ಏನು, ಈ ವಿಚಾರವಾಗಿ ವಿವರವಾಗಿ ಮಾತನಾಡಬೇಕು. ಈಗ ಆಧ್ಯಾತ್ಮಿಕ ಚಿಂತನೆಯಲ್ಲಿ ಒತ್ತಡ ನಿರ್ವಹಣೆಯನ್ನ ಯಾವ ರೀತಿ ವಿಶ್ಲೇಷಣೆ ಮಾಡಲಾಗಿದೆ, ಅದನ್ನ ಹೇಗೆ ಮಾಡಬಹುದು ಅಂತೀರಿ?
2: ನಾನು ಬಹಳಷ್ಟು ದೇಶಗಳನ್ನ ಸಂಚಾರ ಮಾಡಿದ್ದೀನಿ. ನಾನು ಗಮನಿಸಿರೋ ಪ್ರಕಾರವಾಗಿ ಈ ಸ್ಟ್ರೆಸ್ ಅಂತ ಇದೆಯಲ್ಲ, ಇಂಗ್ಲಿಷ್ ಅಲ್ಲಿ ಹೇಳ್ತೀವಲ್ಲ ಒತ್ತಡ, ಮಾನಸಿಕ ಒತ್ತಡ, ಇದೆಲ್ಲಾನು ಪಾಶ್ಚಿಮಾತ್ಯ ದೇಶಗಳಲ್ಲಿ ಹೆಚ್ಚು ನೋಡಿದ್ದೀನಿ. ನಮ್ಮ ದೇಶಗಳಲ್ಲಿ ಅಷ್ಟೊಂದು ಇಲ್ಲ. ಆದ್ರೆ ಇತ್ತೀಚೆಗೆ ಪಾಶ್ಚಿಮಾತ್ಯ ರೀತಿಯ ಎಷ್ಟೋ ಜೀವನ ಶೈಲಿಯನ್ನ ನಾವು ಅಳವಡಿಸಿಕೊಂಡಿರೋದ್ರಿಂದ ಇಲ್ಲಿ ಕೂಡ ಸ್ಟ್ರೆಸ್ ಅನ್ನೋದು ಶುರುವಾಗ್ತಾ ಇದೆ.
1: ಭಾರತೀಯ ಜೀವನ ಪದ್ಧತಿಯಲ್ಲಿ ಒತ್ತಡ
2: ಇಲ್ಲ, ನಿಜವಾಗ್ಲೂ ಇಲ್ಲ ಅಂತ ನನ್ನ ಒಂದು ಅನಿಸಿಕೆ. ಯೋಚನೆ ಇರುತ್ತೆ ಅವ್ರಿಗೆ, ಜವಾಬ್ದಾರಿಗಳನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅಂತೆಲ್ಲಾನು. ಆದ್ರೆ ಒತ್ತಡ ಅಂತ ಖಂಡಿತವಾಗ್ಲೂ ಆತರ ಇಲ್ಲ. ಆ ಒತ್ತಡನು ಒಳ್ಳೇದಕ್ಕೆ ಬಳಸ್ಕೊಳ್ತಾರೆ, ಕನ್ವರ್ಷನ್ ಮಾಡ್ಕೊಂಡು ಇದೇ ಒತ್ತಡನೇ ಒಂದು ಮೋಟಿವೇಶನ್ ಮಾಡ್ಕೊಂಡ್ಬಿಡ್ತಾರೆ ನಿಜವಾಗ್ಲೂ ಆತರ. ಮತ್ತು ಇಲ್ಲಿಯ ಜನ ಜೀವನದ ಒಂದು ಪದ್ಧತಿ ಎಷ್ಟು ಕಲರ್ಫುಲ್ ಆಗಿದೆ, ಎಕ್ಸೈಟಿಂಗ್ ಆಗಿದೆ ಅಂದ್ರೆ ವರ್ಣರಂಜಿತವಾಗಿದೆ. ಇಲ್ಲಿ ಯಾರೊಬ್ಬನು ಡಿಪ್ರೆಷನ್ ಅನ್ನೋ ಶಬ್ದನೂ ಇಲ್ಲಿ ಇರ್ಲಿಲ್ಲ. ಹಿಂದೆ ನೀವು ಚಿಕ್ಕವರಾಗಿದ್ದಾಗೆಲ್ಲ ನೋಡಿದ್ರೆ ಆ ಶಬ್ದಗಳು ನಾವು ಕೇಳೇ ಇಲ್ಲ. ಡಿಪ್ರೆಷನ್ ಇಂಗ್ಲಿಷ್ ಅಲ್ಲಿ ಗೊತ್ತಿದೆ, ನಾವು ಸಾಮಾನ್ಯವಾದ ಅರ್ಥ ಈ ಸೈಕಲಾಜಿಕಲಿ ನ್ಯೂರಲಾಜಿಕಲಿ ಅದು ಗೊತ್ತಿಲ್ಲ ಡಿಪ್ರೆಷನ್ ಅನ್ನೋದು ಬರುತ್ತೆ ಅಂತ. ಪಾಶ್ಚಿಮಾತ್ಯ ದೇಶಗಳಲ್ಲಿ ತುಂಬಾ ಇದೆ, ಯಾಕಂದ್ರೆ ಇಲ್ಲಿ ಮೋಡ ಕವಿದು ಇರುತ್ತೆ, ವಿಂಟರ್ ಸೀಸನ್ಸ್ ಡಲ್ ಆಗಿರುತ್ತೆ, ಸೂರ್ಯನೇ ಕಾಣಲ್ಲ ಎಷ್ಟೋ. ಇಲ್ಲಿ ಪ್ರತಿನಿತ್ಯ ಆದ್ರೂ ಲಾರ್ಜ್ಲಿ ಎಷ್ಟೋ ಸೂರ್ಯ ದರ್ಶನ ಆಗೇ ಆಗುತ್ತೆ ಬೆಳಗಾದ್ರೆ. ಆ ಉದ್ದೇಶದ ಮೇಲೆ ಅವರು ಸೂರ್ಯನ ನಮಸ್ಕಾರ ಮಾಡೋದು ಎಲ್ಲಾನು ಯೋಗಶಾಸ್ತ್ರದಲ್ಲಿ ಅಳವಡಿಸ್ಕೊಂಡ್ಬಿಟ್ಟಿದ್ದಾರೆ. ಸೂರ್ಯ ಇದ್ದೇ ಇದ್ದಾನೆ ಅಂತ, ಇಲ್ಲಿ ಸುಮ್ಸನೆ ಹೆಂಗ್ ನಮಸ್ಕಾರ ಮಾಡಕ್ಕಾಗತ್ತೆ, ಸೂರ್ಯನೇ ನೋಡ್ದೇನೆ ನೋಡಿ. ಅಷ್ಟೊಂದು ನಮ್ ಭರವಸೆ ಇಲ್ಲಿ ವೆದರ್ ಚೆನ್ನಾಗಿದೆ ಅಂತ. ಟ್ರಾಪಿಕಲ್ ವೆದರ್ ಎಲ್ಲಾನು ಏನು ಜಾಕ್ಷಿ ಪಕ್ಷಿಗಳು ಎದ್ದು ಚಿಲಿಪಿಲಿ ಗಾನ ಮಾಡ್ಕೊಂಡು ಎಲ್ಲ ಎಕ್ಸೈಟಿಂಗ್ ಆಗಿ ಒಳ್ಳೆ ಮ್ಯೂಸಿಕಲ್ ಪಾರ್ಟಿ ಮಾಡ್ದಂಗ್ ಮಾಡ್ತಾರೆ ಬೆಳಿಗ್ಗೆನೆ ಪಕ್ಷಿಗಳು ಎದ್ದೇಳ್ಸಕ್ಕೆ. ಸೊ ಈಗಾಗ್ಬಿಟ್ಟು ನಮ್ಗೆ ಮತ್ತು ಇನ್ನೊಂದು ರಸ್ತೆಯಲ್ಲಿ ಜನಗಳು ಸಿಗ್ತಾನೆ ಇರ್ತಾರೆ, ಯಾರೋ ಪರಿಚಯದವ್ರು ಸಿಗ್ತಾರೆ, ಯಾಕಪ್ಪ ಒಂಥರ ಇದೆ ಅಂತಾರೆ, ಅವ್ರಿಗೆ ಟೀ ಕುಡಿಯೋಣ ಕಾಫಿ ಕುಡಿಯೋಣ ಅಂತಾನೋ ಏನೋ ಮಾಡಿ ಮನೋರಂಜನೆ ತಂದು ಅವನಿಗೆ ಸರ್ ಮಾಡ್ಬಿಡ್ತೀವಿ ನಾವೆಲ್ಲಾನು ಒಬ್ರಿಗೊಬ್ಬರು ಸಹಾಯ ಮಾಡ್ಕೊಂಡು
1: ಪರಿಚಯ. ಯಾವಾಗ ನಾವು ಪಾಶ್ಚಾತ್ಯ ಚಿಂತನೆಗಳನ್ನ ನಮ್ಮಲ್ಲಿಗೆ ತಂದು ಆಗ ಒತ್ತಡ ಶುರುವಾಯ್ತು.
2: ಬಹುಪಾಲು ಅದು ತಪ್ಪು ಸರಿ ಅನ್ನೋದು ವಿವರಣೆ ಇಲ್ಲ. ಇಲ್ಲಿ ಅಲ್ಲಿಯ ಪದ್ಧತಿಗಳು ತಂದಿದ್ದಾಗ ಅದ್ರ ಜೊತೆಯಲ್ಲಿ ಪ್ಯಾಕೇಜ್ ಎಲ್ಲ ಬರುತ್ತಲ್ಲ, ಅಲ್ಲಿ ಜೀವನ ಶೈಲಿ, ಅಲ್ಲಿ ಪದ್ಧತಿಗಳು, ಅಲ್ಲಿ ಆಚಾರ ವಿಚಾರಗಳು, ತಪ್ಪಿಲ್ಲ ಮಾಡರ್ನೈಸೇಷನ್ ಹೆಸರಲ್ಲಿ, ಅಡ್ವಾನ್ಸ್ಮೆಂಟ್ ಹೆಸರಲ್ಲಿ, ಟೆಕ್ನಾಲಜಿಕಲ್ ಹೆಸರಲ್ಲಿ ತರ್ತಿವಲ್ಲ, ಅದ್ರ ಪ್ಯಾಕೇಜ್ ಬರುತ್ತಲ್ಲ ಇದೆಲ್ಲಾನು. ಡಿಪ್ರೆಷನ್, ಪ್ರೆಷರ್, ಸ್ಟ್ರೆಸ್ ಎಲ್ಲ ತಗೊಳ್ಳೇಬೇಕಲ್ವಾ? ಆಗಿದೆ, ಆಗ್ಬಾರ್ದು
1: ಅಂದ್ರೆ ಅದೊಂದು ತಗೊಂಡ್ರೆ ಇದು ಫ್ರೀ ಅಂತ.
2: ಫ್ರೀ ಅಂತ, ಎಕ್ಸಾಕ್ಟ್ಲಿ, ಬೈ ಒನ್ ಗೆಟ್ ಫ್ರೀ ಅನ್ನೋ ತರ ಬಂದಿದೆ. ಸೊ ಇಲ್ಲಿ ಏನಂದ್ರೆ ಯೋಗ ಬೇರೆ ನಮಗೆ ದೊಡ್ಡ ಕೊಡುಗೆ ಅಲ್ವಾ? ಎಂತ ದಿವ್ಯವಾದ ಕೊಡುಗೆ ಯೋಗ ಅಂದ್ರೆ. ನಾನು ನೆಸೆಸರಿಲಿ ಪಾಪ ಸಿಸ್ಟಮ್ಯಾಟಿಕ್ ಆಗೇನೆ ಕಲ್ತ್ರೆ ಒಳ್ಳೇದು, ಕಲಿಯಕ್ ಆಗದೆ ಇದ್ರು ಯೋಗ ಮಾಡಬಹುದು, ತಿಳಿದೇನು ಯೋಗ ಮಾಡೋರು ಇದಾರೆ, ಗೊತ್ತೇ ಇಲ್ಲ ಯೋಗ ಮಾಡೋದು ಯೋಗ ಅಂದ್ರೆ ಏನು ಅಂತ. ಆದ್ರೆ ಯೋಗನ ಮಾಡ್ತಾರೆ. ಉದಾಹರಣೆಗೆ ಪ್ರಾಣಿಗಳು ನೋಡಿ, ಬೆಳಿಗ್ಗೆ ಎಷ್ಟು ಚೆನ್ನಾಗಿ ಕೈಯೆಲ್ಲ ಉದ್ದ ಮಾಡ್ಕೊಂಡು ಶ್ವಾನದಿಂದ ಹಿಡಿದು ಮಾರ್ಜಾಲದಿಂದ ಹಿಡಿದು ಎಲ್ಲಾ ಪ್ರಾಣಿಗಳನ್ನು, ಹಕ್ಕಿ ಪಕ್ಷಿಗಳು ಕೂಡ ಯೋಗ ಮಾಡ್ತವೆ. ನೀಟ ಕತ್ತನ ಆ ಕಡೆ ತಿರುಗಿಸೋದು, ಈ ಕಡೆ ತಿರುಗಿಸೋದು, ಕಮಸಿ ಚೆನ್ನಾಗಿ ಒಂದು ಕೊಕ್ಕೆಲ್ಲ ಸರ್ ಮಾಡ್ಕೊಳ್ಳೋದು, ಎಲ್ಲ ರೆಕ್ಕೆಗಳನ್ನ ತೆಗೆದು ಪಡ ಪಡ ಅಂತ ಬಡಿಯೋದು, ವಾರ್ಮ್ ಅಪ್ ಮಾಡ್ತಾರಲ್ಲ, ಎಷ್ಟು ಚೆನ್ನಾಗಿ ಮಾಡ್ತಾರೆ ನೋಡಿ ಪ್ರಾಣಿಗಳಲ್ಲಿ ಇದೆ ಚೆನ್ನಾಗಿವೆ ಇದೆ ಪದ್ಧತಿಗಳು. ಹಾಗೆ ನಾವು ಕೂಡ

0: ನೀಟಾಗಿ ಕತ್ತನ್ನ ಆ ಕಡೆ ತಿರುಗಿಸೋದು ಈ ಕಡೆ ತಿರುಗಿಸೋದು, ಕಮಸಿ ಚೆನ್ನಾಗಿ ಒಂದು ಕೊಕ್ಕೆಲ್ಲ ಸರಿ ಮಾಡ್ಕೊಳ್ಳೋದು, ಎಲ್ಲ ರೆಕ್ಕೆಗಳನ್ನ ತೆಗೆದು ಪಡ ಪಡ ಅಂತ ಬಡಿಯೋದು, ವಾರ್ಮ್ ಅಪ್ ಮಾಡ್ತಾರಲ್ಲ, ಎಷ್ಟು ಚೆನ್ನಾಗಿ ಮಾಡ್ತಾರೆ ನೋಡಿ. ಪ್ರಾಣಿಗಳಲ್ಲಿ ಇದೆ ಎಷ್ಟು ಚೆನ್ನಾಗಿವೆ ಇದೆ ಪದ್ಧತಿಗಳು. ಹಾಗೆ ನಾವು ಕೂಡ ನ್ಯಾಚುರಲ್ ಆಗಿನೇ ಸ್ಟ್ರೆಚ್ ಮಾಡ್ತೀವಲ್ಲ, ಕೆಲಸರ ಹಾಸಿಗೆಯಲ್ಲಿ ಎದ್ದೇಳುವಾಗಲೇ ಸ್ಟ್ರೆಚಿಂಗ್ ಮಾಡೋ ಒಂದು ಆಕ್ಷನ್ ಹೋಗ್ತೀವಿ ನಾವು. ಮಾಡುವಾಗ ತುಂಬಾ ಚೆನ್ನಾಗಿ ಮಾಡ್ಬಿಡ್ಬೇಕು, ಅದೇನು ಅರ್ಧಂಬರ್ಧ ಮಾಡಬಾರ್ದು ಸ್ಟ್ರೆಚಿಂಗ್, ಅಲ್ಲಿ ಜಾಸ್ತಿ ಡ್ಯಾಮೇಜ್ ಆಗುತ್ತೆ. ಇಲ್ಲಿ ಈ ಕಡೆ ಒತ್ತಡದಲ್ಲೂ ಸೇರ್ಕೊಂಡಾಗಲಿಲ್ಲ, ರಿಲೀಫಲ್ಲೂ ಸೇರ್ಕೊಂಡಾಗಲಿಲ್ಲ. ಅದಕ್ಕೋಸ್ಕರ ಮಾಡೋದನ್ನ ಮನಸಾರೆ ಸಂಪೂರ್ಣವಾಗಿ ಆಕಳಿಸ್ಬೇಕು ಅಂದ್ರೆ ಬಾಯಿ ಮುಚ್ಚಿಕೊಂಡು ಸ್ವಲ್ಪ ಕಷ್ಟಪಟ್ಟುಕೊಂಡು ಯಾರೋ ಇದಾರೆ ಅಂತ ಆಕಳಿಸೋದು ಒಂದಲ್ವಾ. ಆಮೇಲೆ ಆಕಳಿಸ್ಬೇಡಣ ಹೋಗ ಅಂದ್ಬಿಟ್ಟು ತುಂಬಾ ಚೆನ್ನಾಗಿ ಆಕಳಿಸ್ದಾಗ ಮನೆಯಲ್ಲಿ ಇದ್ದೀನಿ ಅಂತ ಅನ್ಕೊಂಡು. ಹಾಗೇನೆ ಏನಾದ್ರೂ ನಕ್ಕರು ಅಷ್ಟೇನೆ ಆನಂದವಾಗಿ ನಕ್ಬಿಡ್ಬೇಕು, ಮನಸಾರೆ ನಗಬೇಕು. ಯಾರೋ ಒಬ್ಬ ಉಚ್ಚಾರ ನಗ್ತಾ ಇದ್ದಾನೆ ಅಂತ ಅನ್ಕೊಂಡು ಅನ್ಕೊಳ್ಳಿ, ಅವ್ರಿಗೆ ಅರ್ಥ ಗೊತ್ತಿಲ್ಲ, ನಿಮ್ಗೆ ಗೊತ್ತು ಅರ್ಥ ಯಾಕೆ ನಗ್ತಾ ಇದ್ದೀರಾ ಅಂತ. ಜನಗಳು ಮೆಚ್ಚೋಕೆ ಪ್ರಯತ್ನ ಪಡೋದೇ ಒಂದ್ ದೊಡ್ಡ ಸ್ಟ್ರೆಸ್, ಅದನ್ನ ಆರ್ಟಿಫಿಷಿಯಲ್ ಆಗಿ ಮೆಚ್ಚಕ್ಕೆ ಈ ಜಗತ್ತಲ್ಲಿ ಯಾಕೆ ಮೆಚ್ಕೋಬೇಕು ನಮ್ಮನ್ನ ಅಂತ, ನಮ್ಗೆ ಯಾಕೆ ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ಅಂತ. ನಾವು ಹೇಗಿರ್ಬೇಕು ಹಾಗಿರ್ಬೇಕು, ಅವ್ರು ಹೇಗಿದ್ದಾರೆ ಅವ್ರು ಆಗಿದ್ದಾರೆ. ಸೊ ನಮ್ಮನ್ನ ನಾವು ಒಪ್ಕೊಳ್ಬೇಕು ತುಂಬಾ ಚೆನ್ನಾಗಿ, ಒಪ್ಕೊಂಡ್ರೆ ನಾವು ತುಂಬಾ ಚೆನ್ನಾಗಿ ಬೆಳಿತೀವಿ. ಅಲ್ಲಿ ಯೋಗದಕ್ಕೆ ವಾಪಸ್ ಬರ್ತಾ ನಾವು ಯೋಗದಲ್ಲಿ ಒಂದು ಈ ಪ್ರಶ್ನೆಗೆ ಉತ್ತರ ಮುಗಿಸ್ತಾ, ಯೋಗದಲ್ಲಿ ಆತ್ಮಪೂರ್ವಕವಾಗಿ ಪ್ರಜ್ಞಾಪೂರ್ವಕವಾಗಿ ಭಾವಾತ್ಮಕವಾಗಿ ಕೂಡ ಸರ್ವತೋಮುಖವಾಗಿ ಒಳಗಡೆ ಇಳಿದು ಯೋಗದ ಒಂದು ಏನೇನು ಆಸನಗಳನ್ನ ಇಟ್ಟಿದಾರೋ ಅದನ್ನ ಶ್ರದ್ಧೆಯಿಂದ ಅರ್ಥವನ್ನು ಕೂಡ ಚೆನ್ನಾಗಿ ಸವಿತಾ ಆನಂದವಾಗಿ ಮನಸ್ಸನ್ನ ಮುಂದೆ ಬಿಟ್ಬಿಟ್ಟು ಆಮೇಲೆ ಶರೀರ ಅದನ್ನ ಫಾಲೋ ಮಾಡಬೇಕು. ಇಲ್ಲದೆ ಕೆಲವು ಆಸನಗಳು ಹಾಕಕ್ ಆಗದೇ ಇಲ್ಲ, ಅದ್ ಮನಸ್ಸು ಮುಂದೆ ಹೊರಟೋಗ್ಬಿಡ್ಬೇಕು, ಕಲ್ಪಿಸ್ಕೋಬೇಕು. ಇದು ಮಾಡ್ಬಿಟ್ಟಿದೀನಿ ನಾನಾಗ್ಲೇ, ಮುಂದೆ ಹೊರಟೋಗಿದೆ ಇದು, ನನ್ನ ಕೈ ಕಾಲು ಯಾವ ರೀತಿ ಇರಬೇಕು ಅಂತ ಅನ್ನೋದು ಮನಸ್ಸಲ್ಲಿ ಬರಬೇಕು. ಶ್ರದ್ಧೆಯ ಲಭತೆ ಜ್ಞಾನ, ಶ್ರದ್ಧೆ ಒಂದು ಇಟ್ಕೊಂಡ್ರೆ ಎಲ್ಲವೂ ಆಗುತ್ತೆ. ಅದಕ್ಕೋಸ್ಕರವಾಗಿ ಅದು ಸ್ಟ್ರೆಸ್ ಎಲ್ಲಾನು ಓಡೋಗ್ಬಿಡುತ್ತೆ. ಈಗ ರಿಂಕಲ್ಸ್ ಆಗಿದ್ರೆ ಶರ್ಟ್ ಅನ್ನ ಅಥವಾ ಟ್ರೌಸರ್ ನಾವು ಐರನ್ ಮಾಡಲ್ವಾ, ಐರನ್ ಮಾಡಿದ ತಕ್ಷಣ ರಿಂಕಲ್ಸ್ ಎಲ್ಲ ಹೊರಟೋಗಲ್ವಾ. ಹಾಗೇನೆ ಇದನ್ನು ಈ ರಿಂಕಲ್ಸ್ ಅನ್ನು ಕಳಿಸ್ಬೇಕು, ಒತ್ತಡದ ರಿಂಕಲ್ಸ್ ಅಂದ್ರೆ ಐರನ್ ಮಾಡ್ಬೇಕು ಅಂದ್ರೆ ಸ್ಟ್ರೆಚ್ ಮಾಡ್ಬಿಡ್ಬೇಕು. ಅದಕ್ಕೆ ನೋಡಿ ಬಿಸಿನೀರು ಹಾಕೊಂಡಾಗ ಖುಷಿ ಆಗುತ್ತೆ ಅವನಿಗೆ ಸ್ಟ್ರೆಸ್ ಇದ್ದಾಗ. ಆಮೇಲೆ ಆಕಾಶ ನೋಡಿದ್ರೆ ಸ್ಟ್ರೆಸ್ ಕಡಿಮೆ ಆಗ್ಬಿಡುತ್ತೆ, ಆಮೇಲೆ ಹಾಡು ಹೇಳಿದ್ರೆ ಸ್ಟ್ರೆಸ್ ಕಡಿಮೆ ಆಗುತ್ತೆ, ಒಂದು ಡ್ರಾಯಿಂಗ್ ಬರೆದ್ರೆ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಆಮೇಲೆ ಇದು ಒಂದು ಗಾರ್ಡನ್ ಮಾಡ್ಬೋದು, ಅಡುಗೆ ಹೊಸದಾಗಿ ಮಾಡ್ತೀನಿ ನಾನೇನೆ ಇವತ್ತು ಅಂತ ಅಂದ್ರೆ ಸ್ಟ್ರೆಸ್ ಹೊರಟೋಗ್ಬಿಡುತ್ತೆ. ಅವ್ರು ಒಳ್ಳೆ ಸ್ನೇಹಿತರಿದ್ರೆ ಒಂದು ನಮ್ಗೆ ಉತ್ತೇಜನ ಕೊಡ್ತಾರಲ್ಲ, ಸಕಾರಾತ್ಮಕವಾಗಿ ನಮ್ಮನ್ನು ನೋಡ್ತಾರಲ್ಲ, ಅವ್ರ ಹತ್ರ ಮಾತಾಡಿದ್ರು ಸ್ಟ್ರೆಸ್ ಹೊರಟೋಗ್ಬಿಡುತ್ತೆ. ಎಷ್ಟು ವಿಧಾನ ಇದೆ ಗೊತ್ತಾ, ನಿಮ್ಮ ಡ್ರೆಸ್ ಚೇಂಜ್ ಮಾಡ್ಕೊಂಡ್ರೆ ಸಾಕು ಸ್ಟ್ರೆಸ್ ಹೊರಟೋಗುತ್ತೆ. ಲೊಕೇಶನ್ ಚೇಂಜ್ ಮಾಡಿ, ಕುಳಿತಿರೋದನ್ನ ಬೇರೆ ಚೇರ್ ಅಲ್ಲಿ ಕುಳಿತುಕೊಳ್ಳಿ, ನೋಡಿ ಸ್ಟ್ರೆಸ್ ತಕ್ಷಣ ಕಡಿಮೆ ಆಗದೆ ಇದ್ರೆ ಕೇಳಿ ನನಗೆ. ಹಾಗೆ ಚೇಂಜ್ ಬೇಕು, ಆ ಚೇಂಜ್ ಗೋಸ್ಕರವಾಗಿ ಯೋಗಾಭ್ಯಾಸ ಮಾಡಿದ್ರೆ ಖಂಡಿತ ಸ್ಟ್ರೆಸ್ ಕಡಿಮೆ ಆಗುತ್ತೆ, ಕಡಿಮೆನು ನಿರ್ನಾಮ ಆಗ್ಬಿಡುತ್ತೆ ಸ್ಟ್ರೆಸ್. ಆದ್ರೆ ಬೇಕು, ಸ್ಟ್ರೆಸ್ ಬರ್ತಾ ಇರ್ಬೇಕು ಅವಾಗವಾಗ, ಅದು ಮಾಮೂಲಿ. ಅದು ಒಂದೇ ಸರಿ ಮನೆ ಕ್ಲೀನ್ ಮಾಡ್ಬಿಟ್ಟಿದೀನಿ, ನನ್ನ ಬರ್ತ್ಡೇಗೆ ಒಂದೇ ಸರಿ ಮಾಡೋದು ಮನೆ ಕ್ಲೀನ್ ಅನ್ನಕ್ಕಾಗಲ್ಲ, ದಿನ ಮಾಡ್ತಾ ಇರ್ಬೇಕಲ್ಲ. ಹಾಗೆ ದಿನ ಶವರ್ ತಗೊಂಡಾಗೆ ಇದು ಕೂಡ ದಿನ ಯೋಗಾಭ್ಯಾಸ ಇಟ್ಕೊಂಡ್ರೆ ಅವನು ಬಹಳ ದೀರ್ಘಕಾಲವಾಗಿ ಆನಂದಮಯವಾಗಿ ಆರೋಗ್ಯವಂತನಾಗಿ ಮನಸ್ಸನ್ನ ಪ್ರಫುಲ್ಲವಾಗಿ ಇಟ್ಕೊಂಡು ಜೀವನ.
1: ಒಂದಷ್ಟು ಒತ್ತಡ ಇರಬೇಕು ಅಂತ
0: ಇರ್ಬೇಕು, ಕಂಡ್ಲೇಬೇಕು. ಅದು ಹೆಲ್ದಿ ಒತ್ತಡ, ಆರೋಗ್ಯದಾಯಕವಾದಂತ ಒತ್ತಡ ಇರುತ್ತೆ ಅಂತ ಹೇಳಿದ್ನಲ್ಲ. ಅದರಿಂದ ನಮಗೆ ಒಂದು ಪ್ರಚೋದನೆ ಸಿಗುತ್ತೆ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಅನ್ಬಿಟ್ಟು, ಅದನ್ನ ಜಾಸ್ತಿ ಮಾಡ್ಕೊಂಡ್ರೆ ಕೌಂಟರ್ ಎಫೆಕ್ಟ್ ಆಗುತ್ತೆ, ಬೇರೆ ತರ ಸುಸ್ತಾಗಿ ಬಿದ್ದೋಗ್ಬಿಡ್ತಾರೆ, ಜಾಸ್ತಿ ಆಯ್ತು ಒತ್ತಡ.
1: ಹೃದಯದಲ್ಲಿ ಕನಿಷ್ಠ ಒತ್ತಡ
0: ಇರಲೇಬೇಕು, ಇರಬೇಕು.
1: ಈಗ ಒತ್ತಡವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಯೋಗದ ಮೂಲಕನೇ ಮಾಡ್ತೀನಿ ಅಂದ್ರೆ ಇದಕ್ಕೆ ಅಂತಲೇ ಪ್ರತ್ಯೇಕವಾದ ಆಸನ ಇರುತ್ತಾ ಅಥವಾ ಹೇಗೆ
0: ಇರುತ್ತೆ? ಶವಾಸನ ಅಂತ ಹೇಳ್ತಾರಲ್ಲ ಯೋಗ ನಿದ್ರಾ ಅಂತ, ಅದನ್ನ ಮಾಡಿದ್ರೇನೆ ಎಲ್ಲ ಸುಮಾರು ಹೊರಟೋಗ್ಬಿಡುತ್ತೆ.
1: ಶವಾಸನ ಮಾಡೋದು ಆಸನದ
0: ಕೊನೆ ಅಂತದಲ್ಲ, ಅಲ್ಲೇ ಫೈನಲ್.
1: ಮೊದಲಿಗೆ ಮಾಡಕ್ಕಾಗಲ್ಲ,
0: ಮೊದಲೇ ಸ್ಟ್ರೆಚ್ಗಳು ಮಾಡ್ಕೊಂಡು ಹೋಗ್ತಾರಲ್ಲ, ಎಷ್ಟು ಬೇಸಿಕ್ ಆಗೆಲ್ಲನು, ಎಷ್ಟು ಸೂರ್ಯ ನಮಸ್ಕಾರನೇ ಸಾಕು ಅವರೆಲ್ಲನು. ಇನ್ನು ಬೇಕಾದಷ್ಟು ಆಸನಗಳಿವೆ, ಗೋಮುಖಾಸನ, ವೃಷ್ಟಿಕಾಸನ, ಮಯೂರಾಸನ, ಸ್ವಲ್ಪ ಕಾಂಪ್ಲೆಕ್ಸ್ ಆಗ್ತಾ ಹೋಗುತ್ತೆ. ಅದೆಲ್ಲ ಪ್ರೊಫೆಷನಲ್ ಆಗಿ ಅದೇನೇ ವೃತ್ತಿಯಾಗಿ ಇಟ್ಕೊಂಡ್ಬಿಡ್ತಾರಲ್ಲ, ಇದೇ ನನ್ನ ಜೀವನ ಅಂತ ಆವಾಗ ಅವೆಲ್ಲ ಕಲಿಬೇಕು. ಕೆಲವರಿಗೆ ಪಾಪ ಎಷ್ಟೋ ಬೇರೆ ಬೇರೆ ಕಮಿಟ್ಮೆಂಟ್ಸ್ ಇರುತ್ತೆ, ಆಸನಗಳೆಲ್ಲ ಹಾಕಕ್ಕಾಗಲ್ಲ, ಇದೇ ಸಾಕು ಸೂರ್ಯ ನಮಸ್ಕಾರ ಮಾಡಿದ್ರೇನೆ ಸುಮಾರು ಎಲ್ಲ ಹೊರಟೋಗುತ್ತೆ. ಎಲ್ಲ ಆಸನಗಳ ಒಂದು ಸಾರಾಂಶ ಸೂರ್ಯ ನಮಸ್ಕಾರದಲ್ಲಿದೆ, ಖಂಡಿತ ಎಲ್ಲ ಯೋಗಿಗಳು ಒಪ್ಕೊಳ್ತಾರೆ ಇದನ್ನ ನಿಜ ಅಂತ. ಹಾಗೆ
1: ಅಲ್ಲ, ನೀವು ಕಂಡುಕೊಂಡ ಹಾಗೆ ಈಗ ಗೃಹಿಣಿಯರ್ಗಾಗ್ಬೋದು, ವಯಸ್ಸಾದವ್ರಿಗಾಗ್ಬೋದು, ಜನಸಾಮಾನ್ಯರಿಗೆ ಇದನ್ನೇನ್ ದೊಡ್ಡ ಸಾಧನೆ ಅಂತ ಭಾವಿಸ್ತಲ್ಲೇ, ಬರೀ ನಾನು ಆಸನಗಳನ್ನ ಮಾಡಿಕೊಂಡು ಶವಾಸನ ಮಾಡಿ ಒಂದು ಏನು ಒತ್ತಡ ನಿರ್ವಹಣೆ ಮಾಡ್ಕೋತೀನಪ್ಪ ಅನ್ನೋರಿಗೆ ಸ್ಪೆಸಿಫಿಕ್ ಆಗಿ ಇಂತಹ ಆಸನ ಅಂತ ಏನಾದ್ರು ಇದೆಯಾ?
0: ಇಲ್ಲ, ಇದು ಒಂದು ಬಹಳ ಅದ್ಭುತವಾಗಿದೆ. ಏನಂದ್ರೆ ಒಂದು ಕಡೆ ಕುಳಿತುಕೊಳ್ತೀವಲ್ಲ ಫಸ್ಟ್ ಒಂದೇ ಮನಸ್ಸಿನ ಸುಮ್ಮನೆ ಹಾಗೆ ಕುಳಿತುಕೋಬೇಕು, ನಾನು ಒಬ್ಬನೇ ಇರಬೇಕು, ಅಂತ ಅಂದಾಗ್ಲೇನೆ ಎಷ್ಟೋ ರಿಲೀಫ್ ಆಗ್ಬಿಡುತ್ತೆ. ದೀರ್ಘ ಶ್ವಾಸ ತೆಗೆದುಕೊಂಡ್ರೆ ರಿಲೀಫ್ ಆಗ್ಬಿಡುತ್ತೆ. ಹಾಗೆಲ್ಲ ಇದೆ. ಇನ್ನೊಂದು ಏನು ಗೊತ್ತೆ, ಅದ್ಭುತವಾದದ್ದು ಈ ಯೋಗಾಸನಗಳು ಇಂಟ್ರೊಡ್ಯೂಸ್ ಮಾಡಿದಾರಲ್ಲ ಪತಂಜಲಿ ಮಹರ್ಷಿಗಳು ಇದಕ್ಕೆ ಪ್ರಪಂಚಕ್ಕೆ ಮಾನವ ಕಲ್ಯಾಣಕ್ಕೋಸ್ಕರವಾಗಿ, ಅದು ಏನೇ ಮಾಡಿದ್ರು ಪ್ರತಿ

0: ಪ್ರತಿಯೊಬ್ಬ ಮನುಷ್ಯನಿಗೂ ಸ್ವಾಭಾವಿಕವಾಗಿನೇ ಅದನ್ನೆಲ್ಲ ಮಾಡ್ತಾನೆ ಅಂತ ನೋಡಿ. ಪ್ರಾಣಿಗಳನ್ನ ಇಮಿಟೇಟ್ ಮಾಡೋದೇನೆ ಆಸನಗಳು. ಮತ್ಸ್ಯಾಸನ ಉದಾಹರಣೆಗೆ ಪ್ರಾಣಿ ಹೆಸರು. ಪ್ರಾಣಿಗಳನ್ನ ಇಮಿಟೇಟ್ ಮಾಡಿದ್ರೆ ಸಾಕು ಅನ್ನೋದು ಕಾನ್ಸೆಪ್ಟ್. ಮತ್ತು ಅವರವರ ಶರೀರಕ್ಕೆ ತಕ್ಕಂತೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಎಷ್ಟು ಕೈ ಸ್ಟ್ರೆಚ್ ಮಾಡಬಹುದು, ಯಾವ ತರ ಬೆಂಡ್ ಮಾಡಬಹುದು ಶರೀರವನ್ನ. ಅವ್ರಿಗೆ ಗೊತ್ತಾಗ್ಬಿಡುತ್ತೆ ನನಗಿಷ್ಟೇ ನನ್ನ ಸಾಮರ್ಥ್ಯ ಇರೋದು, ಇದು ಕರೆಕ್ಟ್ ಆಗಿದೆ, ಇದಕ್ಕಿಂತ ಮುಂಚೆ ಮುಂದಕ್ಕೆ ಹೋದ್ರೆ ಡ್ಯಾಮೇಜ್ ಆಗ್ಬಹುದು, ಹರ್ಟ್ ಆಗ್ಬಹುದು ಅನ್ನೋದು ಗೊತ್ತಾಗ್ಬಿಡುತ್ತೆ ಅವ್ರಿಗೆ. ಈಗ ನೋಡಿ, ಕುಳಿತುಕೊಳ್ಳಕ್ ಹೇಳಿ ನೆಲದ ಮೇಲೆ ತುಂಬಾ ಕಷ್ಟಪಡೋರು ಇದ್ದಾರೆ, ಆದ್ರೆ ಕೊನೆ ಕುಳಿತುಕೊಳ್ಳಬೇಕು ಅಂದ್ರೆ ಅದು ಯಾವುದೋ ಒಂದು ಭಂಗಿ ಹುಡುಕ್ತಾರೆ, ಆ ಕರೆಕ್ಟ್ ಆಗಿರುತ್ತೆ ಅವ್ರಿಗೆ, ಅವ್ರಿಗೆ ಮಾತ್ರ ಸೂಟು. ನೀವು ಅದನ್ನ ಫಾಲೋ ಮಾಡಕ್ ಹೋದ್ರೆ ನಿಮ್ಗೆ ನೋವಾಗುತ್ತೆ ಆತರ ಕುಳಿತುಕೊಂಡ್ರೆ. ಇಂಟ್ರೆಸ್ಟಿಂಗ್ ಇದೆ ಇದೆಲ್ಲಾನು. ಅದಕ್ಕೋಸ್ಕರವಾಗಿ ಸ್ವಾಭಾವಿಕವಾಗಿ ನಮ್ಮ ಬಾಡಿಗೂ ಸ್ವಲ್ಪ ಮಾತಾಡಿಸ್ಕೊಂಡು ಏನ್ ಬೇಕು ನಿನ್ಗೆ ಅಂತ ಕೇಳ್ಕೊಂಡು ನಡ್ಕೊಳ್ಳೋ ತರ ಮಾಡ್ಬಿಟ್ರೆ ಸಾಕು. ಈಗ ನೀರು ಕುಡಿತೀವಿ ಎಷ್ಟು ಕುಡಿಬೇಕು ನಮ್ಗೆ ಗೊತ್ತು, ಎಷ್ಟೊತ್ತು ಒಂದ್ ಕಡೆ ಕುಳಿತುಕೋಬೇಕು ಗೊತ್ತಿದೆ, ಎಷ್ಟು ಮಾತಾಡಬೇಕು ಗೊತ್ತಿದೆ, ಎಲ್ಲಾನು ಕಾನ್ಶಿಯನ್ಸ್ ಒಳಗಡೆ ಪ್ರಜ್ಞೆ ಇದೆ. ಅದು ಕಾಂಟ್ಯಾಕ್ಟ್ ಬೆಳೆಸ್ಕೊಂಡ್ರೆ ಎಲ್ಲ ಗೊತ್ತಾಗ್ಬಿಡುತ್ತೆ. ಅದು ಕಾಂಟ್ಯಾಕ್ಟ್ ಬೆಳೆಸ್ಕೊಳ್ಳಕ್ಕೆ ಕಣ್ಮಿಚ್ಕೊಂಡು ಹಾಗೆ ಒಳಗಡೆ ಮನನ ಮಾಡಬೇಕು. ಏನು ಮನಸ್ಸು ಹೊರಗೆ ಹೊರಗಡೆ ಹರಿತಾ ಇದೆಯೋ ಒಂದು ಶಕ್ತಿ, ಅದನ್ನ ಒಳಗಡೆ ರಿವರ್ಸ್ ಮಾಡಬೇಕು. ಮಾಡಿದ್ರೆ ಅಡ್ವೆಂಚರ್ಸ್ ಆಫ್ ಸೆಲ್ಫ್ ಡಿಸ್ಕವರಿ, ಒಂದು ಆತ್ಮ ಅನ್ವೇಷಣೆಯ ಅದ್ಭುತ ಸಾಧನೆ, ಸಾಹಸವಾಗುತ್ತೆ ಅದು. ಮಗುವಾಗಿದ್ದಾಗ ಹೇಗಿದ್ವಿ ನಾವು ಶೈಶವಾವಸ್ಥೆಯಲ್ಲಿ, ಆ ಕಡೆ ವಾಪಸ್ ಹೋಗ್ಬೇಕು ನಾವು. ತಿರುಗಿಸ್ಕೊಂಡ್ರೆ ಅಲ್ಲೇ ಬೆನಿಫಿಟ್ ಬರ್ತಾ ಹೋಗುತ್ತೆ. ಒಂದೊಂದು ಇಂಚು ಹಿಂದೆ ಕೆಳಗಡೆ ಹೋಗ್ತಾ ಇದ್ರು ಮನಸ್ಸು ಮೆದುಳಿನಿಂದ ಹೃದಯದ ಮಂಡಲಕ್ಕೆ, ಅಲ್ಲೇ ರಿಲೀಫ್ಗಳು ಸಿಗ್ತಾ ಹೋಗುತ್ತೆ ಅವ್ರಿಗೆ. ಆಶ್ಚರ್ಯ ಆಗುತ್ತೆ, ಓ ದೇವ್ರೆ ಏನಪ್ಪಾ ಇದು ಮ್ಯಾಜಿಕ್ ಅಂತ.
1: ಶವಾಸನ ಮಾಡೋದಕ್ಕೂ ವಿಧಾನ ಇದೆಯಾ ಸ್ವಾಮೀಜಿ?
0: ಅದಕ್ಕೆ ವಿಧಾನ ಅಂದ್ರೆ ನನ್ನ ಒಂದು ಬರೆದಿದ್ದೀನಿ ಅದು ಕೂಡ ಒಂದು ಅರ್ಕ ಧ್ಯಾನ ಪುಸ್ತಕದಲ್ಲಿ. ಸಂಪೂರ್ಣವಾಗಿ ತನ್ನ ಶರೀರವನ್ನ ಆ ಭೂಮಿ ಮೇಲೆ ಮಲಗಿಸಿ, ನನಗೇನು ಶರೀರಕ್ಕೂ ನನಗೂ ಏನು ಕಂಟ್ರೋಲೇ ಇಲ್ಲ ನನಗೆ, ಹಾಗೇನೆ ನಾನು ಭೂಮಿಯಲ್ಲಿ ಮೇಲೆ ನನ್ನ ಶರೀರದ ತೂಕವನ್ನು ನಾನು ಕಾಣಬೇಕು ಅಂತ ವೇಟ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡ್ಕೋಬೇಕು. ಆಗ ವೇಟ್ಲೆಸ್ನೆಸ್ ಆಗ್ಬಿಡುತ್ತೆ. ಕೊನೆಗೆ ಆ ಸ್ವಲ್ಪ ಹೊತ್ತಿನಲ್ಲಿ ನಿದ್ದೆ ಖಂಡಿತ ಬರುತ್ತೆ, ಯೋಗ ನಿದ್ರೆ ಅದು ಇಲ್ಲೋ ಒಂದ್ ಕಡೆ ಬ್ಲಿಸ್ಫುಲ್ ಸ್ಲೀಪ್ಗೆ ಕರ್ಕೊಂಡು ಹೋಗುತ್ತೆ ಅದು. ಅಲ್ಲಿ ಏನ್ ಮಾಡಿದ್ರೆ ಮಾಡೋದೇನು ಇಲ್ಲ ಅನ್ನೋದೇನೆ ಅದು ಯೋಗ ನಿದ್ರೆ ಅಥವಾ ಶವಾಸನ ಅಂತ ಕರೀತಾರೆ. ಮಾಡೋದೇನು ಇಲ್ಲವೇ ಇಲ್ಲ. ಮನಸ್ಸಲ್ಲಿ ಏನಾದ್ರು ಆಲೋಚನೆ ಬಂದ್ರೆ ಏನ್ ಮಾಡ್ಲಿ ಅಂದ್ರೆ, ಆಲೋಚನೆಯಲ್ಲಿ ಈಗ ಮಾಡ್ಬೇಕು, ಎಲ್ಲಾನು ಪ್ರಕೃತಿ ಪರವಾಗಿ ನಡೀತಾ ಇದೆ, ನನ್ನಲ್ಲಿ ಏನು ಕಂಟ್ರೋಲ್ ಇಲ್ಲ, ಶರೀರದಲ್ಲೂ ಕೂಡ ಒಂದು ತನ್ನದೇ ಆದ ಚೈತನ್ಯ ನಡೆಸ್ಕೊಂಡು ನನಗೆ ಅರಿವಿಲ್ಲದಂಗೆ ಎಲ್ಲ ನಡೀತಾ ಇದೆ ಅನ್ನೋದನ್ನ ಅನ್ನು ಫೀಲಿಂಗ್ಸ್ ತಗೊಂಡೋಗ್ತಾ ಇರ್ಬೇಕು. ನೋಡ್ಕೊಂಡು ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಏನು ಮಾಡೋದೇನು ಇಲ್ಲ ಕೆಲಸ, ಈಗ ಎಲ್ಲ ಆಗ್ಬಿಟ್ಟಿದೆ ಆ ತರ ಕಾನ್ಸೆಪ್ಟ್ ಅಲ್ಲಿ ಇದ್ರೆ ಸುಮ್ಮನೆ ಹಾಗೆ ಇದ್ರೆ. ಆಮೇಲೆ ಇನ್ನೊಂದು ಒಂದು ರಹಸ್ಯ ಹೇಳ್ಕೊಡ್ತೀನಿ, ಧ್ಯಾನ ಮುದ್ರೆಯಲ್ಲೇನೆ ಮಲ್ಕೊಳ್ಬೇಕು, ಆವಾಗಲೇ ಎಫೆಕ್ಟ್ ಆಗೋದು ತುಂಬಾ. ಮನಸ್ಸನ್ನ ಎರಡು ಕಡೆ ಡಿವೈಡ್ ಮಾಡ್ಬೇಕು, ಎರಡು ಕೈನಲ್ಲೂ ಕೂಡ ಹೋಗ್ತಾ ಇದೆ ನೀಜ ಹಾಗೆ ಅಂತ. ಆಮೇಲೆ ಮಾಡಿದಾಗ ವಿದಿನ್ ಜಸ್ಟ್ 5 ಮಿನಿಟ್ಸ್ 3 ಮಿನಿಟ್ಸ್ ಇಲ್ಲ, ಖಂಡಿತವಾಗ್ಲೂ ಅವ್ರಿಗೆ ಒಂದು ಯಾವುದೋ ಒಂದು ಸ್ಥಿತಿ ಕರ್ಕೊಂಡು ಹೋಗುತ್ತೆ ಸುಂದರವಾದ ಸ್ಥಿತಿಗೆ. ಅವ್ರು ಎದ್ದಾಗಲೇ ಗೊತ್ತಾಗೋದು, ಹೌದು ನಾನು ಇದ್ದೇನೆ ಯೋಗ ನಿದ್ರೆಯಲ್ಲಿ ಅಂತ. ಇನ್ನೊಂದು ಎವಿಡೆನ್ಸ್ ಕೊಡ್ಲ, ಅವ್ರು ಎದ್ದ ಮೇಲೆ ಪಕ್ಕದಲ್ಲಿ ತಿರುಗಿ ಎದ್ದೇಳ್ಬೇಕು. ಆಮೇಲೆ ಅವರು ಕನ್ನಡಿ ಇಟ್ಟಿರ್ಬೇಕು ಪಕ್ಕದಲ್ಲಿ, ಹ್ಯಾಂಡ್ ಮಿರರ್, ಅವ್ರ ಮಕ್ಕನ ಅವ್ರು ನೋಡ್ಕೋಬೇಕು ಮಾಡಕ್ ಮುಂಚೆ, ಆದ್ಮೇಲೆ ನೋಡ್ಕೋಬೇಕು ಡಿಫ್ರೆನ್ಸ್ ಹೆಚ್ಚಿರುತ್ತೆ ಅವ್ರಿಗೆ ಗೊತ್ತಾಗುತ್ತೆ. ಯಾಕಪ್ಪ ಇಷ್ಟು ಫ್ರೆಶ್ ಆಗಿ ಕಾಣ್ತಾ ಇದೆ, ನಾನು ಮುಖ ತೊಳೆದಿಲ್ಲ, ಇಲ್ಲ ಏನೋ
1: ಮೇಕಪ್
0: ಮಾಡಿಲ್ಲ ಎಕ್ಸಾಕ್ಟ್ ಗಂಡಸ್ರಿಗೆ ಏನಿಲ್ವಲ್ಲ ಮೇಕಪ್, ಈಗ ಅದು ಬರ್ತಿದೆ ಏನೋ ಗೊತ್ತಿಲ್ಲ ಇರ್ಲಿ, ಅಥವಾ ಹಾಲು ಕುಡಿದಿಲ್ಲ ಏನೋ ಹಾಗೆ ಅಂತ ಒಳಗಡೆಯಿಂದ ಫ್ರೆಶ್ ಆಗುತ್ತೆ.
1: ಈ ಮಾಮೂಲಿ ನಿದ್ರೆ ಮಾಡಕ್ಕೂ ಯೋಗ ನಿದ್ರೆಗೂ ಏನು ವ್ಯತ್ಯಾಸ?
0: ಡಿಫ್ರೆನ್ಸ್ ಇದೆ, ಡಿಫ್ರೆನ್ಸ್ ಇದೆ. ಮಾಮೂಲಿ ನಿದ್ರೆ ಏನಪ್ಪಾ ಅಂದ್ರೆ ನಾವು ಪಕ್ಕಕ್ಕೆ ತಿರ್ಕೊಂಡು ಮಲ್ಕೊಳ್ಬಹುದು ಕೆಲವು ಸಾರಿ, ಎಡಗಡೆನೋ ಬಲಗಡೆನೋ ತಿರ್ಕೊಂಡು ಮಲ್ಕೊಂಡಿರ್ತೀವಿ, ದಿಂಬ ಹಾಕೊಂಡಿರ್ತೀವಿ, ಕಂಫರ್ಟ್ ನೋಡಿರ್ತೀವಿ, ಬ್ಲಾಂಕೆಟ್ ಎಲ್ಲ ನೀಟಾಗಿ ಹಾಕೊಂಡು ಮಲ್ಕೊಳ್ತೀವಿ, ನೈಟ್ ಡ್ರೆಸ್ ಹಾಕಿರ್ತೀವಿ. ಆಮೇಲೆ ನಿದ್ದೆ ಅಂದ್ರೆ ನಿದ್ದೆ ಮಾಡ್ಬೇಕು ಅಂತ ಹೆಂಗ್ ಬೇಕಾದ್ರೂ ಭಂಗಿನ ಚೇಂಜ್ ಮಾಡ್ಕೋಬಹುದು. ಇಲ್ಲ ಆ ರೀತಿ ಎಲ್ಲ ಈ ಉದ್ದೇಶ ಇಟ್ಕೊಂಡು ಒಳಗಡೆ ಹೋಗಿದೀವಿ, ನಾನು ಹಗಲೊತ್ತಿನಲ್ಲೇನೆ ಈ ಸಮಯದಲ್ಲೇ ನಾನು ನನ್ನ ಒಂದು ಶರೀರದಲ್ಲಿ ನಾನು ನಮ್ಮ ಉಪಸ್ಥಿತಿ ಗೊತ್ತಾಗಬೇಕು, ನಾವು ಐ ಆಮ್ ಡಿಫ್ರೆಂಟ್ ದ್ಯಾನ್ ದ ಬಾಡಿ, ಈ ಶರೀರಕ್ಕಿಂತ ನಾನು ವಿಭಿನ್ನವಾಗಿದ್ದೀನಿ ಅಂತ ಅನುಭವ ಪಟ್ಕೊಳಕ್ ಹೋದಾಗ್ಲೇನೆ ರಿಲ್ಯಾಕ್ಸೇಷನ್ ಬರೋದು, ಡೀಪ್ ರಿಲ್ಯಾಕ್ಸೇಷನ್. ಒಂದು ಯೋಗ ನಿದ್ದೆ ಅಂದ್ರೆ ಡೀಪೆಸ್ಟ್ ರಿಲ್ಯಾಕ್ಸೇಷನ್ ಅಂದ್ರೆ ಒಂಥರ ಡೀಪೆಸ್ಟ್ ರಿಲ್ಯಾಕ್ಸೇಷನ್ ಅಂದ್ರೆ ವಿಶ್ರಾಂತಿ ಅಂದ್ರೆ ಅದು ಸ್ವಲ್ಪ ಇದಾಗುತ್ತಲ್ವಾ, ಒಂಥರ ಮನಸ್ಸಲ್ಲಿ ಏನೋ ಒಂಥರ ಆನಂದ ಉಂಟಾಗ್ಬಿಡುತ್ತೆ, ಉಂಟಾದಾಗ ಅವನಿಗೆ ಕಂಫರ್ಟಬಿಲಿಟಿ ಬರುತ್ತೆ. ಉದಾಹರಣೆಗೆ ನೋಡಿ, ಯಾರೋ ಒಬ್ರು ಮಸಾಜ್ ಮಾಡಕ್ ಬಂದ್ರೆ ನಿಮ್ ಶೋಲ್ಡರ್ಗೆ, ಇವಾಗ ನಿಮ್ಗೊಂದು ಸ್ವಲ್ಪ ಏನೋ ಒಂಥರ ಆಗತ್ತಲ್ಲ, ಅಬ್ಬ ರಿಲೀವ್ಡ್ ಸಿನ ಮಾಡ್ತಾ ಇದ್ರ ಶೋಲ್ಡರ್ ಮಸಾಜ್ ಅಂತ, ನಾನು ಅದನ್ನ ಇಂಟ್ರೊಡ್ಯೂಸ್ ಮಾಡೋಣ ಅನ್ಕೊಂಡಿದ್ದೆ. ಅದನ್ನ ಎಲ್ಲ ಆಫೀಸ್ಗಳಲ್ಲಿ ಒಬ್ರಿಗೊಬ್ರು ಶೋಲ್ಡರ್ ಮಸಾಜ್ ಮಾಡ್ಬೇಕು ಪ್ರತಿದಿನ ಒಂದ್ಸಾರಿ ಯಾವಲ್ಲಾದ್ರು ಅಂತ. ಅದು ಹಾಗೆ ಮಾಡ್ಕೊಂಡಾಗ ರಿಲೀಫ್ ಆಗತ್ತೆ, ಎಲ್ಲಾನು ಶರೀರಕ್ಕೆ ಲಘು ಹೊತ್ತು ಉಂಟಾಗತ್ತೆ. ಶರೀರನೇ ನಾನು ಅನ್ಕೊಂಡಿದ್ದಾಗ ಭ್ರಾಂತಿ ಉಂಟಾಗಿ ತುಂಬಾ ನೋವು ಬಾಧೆ ಎಲ್ಲ ಬರುತ್ತೆ, ಒತ್ತಡಗಳು ಜಾಸ್ತಿ ಆಗುತ್ತೆ. ಐ ಆಮ್ ನಾಟ್ ದ ಬಾಡಿ ಬಟ್ ಲಿವಿಂಗ್ ಇನ್ ದ ಬಾಡಿ, ಐ ಆಮ್ ಡಿಫ್ರೆಂಟ್ ದ್ಯಾನ್ ಸ್ಟ್ಯಾಂಡಪ್ ಮಾಡಿ ನಾನು ಇನ್ಫ್ಲೂಯೆನ್ಸ್ ಮಾಡಬಹುದು, ಪ್ರಭಾವವನ್ನು ಬೀರಬಹುದು ನನ್ನ ಶರೀರದ ಮೇಲೆ ಅಂದು ಬಂದಾಗ ಈ ಕಾನ್ಸೆಪ್ಟ್ ಅಂತ ಅನ್ಕೊಂಡ್ರೂ ಪರವಾಗಿಲ್ಲ, ರಿಯಾಲಿಟಿ ಅನ್ಕೊಂಡ್ರೂ ಪರವಾಗಿಲ್ಲ, ಅವ್ರಿಗೆ ಬೆನಿಫಿಟ್ ಖಂಡಿತ ಬರುತ್ತೆ. ಅದಕ್ಕೋಸ್ಕರವಾಗಿ ಇಂಥದ್ದೆಲ್ಲ ಯೋಗ.
1: ಈ ಒತ್ತಡ ಅನ್ನೋದು ಮನಸ್ಸಿನಲ್ಲಿ ಸೃಷ್ಟಿಯಾಗುತ್ತೋ ದೇಹದಲ್ಲಿ ಸೃಷ್ಟಿಯಾಗುತ್ತೋ ಸ್ವಾಮಿ?
0: ದೇಹದಲ್ಲಿ ಅದು ತನ್ನಷ್ಟಕ್ಕೆ ತಾನೇ ಸೃಷ್ಟಿ ಹಾರ್ಮ್ಫುಲ್ ಆಗಿ ಸೃಷ್ಟಿ ಆಗೋದಿಲ್ಲ, ಮನಸ್ಸಿನಲ್ಲಿ ಬಂದು ಅದು ಬುದ್ಧಿಮಟ್ಟದಲ್ಲಿ ಪ್ರಜ್ಞೆ

0: ಮಟ್ಟದಲ್ಲಿ ಬಂದು ಯಾವುದೋ ಆಸೆಗಳನ್ನು ಈಡೇರಿಸಿಕೊಳ್ಳದೆ ತನ್ನ ಎಕ್ಸ್ಪೆಕ್ಟೇಷನ್ ಪರವಾಗಿ ನಡೀದೇ ಇರಬೇಕಾದ್ರೆ, ನಿರೀಕ್ಷೆಗೆ ತಕ್ಕಂತೆ ಹಾಗೆ ತನಗೆ ಇಷ್ಟವಿಲ್ಲದ ಕೆಲಸವನ್ನು ಮಾಡ್ತಾ ಇರಬೇಕಾದ್ರೆ ಮತ್ತು ಬೇರೆಯವರುಗೋಸ್ಕರವಾಗಿಯೇ ಬದುಕ್ತಾ ಇದ್ರೆ, ತುಂಬಾನೇ ಅವ್ರದೆಲ್ಲ ಸಹಿಸ್ಕೊಂಡು ಎಕ್ಸ್ಪ್ರೆಷನ್ ಮಾಡದೇ ಇದ್ರೆ, ಪ್ರಕಟಣೆ ಮಾಡದೇ ಇದ್ರೆ, ತನ್ನ ಇಮೋಷನ್ಸ್ ನ ಭಾವನೆಗಳನ್ನ ಪ್ರಕಟಣೆ ಮಾಡದೇ ಇದ್ರೆ ಆವಾಗನೂ ಸ್ಟ್ರೆಸ್ ಬರುತ್ತೆ. ಹೇಗೆ ನಾವು ಉಸಿರಾಡ್ತೀವಲ್ಲ, ಇಮಿಡಿಯೇಟ್ಲಿ ಬ್ರೀತ್ಔಟ್ ಮಾಡ್ಬಿಡ್ತೀವಲ್ವಾ, ಹಾಗೆ ಆದ್ರೆ ಅವ್ರಿಗೆ ಒಳ್ಳೇದಾಗತ್ತೆ. ಸೊ ಮನಸ್ಸಿನಲ್ಲಿ ಬಂದು ಆಮೇಲೆ ನಿಧಾನಕ್ಕೆ ನರ್ವ್ಸ್ ಮೇಲೆಲ್ಲ ಕುಳಿತುಕೊಳ್ಳುತ್ತೆ, ರಿಂಕಲ್ಸ್ ತರ, ಪ್ರೆಷರ್ ತರ ಆಗುತ್ತೆ, ಆಮೇಲೆ ಶೋಲ್ಡರ್ ಮೇಲೆಲ್ಲ ಬರುತ್ತೆ, ತಲೆ ಇದು ನೆಕ್ಕು ಹಿಂಭಾಗದಿಂದ ಹಿಡಿದು ಸ್ಪೈನ್ ವರ್ಗೂ ಬಂದ್ಬಿಡುತ್ತೆ. ಅದಕ್ಕೋಸ್ಕರವಾಗಿ ಅದು ಮನಸ್ಸಿನಲ್ಲೇ ಫಸ್ಟ್ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ನಲ್ಲೇ ಬರುತ್ತೆ ಫಸ್ಟ್ ಸ್ಟ್ರೆಸ್. ಅದು ಅದನ್ನ ಆಗಾಗ ಸಾರ್ಟ್ ಔಟ್ ಮಾಡಿಬಿಟ್ರೆ ಎಲ್ಲ ಒಳ್ಳೇದಾಗತ್ತೆ. ಇದು ನಾವು ಪೈಲಪ್ ಮಾಡ್ಕೊಂಡು ಕುಳಿತುಕೊಳ್ತೀವಲ್ಲ, ಎಲ್ಲಾನು ಗುಂಪು ಕಟ್ಕೊಂಡು ವಾರಕ್ಕೊಂದ್ಸರಿ ಸಿಗುತ್ತಲ್ಲ ರಜಾ, ಅವಾಗೆಲ್ಲ ನೋಡ್ಕೊಳ್ತೀನಿ, ಅಲ್ಲಿವರೆಗೆ ನಾನೇನು ನೋಡ್ಕೊಳ್ಳಲ್ಲ ನನ್ನ ಬಗ್ಗೆ ಅಂದಾಗ ಒತ್ತಡ ಏನು ಡಬಲ್ ಆಗ್ತಾ ಹೋಗುತ್ತೆ. ಅದಕ್ಕೂ ಕಾಂಪೌಂಡ್
1: ಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂತ ಹೇಳ್ತಾರೆ, ಮನಸ್ಸಿನಿಂದ ಮೂಡಿದಂತಹ ದೈಹಿಕ ತೊಂದರೆಗಳು
0: ಇರುತ್ತೆ.
1: ಎಷ್ಟೋ ಸಂದರ್ಭದಲ್ಲಿ ದೇಹದ ಸಮಸ್ಯೆಗಳಿಂದಲೂ ಒತ್ತಡ ಉಂಟಾಗಬಹುದು. ಯಾರೋ ನಿನಗೆ ಕ್ಯಾನ್ಸರ್ ಬಂದಿದೆ ಅಂತ ಹೇಳ್ತಾರೆ, ಆಗ ತಕ್ಷಣವೇ ಆತನಿಗೆ ಒತ್ತಡ ಶುರುವಾಗುತ್ತೆ ಅಲ್ವೇ. ಈ ಏನಿದೆ ಎರಡರ ನಡುವಿನ ಒಂದು ಸಮತೋಲನವನ್ನ ಸಾಧಿಸೋದಕ್ಕೆ ಯೋಗ ಮತ್ತೆ ಧ್ಯಾನ ಸಹಕಾರಿ ಅಂತ ಅನ್ಸುತ್ತೆ.
0: ಖಂಡಿತವಾಗ್ಲು ಸರ್ವಾತ್ಮಕವಾಗಿ ಎಷ್ಟು ಸಾರಿ ಟೆಸ್ಟ್ ಮಾಡಿದ್ರು ಅದು ವಿಜಯ ಆಗೇ ಬರುತ್ತೆ, ಅದು ಗೆದ್ದೇ ಬರುತ್ತೆ ಆ ಯೋಗ ವಿದ್ಯೆಗಳು ಎಲ್ಲರೂ. ಈಗ ನೋಡಿ ಮನಸ್ಸು ಎಷ್ಟು ಪರಿಣಾಮ ಆಗುತ್ತೆ ಅಂದ್ರೆ, ಮನೆಯವ ಮನುಷ್ಯಾಣಂ ಕಾರಣಂ ಅಂತ ಹೇಳಿದ್ನಲ್ಲ ಬಂಧು ಮೋಕ್ಷಾಣಂ ಅಂತ. ಈಗ ಯಾರೋ ಒಬ್ಬ ಹೋಗ್ತಾ ಇದ್ದಂತೆ, ಯುರೋಪಿಯನ್ ಸ್ಟೋರಿ ಅದು, ರಾತ್ರಿ ಹೋಗ್ತಾ ಇರ್ಬೇಕಾದ್ರೆ ಒಂದು ಮೋಟೆಲ್ ಅಂತ ಇರುತ್ತಲ್ಲ ಸಣ್ಣ ಬೆಡ್ ಅಂಡ್ ಬ್ರೇಕ್ಫಾಸ್ಟ್ ತರ, ಅಲ್ಲೋಗಿ ಇದ್ದಂತೆ ಆತ. ಆಮೇಲೆ ಅರ್ಧರಾತ್ರಿ ಆತನಿಗೆ ವೀಸಿಂಗ್ ಬಂದ್ಬಿಟ್ಟಿದೆ ಸಿಕ್ಕಾಪಟ್ಟೆ. ಎಲ್ಲರೂ ಮಾಡಬೇಕು ಆಗತ್ತೆ ಅಂತ ಹೇಳ್ತಿಲ್ಲ, ಮನಸ್ಸಿನ ಪರಿಣಾಮದ ಒಂದು ಸ್ಟೋರಿ, ಅದು ನಿಜವಾದ ಸ್ಟೋರಿ ಕತೆ. ಸೊ ಹೋಗಿರ್ಬೇಕಾದ್ರೆ ರಾತ್ರಿ ವೀಸಿಂಗ್ ಬಂದ್ಬಿಟ್ಟಿದೆ ಸಿಕ್ಕಾಪಟ್ಟೆ, ಆಗ ಏನ್ ಮಾಡೋದು ಗೊತ್ತಿಲ್ಲ, ಮಾತ್ರೆ ತಂದಿಲ್ವಂತೆ ಅದನ್ನ ಹಾಕೊಳ್ಳಕ್ಕೆ, ಕರೆಂಟ್ ಇಲ್ಲ ಅಲ್ಲಿ. ಆಗ ಒಂದು ಏನೋ ಯಾವ್ದೋ ತಗೊಂಡು ಏನ್ ಸಿಗುತ್ತೋ ಅಲ್ಲಿ ಒಂದು ವಿಂಡೋ ಒಡೆದಿದ್ದಾರಂತೆ, ಒಡೆದಾಗ ಗ್ಲಾಸ್ ಎಲ್ಲ ಒಡೆದೋಗಿ ಫ್ರೆಶ್ ಏರ್ ಬಂತು. ಆಗ ನಾನು ಸರಿ ಹೋಯ್ತು ರೆಸ್ಪಿರೇಟರಿ ಸಿಸ್ಟಮ್ ಅಂತ ಅನ್ಬಿಟ್ಟು ಮಲ್ಕೊಳ್ತಾರೆ, ನೆಮ್ಮದಿಯಾಗಿ ಮಲ್ಕೊಂಡ್ಬಿಡ್ತಾರೆ. ಬೆಳಿಗ್ಗೆ ಎದ್ದು ನೋಡಿದಾಗ ಆಗ ವಿಂಡೋಲಿ ಏನು ಒಡೆದೇ ಇಲ್ಲ ಅವರು, ಮತ್ತೇನು ಒಡೆದ್ನಲ್ಲ ಅಂತ ನೋಡಿದ್ರೆ ಗ್ಲಾಸ್ ಪೀಸ್ ಎಲ್ಲ ಇದೆ ಅದೆಲ್ಲ ನಿಜ, ಬಟ್ ವಿಂಡೋ ಮಾತ್ರ ಒಡೆದಿಲ್ಲ. ಇದೇನು ಅಂದ್ರೆ ಗ್ರ್ಯಾಂಡ್ ಫಾದರ್ಸ್ ದೊಡ್ಡ ಕ್ಲಾಕ್ ಇದೆಯಲ್ಲ, ಆ ಕ್ಲಾಕ್ ಹೊಡೆದಾಕ್ಬಿಟ್ಟಿದ್ದಾರೆ ಆ ಕತ್ಲೆನಲ್ಲಿ. ಅಲ್ಲಿಗೆ ನೋಡಿ ಇಲ್ಲಿ ಅದು ಹೇಗಿದೆ ಅಂತ, ಮನಸ್ಸು ಎಷ್ಟು ಪರಿಣಾಮ ಬೀರುತ್ತೆ ಅನ್ನೋದು ಒಂದು ಸಣ್ಣ ಉದಾಹರಣೆ. ಆ ರೀತಿ ತಾನು ಒಳಗಡೆ ಸರ್ ಮಾಡ್ಕೋಬೇಕು ಅಂದಾಗ ಸೈಕೋಸೊಮ್ಯಾಟಿಕ್ ಮೋಸ್ಟ್ ಡಿಸೀಸಸ್ ಅಂತ ಇದೆ, ರಿಸರ್ಚ್ ಅಲ್ಲಿ ಕೂಡ ಗೊತ್ತಾಗಿದೆ. ಹಾಗೆ ಅಂತ ಅನ್ಬಿಟ್ಟು ಯಾರೋ ಒಬ್ರು ನೀವು ಎದುರಿಸ್ಬೇಡಿ, ಊಟ ಆದ್ಮೇಲೆ ನಿನಗೆ ಅದ್ರ ಒಳಗಡೆ ಹಲ್ಲಿ ಬಿದ್ದ್ಬಿಟ್ಟಿತ್ತು ಅದ್ ಹೆಂಗ್ ತಗೊಂಡೆ ನೀನು ಅಂತ ಅನ್ಬಿಡಿ. ನೋಡಿ ಅವ್ರಿಗೆ ಸ್ವಲ್ಪ ಅವ್ರ ಸ್ಟಮಕ್ ಅಪ್ಸೆಟ್ ಆಗದೆ ಇದ್ರೆ ಕೇಳಿ, ಅವತ್ತು ಆಗುತ್ತೆ ಅಲ್ವಾ, ಇಲ್ಲ ಪರವಾಗಿಲ್ಲ ಅಲ್ಲಿ ಬಿದ್ದಿದ್ರು ಡೋಂಟ್ ವರಿ ಅಂತ ಹೇಳಲ್ಲ ಅವರು. ಹಾಗೆ ಆಗಿದೆ.
1: ಸಾಮಾನ್ಯವಾಗಿ ಮಕ್ಕಳಲ್ಲಿ ಒತ್ತಡ ಕಮ್ಮಿ ಅಂತ ಹೇಳ್ತಾರೆ, ಯಾಕೆಂದ್ರೆ ಮಕ್ಕಳ ಸ್ವಭಾವನೇ ಹಾಗೆ, ಬಹಳ ಖುಷಿಯಾಗಿರ್ತವೆ, ಓಡಾಡ್ಕೊಂಡಿರ್ತವೆ, ತನಗನ್ಸಿದ್ದನ್ನ ನೇರವಾಗಿ ಹೇಳ್ತವೆ. ಆದ್ರೆ ಇವತ್ತು ದೌರ್ಭಾಗ್ಯ ಅಂದ್ರೆ ಮಕ್ಕಳಲ್ಲೂ ಕೂಡ ಒತ್ತಡ ಜಾಸ್ತಿ ಆಗ್ತಾ ಇದೆ. ಅದು ತಂದೆ ತಾಯಿಯಂದ್ರಿಂದ ಒಳ್ಳೆ ರಿಸಲ್ಟ್ ಬರಲಿ ಅಂತ ಇರೋ ಒತ್ತಡ ಇರಬಹುದು, ಅಥವಾ ಮಕ್ಕಳೇ ಅವರ ಸಹಪಾಠಿಗಳನ್ನು ನೋಡಿ ನಾನು ಅವನಿಗಿಂತ ಮಾರ್ಕ್ಸ್ ತೆಗಿಬೇಕು ಅನ್ನುವಂತಹ ಒತ್ತಡ ಇರಬಹುದು. ಈ ತರಹದ ಒಂದು ಬೆಳವಣಿಗೆ ಸಮಾಜದ ದೃಷ್ಟಿಯಿಂದ ಖಂಡಿತ ಒಳ್ಳೇದಲ್ಲ. ಆದ್ರೆ ಮಕ್ಕಳಲ್ಲೂ ಇವತ್ತು ಒತ್ತಡ ಇರೋದ್ರಿಂದ ಯೋಗ ಮಕ್ಕಳಲ್ಲಿ ಯಾವ ರೀತಿ ಒತ್ತಡ ನಿರ್ವಹಣೆಗೆ ಸಹಕಾರಿ ಆಗಬಲ್ಲದು ಅಂತಂತೀರಿ?
0: ಖಂಡಿತ ಖಂಡಿತ ಆಗತ್ತೆ. ಅದೇ ಇದು ಅದು ದುರದೃಷ್ಟವಶದಿಂದ ಈ ಸಬ್ಜೆಕ್ಟೇ ಉಂಟಾಗಬಾರ್ದಾಗಿತ್ತು ನಮ್ಗೆ. ಮಕ್ಕಳಿಗೆ ಅವರೇ ನಮಗೆ ನೋಡಿದ ತಕ್ಷಣ ಮಕ್ಕಳನ್ನ ನಮ್ಮ ಸ್ಟ್ರೆಸ್ ರಿಲೀಫ್ ಆಗ್ತಾ ಇತ್ತು, ನಮ್ಮ ಒತ್ತಡ ಕಡಿಮೆ ಆಗ್ಬಿಡೋದು. ಈಗ ಅವ್ರಿಗೆ ಬಂದ್ಬಿಟ್ಟಿದ್ರೆ ನೀವೆಲ್ಲ ಹೋಗ್ತೀರಾ ನೀವು ಇನ್ನ ಒತ್ತಡ ರಿಲೀಫ್ ಮಾಡಿಸ್ಕೊಳಕ್ಕೆ ಅಲ್ವಾ. ಒಂದಾಯ್ತು, ಅವ್ರು ನೋಡಿದ್ರೆ ಅವ್ರು ದರ್ಶನ ಮಾಡಿದ್ರೆ ಮಕ್ಕಳು ಒಂದು ಆಟ ಆಡೋದನ್ನ ನೋಡಿದ್ರೆ ಅಲ್ವಾ, ಎಷ್ಟು ಅವರ ಒಂದು ಟ್ಯಾಲೆಂಟ್ ಮುಗ್ಧತೆಯನ್ನು ನೋಡಿದಾಗ ನಮ್ಗೆ ರಿಲೀಫ್ ಆಗ್ತಿತ್ತಲ್ವಾ, ದೊಡ್ಡವ್ರಿಗೆಲ್ಲರಿಗೂ ತಂದೆ ತಾಯಿಗಳಿಗೆ ಮತ್ತು ಹಿರಿಯರಿಗೆಲ್ಲರಿಗೂ. ಸೊ ಹೀಗಾಗಿದೆ, ಮಾಡಬಹುದು ಯೋಗ ಖಂಡಿತವಾಗ್ಲು ಇವಾಗ, ಬಟ್ ಅವ್ರಿಗೆ ಟೆಂಡರ್ ತುಂಬಾ ಯಾವ ಆಸನ ಬೇಕಾದ್ರೂ ಮಾಡಬಹುದು ಮಕ್ಕಳು ಹೆಚ್ಚು ಕಮ್ಮಿ, ಯಾಕಂದ್ರೆ ಅಷ್ಟೊಂದು ಫ್ಲೆಕ್ಸಿಬಿಲಿಟಿ ಇರುತ್ತಲ್ಲ ಅವರಿಗೆ, ಕಲ್ತ್ಕೊಳ್ಳಕ್ಕೆ ಸರಿಯಾದ ಸಮಯ ಅದು. ಈ ಚೈನಾ ದೇಶದಲ್ಲಿ ಕಂಗ್ ಫು ಅದೆಲ್ಲ ಕರಾಟೆ ಎಲ್ಲ ಚಿಕ್ಕ ವಯಸ್ಸಲ್ಲೇ ಕಳ್ಸಕ್
1: ಹೋಗ್ತಾರೆ,
0: ಜಿಮ್ನಾಸ್ಟಿಕ್ಸ್ ಹಾಗೆ ಅವರು ವಿಶ್ವ ಪ್ರಸಿದ್ಧರಾಗಿದ್ದಾರೆ ತುಂಬಾ ಜನ. ಹಾಗೆ ಮಾಡಬಹುದು, ತಪ್ಪಿಲ್ಲ. ಆದ್ರೆ ಮಕ್ಕಳಿಗೆ ಒತ್ತಡ ನಿಜವಾಗ್ಲು ಬರಬಾರ್ದಾಗಿತ್ತು, ಅದು ತುಂಬಾ ಶೋಚನೀಯವಾದದ್ದು. ಅದಕ್ಕೆ ಅವರಿಗೆ ನಾವು ಹತ್ರ ಆದಷ್ಟು ಎಲ್ಲಾ ರೀತಿಯಲ್ಲೂ ಕೂಡ ಅವ್ರಿಗೆ ಒತ್ತಡ ಅಷ್ಟೊಂದು ಬರ್ದಿರೋ ತರ ಮಾಡಿ ಮಾಡಿದ್ರೆ ಅದೇ ಒಂದು ಒಳ್ಳೆ ಕೆಲಸ ಆಗತ್ತೆ.
1: ಯೋಗ ಮತ್ತೆ ಧ್ಯಾನ,
0: ಯೋಗ ಮತ್ತೆ ಧ್ಯಾನ ಅಂತೂ ಇದಂತೂ ಫೌಂಡೇಶನ್, ಅದು ಅದಿದ್ದೇ ಇರಬೇಕು. ಅಲ್ಲಿಂದನೇ ಎಷ್ಟೋ 50% ಆಫ್ ದ ಪ್ರಾಬ್ಲಮ್ಸ್ ಅಟ್ ಲೀಸ್ಟ್ ಸಾಲ್ವ್ ಆಗ್ಬಿಡುತ್ತೆ ಏನೋ. ಅದರಿಂದ ಅದನ್ನ ಇಟ್ಕೊಂಡು ಅದಾದ್ಮೇಲೆ ಇದೆಲ್ಲ ಬೇರೆ ಬೇರೆ ಟೆಕ್ನಿಕ್ಸ್ ಎಲ್ಲ ಉಪಯೋಗಿಸ್ಬೇಕು, ಮೆಥಡ್ಸ್ ಎಲ್ಲಾನು ಹಾಗೆಲ್ಲ ಇಂಪ್ರೂವ್ ಮಾಡ್ಕೊಂಡು ಲೈಫ್ ಸ್ಟೈಲ್ ಚೇಂಜ್ ಆಗ್ತಾರೆ ಮಕ್ಕಳು, ಬ್ರಿಲಿಯಂಟ್ ಆಗ್ತಾರೆ ಅವರು.
1: ಒತ್ತಡದಲ್ಲಿ ಈಗ ಎರಡನೇ ಪಾತ್ರ ಬರೋದು ಮಹಿಳೆಯರಿಗೆ. ಅಂದ್ರೆ ಬಹಳ ದೊಡ್ಡ ವಿಚಾರ ಏನಪ್ಪಾ ಅಂತಂದ್ರೆ, ಅವರು

0: ಮನೆಯಲ್ಲೂ ದುಡಿಬೇಕು, ಹೊರಗಡೆ ಉದ್ಯೋಗಸ್ಥ ಮಹಿಳೆಯರು ಹೊರಗಡೆನೂ ಕೂಡ ದುಡಿಬೇಕಾಗುತ್ತೆ. ಎಷ್ಟೋ ಸಂದರ್ಭದಲ್ಲಿ ಎರಡೂ ಕೆಲಸವನ್ನು, ಇನ್ ಡಬಲ್ ಆಕ್ಟಿಂಗ್ ಅಂತೀವಲ್ಲ, ಅದನ್ನು ಕೂಡ ಮಹಿಳೆಯರು ಮಾಡ್ತಾ ಇರ್ತಾರೆ. ಮತ್ತೆ ಇನ್ನೂ ಒಂದೇನು ಅಂದ್ರೆ, ಮಕ್ಕಳು ಕೂಡ ಒತ್ತಡದಲ್ಲಿ ಇರೋದ್ರಿಂದ ಮಹಿಳೆಯರಿಗೆ ಮೂರನೇ ಟೆನ್ಷನ್ ಅದ್ರ ಮೂಲಕ ಬರುತ್ತೆ. ಈಗ ಮಹಿಳೆಯರ ದೃಷ್ಟಿಯಿಂದ ನಾವು ಯೋಚನೆ ಮಾಡೋದೇ ಆದ್ರೆ, ಅವರಲ್ಲಿ ಒತ್ತಡವನ್ನು ಕಡಿಮೆ ಮಾಡೋದಕ್ಕೆ ಯೋಗ, ಧ್ಯಾನ ಯಾವ ರೀತಿ ಸಹಕಾರಿ ಆಗಬಹುದು, ತಾವು ನೀಡುವಂತಹ ಒಂದು ವಿಚಾರ ಏನು?
1: ಅಲ್ಲಿ ಸ್ತ್ರೀಯರಿಗೆ ಸ್ವಾಭಾವಿಕವಾಗಿನೆ ಅದು ಹ್ಯಾಂಡಲ್ ಮಾಡೋ ಶಕ್ತಿ ಇದೆ ಅವರಲ್ಲಿ, ಸ್ವಾಭಾವಿಕವಾಗಿನೇ ಇದೆ, ಎಕ್ಸ್ಟ್ರಾ ಸೊ ಇದೆ. ಅವರು ಯೋಗ ಅಂದ್ರೆ ಸ್ಪೆಸಿಫಿಕ್ ಆಗಿ ಮಾಡಕ್ಕೆ ಸಮಯ ಸಿಗ್ಲಿಲ್ಲ ಅಂದ್ರೆ, ಎಲ್ಲೆಲ್ಲಿ ಏನೇನು ಕೆಲಸ ಮಾಡ್ತಾರೋ ಸ್ವಲ್ಪ ಸ್ಲೋ ಡೌನ್ ಮಾಡಿಕೊಂಡು ಮನೆಯಲ್ಲಿ ಒಂದ್ ಅಟ್ಲೀಸ್ಟ್ 1 ಅವರ್ಗೆ ಮೀಸಲಾಗಿಟ್ಕೊಂಡು ಯೋಗದ ರೀತಿಯಲ್ಲಿ ನಾನು ಕಾಲ ಕಳಿತೀನಿ ಮನೆಯಲ್ಲಿ ಅಂತ ಅನ್ಬಿಟ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರಲಿ. ಏನ್ ಬೇಕೋ ಅದು, ಉದಾಹರಣೆಗೆ ನಡಿಬೇಕು ಸರಿಯಾಗಿ ಪ್ರಜ್ಞಾಪೂರ್ವಕವಾಗಿ ನಿಧಾನಕ್ಕೆ ನಡೆದು ಅಲ್ಲಿ ಶ್ವಾಸವನ್ನು ತೆಗೆದುಕೊಳ್ಳೋದು, ಉದಾಹರಣೆಗೆ ಒಂದು ಏನಾದ್ರು ಲಿಫ್ಟ್ ಮಾಡ್ಬೇಕಾದ್ರೂ ಅದನ್ನ ಸರಿಯಾಗಿ ಧ್ಯಾನ ಮಾಡಿ ಒಂದ್ ನೀಟಾಗಿ ಅದನ್ನ ಎತ್ತುವಂತದ್ದು, ಇದೆಲ್ಲ ಮಾಡ್ತಾ ಇದ್ರೆ ಅವರಿಗೆ ನೀರು ಹಾಕ್ಬೇಕು ಗಿಡಗಳಿಗೆ, ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೇಕು ಎಕ್ಸ್ಟ್ರಾ ಉದಾಹರಣೆಗೆ. ಮತ್ತು ಈ ರೀತಿಯಲ್ಲಿ ಅವರು ಅಭ್ಯಾಸ ಒಳಗಡೆ ಇಳಿದ್ಬಿಟ್ರೆ ಅವರಿಗೆ ಯೋಗದ ಅನುಭವನೇ ಉಂಟಾಗುತ್ತೆ. ಅಲ್ಲಿ ಯೋಗ ಮಾಡೋದಷ್ಟೇನೆ, ಎಲ್ಲ ರೀತಿಯಲ್ಲೂ ಕೂಡ ಅವರು ಆಗಿದೆ. ಅಡುಗೆ ಮಾಡಬೇಕು ಅಲ್ಲೂ ಕೂಡ ನೀಟಾಗಿ ಒಂದೊಂದೇ ಯೋಚನೆ ಮಾಡಿ ಇದನ್ನ ನಾನು ತರಕಾರಿನ ಕಟ್ ಮಾಡ್ತಾ ಇದ್ದೀನಿ, ಈಗ ಅಲ್ಲೇ ಕುಳಿತುಕೊಂಡಿದ್ದು ಅವ್ನ ತರಕಾರಿನ ಸಪರೇಟ್ ಕಟ್
0: ಮಾಡ್ಕೊಂಡು
1: ಕಲರ್ಫುಲ್ ಆಗಿ ಎಲ್ಲ ಇಟ್ಕೊಂಡು ಆಮೇಲೆ ಈ ರೀತಿ ಒಳ್ಳೆ ಹಾಡು ಹಾಕೊಂಡು ನೀಟಾಗಿ ಅವ್ರಿಗೆ ಇಷ್ಟ ಬಂದದ್ದು ಅದನ್ನೊಂದು ಹಬ್ಬದ ಆಚರಣೆ ತರ ಒಂದು ಅವ್ರನ್ನ ಸೆಲೆಬ್ರೇಟ್ ಮಾಡ್ಬೇಕು ಅವ್ರು 1 or 2 hours ನ. ಅದಕ್ಕೆ ಅಂತಾನೆ ಬೇಕಂತಾನೆ ಹಾಗೆ ಮಾಡ್ತೀನಿ ನಾನು, ಏನೋ ಹಬ್ಬ ಆಚರಣೆ ಮಾಡ್ತಾ ಇದ್ದೀನಿ ಇವಾಗ ನನ್ನ ಯೋಗದ್ದು, ನನ್ನ ಪರ್ಸನಲ್ ಟೈಮ್ ಇದು, ಯಾರಿಗೂ ಏನು ಇದಿಲ್ಲ, ಫೋನ್ ಎಲ್ಲ ಆಫ್ ಮಾಡಿದ್ದೀನಿ ಅಂತಂದ ಹೋದಾಗ ಆ ತರ ಒಂದು ರಿಲೀಫ್ ಸಿಕ್ಬಿಡುತ್ತೆ ಅವ್ರಿಗೆಲ್ಲರಿಗೂ. ಹೌದು, ಡೆಫಿನೆಟ್ಲಿ.
0: ಈಗ ಗ್ರಾಮಾಂತರ ಪ್ರದೇಶದಲ್ಲಿ ರೈತರು ಶ್ರಮದ ದುಡಿಮೆಗೆ ಹೆಸರಾಗಿರೋರು, ಬಹಳ ಕಷ್ಟಪಟ್ಟು ದುಡಿತಾರೆ. ಈಗ ಅಂಥವರಲ್ಲೂ ಕೂಡ ಒತ್ತಡ ಜಾಸ್ತಿ ಆಗ್ತಾ
1: ಇದೆ,
0: ಅದು ಸಾಲ ಮಾಡಿ ತೀರ್ಸಕ್ ಆಗದಲೇ ಇರುವಂತಹ ಒತ್ತಡ ಇರಬಹುದು, ಬೆಳೆದಂತಹ ಬೆಳೆಗೆ ಒಳ್ಳೆ ಬೆಲೆ ಸಿಗದಲೇ ಇರೋದ್ರ ಒತ್ತಡ ಇರಬಹುದು, ಸಾಮಾಜಿಕವಾದ ಬೇರೆ ಬೇರೆ ಒತ್ತಡಗಳು ಇರಬಹುದು. ಈಗ ತುಂಬಾ ಜನ ಹೇಳೋದು, ದೈಹಿಕವಾಗಿ ಅಪಾರ ಶ್ರಮ ಮಾಡುವಂತವ್ರಿಗೆ ಯೋಗದ ಅಗತ್ಯ ಇಲ್ಲ ಅಂತ, ಆದ್ರೆ ತಾವೇನ್ ಹೇಳಕ್ ಇಷ್ಟಪಡ?
1: ಒಳ್ಳೆ ಪ್ರಶ್ನೆ ನೋಡಿ. ಈಗ ಯಾರೋ ಕೆಲವರಿಗೆ ಈಗ ಪೈಲ್ವಾನರು ಕುಸ್ತಿ ನೋಡಕ್ ಹೋಗ್ತಾರೆ, ಹೋದಾಗ ಅವ್ರು ನೋಡ್ಬಿಟ್ಟು ಹೇಳ್ತಾರೆ ಪೈಲ್ವಾನರು, ನೀವು ಈ ತರ ಸ್ವಲ್ಪ ಕಲ್ತ್ಕೊಳ್ಳಿ ಅಂತ ಅನ್ಬಿಟ್ಟು ಮಾಡಿ ಅಂತ, ಕುಸ್ತಿ ಪ್ರಾಕ್ಟೀಸ್ ಮಾಡಿ ಅಂತ. ಇವ್ರು ಹೇಳ್ತಾರೆ, ಇಲ್ಲ ನಾನು ದಿನ ಬೆಳಗಾದ್ರೆ ನಾನು ಜಾಸ್ತಿ ಕೆಲಸ ಮಾಡ್ತಾ ಇದ್ದೀನಿ, ಸಿಕ್ಕಾಪಟ್ಟೆ ಓಡಾಟ ಇದೆ, ನಾನು ಕುಳಿತ್ಕೊಳ್ಳೋದು ನಿಂತ್ಕೊಳ್ಳೋದು ಮಡಿ ಮೇಲೆ ಹತ್ತಿ ಇಳಿತಾ ಇರ್ತೀನಿ, ಅದೇ ಸಾಕು ನನಗೆ ಎಕ್ಸರ್ಸೈಸ್ ಅಂತ ಹೇಳ್ಬಿಡ್ತಾರೆ. ಅಲ್ಲಿಗೆ ಇವರು ಪೈಲ್ವಾನ್ ಆಗ್ಬಿಡ್ತಾರೆ, ಇವರು ಆ ತರ ಮಾಡ್ತಾ ಇದ್ರೆ ಅಲ್ಲೋಗಿ ಅವ್ರ ಜೊತೆ ಗೆಲ್ತಾರೆ ಈ ಕುಸ್ತಿ ಮಾಡ್ಬಿಟ್ಟು. ಹಾಗೆ ಅಂತ ಅನ್ಬಿಟ್ಟು ಸುಮ್ನೆ ಯಾವುದೋ ಒಂದು ಕಮಿಟ್ಮೆಂಟ್ ಇಂದ ಕೆಲಸ ಮಾಡಕ್ಕೂ ನಾವು ಇಚ್ಛಾತ್ಮಕವಾಗಿ ಮಾಡಕ್ಕೂ ಡಿಫ್ರೆನ್ಸ್ ಇರಲ್ವಾ? ಇಚ್ಛಾತ್ಮಕವಾಗಿ ನಾವು ಒಳಗಡೆ ಇಳಿದು ನಾವು ಮಾಡಿದಾಗ ಹೆಚ್ಚು ನಮಗೆ ಬೆನಿಫಿಟ್ ಆಗುತ್ತೆ ಆ ಕಾರ್ಯವನ್ನ ನಿರ್ವಹಣೆ ಮಾಡೋದ್ರಿಂದ. ಅದೇ ಕಮಿಟ್ಮೆಂಟ್ ಇಂದ ಮಾಡಬೇಕು ಅಂತ ಮಾಡಿದಾಗ ಕೆಲಸ ಆಯ್ತಪ್ಪ ಅಷ್ಟೇ, ಕ್ಲೋಸ್ ಮುಗ್ದೋಯ್ತು ಹಾಗಿರುತ್ತೆ. ಅದರಿಂದ ನಾವು ಈ ಕಾನ್ಸೆಪ್ಟ್ ಅಷ್ಟೊಂದು ಸರಿಗಿಲ್ಲ, ನಾನು ಕೆಲಸ ಮಾಡೇ ಮಾಡ್ತೀನಿ, ಯೋಗ ಇದ್ದೇ ಇದೆ ನನ್ನಲ್ಲಿ, ಹಾಗಂತ ಅಂದ್ರೆ ತಪ್ಪಿಲ್ಲ, ಬಟ್ ಅದ್ರಲ್ಲಿ ರಿಸಲ್ಟ್ಸ್ ಕಂಪ್ಲೀಟ್ ಆಗಿ ಬರೋದಿಲ್ಲ. ಅದು ಯೋಗದ ರೀತಿಯಲ್ಲೇನೆ ಇದ್ರು ಕೂಡ ಅವ್ರ ಕೆಲಸ ಕಾರ್ಯ, ಅದು ರಿಸಲ್ಟ್ಸ್ ಬರಲ್ಲ. ಅದಕ್ಕಿಂತ ಡೆಡಿಕೇಶನ್ ಅಂತ ಇದೆಯಲ್ಲ. ಈಗ ನೀವು ರಸ್ತೆಯಲ್ಲಿ ಹೋಗುವಾಗ ಒಬ್ಬರನ್ನ ಕ್ಯಾಶುವಲ್ ಆಗಿ 10 ಜನದ ಮಧ್ಯದಲ್ಲಿ ಮಾತಾಡ್ಸಕ್ಕೂ ಒಬ್ಬರಿಗೆ ಅವ್ರಿಗೆ ಅಂತ ಟೈಮ್ ಕೊಡೋಕು ಡಿಫ್ರೆನ್ಸ್ ಇರಲ್ವಾ? ಅವ್ರು ನಿಮ್ಮನ್ನ ಯಾವ್ದು ಜಾಸ್ತಿ ಎಫೆಕ್ಟಿವ್ ಆಗಿರುತ್ತೆ ಇಂಡಿವಿಜುವಲ್ ಆಗಿ ಮಾತಾಡಿಸಿದಾಗ, ಹಾಗೆ ನಿಮ್ಮ ಅಂಗಾಂಗಗಳನ್ನು ಕೂಡ ಇಂಡಿವಿಜುವಲ್ ಆಗಿ ನೀವು ಮಾತಾಡಿಸ್ಬೇಕು ಅಂದ್ರೆ ಸ್ಪರ್ಶ ಮಾಡ್ಬೇಕು ಅಲ್ವಾ? ಹಾಗೆ ಅದು ಬಹಳ ಅದ್ಭುತವಾಗಿದೆ ಅವರು ಮಾಡ್ತಾ ಇದ್ದಾರೆ. ನಿಜ, ಅವ್ರಿಗೇನು ಯೋಗ ಬೇಕಿಲ್ಲ ಅಂತ ಹೇಳಕ್ ಆಗಲ್ಲ, ಬೇಕಾಗತ್ತೆ. ನಾವು ಮಾಡೋ ಕೆಲಸದಲ್ಲಿ ಎಲ್ಲ ಸಿಕ್ಬಿಡಲ್ಲ, ಕೆಲವು ಮಾತ್ರ ಅಂಗಕ್ಕೆ ಅಂಗಗಳಿಗೆ ಶಕ್ತಿ ಬರುತ್ತೆ ಅಷ್ಟೇ. ಅದಕ್ಕೋಸ್ಕರ ಯೋಗದಲ್ಲಿ ಎಲ್ಲ ಕವರ್ ಆಗತ್ತೆ, ಮನಸ್ಸು ಶರೀರ ಇಂದ್ರಿಯಗಳು ಎಲ್ಲ ಕವರ್ ಆಗತ್ತಲ್ಲ ಯೋಗಾಭ್ಯಾಸದಲ್ಲಿ. ಅದರಿಂದ ಇದು ತುಂಬಾ ಒಳ್ಳೇದಾಗತ್ತೆ.
0: ಈ ರಿಲ್ಯಾಕ್ಸೇಷನ್ ಅಂತೀವಲ್ಲ ಸರ್, ಅದು ಹ್ಯಾಕ್ ಸಿಗುತ್ತೆ ಯೋಗ ಮಾಡೋದ್ರಿಂದ? ಅಂದ್ರೆ ಈಗ ಒತ್ತಡ ಇರುತ್ತೆ ಮನಸ್ಸಿನಲ್ಲಿ, ಯೋಗ ಮಾಡೋದ್ರಿಂದ ಅದು ದೂರ ಆಯ್ತು ಅಂದ್ರೆ ಅದು ಒತ್ತಡ ಇಲ್ಲ ಅನ್ನೋ ಸ್ಥಿತಿನ, ಅಥವಾ ಮತ್ತೆ ಬರಬಹುದು ಅನ್ನೋ ಸ್ಥಿತಿನ, ಈ ರಿಲ್ಯಾಕ್ಸೇಷನ್ ನೀವು ಯಾವ ರೀತಿ ಡಿಸ್ಕ್ರೈಬ್ ಮಾಡ್ತೀರಿ?
1: ನಾನು ಯಾವ ರೀತಿ ಡಿಸ್ಕ್ರೈಬ್ ಮಾಡ್ತೀನಿ ಅಂತ ಅಂದ್ರೆ, ಯಾವಾಗ ನೀವು ಶರೀರದ ವಿಷಯದಲ್ಲಿ ಆಕ್ಯುಪೈ ಆಗ್ಬಿಡ್ತಿರೋ, ಯಾವಾಗ್ಲೂ ನಾವು 99% ಹೊರಗಡೆ ವಿಷಯಗಳಲ್ಲಿ ಆಕ್ಯುಪೈ ಆಗಿರ್ತೀವಿ, ನಿಜಾನ? ಬೆಳಗ್ಗೆಯಿಂದ ಸಂಜೆವರೆಗೂ. ಸೊ ಇಲ್ಲಿ ವಿಶೇಷವಾಗಿ ನಾನು ಯೋಗದ ಸಮಯ, ಯೋಗಾಭ್ಯಾಸ ಮಾಡುವ ಸಮಯ ಅಂತ ಅನ್ಕೊಂಡ್ಬಿಟ್ಟು ಬಂದು ಅದಕ್ಕೆ ಡೆಡಿಕೇಟ್ ಮಾಡ್ತಾರಲ್ಲ, ತನ್ನ ಶರೀರಕ್ಕೆ ಸಂಬಂಧಿಸಿದ ವಿಷಯಗಳಲ್ಲೇ ಆಕ್ಯುಪೈ ಆಗಿರ್ತಾರೆ ನೋಡಿ. ಯಾವಾಗ ಏನಾಗುತ್ತೆ ಅಂದ್ರೆ ಆಟೋಮೆಟಿಕ್ಲಿ ಬೇರೆ ವಿಚಾರಗಳೇ ಇಲ್ಲ, ಒತ್ತಡನೇ ಮಾಯ ಆಗೋಯ್ತಲ್ಲ, ಗೊತ್ತಿಲ್ದಿದ್ದಂಗೆ ಅನ್ಕಾನ್ಶಿಯಸ್ಲಿ ಒತ್ತಡ ಎಲ್ಲ ಮಾಯ ಆಗ್ಬಿಟ್ಟು ರಿಲೀಫ್ ಆಗಿ ಆಚೆ ಬಂದಾಗ ಎಲ್ಲಿ ಸ್ಟ್ರೆಸ್ ಇದೆ ಅಂದ್ರೆ ಸ್ಟ್ರೆಸ್ಸೇ ಹೊರಟೋಗಿರುತ್ತೆ, ನಿಜವಾಗ್ಲೂ ಹೊರಟೋಗಿರುತ್ತೆ.

0: ಅಲ್ಲಿಗೆ ಡೀಪ್ ರಿಲ್ಯಾಕ್ಸೇಷನ್ ಅಂದ್ರೆ ನನ್ನ ದೃಷ್ಟಿಯಲ್ಲಿ ತಮ್ಮ ಶರೀರವನ್ನೇ ಆಲೋಚನೆ ಮಾಡ್ತಾ ಹಾಗೇ ಮಲಗ್ತಿರಲ್ಲ, ಕೈ ಕಾಲುಗಳು ಅಂಗಗಳು ಎಲ್ಲನ ಒಳಗಡೆ ರಕ್ತ ಸಂಚಾರ ಎಲ್ಲ ಹೇಗೆ ನಡೀತಾ ಇದೆ, ಎಷ್ಟು ಚೆನ್ನಾಗಿ ನನ್ನ ಇನ್ವಾಲ್ವ್ಮೆಂಟ್ ಇಲ್ಲದೇನೆ ಡೈಜೆಷನ್ ಎಷ್ಟು ಚೆನ್ನಾಗಾಗುತ್ತೆ, ಉಸಿರಾಟ ಎಷ್ಟು ಚೆನ್ನಾಗಾಗುತ್ತೆ, ಹೃದಯ ಬಡಿತ ಎಷ್ಟು ಚೆನ್ನಾಗಿದೆ, ಏನಪ್ಪ ಇದು ಎಷ್ಟು ಅದ್ಭುತವಾಗಿದೆ, ನಾನೇನು ಕಷ್ಟಪಡ್ತಿಲ್ವಲ್ಲ, ಶರೀರಕ್ಕೋಸ್ಕರ ಹೋಗಿ ಸಂಪಾದನೆ ಮಾಡಕ್ಕೆ ಕಷ್ಟಪಡ್ತಾ ಇದ್ದೀನಿ, ಹೆಂಡತಿ ಮಕ್ಕಳು ನೋಡ್ಕೊಳಕ್ಕೆ ಕಷ್ಟಪಡ್ತಾ ಇದ್ದೀನಿ, ನನ್ನ ಶರೀರ ನೋಡ್ಕೊಳಕ್ಕೆ ಏನು ಕಷ್ಟಪಡ್ತಾ ಇಲ್ವಲ್ಲ, ಎಂಥ ಪ್ರಕೃತಿ ಇದು, ನನ್ನ ಬೇಸಿಕ್ ಎಲ್ಲ ನೋಡಿಕೊಂಡು ನಾನು ಕಳಿಸ್ಬಿಟ್ಟಿದೆಯಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡಿದಾಗ ಸ್ಟ್ರೆಸ್ ಹೊರಟೋಗುತ್ತೆ.
1: ಒಳ್ಳೆಯದು ಶ್ರೀನಿವಾಸ ಅರ್ಕ ಅವರೇ, ಇದುವರೆಗೂ ಯೋಗ ಮತ್ತು ಒತ್ತಡ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿಯನ್ನು ನೀಡಿದಿರಿ. ವಂದನೆಗಳು. ನಮಸ್ಕಾರ.
0: ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ.
2: ಇದುವರೆಗೆ ಯೋಗ ಮತ್ತು ಒತ್ತಡ ನಿರ್ವಹಣೆ ಈ ಕುರಿತು ಮೈಸೂರಿನ ಅರ್ಕ ಫೌಂಡೇಶನ್ನ ಸಂಸ್ಥಾಪಕರು ಹಾಗೂ ನಿರ್ದೇಶಕರಾದ ಶ್ರೀನಿವಾಸ್ ಅರ್ಕ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎನ್ ಕೇಶವಮೂರ್ತಿ, ಸಂಕಲನ ತೇಜಸ್ವಿನಿ ಗಿರೀಶ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ. ಪಿಎಂ ಸೂರ್ಯಘರ್ ಯೋಜನೆ ಕುರಿತು ಮಾಹಿತಿ ನೀಡಲಿದ್ದಾರೆ ವಿವೇಕಾದಿತ್ಯ ಕನಿಯಾಲ್.
4: ಭಾರತ ಪ್ರಸ್ತುತ ಮರುಬಳಕೆ ಇಂಧನ ಮೂಲಗಳ ಬಳಕೆ ಹಾಗೂ ವಿದ್ಯುತ್ ಶಕ್ತಿ ಉತ್ಪಾದನೆಯಲ್ಲಿ ವಿಶ್ವದಲ್ಲೇ ಮುಂಚೂಣಿ ರಾಷ್ಟ್ರಗಳಲ್ಲಿ ಒಂದಾಗಿದೆ. ಅದರಲ್ಲೂ ಸೌರಶಕ್ತಿ ಬಳಕೆಯಲ್ಲಿ ದೇಶ ಮೂರನೇ ಸ್ಥಾನದಲ್ಲಿದೆ. ದೇಶದಲ್ಲಿ ಶೇಕಡ 53.7% ವಿದ್ಯುತ್ ಶಕ್ತಿ ಉತ್ಪಾದನೆಯು ಮರುಬಳಕೆ ಇಂಧನ ಮೂಲಗಳಿಂದ ಆಗುತ್ತಿದೆ ಎಂಬುದು ಗಮನಾರ್ಹ ಹಾಗೂ ಪ್ರಶಂಸಾರ್ಹ ವಿಷಯವಾಗಿದೆ. ಸಾಮಾನ್ಯವಾಗಿ ಸೌರಶಕ್ತಿ, ಪವನಶಕ್ತಿ, ಜಲಶಕ್ತಿ, ಇತ್ತೀಚಿನ ವರ್ಷಗಳಲ್ಲಿ ಬಯೋಮಾಸ್ ಹಾಗೂ ಜಿಯೋಥರ್ಮಲ್ ಶಕ್ತಿಯನ್ನು ಕೂಡ ನಾವು ಮರುಬಳಕೆ ಇಂಧನ ಮೂಲಗಳು ಎಂದು ಪರಿಗಣಿಸುತ್ತೇವೆ. ಮರುಬಳಕೆ ಇಂಧನ ಮೂಲಗಳ ಪರಿಚಯ ದೇಶ ಹಾಗೂ ರಾಜ್ಯಕ್ಕೆ ಹೊಸತೇನಲ್ಲ. ರಾಜ್ಯದ ಜೋಗ ಜಲಪಾತದಂತಹ ಸುಂದರ ಪ್ರಾಕೃತಿಕ ತಾಣದಲ್ಲಿ ನಾವು ಜಲವಿದ್ಯುತ್ ಶಕ್ತಿಯನ್ನು ಬಳಸಿ ನಮ್ಮ ಇಂಧನ ಪೂರೈಕೆಯನ್ನು ಕಳೆದ ಹಲವು ದಶಕಗಳಿಂದ ಮಾಡುತ್ತಿದ್ದೇವೆ. ಕೇಂದ್ರ ಸರ್ಕಾರದ ಪ್ರಮುಖ ಯೋಜನೆಗಳಲ್ಲಿ ಒಂದಾದ ಪಿಎಂ ಸೂರ್ಯಘರ್ ಮುಫ್ತ್ ಬಿಜಲಿ ಯೋಜನೆ ಮನೆಯ ಮೇಲ್ಛಾವಣಿಯ ಮೇಲೆ ಸೌರ ಫಲಕಗಳನ್ನು ಅಳವಡಿಸಿ ಸೂರ್ಯನ ಕಿರಣಗಳನ್ನು ಬಳಸಿ ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸಿ ಸಂಗ್ರಹಿಸಿ ಉಪಯೋಗಿಸುವ ಮಹತ್ತರ ಯೋಜನೆಯಾಗಿದೆ. ಮನೆ ಬಳಕೆಗೆ ಬಳಸಿ ಉಳಿದ ಹೆಚ್ಚುವರಿ ವಿದ್ಯುತ್ತನ್ನು ಗ್ರಿಡ್ಗಳಿಗೆ ಪೂರೈಸುವ ಪ್ರಮುಖ ಯೋಜನೆ ಪಿಎಂ ಸೂರ್ಯಘರ್ ಮುಫ್ತ್ ಬಿಜಲಿ ಯೋಜನೆ. ನಗರ ಹಾಗೂ ಗ್ರಾಮವಾಸಿಗಳು ಎಂಬ ಭೇದವಿಲ್ಲದೆ ಹಲವು ಫಲಾನುಭವಿ ಜನರು ಈ ಯೋಜನೆಯ ಪ್ರಯೋಜನ ಪಡೆಯುತ್ತಿದ್ದಾರೆ. ದೇಶದ ಹಸಿರು ಇಂಧನ ಬಳಕೆ ಗುರಿಗೆ ತಮ್ಮ ಕೊಡುಗೆಯನ್ನು ನೀಡುತ್ತಿದ್ದಾರೆ. ವಿದ್ಯುತ್ ಗ್ರಿಡ್ಗಳಿಗೆ ತಮ್ಮ ಮನೆಯ ವಿದ್ಯುತ್ ಕೋಶದಲ್ಲಿ ಸಂಗ್ರಹವಾದ ಸೌರಶಕ್ತಿಯನ್ನು ಪೂರೈಸುವ ಮೂಲಕ ಅದಕ್ಕೆ ತಕ್ಕುದಾದ ಮೌಲ್ಯ ಹಾಗೂ ಪ್ರತಿಫಲವನ್ನು ಕೂಡ ಪಡೆಯುತ್ತಿದ್ದಾರೆ. ಪಿಎಂ ಸೂರ್ಯಘರ್ ಯೋಜನೆ ಅನುಷ್ಠಾನಗೊಳಿಸಿದ ಪ್ರಮುಖ ರಾಜ್ಯಗಳಲ್ಲಿ ಕರ್ನಾಟಕ, ಗುಜರಾತ್ ಮತ್ತು ರಾಜಸ್ಥಾನ ರಾಜ್ಯಗಳು ಮುಂಚೂಣಿಯಲ್ಲಿವೆ. ನಮ್ಮ ರಾಜ್ಯದ ತುಮಕೂರು ಜಿಲ್ಲೆ ಪಾವಗಡದ ಬೃಹತ್ ಸೋಲಾರ್ ಪಾರ್ಕ್ 13,000 ಎಕರೆ ಪ್ರದೇಶದಲ್ಲಿ ಸ್ಥಾಪನೆಯಾಗಿದ್ದು ಈ ಸೌರ ಉದ್ಯಾನವನವನ್ನು ಶಕ್ತಿ ಸ್ಥಳ ಎಂದು ಕರೆಯಲಾಗುತ್ತದೆ. ಈ ಉದ್ಯಾನವನ 2019 ಪೂರ್ಣ ಪ್ರಮಾಣದಲ್ಲಿ ಚಾಲ್ತಿಯಲ್ಲಿದ್ದು 2.5 GW ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯ ಹೊಂದಿದೆ. ದೇಶದ ಅತಿ ದೊಡ್ಡ ಸೌರ ಉದ್ಯಾನವನ ಎಂಬ ಹೆಗ್ಗಳಿಕೆಗೂ ಪಾತ್ರವಾಗಿದೆ. ದೇಶದಲ್ಲಿ ಸೂರ್ಯೋಪಾಸನೆಯ ಪರಂಪರೆ ತನ್ನದೇ ಆದ ಇತಿಹಾಸವನ್ನು ಹೊಂದಿದೆ. ಕಾಶ್ಮೀರದಲ್ಲಿನ ಐತಿಹಾಸಿಕ ಸೂರ್ಯ ದೇಗುಲಗಳು, ಸೌರಾಷ್ಟ್ರದಂತಹ ಪ್ರಮುಖ ಪ್ರಾಂತ್ಯದ ಸ್ಥಾಪನೆಯ ಹೆಗ್ಗುರುತು ಸೂರ್ಯನನ್ನು ಕೇವಲ ಭೌತಿಕವಾಗಿ ಕಾಣದೆ ಸಾಂಸ್ಕೃತಿಕ ಪ್ರಭೆಯಾಗಿ ಕಾಣಲಾಗಿದೆ. ಸೂರ್ಯೋಪಾಸನೆಯ ಸಾಂಸ್ಕೃತಿಕ ಪರಂಪರೆ ಹೀಗೆ ಸಾಗಿಬಂದು 21ನೇ ಶತಮಾನದಲ್ಲೂ ಪ್ರವಹಿಸುತ್ತಿದೆ. ಇಂದು ವಿಶ್ವ ಮಾನ್ಯವಾಗಿರುವ ಶರೀರ, ಮನಸ್ಸು, ಚಿತ್ತದ ಸಮನ್ವಯಕ್ಕೆ ನಾಂದಿ ಹಾಡುತ್ತಿರುವ ಯೋಗ ಪರಂಪರೆಯಲ್ಲೂ ಸೂರ್ಯನನ್ನು ಧ್ಯಾನಿಸುವ ಪರಿಪಾಠವಿದೆ. ಇಂತಹ ಸೂರ್ಯ ಭುವಿಗೆ ಬೆಳಕನ್ನು ನೀಡಿ ಸಕಲ ಚರಾಚರ ಜೀವರಾಶಿಗಳ ಕ್ರಿಯಾಶೀಲತೆಗೂ ಕಾರಣನಾಗಿದ್ದಾನೆ. ಸೂರ್ಯ ಹೊರಸೂಸುವ ಬೆಳಕಿನ ಕಿರಣಗಳ ಶಕ್ತಿಯ ಮೂಲಕ ಸಸ್ಯಗಳು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಮೂಲಕ ಇತರೆ ಪ್ರಾಣಿಗಳ ಅನ್ನಾಹಾರಕ್ಕೂ ಕಾರಣವಾಗಿವೆ. ಹೀಗೆ ಸೂರ್ಯನ ಕಿರಣಗಳ ಶಕ್ತಿಯನ್ನು ಸೌರ ಫಲಕಗಳ ಮೂಲಕ ಕಾಪಿಟ್ಟು ಅದನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುವ ತಂತ್ರಜ್ಞಾನ 21ನೇ ಶತಮಾನದ

0: ಹಸಿರು ಇಂಧನ ಶಕ್ತಿಯ ಮೂಲಧಾರೆಯಾಗಿ ಕಾಣಬಹುದಾದ ಸೌರಶಕ್ತಿ. ಜವಾಹರ್ಲಾಲ್ ನೆಹರು ರಾಷ್ಟ್ರೀಯ ಸೌರಶಕ್ತಿ ಅಭಿಯಾನ 2010ರಲ್ಲಿ ದೇಶದಲ್ಲಿ ಮೊತ್ತ ಮೊದಲ ಬಾರಿಗೆ ಆರಂಭಗೊಂಡಿತು. ಇದರಲ್ಲಿ ಮೂರು ಪ್ರಮುಖ ಹಂತಗಳನ್ನು ನಾವು ಗಮನಿಸಬಹುದಾಗಿದೆ. 2010ರಿಂದ 2013ರವರೆಗೆ ಪ್ರಥಮ ಹಂತ, 2013ರಿಂದ 2017ರವರೆಗೆ ಎರಡನೇ ಹಂತ, 2017ರಿಂದ 2022ರವರೆಗೆ ಮೂರನೇ ಹಂತ. ಮೂರನೇ ಹಂತದಲ್ಲಿ ದೇಶದಲ್ಲಿ ಒಟ್ಟು 100 ಗಿಗಾವ್ಯಾಟ್ ಸೌರಶಕ್ತಿ ವಿದ್ಯುತ್ ಉತ್ಪಾದನೆಯ ನಿಟ್ಟಿನಲ್ಲಿ ಸಾಮರ್ಥ್ಯ ಹೆಚ್ಚಳದ ಮೈಲುಗಲ್ಲನ್ನು ಕಾಣಬಹುದಾಗಿದೆ. ಅಭಿಯಾನದ ಅಡಿಯಲ್ಲಿ ಮೆಗಾ ಸೋಲಾರ್ ಪಾರ್ಕ್ಗಳ ಮೂಲಕ ಗ್ರಿಡ್ಗಳಿಗೆ ವಿದ್ಯುತ್ ಹರಿಸುವುದು, ನಂತರ ವಿಕೇಂದ್ರೀಕರಣದ ಮೂಲಕ ಜನಸ್ನೇಹಿ ಹಾಗೂ ಪಿಎಂ ಕುಸುಮ್ ಯೋಜನೆ ಮೂಲಕ ಕೃಷಿ ಸ್ನೇಹಿಯಾಗಿಸಿ ಸೋಲಾರ್ ಪಂಪ್ಸೆಟ್ಗಳಿಗೆ ಸೌರ ವಿದ್ಯುತ್ ಪೂರೈಕೆ ವ್ಯವಸ್ಥೆಯನ್ನು ಅನುಷ್ಠಾನಗೊಳಿಸುವುದು, ಮೂರನೇ ಹಂತದಲ್ಲಿ ಸ್ಥಳೀಯವಾಗಿ ಸೌರ ವಿದ್ಯುತ್ ಶಕ್ತಿ ಸಂಗ್ರಹಕ್ಕೆ ಅಗತ್ಯವಾದ ಸೌರ ಫಲಕ ಬ್ಯಾಟರಿಗಳ ಅಗತ್ಯವಾದ ಕಚ್ಚಾ ವಸ್ತುಗಳ ಉತ್ಪಾದನೆ ಹಾಗೂ ನಿರ್ಮಾಣವನ್ನು ಮಾಡುವುದು ಸೇರಿದೆ. ವರ್ಷದ 250ರಿಂದ 300 ದಿನವೂ ಸೂರ್ಯನ ಬೆಳಕು ಪ್ರಖರವಾಗಿರುವ ಉತ್ತರ ಭಾರತದ ಗುಜರಾತ್, ರಾಜಸ್ಥಾನ, ಮಹಾರಾಷ್ಟ್ರ, ದಕ್ಷಿಣ ಭಾರತದ ಕರ್ನಾಟಕ, ತಮಿಳುನಾಡು ರಾಜ್ಯಗಳಲ್ಲಿ ಮರುಬಳಕೆ ಇಂಧನ ಮೂಲವಾದ ಸೌರಶಕ್ತಿಗೆ ಹೆಚ್ಚಿನ ಒತ್ತು ನೀಡಲಾಗಿದೆ. ರಾಷ್ಟ್ರೀಯ ಯೋಜನೆಗಳಾದ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ಹಾಗೂ ಪಿಎಂ ಕುಸುಮ್ ಯೋಜನೆಗಳು ಸೌರಶಕ್ತಿಯ ವಿಕೇಂದ್ರೀಕರಣದ ಮೂಲಕ ಹೆಚ್ಚು ಪರಿಣಾಮಕಾರಿಯಾಗಿ ಬಳಕೆಯಾಗುತ್ತಿವೆ. ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜಲಿ ಯೋಜನೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾಗಿದೆ. 2024 ಫೆಬ್ರವರಿ 15ರಂದು ಪ್ರಧಾನಮಂತ್ರಿ ಈ ಯೋಜನೆಗೆ ಚಾಲನೆ ನೀಡಿದರು. 2024-25 ಸಾಲಿನ ಆಯವ್ಯಯದಲ್ಲಿ ಕೇಂದ್ರ ಸರ್ಕಾರ ಈ ಯೋಜನೆಗೆ ಒಟ್ಟು 75,000 ಕೋಟಿ ರೂಪಾಯಿಗಳನ್ನು ಮೀಸಲಿರಿಸಿದೆ. ಒಟ್ಟು 1 ಕೋಟಿ ಮನೆಗಳ ಮೇಲ್ಛಾವಣಿಗಳ ಮೇಲೆ ಸೌರ ಫಲಕಗಳನ್ನು ಅಳವಡಿಸಿ ಪ್ರತಿ ತಿಂಗಳು 300 ಯೂನಿಟ್ ಉಚಿತ ಸೌರಶಕ್ತಿಯನ್ನು ಉತ್ಪಾದಿಸಿ ಪೂರೈಸುವ ಗುರಿ ಹೊಂದಿದೆ. ಈ ಪಿಎಂಎಸ್ಜಿ ಯೋಜನೆಯಡಿ ಸೌರ ಫಲಕವನ್ನು ಅಳವಡಿಸುವ ಪ್ರತಿ ಫಲಾನುಭವಿಗಳಿಗೆ ಒಂದು ಬಾರಿಗೆ ನಿಗದಿತ ಸಬ್ಸಿಡಿ ಹಣವನ್ನು ಅವರ ಖಾತೆಗಳಿಗೆ ವರ್ಗಾಯಿಸಲಾಗುತ್ತದೆ. ನಗರ ಸ್ಥಳೀಯಾಡಳಿತ ಸಂಸ್ಥೆಗಳು ಹಾಗೂ ಗ್ರಾಮ ಪಂಚಾಯಿತಿ ಕಟ್ಟಡಗಳ ಮೇಲೂ ಸೌರ ವಿದ್ಯುತ್ ಫಲಕಗಳನ್ನು ಅಳವಡಿಸಿ ಸೌರ ವಿದ್ಯುತ್ ಬಳಕೆಯನ್ನು ಉತ್ತೇಜಿಸಲಾಗುತ್ತಿದೆ. ಈ ಯೋಜನೆಯು ವರಮಾನ ಹೆಚ್ಚಳ, ವಿದ್ಯುತ್ ಶಕ್ತಿ ಶುಲ್ಕವನ್ನು ಕಡಿಮೆಗೊಳಿಸುವುದು ಸೇರಿದಂತೆ ಉದ್ಯೋಗಾವಕಾಶದ ಗುರಿಯನ್ನು ಹೊಂದಿದೆ. 0-150 ಯೂನಿಟ್ ವಿದ್ಯುತ್ ಉತ್ಪಾದನೆಯ 1-2 ಕಿಲೋವ್ಯಾಟ್ ಸಾಮರ್ಥ್ಯದ ಸೌರ ಫಲಕಗಳ ಅಳವಡಿಕೆಗೆ 30,000-60,000 ರೂಪಾಯಿ ಸಬ್ಸಿಡಿ ಸಹಾಯ, 150-300 ಯೂನಿಟ್ ಸೌರ ವಿದ್ಯುತ್ ಉತ್ಪಾದನೆಯ 2-3 ಕಿಲೋವ್ಯಾಟ್ ಸೌರ ಫಲಕಗಳ ಅಳವಡಿಕೆಗೆ 60,000-78,000 ರೂಪಾಯಿಗಳವರೆಗೆ ಸಬ್ಸಿಡಿ ಹಾಗೂ 300 ಯೂನಿಟ್ಗಿಂತ ಹೆಚ್ಚಿನ ಸೌರ ವಿದ್ಯುತ್ ಉತ್ಪಾದಿಸುವ 3 ಕಿಲೋವ್ಯಾಟ್ ಸಾಮರ್ಥ್ಯದ ಘಟಕ ಯೋಜನೆಗೆ 78,000ಕ್ಕಿಂತ ಹೆಚ್ಚಿನ ಸಬ್ಸಿಡಿ ಮೊತ್ತವನ್ನು ಸರ್ಕಾರ ಭರಿಸುತ್ತದೆ. registration.pmsuryaghar.gov.in ಜಾಲತಾಣದ ಮೂಲಕ ನೋಂದಾಯಿಸಿಕೊಂಡಲ್ಲಿ ನೋಂದಣಿಕಾರರ ಮಾಹಿತಿ ಅರ್ಹತೆಯನ್ನು ಗಮನಿಸಿ ಸ್ಥಳೀಯ ನೋಂದಾಯಿತ ಸೋಲಾರ್ ಕಂಪನಿಯಿಂದ ಸೋಲಾರ್ ಮೇಲ್ಛಾವಣಿಯ ಅಳವಡಿಕೆ ಆಗುತ್ತದೆ. ಈ ಯೋಜನೆಯಡಿ ಹೆಚ್ಚುವರಿ ವಿದ್ಯುತ್ ಉತ್ಪಾದನೆ ಆದಲ್ಲಿ ಅದನ್ನು ಮಾರಾಟ ಮಾಡಿ ಲಾಭವನ್ನು ಪಡೆಯಬಹುದಾಗಿದೆ. ಕರ್ನಾಟಕ ರಾಜ್ಯದಲ್ಲಿ ಒಟ್ಟು 14,151 ಮನೆಗಳ ಮೇಲ್ಛಾವಣಿಗಳ ಮೇಲೆ ಸೌರ ವಿದ್ಯುತ್ ಫಲಕಗಳನ್ನು ಅಳವಡಿಸಲಾಗಿದೆ. 22,313 ಕುಟುಂಬಗಳು ಇದರ ಪ್ರಯೋಜನ ಪಡೆಯುತ್ತಿವೆ. ಈ ಯೋಜನೆಗಾಗಿ ಒಟ್ಟು 62,000 ಅರ್ಜಿಗಳು ಸ್ವೀಕೃತಗೊಂಡಿವೆ. ಈ ಯೋಜನೆಯ ಪ್ರಮುಖ ಅಂಶಗಳು ಹೀಗಿವೆ. ಮನೆಯ ಛಾವಣಿಯ ಮೇಲೆ ಸೌರ ಫಲಕ ಅಳವಡಿಕೆಗೆ ಸರ್ಕಾರದಿಂದ ಸಹಾಯಧನ ಸಿಗಲಿದೆ. ಸೌರ ವಿದ್ಯುತ್ ಘಟಕ ಸ್ಥಾಪನೆಗೆ ಕಡಿಮೆ ಸಾಲ ಸೌಲಭ್ಯಗಳು, ತಿಂಗಳಿಗೆ 300 ಯೂನಿಟ್ನಷ್ಟು ಉಚಿತ ವಿದ್ಯುತ್ ಲಭ್ಯತೆ, ಹೆಚ್ಚುವರಿ ವಿದ್ಯುತ್ ಮಾರಾಟ ಮಾಡಿದಲ್ಲಿ ವಾರ್ಷಿಕ 17,000 ರೂಪಾಯಿಗಳವರೆಗೆ ಹಣ ಗಳಿಸುವ ಸಾಧ್ಯತೆ.
1: ಪಿಎಂ ಸೂರ್ಯಘರ್ ಯೋಜನೆ ಕುರಿತು ಇದುವರೆಗೆ ಮಾಹಿತಿ ನೀಡಿದವರು ವಿವೇಕಾದಿತ್ಯ ಕನಿಯಾಲ್. ಪ್ರಗತಿ ಪಥ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

ಸೂರ್ಯೋದಯ ಅಂದ್ರೆ ಆಕಾಶವಾಣಿ ಸಂಗೀತ ಬರಬೇಕು. ಕಲಾವಿದರು ಅಂದ್ರೆ ಅವರು ಆಕಾಶವಾಣಿ ಜೊತೆನೆ ಬೆಳೆದಿರಬೇಕು. ಸಂಗೀತ ಇರಲಿ, ಸಾಹಿತ್ಯ ಇರಲಿ, ನಾಟಕ ಇರಲಿ, ಚಿತ್ರಗೀತೆ ಆಗಲಿ, ಪ್ರಧಾನಿಗಳ ಭಾಷಣ ಆಗಲಿ, ಸೇವೆ ಸವಲತ್ತು, ಸುದ್ದಿ ವಿಶೇಷ, ಹಬ್ಬ ಹರಿದಿನ ಏನೇ ಇರಲಿ, ಹಲವು ದಶಕಗಳಿಂದ ಆಕಾಶವಾಣಿ ಸಾಥಿಯಾಗಿದೆ, ಘಟನೆಗಳಿಗೆ ಸಾಕ್ಷಿಯಾಗಿದೆ. ಆಕಾಶವಾಣಿಯ ಬೃಹತ್ ಧ್ವನಿ ಕೋಶ ಅದು ಭಾರತ ದೇಶ. ಆಕಾಶವಾಣಿ ಸದಾ ನಿಮ್ಮೊಂದಿಗೆ.

0: ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಮೂರು ರಾಷ್ಟ್ರಗಳ ಭೇಟಿಯ ಭಾಗವಾಗಿ ಇಂಡೋನೇಷ್ಯಾಗೆ ಪ್ರಧಾನಿ ನರೇಂದ್ರ ಮೋದಿ ಪ್ರವಾಸ. ಬಿಹಾರ್, ಗುಜರಾತ್, ಮಧ್ಯಪ್ರದೇಶ ಉಪಚುನಾವಣೆ ಅಧಿಸೂಚನೆ ಹೊರಡಿಸಿದ ಚುನಾವಣಾ ಆಯೋಗ. ಅಸ್ಸಾಂನ ಗುವಾಹಟಿಯಲ್ಲಿ ಇಂದಿನಿಂದ ಬ್ರಿಕ್ಸ್ ರಾಷ್ಟ್ರಗಳ ಮಾದಕ ವಸ್ತು ನಿಯಂತ್ರಣ ಸಂಸ್ಥೆಗಳ ಮುಖ್ಯಸ್ಥರ ಸಭೆ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ಮೆಕ್ಸಿಕೋ ವಿರುದ್ಧ ಗೆದ್ದು ಕ್ವಾರ್ಟರ್ ಫೈನಲ್ಗೆ ಲಗ್ಗೆ ಇಟ್ಟ ಇಂಗ್ಲೆಂಡ್. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಇಂಡೋನೇಷ್ಯಾ, ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ 6 ದಿನಗಳ ಭೇಟಿಯ ಹಿನ್ನೆಲೆಯಲ್ಲಿ ಇಂದು ಇಂಡೋನೇಷ್ಯಾಗೆ ಪ್ರವಾಸ ಆರಂಭಿಸಿದ್ದಾರೆ. ನಿರ್ಗಮನಕ್ಕೂ ಮುನ್ನ ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ, ಈ ಭೇಟಿಯು ಭಾರತ ಇಂಡೋನೇಷ್ಯಾ ನಡುವೆ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಗಟ್ಟಿಗೊಳಿಸಲಿದೆ ಎಂದು ಹೇಳಿದ್ದಾರೆ. ಮೂರು ರಾಷ್ಟ್ರಗಳ ಪ್ರವಾಸದ ಮೊದಲ ಚರಣದಲ್ಲಿ ಪ್ರಧಾನಿಯವರು ಇಂದು ಇಂಡೋನೇಷ್ಯಾಗೆ ಭೇಟಿ ನೀಡಲಿದ್ದಾರೆ. ಗುರುದೇವ್ ರವೀಂದ್ರನಾಥ ಟ್ಯಾಗೂರರ ಭೇಟಿಯ ಶತಮಾನೋತ್ಸವದ ಅಂಗವಾಗಿ 15 ತಿಂಗಳ ಕಾರ್ಯಕ್ರಮವನ್ನು ಈ ಸಂದರ್ಭದಲ್ಲಿ ಇಂಡೋನೇಷ್ಯಾ ಆಚರಿಸಲಿದೆ. ಈ ಕುರಿತ ಕಾರ್ಯಕ್ರಮಗಳಿಗೆ ಪ್ರಧಾನಿ ಚಾಲನೆ ನೀಡಲಿದ್ದಾರೆ. ಇದೇ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಇಂಡೋನೇಷ್ಯಾ ಅಧ್ಯಕ್ಷ ಪ್ರಬೋವೋ ಸುಬಿಯಾಂಟೋ ಅವರೊಂದಿಗೆ ದ್ವಿಪಕ್ಷೀಯ ಚರ್ಚೆ ನಡೆಸಲಿದ್ದು, ಉಭಯ ದೇಶಗಳ ನಡುವೆ ಪಾಲುದಾರಿಕೆಯಲ್ಲಿ ಆಗಿರುವ ಪ್ರಗತಿಯನ್ನು ಪರಿಶೀಲಿಸಲಿದ್ದಾರೆ. ಬಿಹಾರ, ಗುಜರಾತ್ ಮತ್ತು ಮಧ್ಯಪ್ರದೇಶದ ಮೂರು ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಗೆ ಚುನಾವಣಾ ಆಯೋಗ ಇಂದು ಅಧಿಸೂಚನೆ ಹೊರಡಿಸಿದೆ. ಬಿಹಾರದ ಬಂಕಿಪುರ ಕ್ಷೇತ್ರ, ಗುಜರಾತ್ನ ಮಂಜಲ್ಪುರ ಕ್ಷೇತ್ರ ಮತ್ತು ಮಧ್ಯಪ್ರದೇಶದ ದಾಟಿಯಾ ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆಯಲಿದೆ. ಅಧಿಸೂಚನೆಯ ಪ್ರಕಾರ ಜುಲೈ 13ರವರೆಗೆ ನಾಮಪತ್ರಗಳನ್ನು ಸ್ವೀಕರಿಸಲಾಗುತ್ತದೆ ಮತ್ತು ಜುಲೈ 14ರಂದು ಪರಿಶೀಲನೆ ನಡೆಯಲಿದೆ. ಈ ಸ್ಥಾನಗಳಿಗೆ ಜುಲೈ 30ರಂದು ಮತದಾನ ನಡೆಯಲಿದೆ. ಬಿಹಾರದಲ್ಲಿ ಹಾಲಿ ಸದಸ್ಯ ನಿತಿನ್ ನಬೀನ್ ಅವರ ರಾಜೀನಾಮೆಯ ನಂತರ ಬಂಕಿಪುರ ಸ್ಥಾನಕ್ಕೆ ಉಪಚುನಾವಣೆ ಅಗತ್ಯವಾಗಿತ್ತು. ಗುಜರಾತ್ನಲ್ಲಿ ಯೋಗೇಶ್ ಭಾಯ್ ನರಮ್ ದಾಸ್ ಪಟೇಲ್ ಅವರ ನಿಧನದ ನಂತರ ಮಂಜಲ್ಪುರ ವಿಧಾನಸಭಾ ಕ್ಷೇತ್ರದಲ್ಲಿ ತೆರವಾಗಿದೆ. ಏತನ್ಮಧ್ಯೆ ಮಧ್ಯಪ್ರದೇಶದಲ್ಲಿ ರಾಜೇಂದ್ರ ಭಾರತಿಯವರ ಅನರ್ಹತೆಯಿಂದಾಗಿ ದಾಟಿಯಾ ಸ್ಥಾನ ತೆರವಾಗಿದೆ. ಭಾರತೀಯ ಜನಸಂಘದ ಸಂಸ್ಥಾಪಕ ಡಾ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರ 125ನೇ ಜನ್ಮ ವಾರ್ಷಿಕೋತ್ಸವ ಇಂದು. ಈ ಸಂದರ್ಭವನ್ನು ಗುರುತಿಸಲು ಕೇಂದ್ರ ಸಂಸ್ಕೃತಿ ಸಚಿವಾಲಯ ಪಶ್ಚಿಮ ಬಂಗಾಳ ಸರ್ಕಾರದ ಸಹಯೋಗದೊಂದಿಗೆ ಕೋಲ್ಕತ್ತಾದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿದೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಉಪರಾಷ್ಟಪತಿ ಭವನದಲ್ಲಿ ಡಾ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರಿಗೆ ಪುಷ್ಪನಮನ ಸಲ್ಲಿಸಿದರು. ಸಾಮಾಜಿಕ ಜಾಲತಾಣದಲ್ಲಿ ಉಪರಾಷ್ಟಪತಿಯವರು ಡಾ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ವಿಶಿಷ್ಟ ಶಿಕ್ಷಣ ತಜ್ಞ, ದಾರ್ಶನಿಕ ರಾಜಕಾರಣಿ ಮತ್ತು ರಾಷ್ಟ ನಿರ್ಮಾಪಕ ಮತ್ತು ಭಾರತದ ಶೈಕ್ಷಣಿಕ, ರಾಜಕೀಯ ಹಾಗೂ ಪ್ರಜಾಪ್ರಭುತ್ವ ಪಯಣದಲ್ಲಿ ಶಾಶ್ವತವಾದ ಛಾಪನ್ನು ಮೂಡಿಸಿದ್ದಾರೆ ಎಂದು ಹೇಳಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಡಾ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ 125ನೇ ಜನ್ಮದಿನಾಚರಣೆಯನ್ನು ಅವರಿಗೆ ಗೌರವ ಸಲ್ಲಿಸಿದ್ದಾರೆ. ಸಾಮಾಜಿಕ ಜಾಲತಾಣ

0: ಕಾರ್ಯಕ್ರಮದಲ್ಲಿ ಅವರು ಡಾ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ದೂರದೃಷ್ಟಿಯ ರಾಜಕಾರಣಿ, ವಿಶಿಷ್ಟ ವಿದ್ವಾಂಸ ಮತ್ತು ರಾಷ್ಟ ನಿರ್ಮಾಪಕರಾಗಿದ್ದರು. ಅವರು ರಾಷ್ಟ್ರದ ಏಕತೆಯನ್ನು ಕಾಪಾಡಲು, ಪ್ರಜಾಪ್ರಭುತ್ವ ಸಂಸ್ಥೆಗಳನ್ನು ಬಲಪಡಿಸಲು ಮತ್ತು ರಾಷ್ಟೀಯ ಏಕೀಕರಣದ ಉದ್ದೇಶವನ್ನು ಮುನ್ನಡೆಸಲು ತಮ್ಮ ಜೀವನವನ್ನು ಮುಡುಪಾಗಿಟ್ಟಿದ್ದರು ಎಂದು ಹೇಳಿದ್ದಾರೆ. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾ ಎಲ್ ಮುರುಗನ್ ಅವರು ಇಂದು ಸಂಸತ್ನ ಸೆಂಟ್ರಲ್ ಹಾಲ್ನಲ್ಲಿ ಡಾ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಪುತ್ಥಳಿಗೆ ಪುಷ್ಪನಮನ ಸಲ್ಲಿಸಿದರು. ಬ್ರಿಕ್ಸ್ ರಾಷ್ಟಗಳ ಮಾದಕ ವಸ್ತು ನಿಯಂತ್ರಣ ಸಂಸ್ಥೆಗಳ ಮುಖ್ಯಸ್ಥರ ಎರಡು ದಿನಗಳ ಸಭೆಯು ಇಂದಿನಿಂದ ಅಸ್ಸಾಂನ ಗುವಾಹಟಿಯಲ್ಲಿ ಆರಂಭವಾಗಲಿದೆ. ಈ ಸಭೆಗೆ ಭಾರತ ಆತಿಥ್ಯ ವಹಿಸಲಿದೆ. ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಮಾದಕ ವಸ್ತು ನಿಯಂತ್ರಣ ಸಂಸ್ಥೆಗಳ ಮುಖ್ಯಸ್ಥರು ಹಾಗೂ ಹಿರಿಯ ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗವಹಿಸಲಿದ್ದು, ಸಂಸ್ಥೆಗಳ ನಡುವಿನ ನಿರಂತರ ಸಹಕಾರವನ್ನು ಬಲಪಡಿಸುವುದು ಮತ್ತು ಕಾರ್ಯಾಚರಣಾ ಮಟ್ಟದಲ್ಲಿ ಇನ್ನಷ್ಟು ಸಮನ್ವಯ ಸಾಧಿಸುವುದು ಇದರ ಪ್ರಮುಖ ಉದ್ದೇಶವಾಗಿದೆ ಎಂದು ಕೇಂದ್ರ ಗೃಹ ಸಚಿವಾಲಯ ತಿಳಿಸಿದೆ. ಕಾರ್ಯಾಚರಣಾ ಸಮನ್ವಯ ಬಲಪಡಿಸುವಿಕೆ, ಗುಪ್ತಚರ ಮಾಹಿತಿ ವಿನಿಮಯ, ಸಾಮರ್ಥ್ಯ ಅಭಿವೃದ್ಧಿ ಹಾಗೂ ಮಾದಕ ವಸ್ತುಗಳಿಗೆ ಸಂಬಂಧಿಸಿದ ಹೊಸ ಸವಾಲುಗಳನ್ನು ಎದುರಿಸಲು ಜಂಟಿ ಕಾರ್ಯತಂತ್ರ ರೂಪಿಸುವ ಕುರಿತು ಚರ್ಚೆ ನಿರೀಕ್ಷಿಸಲಾಗಿದೆ. ಭಾರತದ ಅಧ್ಯಕ್ಷತೆಯಲ್ಲಿ ಎರಡು ದಿನಗಳ ಬ್ರಿಕ್ಸ್ ಮಹಿಳಾ ಕಾರ್ಯಪಡೆ ಸಭೆ ಕೇರಳದ ಕೊಚ್ಚಿಯಲ್ಲಿ ಇಂದಿನಿಂದ ಆರಂಭವಾಗಲಿದೆ. ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಹಿರಿಯ ಸರ್ಕಾರಿ ಅಧಿಕಾರಿಗಳು ಒಟ್ಟಾಗಿ ಸೇರಿ ಎಲ್ಲಾ ವಲಯಗಳಲ್ಲಿ ಮಹಿಳಾ ಸಬಲೀಕರಣ ಮತ್ತು ಮಹಿಳಾ ನೇತೃತ್ವದ ಅಭಿವೃದ್ಧಿಗೆ ಸಂಬಂಧಿಸಿದ ಪ್ರಮುಖ ವಿಷಯಗಳ ಕುರಿತು ಚರ್ಚಿಸಲಿದ್ದಾರೆ ಎಂದು ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ತಿಳಿಸಿದೆ. ಮಹಿಳಾ ಕಾರ್ಯಪಡೆ ಸಭೆಯು ಸದಸ್ಯ ರಾಷ್ಟಗಳಿಗೆ ಮಹಿಳಾ ನೇತೃತ್ವದ ಅಭಿವೃದ್ಧಿಯನ್ನು ಮುನ್ನಡೆಸುವ ನಿಟ್ಟನಲ್ಲಿ ಒಮ್ಮತವನ್ನು ಮೂಡಿಸಲು ಅವಕಾಶ ಒದಗಿಸುತ್ತದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ಇಂದು ನವದೆಹಲಿಯಲ್ಲಿ ನಡೆಯಲಿರುವ ಕೇಂದ್ರ ಸಹಕಾರ ಸಚಿವಾಲಯದ 5ನೇ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಸಹಕಾರದಿಂದ ಸಮೃದ್ಧಿ ಪರಿಶೀಲನೆಗೆ ಅನುಗುಣವಾಗಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಈ ಸಂದರ್ಭದಲ್ಲಿ ಅಮಿತ್ ಶಾ ಅವರು 232 ಧ್ಯಾನ ಸಂಗ್ರಹ ಗೋದಾಮುಗಳ ಉದ್ಘಾಟನೆ, ಸಹಕಾರ ವನಕ್ಕೆ ಭೂಮಿಪೂಜೆ ಸೇರಿದಂತೆ ಹಲವು ಮಹತ್ವದ ಯೋಜನೆಗಳ ಶಂಕುಸ್ಥಾಪನೆ ಹಾಗೂ ಉದ್ಘಾಟನೆ ನೆರವೇರಿಸಲಿದ್ದಾರೆ. ಸ್ವಿಜರ್ಲೆಂಡ್ನ ಜಿನಿವಾದಲ್ಲಿ ಇಂದಿನಿಂದ 3 ದಿನ ನಡೆಯಲಿರುವ ಗ್ರಾಹಕರ ಸಂರಕ್ಷಣಾ ಕಾನೂನು ಮತ್ತು ನೀತಿ ಕುರಿತ ತಜ್ಞರ ಅಂತರ ಸರ್ಕಾರಿ ಗುಂಪಿನ 9ನೇ ಸಭೆಯ ಅಧ್ಯಕ್ಷತೆಯನ್ನು ಭಾರತ ವಹಿಸಲಿದೆ. ಈ ಸಭೆಯಲ್ಲಿ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟಗಳು, ಅಂತಾರಾಷ್ಟೀಯ ಸಂಸ್ಥೆಗಳು, ಗ್ರಾಹಕರ ಸಂರಕ್ಷಣಾ ಪ್ರಾಧಿಕಾರಗಳು, ಶಿಕ್ಷಣ ತಜ್ಞರು ಸೇರಿದಂತೆ ಸಂಬಂಧಿತರು ಭಾಗವಹಿಸಿ ಗ್ರಾಹಕರ ಸಂರಕ್ಷಣಾ ಕಾನೂನು ಮತ್ತು ನೀತಿಗೆ ಸಂಬಂಧಿಸಿದ ವಿಷಯಗಳ ಕುರಿತು ಚರ್ಚಿಸಲಿದ್ದಾರೆ. ಗ್ರಾಹಕರ ಸಂರಕ್ಷಣಾ ಕಾನೂನು ಮತ್ತು ನೀತಿ ಕುರಿತ ಸಹಕಾರ ಹಾಗೂ ಸಂವಾದಕ್ಕೆ ಈ ಅಂತರ ಸರ್ಕಾರಿ ತಜ್ಞರ ಗುಂಪು ಪ್ರಮುಖ ವೇದಿಕೆಯಾಗಿದೆ. ಗ್ರಾಹಕ ವ್ಯವಹಾರಗಳ ಇಲಾಖೆಯ ಕಾರ್ಯದರ್ಶಿ ನಿಧಿ ಖರೆ ಈ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಗ್ರಾಹಕರಿಗೆ ಮಾಹಿತಿ ಮತ್ತು ಜಾಗೃತಿ, ಸುಸ್ಥಿರ ಬಳಕೆ, ಜಾಗತಿಕ ಮಾರುಕಟ್ಟೆಗಳಲ್ಲಿ ಗ್ರಾಹಕರ ಸಂರಕ್ಷಣಾ ಕಾನೂನುಗಳ ಅನುಷ್ಠಾನ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಚರ್ಚೆ ನಡೆಯಲಿದೆ. ಉಕ್ರೇನ್ ರಾಜಧಾನಿ ಕೈವ್ ಮೇಲೆ ಇಂದು ಬೆಳಗ್ಗೆ ರಷ್ಯಾ ಕ್ಷಿಪಣಿ ದಾಳಿ ನಡೆಸಿದೆ. ಟರ್ಕಿಯಲ್ಲಿ ನಡೆಯಲಿರುವ ಪ್ರಮುಖ ನ್ಯಾಟೋ ಶೃಂಗಸಭೆಗೆ 1 ದಿನ ಮೊದಲು ಈ ದಾಳಿ ಸಂಭವಿಸಿದೆ. ಈ ಶೃಂಗಸಭೆಯಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾಗವಹಿಸುವ ನಿರೀಕ್ಷೆ ಇದೆ. ದಾಳಿಯಲ್ಲಿ ರಷ್ಯಾ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು, ಕ್ರೂಸ್ ಕ್ಷಿಪಣಿಗಳು ಮತ್ತು ಡ್ರೋನ್ಗಳನ್ನು ಬಳಸಿದೆ ಎಂದು ಉಕ್ರೇನ್ ವಾಯುಪಡೆ ಹೇಳಿದೆ. ಇರಾನ್ನ ಮಾಜಿ ಸರ್ವೋಚ್ಚ ನಾಯಕ ಆಯತುಲ್ಲಾ ಸೈಯದ್ ಅಲಿ ಖಮೇನಿ ಅವರ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ಭಾರತ ಸರ್ಕಾರ ಮತ್ತು ಭಾರತೀಯರಿಗೆ ಇರಾನ್ ರಾಯಭಾರ ಕಚೇರಿ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದೆ. ಇದು ಉಭಯ ದೇಶಗಳ ನಡುವಿನ ಆಳವಾದ

0: ಐತಿಹಾಸಿಕ ಸಾಂಸ್ಕೃತಿಕ ಮತ್ತು ಮಾನವ ಬಾಂಧವ್ಯವನ್ನು ಪ್ರತಿಬಿಂಬಿಸುತ್ತದೆ. ಅಂತ್ಯಕ್ರಿಯೆಯಲ್ಲಿ ಭಾರತದ ನಾಯಕರು, ಸಂಸತ್ ಸದಸ್ಯರು, ವಿದ್ವಾಂಸರು ಮತ್ತು ವಿವಿಧ ಧರ್ಮಗಳ ಪ್ರತಿನಿಧಿಗಳ ಉಪಸ್ಥಿತಿಯು ಎರಡೂ ರಾಷ್ಟಗಳ ನಡುವಿನ ದೀರ್ಘಕಾಲದ ಸಂಬಂಧವನ್ನು ಪ್ರತಿಬಿಂಬಿಸುತ್ತದೆ ಎಂದು ಇರಾನ್ ರಾಯಭಾರ ಕಚೇರಿ ಹೇಳಿದೆ. ಮೆಕ್ಸಿಕೋ ನಗರದಲ್ಲಿ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ 16ರ ಸುತ್ತಿನಲ್ಲಿ ಪಂದ್ಯದಲ್ಲಿ ಮೆಕ್ಸಿಕೋ ವಿರುದ್ಧ 3-2 ಅಂತರದ ಜಯ ಸಾಧಿಸುವ ಮೂಲಕ ಇಂಗ್ಲೆಂಡ್ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ ಇಟ್ಟಿದೆ. ಇದಕ್ಕೂ ಮುನ್ನ ನಿನ್ನೆ ರಾತ್ರಿ ನಡೆದ 16ರ ಸುತ್ತಿನಲ್ಲಿ ಮತ್ತೊಂದು ಪಂದ್ಯದಲ್ಲಿ 5 ಬಾರಿಯ ವಿಶ್ವ ಚಾಂಪಿಯನ್ ಬ್ರೆಜಿಲ್ ತಂಡ ನಾರ್ವೆ ವಿರುದ್ಧ 2-1 ಗೋಲುಗಳಿಂದ ಪರಾಭವಗೊಂಡಿದೆ. ನಾರ್ವೆ ಪರ ಎರ್ಲಿಂಗ್ ಹಾಲ್ಯಾಂಡ್ 2 ಗೋಲು ಗಳಿಸಿದರು. ಇನ್ನೊಂದೆಡೆ ಬ್ರೆಜಿಲ್ನ ಅನುಭವಿ ಆಟಗಾರ ನೇಮರ್ ಜೂನಿಯರ್ ಅಂತಾರಾಷ್ಟೀಯ ಫುಟ್ಬಾಲ್ನಿಂದ ನಿವೃತ್ತಿ ಘೋಷಿಸಿದ್ದಾರೆ. ಅವರು ಬ್ರೆಜಿಲ್ ತಂಡದ ಪ್ರಮುಖ ಆಟಗಾರರಾಗಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 3 ರಾಷ್ಟಗಳ ಭೇಟಿಯ ಭಾಗವಾಗಿ ಇಂಡೋನೇಷ್ಯಾಗೆ ಪ್ರಧಾನಿ ನರೇಂದ್ರ ಮೋದಿ ಪ್ರವಾಸ. ಬಿಹಾರ್, ಗುಜರಾತ್, ಮಧ್ಯಪ್ರದೇಶ ಉಪಚುನಾವಣೆ ಅಧಿಸೂಚನೆ ಹೊರಡಿಸಿದ ಚುನಾವಣಾ ಆಯೋಗ. ಅಸ್ಸಾಂನ ಗುವಾಹಟಿಯಲ್ಲಿ ಇಂದಿನಿಂದ ಬ್ರಿಕ್ಸ್ ರಾಷ್ಟಗಳ ಮಾದಕ ವಸ್ತು ನಿಯಂತ್ರಣ ಸಂಸ್ಥೆಗಳ ಮುಖ್ಯಸ್ಥರ ಸಭೆ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ ಮೆಕ್ಸಿಕೋ ವಿರುದ್ಧ ಗೆದ್ದು ಕ್ವಾರ್ಟರ್ ಫೈನಲ್ಗೆ ಲಗ್ಗೆ ಇಟ್ಟ ಇಂಗ್ಲೆಂಡ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ಇದೀಗ ಜನಪದ ಸಂಗೀತ ಕಾರ್ಯಕ್ರಮ.
2: ಸಮಯಕ್ಕೆ ಸರಿಯಾಗಿ ಬಿತ್ತನೆ ಮಾಡಿದ್ರೆ ನಿಮಗೆ ಭರ್ಜರಿ ಫಸಲು ಗ್ಯಾರಂಟಿ.
3: ಗುರುಗಳೇ, ರೈತನಿಗಿಂತ ಬೇಸಾಯದ ಬಗ್ಗೆ ಬೇರೆ ಯಾರಿಗೆ ಚೆನ್ನಾಗಿ ಗೊತ್ತು ಹೇಳಿ? ಸರಿಯಾದ ಸಮಯಕ್ಕೆ ಬೀಜಗಳ ಬಿತ್ತನೆ ಮಾಡಲಾಗಿದೆ.
2: ನಾನು ಬೆಳೆ ಬೆಳೆಯುವ ಬೀಜಗಳ ಬಗ್ಗೆ ಮಾತಾಡ್ತಾ ಇಲ್ಲ, ನಾನು NPS ಸಂಚಯ್ ಬಗ್ಗೆ ಮಾತಾಡ್ತಾ ಇದ್ದೀನಿ.
3: ಗುರುಗಳೇ, NPS ಸಂಚಯ್ ಹಂಗಂದ್ರೇನು?
2: NPS ಸಂಚಯ್ ಭಾರತ ಸರ್ಕಾರದ ಪ್ರಾಧಿಕಾರವಾದ PFRDA ನಡೆಸುವ ಪಿಂಚಣಿ ಯೋಜನೆಯಾಗಿದೆ. ಕೇವಲ 250 ರೂಪಾಯಿಯೊಂದಿಗೆ ನಿಮ್ಮ ಖಾತೆಯನ್ನ ತೆರೆಯಿರಿ ಮತ್ತು ಕೊಡುಗೆ ನೀಡುವುದನ್ನ ಮುಂದುವರಿಸಿ. ನಿಮ್ಮ ವೃದ್ಧಾಪ್ಯದಲ್ಲಿ ನಿಮಗೆ ಮಾಸಿಕ ಪಿಂಚಣಿ ಸಿಗುತ್ತೆ. ಇಂದು NPS ಸಂಚಯ್ನಲ್ಲಿ ಉಳಿತಾಯವನ್ನು ಪ್ರಾರಂಭಿಸಿ ಮತ್ತು ನಿಮ್ಮ ಭವಿಷ್ಯವನ್ನು ಸುರಕ್ಷಿತಗೊಳಿಸಿ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರ ಅಥವಾ ನಿಮ್ಮ ಬ್ಯಾಂಕ್ ಅನ್ನು ಸಂಪರ್ಕಿಸಿ. NPS ಸಂಚಯನೊಂದಿಗೆ ಭವಿಷ್ಯಕ್ಕೆ ಸಿದ್ಧರಾಗಿರಿ.
4: ಶ್ರೋತೃ ಬಾಂಧವರೇ, ಪ್ರತಿ ಬುಧವಾರ ಬೆಳಿಗ್ಗೆ 6:35 ಪ್ರಸಾರವಾಗುತ್ತಿದೆ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಸುಬೋಧ ಸಮಾಲೋಚನೆ. ಪ್ರಾಯೋಜಕರು ವಿವೇಕಾನಂದ ಶಿಕ್ಷಣ ಸಂಸ್ಥೆ, ಬಿಳಿಗಿ.
1: ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಅಥಣಿ ತಾಲೂಕು ಸೊಟ್ಟಟ್ಟಿಯ ಮಲ್ಲಪ್ಪ ಗುರುಬಸಪ್ಪ ಮಾಳಿ ಮತ್ತು ಸಂಗಡಿಗರಿಂದ ಹಂತಿಪದ.

ಎನ್ನಪ್ಪತ್ತ ಕಡಿಬೇಕೋ ಇಪ್ಪತ್ತವಪ್ಪತ್ತ ಅನಬ್ಯಾಡೋ ಪದಮಣ್ಣ ಗಂಟ ಹಾಕುವ ಎಸೇಳ ಇಪ್ಪತ್ತವಪ್ಪತ್ತ ಅನಬ್ಯಾಡೋ ಪದಮಣ್ಣ ಗಂಟ

0: ಕಣ್ಣ ಮತ್ತಾನ ಸಜ ತರಬೇಕೋ ಕೂರಿಗೊಂದೊಂದ ಬೇಕ ಬುಕ್ಕದ ಕೋಲನ ಬೇಕ ಅಕ್ಕಡಿ ಹಾಕೋದು ಮರಿಬ್ಯಾಡೋ.
1: ಹಂತಿ ಪದ ಆಲಿಸುತ್ತಿರುವಿರಿ.
0: ಅಕ್ಕನ ಕ್ವಾಟತೆ ಉಕ್ಕಲಿ ಮನಗೋಳೆ ಅಂತ ಪುರ ತೆಳಗ ಬರಿಗೆಯ ಅಕ್ಕನ ಕ್ವಾಟತೆ ಉಕ್ಕಲಿ ಮನಗೋಳೆ ಅಂತ ಪುರ ತೆಳಗ ಬರಿಗೆಯ ಅಂತಪುರ ತೆಳಗ ಬರೆಗೆ ಗೌಡನ ಮಗಳು ಪದ್ಮಾತೆ ನಮ್ಮ ನೆಗೆಯಾಣ ಅಂತಪುರ ತೆಳಗ ಬರೆಗೆ ಗೌಡನ ಮಗಳು ಪದ್ಮಾತೆ ನಮ್ಮ ನೆಗೆಯಾಣ ಬಳಗಾರ ಬಂದನ ಮಳಿಗಾಗ ಎಳದಾನ ಚಂದ ಚಂದ ಬಳೆಯ ತಗದಾನ ಬಳಗಾರ ಬಂದನ ಮಳೆಗಾಗ ಎಳದಾನ ಚಂದ ಚಂದ ಬಳೆಯ ತಗದಾನ ಚಂದ ಚಂದ ಮೇ ಬಳೆಯ ತಗದನ ಬಳಗಾರಣ್ಣ ತವರಿಗೋಗಾಕೋ ಬಳಗಾರ

ಮುತ್ತಿನ ಪಡಸಲಿ ಬಂಗಾರ ಧನಪಟ ಯಾರ ಕೇಳಿದರ ಹೇಳ ಮುತ್ತಿನ ಪಡಸಲಿ ಬಂಗಾರ ಧನಪಟ ಯಾರ ಕೇಳಿದರ ಹೇಳಾರೋ.

ಅಕ್ಕ ತಂಗ್ಯರ ನಾವು ಒಂದ ಹೋಲಿಕಿದವರು ಸುತ್ತೂನು ಬಾರೆ ಸುರಗೆಯ ಅಕ್ಕ ತಂಗ್ಯರ ನಾವು ಒಂದ ಹೋಲಿಕಿದವರು

0: ದರದಾಗ ಹಚ್ಚುನು ಬಾರೆ ಅರಸೇನೋ.
1: ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಅಥಣಿ ತಾಲೂಕು ಸುಟ್ಟಟ್ಟಿಯ ಮಲ್ಲಪ್ಪ ಗುರುಬಸಪ್ಪ ಮಾಳಿ ಮತ್ತು ಸಂಗಡಿಗರಿಂದ ಹಂತಿಪದ ಕೇಳಿದಿರಿ. ಜನಪದ ಸಂಗೀತ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ಇದೀಗ ಚಿತ್ರಗೀತೆಗಳು.
2: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
1: ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಶ್ರೇಯಾ ಘೋಷಾಲ್ ಅವರು ಧ್ವನಿ ನೀಡಿರುವ ಪ್ಯಾರಿಸ್ ಪ್ರಣಯ ಚಿತ್ರದ ಗೀತೆ. ನಾಗತಿಹಳ್ಳಿ ಚಂದ್ರಶೇಖರ್ ವಿರಚಿತ ಈ ಗೀತೆಗೆ ಸಂಗೀತ ನೀಡಿದ್ದಾರೆ ಪ್ರಯೋಗ.

0: ಕೇಳುಗರೆ, ಇದೇ ಮಂಗಳವಾರ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ ಕಾರ್ಯಕ್ರಮ ಭಾಗವಹಿಸುತ್ತಾರೆ.
1: ನಾನು ಡಾಕ್ಟರ್ ಶಿವಕುಮಾರ್. ನಾನು ಎಸ್ಡಿಎಂ ವಿದ್ಯಾಲಯ ಮತ್ತು ಆಸ್ಪತ್ರೆಯಲ್ಲಿ ವೈದ್ಯಕೀಯ ವಿಭಾಗದಲ್ಲಿ ಸೀನಿಯರ್ ರೆಸಿಡೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಮಂಗಳವಾರ ಜುಲೈ 7ರಂದು ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಅಧಿಕ ರಕ್ತದೊತ್ತಡ ಅಂದರೆ ಹೈಪರ್ ಟೆನ್ಷನ್ ಮತ್ತು ಅದರ ಲಕ್ಷಣಗಳು, ತಡೆಗಟ್ಟುವಿಕೆ ಮತ್ತು ಚಿಕಿತ್ಸೆಯ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಣ.
0: ಪ್ರಶ್ನೆಗಳನ್ನು ಕೇಳಲು ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 2443414 2443414 ಹಾಗೂ 2443416. ಧಾರವಾಡದ ಎಸ್ಟಿಡಿ ಕೋಡ್ 0836.

ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆ. ಚಿತ್ರ ದೇವತಾ ಮನುಷ್ಯ. ಹಾಡಿದ ಕಲಾವಿದರು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಮಂಜುಳಾ ಗುರುರಾಜ್.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ರತ್ನಮಾಲಾ ಪ್ರಕಾಶ್ ಅವರ ಇವುಗಳ ಸ್ವರಗಳಲ್ಲಿ ಮೂಡಿಬರುತ್ತಿರುವ ಈ ಗೀತೆ ಏಳು ಸುತ್ತಿನ ಕೋಟೆ ಚಿತ್ರದ್ದು. ವಿ ಮನೋಹರ್ ಅವರ ಸಾಹಿತ್ಯಕ್ಕೆ ಎಲ್ ವೈದ್ಯನಾಥನ್ ಅವರ

0: ಕೇಳುಗರೆ, ಇದೇ ಮಂಗಳವಾರ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ ಕಾರ್ಯಕ್ರಮ ಭಾಗವಹಿಸುತ್ತಾರೆ.
1: ನಾನು ಡಾಕ್ಟರ್ ಶಿವಕುಮಾರ್. ನಾನು ಎಸ್ಡಿಎಂ ವಿದ್ಯಾಲಯ ಮತ್ತು ಆಸ್ಪತ್ರೆಯಲ್ಲಿ ವೈದ್ಯಕೀಯ ವಿಭಾಗದಲ್ಲಿ ಸೀನಿಯರ್ ರೆಸಿಡೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಮಂಗಳವಾರ ಜುಲೈ 7ರಂದು ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಅಧಿಕ ರಕ್ತದೊತ್ತಡ ಅಂದರೆ ಹೈಪರ್ ಟೆನ್ಷನ್ ಮತ್ತು ಅದರ ಲಕ್ಷಣಗಳು, ತಡೆಗಟ್ಟುವಿಕೆ ಮತ್ತು ಚಿಕಿತ್ಸೆಯ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಣ.
0: ಪ್ರಶ್ನೆಗಳನ್ನು ಕೇಳಲು ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 2443414 2443415 ಹಾಗೂ 2443416. ಧಾರವಾಡದ ಎಸ್ಟಿಡಿ ಕೋಡ್ 0836.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್ ಅವರ ಧ್ವನಿಯಲ್ಲಿ ಕೇಳಿ ಅಭಿಮನ್ಯು ಚಿತ್ರದ ಗೀತೆ ಬರೆದು ಸಂಗೀತಕ್ಕೆ ಅಳವಡಿಸಿದ್ದಾರೆ ಹಂಸಲೇಖಾ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಅಕ್ರಮ ಆರೋಪ. ಮುಖ್ಯ ಚುನಾವಣಾಧಿಕಾರಿಗೆ ದೂರು ನೀಡಿದ ಎನ್ಡಿಎ ನಿಯೋಗ. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ರಾಜ್ಯ ಸರ್ಕಾರ ಮಧ್ಯಪ್ರವೇಶ ಮಾಡಿಲ್ಲ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಪಾದಾಚಾರಿ ಸುರಂಗ ಮಾರ್ಗದ ನಿರ್ಮಾಣಕ್ಕೆ ಕೇಂದ್ರ ಸಚಿವ ವಿ ಸೋಮಣ್ಣ ಶಂಕುಸ್ಥಾಪನೆ. ಕೊಡಗು ಜಿಲ್ಲೆಯಲ್ಲಿ ಬಿರುಸುಗೊಂಡ ಮಳೆ. ಕೆಆರ್ಎಸ್ ಜಲಾಶಯದ ಒಳಹರಿವಿನಲ್ಲಿ ಹೆಚ್ಚಳ. ಹಾಗೂ ಇಂದು ಮಾಜಿ ಉಪಪ್ರಧಾನಿ ಡಾ ಬಾಬು ಜಗಜೀವನ್ ರಾಮ್ ಪುಣ್ಯಸ್ಮರಣೆ. ಗಣ್ಯರಿಂದ ಗೌರವ ನಮನ. ರಾಜ್ಯದಲ್ಲಿ ನಡೆಯುತ್ತಿರುವ ಎಸ್ಐಆರ್ ಪ್ರಕ್ರಿಯೆಯಲ್ಲಿನ ಅಕ್ರಮಗಳ ಕುರಿತಂತೆ ಕೇಂದ್ರ ಸಚಿವರಾದ ಎಚ್ಡಿ ಕುಮಾರಸ್ವಾಮಿ, ಪ್ರಹ್ಲಾದ್ ಜೋಶಿ, ಶೋಭಾ ಕರಂದ್ಲಾಜೆ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸೇರಿದಂತೆ ಹಲವು ಮುಖಂಡರು ರಾಜ್ಯ ಮುಖ್ಯ ಚುನಾವಣಾಧಿಕಾರಿಗೆ ದೂರು ನೀಡಿದ್ದಾರೆ. ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬು ಕುಮಾರ್ ಅವರಿಗೆ ಬರೆದ ಪತ್ರದಲ್ಲಿ 5 ದಿನಗಳಿಂದ ಎಸ್ಐಆರ್ ಪ್ರಕ್ರಿಯೆಯಲ್ಲಿನ ಅಕ್ರಮಗಳಿಗೆ ರಾಜ್ಯ ಸರ್ಕಾರವೇ ಕುಮ್ಮಕ್ಕು ನೀಡುತ್ತಿದೆ. ಅಧಿಕಾರಿಗಳನ್ನು ದುರ್ಬಳಕೆ ಮಾಡಿಕೊಳ್ಳಲಾಗುತ್ತಿದೆ. ಸರ್ಕಾರವನ್ನು ಖುಷಿಪಡಿಸುವ ರೀತಿಯಲ್ಲಿ ಅಧಿಕಾರಿಗಳಿಗೂ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ದೂರಿದ್ದಾರೆ. ಆಯೋಗದ ಮಾರ್ಗಸೂಚಿಗಳನ್ನು ಉಲ್ಲಂಘಿಸಿದ ಅಧಿಕಾರಿಗಳು ಮತ್ತು ರಾಜಕೀಯ ಕಾರ್ಯಕರ್ತರ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ರಾಜ್ಯದ ಹಲವು ಭಾಗಗಳಲ್ಲಿ ಬಿಎಲ್ಒಗಳು ಮನೆ ಮನೆಗೆ ತೆರಳಿ ಪರಿಶೀಲನೆ ನಡೆಸುತ್ತಿಲ್ಲ ಎಂದು ಆರೋಪಿಸಿದ್ದಾರೆ. ರಾಜ್ಯದಲ್ಲಿ ನಡೆಯುತ್ತಿರುವ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಸರ್ಕಾರ ಮಧ್ಯಪ್ರವೇಶಿಸಿಲ್ಲ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಚುನಾವಣಾ ಆಯೋಗ ಈ ಅಭಿಯಾನ ನಡೆಸುತ್ತಿರುವ ರೀತಿಯ ಬಗ್ಗೆ ತಮಗೆ ಭಿನ್ನಾಭಿಪ್ರಾಯವಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಎಲ್ಲರಿಗೂ ಮತದಾನದ ಹಕ್ಕು ಸಿಗಬೇಕು ಎಂಬ ಉದ್ದೇಶದಿಂದ ಸರ್ಕಾರ ಕಾರ್ಯನಿರ್ವಹಿಸುತ್ತಿದೆ. ರಾಜ್ಯ ಸರ್ಕಾರ ಚುನಾವಣಾ ಆಯೋಗಕ್ಕೆ ಎಲ್ಲಾ ರೀತಿಯ ಸಹಕಾರ ನೀಡಿದೆ ಎಂದು ತಿಳಿಸಿದ್ದಾರೆ.
1: ಎಸ್ಐಆರ್ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಎಲೆಕ್ಷನ್ ಕಮಿಷನ್ ಮಾಡುವಂತ ರೀತಿಯಲ್ಲಿ ನಮ್ದೇ ಆದಂತ ಭಿನ್ನ ಅಭಿಪ್ರಾಯ ಇದೆ. ನಾವಿದನ್ನಲ್ಲೇ ಕೋರ್ಟ್ ಅಲ್ಲೂ ಕೂಡ ನಮ್ಮ ವಾದವನ್ನ ಸಲ್ಲಿಸಿದ್ದೇವೆ. ಆದ್ರೂ ಕೂಡ ಕೋರ್ಟ್ ಅಲ್ಲಿ ಒಂದು ತೀರ್ಪನ್ನು ಕೊಟ್ಟಿದ್ದಾರೆ. ನಾವು ಎಲ್ಲರಿಗೂ ಕೂಡ ಮತ ಕೊಡಬೇಕು ಅಂತ ಹೇಳಿ ನಮ್ಮ ಸರ್ಕಾರ ಯಾವ ರಾಜ್ಯದಲ್ಲೂ ಈ ರೀತಿ ದಿಟ್ಟವಾದಂತ ಸರ್ಕಾರ ಚುನಾವಣಾ ಆಯೋಗ ಜೊತೆ ಕೈ ಜೋಡಿಸಿರ್ಲಿಲ್ಲ. ನಾವು ಕೈ ಜೋಡಿಸಿ ಅವರಿಗೆ ಏನ್ ಬೇಕೋ ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ನಾವ್ಯಾರು ಇದಕ್ಕೆ ಕೈ ಹಾಕ್ತಾ ಇಲ್ಲ. ಇದು ಅವರು ಚುನಾವಣಾ ಆಯೋಗದ ಅಡಿಯಲ್ಲಿ ಅವರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ.
0: ರಾಜ್ಯದಲ್ಲಿ ನಡೆಯುತ್ತಿರುವ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಸರ್ಕಾರ ಮಧ್ಯಪ್ರವೇಶಿಸಿಲ್ಲ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಎಲ್ಲಾ ರಾಜಕೀಯ ಪಕ್ಷಗಳಿಗೂ ಬಿಎಲ್ಒಗಳನ್ನು ನೇಮಕ ಮಾಡುವ ಅವಕಾಶವಿದೆ. ಜನರು ತಮ್ಮ ಮತದಾನದ ಹಕ್ಕನ್ನು ಉಳಿಸಿಕೊಳ್ಳಬೇಕು ಎಂಬ ಕಾರಣಕ್ಕೆ ಜಾಗೃತಿ ಮೂಡಿಸುವ ಕೆಲಸ ಸರ್ಕಾರ ಮಾಡುತ್ತಿದ್ದು ವಿಪಕ್ಷಗಳಲ್ಲಿ ಭಯ ಉಂಟು ಮಾಡಿದೆ ಎಂದು ತಿಳಿಸಿದ್ದಾರೆ. ಪಾದಚಾರಿ ಸುರಂಗ ಮಾರ್ಗ ನಿರ್ಮಾಣಕ್ಕೆ 6 ಕಾಲಾವಕಾಶ ಬೇಕಾಗಿದ್ದು ಎಲ್ಲರ ಸಹಕಾರ ದೊರೆತರೆ ಕೇವಲ 4 ಕಾಮಗಾರಿ ಪೂರ್ಣಗೊಳಿಸಲಾಗುವುದು ಎಂದು ಕೇಂದ್ರ ರಾಜ್ಯ ರೈಲ್ವೆ ಮತ್ತು ಜಲಶಕ್ತಿ ಖಾತೆ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ಬೆಂಗಳೂರಿನ ಮಲ್ಲೇಶ್ವರಂ ಮಂತ್ರಿಮಾಲ್ ಹಿಂಭಾಗದ ಪಾದಚಾರಿ ಸುರಂಗ ಮಾರ್ಗದ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ಅವರು, ದೇಶದಲ್ಲಿ ಬೆಂಗಳೂರು ಆರ್ಥಿಕವಾಗಿ ಅಭಿವೃದ್ದಿಯಾದರೆ ಮಾತ್ರ ರಾಜ್ಯಕ್ಕೆ ಬಂಡವಾಳ ಹರಿದು ಬರಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ದೇಶದಲ್ಲಿ ಸ್ವಚ್ಛ ಭಾರತ ಎನ್ನುವುದು ಇಂದು ಸಾರ್ವಜನಿಕರ ಅಭಿಯಾನವಾಗಿ ಬರಲಿದೆ ಎಂದು ಪೆಟ್ರೋಲಿಯಂ, ನೈಸರ್ಗಿಕ ಅನಿಲ ಮತ್ತು ಪ್ರವಾಸೋದ್ಯಮ ಖಾತೆ ರಾಜ್ಯ ಸಚಿವ ಸುರೇಶ್ ಗೋಪಿ ಅಭಿಪ್ರಾಯಪಟ್ಟಿದ್ದಾರೆ. ಮಂಗಳೂರಿನ ಎಂಆರ್ಪಿಎಲ್ ಮತ್ತು ರಾಮಕೃಷ್ಣ ಮಠದ ನೇತೃತ್ವದಲ್ಲಿ ಸ್ವಚ್ಛತಾ ಅಭಿಯಾನದ ಅಂಗವಾಗಿ ಕದ್ರಿ ಉದ್ಯಾನವನದ ಪರಿಸರದಲ್ಲಿಂದು ವಿಶೇಷ ಸ್ವಚ್ಛತಾ ಶ್ರಮದಾನಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ವಿಶ್ವಕ್ಕೆ ಸ್ವಚ್ಛ ಸುಂದರ ಭಾರತವನ್ನು ನೀಡುವುದು ಪ್ರಧಾನಿ ನರೇಂದ್ರ ಮೋದಿಯವರ ಉದ್ದೇಶವಾಗಿದೆ ಎಂದು ತಿಳಿಸಿದ್ದಾರೆ. ಸಾರ್ವಜನಿಕರ ಪಾಲುದಾರಿಕೆ ಇಲ್ಲದಿದ್ದರೆ ಸ್ವಚ್ಛತೆ ಸಾಧ್ಯವಿಲ್ಲ. ಹೀಗಾಗಿ ಸ್ವಚ್ಛತೆ ಕಾಪಾಡುವುದು ಸಾರ್ವಜನಿಕರ ಕರ್ತವ್ಯ.

0: ಕರ್ತವ್ಯ ಮತ್ತು ಜವಾಬ್ದಾರಿ ಎಂದು ಅವರು ಹೇಳಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೊಡಗು ಜಿಲ್ಲೆಯಲ್ಲಿ ಇಂದು ಬೆಳಗಿನಿಂದಲೇ ಮಳೆ ಹಾಗೂ ಗಾಳಿ ಬಿರುಸಾಗಿದೆ. ಸುಮಾರು 1 ತಿಂಗಳು ತಡವಾಗಿ ಪ್ರಾರಂಭವಾಗಿರುವ ಮುಂಗಾರು ತೀವ್ರತೆ ಇಂದಿನಿಂದ ಹೆಚ್ಚಾಗಿದೆ. ಇಂದು ಬೆಳಗಿನಿಂದಲೇ ಮಡಿಕೇರಿ ನಗರದಲ್ಲಿ ಎಡಬಿಡದೆ ಮಳೆ ಸುರಿಯುತ್ತಿದ್ದು ಗಾಳಿಯ ತೀವ್ರತೆ ಕೂಡ ಹೆಚ್ಚಾಗಿದೆ. ವಿರಾಜಪೇಟೆ ತಾಲೂಕಿನ ಬೆಟೋಳಿ ಗ್ರಾಮದ ನಿವಾಸಿ ಸಿಂಧು ಎಂಬುವರ ಮನೆ ಮೇಲೆ ಗಾಳಿಯಿಂದಾಗಿ ಮರಬಿದ್ದು ತೀವ್ರ ಗಾಯಗಳಾಗಿದೆ. ಪ್ರಾಣಾಪಾಯದಿಂದ ಪಾರಾಗಿರುವ ಸಿಂಧು ಅವರನ್ನು ಮಡಿಕೇರಿಯ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಕೊಡಗು ಜಿಲ್ಲೆ ಸೇರಿದಂತೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಪ್ರಮಾಣ ಸ್ವಲ್ಪ ಹೆಚ್ಚಾಗಿರುವುದರಿಂದ ಮಂಡ್ಯ ಜಿಲ್ಲೆಯ KRS ಜಲಾಶಯದ ಒಳಹರಿವಿನಲ್ಲಿ ಸ್ವಚ್ಛ ಚೇತರಿಕೆ ಕಂಡಿದೆ. ಕಳೆದ 3 ದಿನಗಳ ಹಿಂದೆ 900 ಕ್ಯೂಸೆಕ್ ಇದ್ದ ನೀರಿನ ಒಳಹರಿವು 1095 ಕ್ಯೂಸೆಕ್ಗೆ ಏರಿದ್ದು ಇಂದು 1449 ಕ್ಯೂಸೆಕ್ನಷ್ಟು ಒಳಹರಿವು ಹೆಚ್ಚಾಗಿದೆ. 124.80 ಅಡಿ ನೀರಿನ ಮಟ್ಟ ಹೊಂದಿರುವ KRS ಅಣೆಕಟ್ಟೆಯಲ್ಲಿ ಪ್ರಸ್ತುತ 80.90 ಅಡಿ ನೀರಿದೆ. ಮತ್ತಷ್ಟು ನೀರಿನ ಪ್ರಮಾಣ ಏರಿಕೆ ಕಂಡರೆ ಮಂಡ್ಯ, ಬೆಂಗಳೂರು, ಮೈಸೂರು ಮತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆಗಳಿಗೆ ಕುಡಿಯುವ ನೀರಿನ ಅಭಾವ ಕಡಿಮೆಯಾಗಲಿದೆ. ಕೊಡಗು ಜಿಲ್ಲೆಯಲ್ಲಿ ಅತಿವೃಷ್ಟಿ ಹಾಗೂ ಅನಾವೃಷ್ಟಿ ಎದುರಿಸಲು ಸಜ್ಜಾಗುವಂತೆ ಪ್ರಾಕೃತಿಕ ವಿಕೋಪ ನಿರ್ವಹಣೆಯ ಮೇಲುಸ್ತುವಾರಿ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್ ನಿರ್ದೇಶನ ನೀಡಿದ್ದಾರೆ. ಮಡಿಕೇರಿಯಲ್ಲಿ ಪ್ರಾಕೃತಿಕ ವಿಕೋಪ ನಿರ್ವಹಣೆ ಸಂಬಂಧ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ಕೊಡಗು ಜಿಲ್ಲೆಯಲ್ಲಿ ಕಳೆದ ಬಾರಿಗೆ ಹೋಲಿಸಿದರೆ ಈ ಬಾರಿ ಮಳೆಯ ಪ್ರಮಾಣ ಕಡಿಮೆಯಾಗಿದೆ. ಜುಲೈ ಮತ್ತು ಆಗಸ್ಟ್ ತಿಂಗಳಿನಲ್ಲಿ ವಾಡಿಕೆ ಮಳೆಯಾಗುವ ನಿರೀಕ್ಷೆ ಇದೆ. ಆದ್ದರಿಂದ ಪ್ರಾಕೃತಿಕ ವಿಕೋಪ ಎದುರಿಸಲು ಸಜ್ಜಾಗಬೇಕು. ಜೊತೆಗೆ ಎಲ್ ನಿನೋ ಪರಿಣಾಮದಿಂದ ಕಡಿಮೆ ಮಳೆಯಾದಲ್ಲಿ ಅನಾವೃಷ್ಟಿಯನ್ನೂ ಸಹ ಎದುರಿಸಲು ಅಗತ್ಯ ಸಿದ್ದತೆ ಮಾಡಿಕೊಳ್ಳಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಪ್ರಾಕೃತಿಕ ವಿಕೋಪ ಎದುರಿಸಲು ಜಿಲ್ಲಾಧಿಕಾರಿಯವರ PD ಖಾತೆಯಲ್ಲಿ 3,05,00,000 ರೂಪಾಯಿ ಇದ್ದು 5 ತಾಲೂಕುಗಳ ತಹಶೀಲ್ದಾರ್ಗಳ PD ಖಾತೆಯಲ್ಲಿ ಒಟ್ಟು 1,41,39,000 ರೂಪಾಯಿ ಲಭ್ಯವಿದೆ ಎಂದು ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಹಲವೆಡೆ ಕಳೆದ ರಾತ್ರಿಯಿಂದ ಧಾರಾಕಾರ ಮಳೆಯಾಗುತ್ತಿದೆ. ಜಿಲ್ಲೆಯ ಚಿಕ್ಕಮಗಳೂರು, ಮೂಡಿಗೆರೆ, ಕಳಸ ತಾಲೂಕಿನಾದ್ಯಂತ ಹಾಗೂ ಚಾರ್ಮುಡಿ, ಬಾಳೂರು, ಗೋಣಿಬೀಡು ಸುತ್ತಮುತ್ತ ಇಂದು ಮುಂಜಾನೆಯಿಂದ ಗಾಳಿ ಸಹಿತ ಮಳೆಯಾಗುತ್ತಿದೆ. ಹಲವೆಡೆ ರಸ್ತೆಗೆ ಮರ ಉರುಳುಬಿದ್ದು ವಾಹನ ಸಂಚಾರಕ್ಕೆ ಸಮಸ್ಯೆ ಉಂಟಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಮೂಡಿಗೆರೆ ತಾಲೂಕಿನ ಅಂಗನವಾಡಿ ಕೇಂದ್ರಗಳು, ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿಗೆ ತಹಶೀಲ್ದಾರ್ ರಜೆ ಘೋಷಣೆ ಮಾಡಿದ್ದಾರೆ. ಮಾಜಿ ಉಪಪ್ರಧಾನಿ ಡಾ ಬಾಬು ಜಗಜೀವನ್ ರಾಮ್ ಅವರ ಪುಣ್ಯಸ್ಮರಣೆ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿಧಾನಸೌಧದ ಪಶ್ಚಿಮ ದ್ವಾರದಲ್ಲಿರುವ ಪ್ರತಿಮೆಗೆ ಇಂದು ಮಾಲಾರ್ಪಣೆ ಮಾಡಿದರು. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಸಚಿವರಾದ ಕೆಎಚ್ ಮುನಿಯಪ್ಪ, ಡಾ ಯತೀಂದ್ರ ಸಿದ್ದರಾಮಯ್ಯ ಪುಷ್ಪಾರ್ಚನೆ ಸಲ್ಲಿಸಿ ಗೌರವ ನಮನ ಸಲ್ಲಿಸಿದರು. ಕಲಬುರಗಿಯಲ್ಲಿರುವ ಬಾಬು ಜಗಜೀವನ್ ರಾಮ್ ಅವರ ಪ್ರತಿಮೆಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಮಾಲಾರ್ಪಣೆ ಮಾಡಿ ಗೌರವ ಸಮರ್ಪಣೆ ಸಲ್ಲಿಸಿದರು. ಸಾಮಾಜಿಕ ನ್ಯಾಯದ ಹರಿಕಾರ ಮಾಜಿ ಉಪಪ್ರಧಾನಿ ಡಾ ಜಗಜೀವನ್ ರಾಮ್ 40ನೇ ಪುಣ್ಯತಿಥಿ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲಾಡಳಿತದ ವತಿಯಿಂದ ಮಂಡ್ಯ ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿರುವ ಬಾಬು ಜಗಜೀವನ್ ರಾಮ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಲಾಯಿತು. ಶಾಸಕ ಎನ್ ಚಲುವರಾಯಸ್ವಾಮಿ ಅವರ ಗೌರವ ನಮನ ಸಲ್ಲಿಸಿದರು. ಡಾ ಬಾಬು ಜಗಜೀವನ್ ರಾಮ್ ಕೇವಲ ರಾಜಕಾರಣಿಯಲ್ಲ, ಅವರು ಒಂದು ಶಕ್ತಿ ಎಂದು ಬಣ್ಣಿಸಿದರು. ಚಾಮರಾಜನಗರ ಜಿಲ್ಲಾ ಕೇಂದ್ರ ಸೇರಿದಂತೆ ಗುಂಡ್ಲುಪೇಟೆ, ಹನೂರು ಮತ್ತು ಕೊಳ್ಳೇಗಾಲ ತಾಲೂಕು ಕೇಂದ್ರಗಳಲ್ಲಿ ಹಸಿರು ಕ್ರಾಂತಿ ಹರಿಕಾರ ಡಾ ಬಾಬು ಜಗಜೀವನ್ ರಾಮ್ ಪುಣ್ಯಸ್ಮರಣೆ ನಡೆಯಿತು. ಜಿಲ್ಲಾಡಳಿತ ಭವನದ ಆವರಣದಲ್ಲಿರುವ ಡಾ ಬಿಆರ್ ಅಂಬೇಡ್ಕರ್ ಪುತ್ಥಳಿಗೆ ಶಾಸಕ ಪುಟ್ಟರಂಗಶೆಟ್ಟಿ ಮಾಲಾರ್ಪಣೆ ಮಾಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಅಕ್ರಮ ಆರೋಪ, ಮುಖ್ಯ ಚುನಾವಣಾಧಿಕಾರಿಗೆ ದೂರು ನೀಡಿದ ಎನ್ಡಿಎ ನಿಯೋಗ. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ರಾಜ್ಯ ಸರ್ಕಾರ

0: ಮಧ್ಯಪ್ರವೇಶ ಮಾಡಿಲ್ಲ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಪಾದಾಚಾರಿ ಸುರಂಗ ಮಾರ್ಗದ ನಿರ್ಮಾಣಕ್ಕೆ ಕೇಂದ್ರ ಸಚಿವ ವಿ ಸೋಮಣ್ಣ ಶಂಕುಸ್ಥಾಪನೆ. ಕೊಡಗು ಜಿಲ್ಲೆಯಲ್ಲಿ ಬಿರುಸುಗೊಂಡ ಮಳೆ, ಕೆಆರ್ಎಸ್ ಜಲಾಶಯದ ಒಳಹರಿವಿನಲ್ಲಿ ಹೆಚ್ಚಳ. ಹಾಗೂ ಇಂದು ಮಾಜಿ ಉಪಪ್ರಧಾನಿ ಡಾ ಬಾಬು ಜಗಜೀವನ್ ರಾಮ್ ಪುಣ್ಯಸ್ಮರಣೆ. ಗಣ್ಯರಿಂದ ಗೌರವ ನಮನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಧಾರವಾಡ. ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ. ಭಾಗವಹಿಸಿದ್ದಾರೆ ಶರಣಬಸವ ಚೋಳಿನ್, ಮಂಜುಳಾ ಪುರಾಣಿಕ್ ಹಾಗೂ ಮಾಯಾ ರಾಮನ್.

0: ಶರಣಪ್ಪ
1: ಎಷ್ಟು ಚಂದ ಹಾಡ್ಲಿಕ್ಕೆ,
0: ಎಷ್ಟು ಚಂದ ಮನ್ಯಾಗ ಕೂತ್ಕೊಂಡು ನಾಡಿನೊಳಗ ಹುಟ್ಟಿದ್ದು ಸೊಗಸು, ದೇಶದೊಳಗ ಹುಟ್ಟಿದ್ದು ಸೊಗಸು.
2: ಬರ್ರಿ ಬರ್ರಿ, ಈಗ ನೀವು ಬಂದದ್ದು ಸೊಗಸು ಅಂತ.
1: ನಾವು ನಿಮ್ಮನಿಗೆ ಬಂದ್ವಲ್ಲ, ಅದು ಎಂತ ಸೊಗಸು,
0: ಎಂತ ಸೊಗಸು, ಮಾಯನ ಮನಸ್ಸು.
1: ಕರೆಣ ದೇಶಾಭಿಮಾನ ಅನ್ನೋದು ನಮ್ಗೆ ಎಷ್ಟು, ಇದು ಒಂದು ಪ್ರಜಾಪ್ರಭುತ್ವ ದೇಶದೊಳಗೆ ನಾವು ಅದೀವಿ.
0: ಹೌದು ಹೌದು,
1: ನಾವು ಅಂದ್ರೆ ಜನರಿಗೋಸ್ಕರ, ಜನರಿಗಾಗಿ, ಜನರೇ ನಡೆಸುವಂತ
2: ಸರ್ಕಾರ.
1: ಮತ್ತೆ ಆಮೇಲೆ ಮುಖ್ಯವಾಗಿ ಅಂದ್ರೆ ಯಾರಿಗೆ ಆದ್ರೂ ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು ಅಂತ ತೋರಿಸುವಂತ ಕಾಲ.
0: ಹೌದು,
1: ಸ್ವತಂತ್ರತೆ ಅಂದ್ರೆ ಇದೆ. ಆದ್ರೆ ಅಂತ ಒಂದು ವಿಫಲವಾದ ಅವಕಾಶ, ಒಂದು ಎಂಟರ್ಪ್ರಿನರ್ ಆಗಿ ಒಂದು ಉದ್ಯೋಗದೊಳಗೆ ಹೆಚ್ಚು ಸಾಧನೆ ಮಾಡಬೇಕು ಅನ್ನೋರಿಗೂ ಕೂಡ ಅವಕಾಶ ಅದ. ಪ್ರಾಮಾಣಿಕವಾಗಿ ನಾವು ಸೇವೆ ಮಾಡಿ,
0: ಹೌದು,
1: ದೇಶ ಸೇವೆ ಮಾಡೋಣ, ಪ್ರಾಮಾಣಿಕ ಸರ್ಕಾರಿ ಸೇವೆ ಮಾಡೋಣ, ಬೇರೆ ಬೇರೆ ಸಾಮಾಜಿಕ ಸೇವೆ ಮಾಡೋಣ ಅನ್ನೋರಿಗೂ ಕೂಡ ಒಂದು ಉಚ್ಛ್ರಾಯ ಕಾಲ.
0: ಹೌದು ಅಲ್ಲ ಶರಣಪ್ಪ, ಈಗ ನೋಡು ಇಷ್ಟಿಷ್ಟೆಲ್ಲ ನಮ್ಮ ಬೇರೆ ಬೇರೆ ದೇಶಗಳು, ಬೇರೆ ಬೇರೆ ರಾಷ್ಟ್ರಗಳು ಅವ. ನಾವು ಯುರೋಪಿಯನ್ ಕಂಟ್ರಿ ಅಂತ ಪ್ರವಾಸಕ್ಕೆ ಹೋಗ್ತೀವಿ, ಮತ್ತೆಲ್ಲೋ ಹೋಗ್ತೀವಿ, ಎಲ್ಲೇ ನಾವು ಹೋಗಿ ಬಂದ್ರೂ ಆ ದೇಶದ ಸ್ವಚ್ಛತೆ ಬಗ್ಗೆ ನಾವು ಮೆಚ್ಕೊಳ್ತೀವಿ, ಅಲ್ಲಿಯ ಒಂದು ಪೊಲ್ಯೂಷನ್ ಇಲ್ಲದ ಜೀವನವನ್ನ ಮೆಚ್ಕೊಳ್ತೀವಿ. ಆದ್ರೆ ಮತ್ತು ಕೊನೆಗೆ ಬಂದ್ ಹೆಂಗ ಅನಿಸ್ತದ ಅಂದ್ರ, ನಮ್ಮ ದೇಶನ ಚಲೋ ನೋಡ್.
1: ಯಾವುದೇ ದೇಶಕ್ಕೆ ಹೋದ್ರು ನಮ್ಮ ಕನ್ನಡ ಸಂಘಗಳು, ಭಾರತೀಯ ಸಂಘಗಳ ಜನಪ್ರಿಯ ಆಗ್ಯಾವ ಎಲ್ಲ, ಮತ್ತೆ ಅಲ್ಲೇ ಕೊಡ್ತಾರ.
2: ಅಷ್ಟೇ ಅಲ್ಲ ಶರಣಪ್ಪ, ನಾವು ಹೋಗಿರ್ತೀವಲ್ಲ ಈ ಮಂಜಕ್ಕೆ ಹೇಳ್ದಂಗ, ನನ್ನ ದೇಶ ನನ್ನ ಜನ ನನ್ನ ಮಾನ ಪ್ರಾಣ ಘನ ಅಂತ ಅನಿಸ್ಬಿಡ್ತದೀನಿ ಎಲ್ಲರೇ ಹೋಗು. ಯಾವಾಗ ನಮ್ಮ ಊರಿಗೆ ಬಂದೇನೋ, ಯಾವಾಗ ಈ ಭಾರತೀಯ ಒಂದು ಭಾವ ಅದಲ್ಲ ನಮ್ಮ ಹತ್ರ, ಅದು ನಮ್ಮೊಳಗೆ ಯಾವಾಗ್ಲೂ ತುಂಬಿ ತುಳುಕ್ತಿರ್ತದೆ.
1: ಪ್ರಾಚೀನ ಒಂದು ಸಂಸ್ಕೃತಿ ನಮ್ದೇನದಲ್ಲ, ಋಷಿ ಮುನಿಗಳ ಕಾಲದ ಸಂಸ್ಕೃತಿ ನಮ್ಗೆ. ಯೋಗ, ಧ್ಯಾನ ಅಂದ್ರೆ ಇವೆಲ್ಲ ನಮಗೆ ಮನಸ್ಸನ್ನ ಒಂದು ಹಿಡಿತಲ್ಲಿಟ್ಕೊಳ್ಳಿಕ್ಕೆ ಅವಕಾಶ ಮಾಡುವಂಥವು.
0: ಹೌದು,
1: ಆಮೇಲೆ ನಾವು ಜನರನ್ನು ಪ್ರೀತಿಸುವಂತಹ ಒಂದು ಭಾವನೆಗಳನ್ನು ತಂದುಕೊಡುವಂಥವು. ಹೀಗಾಗಿ ನಾವು ಅಭಿವೃದ್ಧಿ ದೇಶದೊಳಗ 4ನೇ ಆರ್ಥಿಕತೆ ಒಳಗ ಇದೀವಿ.
0: ಹೌದು ಶರಣಪ್ಪ, ನಿಮ್ ಮನಸ್ಸು ಅಂದಿ ನೋಡು, ನಮ್ಮ ಮನಸ್ಸು ಅನ್ನೋದು ಕೂಡ ಬಹಳ ಒಂದು ಪ್ರಬಲವಾದದ್ದು. ನಮ್ಮ ದೇಹ ನಮ್ಮ ಮನಸ್ಸು ಏನ್ ಹೇಳ್ತದ ಹಂಗ ಕೇಳ್ತದ.
1: ಖರೆ,
0: ಹೌದಿಲ್ಲ? ಅದಕ್ಕ ನಾವು ಆರೋಗ್ಯಕರ ಮನಸ್ಸನ್ನ ಹೊಂದಿರಬೇಕು. ಆರೋಗ್ಯಕರ ಮನಸ್ಸು, ಒಳ್ಳೆಯ ವಿಚಾರ, ಇವೆಲ್ಲ ನಮ್ಮ ದೈಹಿಕ ಆರೋಗ್ಯಕ್ಕೆ ಬಹಳ ಪೂರಕ ಆಗಿರ್ತಾವ ಶರಣಪ್ಪ. ಇವತ್ತು ನೋಡು, ನೀ ಹಂಗ ವಿಚಾರ ಮಾಡ, ಸುಮ್ಮನೆ ಕುತ್ಕೊಂಡು ಯಾಕೋ ಬಹಳ ದಿನ ಆತು ನಂಗೆ ತಲೆನೋವು ಬಂದಿಲ್ಲ ಅಂತ ನಿಮ್ಮ ಮನಸ್ಸಿನಾಗ ವಿಚಾರ ಮಾಡ, ಸಂಜೆ ನುದ್ರೆ ತಲೆನೋವು ಬಂದ ಬಿಡ್ತದೆ. ಅಂದ್ರೆ ಮನಸ್ಸಿಗೂ ದೇಹಕ್ಕೂ ಒಂದು ಅವಿನಾಭಾವ ಸಂಬಂಧ ಅಂತ. ಅದಕ್ಕೆ ಒಳ್ಳೇದನ್ನ ಮಾತಾಡೋಣ ಅಂತ. ಹೌದಿಲ್ಲ,
2: ಮನಸ್ಸು ಅಂತಂದ್ ಕೂಡ್ಲೆ ಶರಣಪ್ಪ, ಈಗ ನಮ್ದು ಭಾರತೀಯತೆ ಅಂತ ಅಂತೀರಲ್ಲ, ಅದ್ ಏನಂತಂದ್ರೆ ನಮ್ಗೊಳಗ ಒಂದ್ ರೀತಿ ಸಹಜೀವನ ಏನಪ್ಪ. ನಾವು ಒಬ್ಬಾತ ಹಿಂಗ್ ಮನ್ಯಾಗ ಕುತ್ಕೊಂಡ್ರೆ ನನ್ನ ಮನಸ್ಸು ಕೇಳುದೇ ಇಲ್ಲ, ಅಲ್ಲ ಅಡ್ಡಾಡು, ಇಲ್ಲ ಅಡ್ಡಾಡು, ಇಕ್ಕಿನ ಮಾತಾಡ್ಸು, ಅಕ್ಕಿನ ಮಾತಾಡ್ಸು. ಮಂಜಕ್ ಒಂದ್ ಎರಡು ದಿನ ಬಂದಿಲ್ಲ, ಶರಣಪ್ಪ ಎರಡು ದಿನ ಬಂದಿಲ್ಲ, ಆದ್ರೆ ಹುಚ್ಚಿಡ್ದಂಗ ಆಗ್ತದ ನೋಡು.
0: ನೋಡು
2: ಹಿಂಗದ ಅಂದ್ರೆ ನಮ್ಮ ಮನಸ್ಸು ಹೆಂಗ್ ಬಯಸ್ತದ ಅಂತಂದ್ರ, ನಮ್ಮಲ್ಲಿ ಆ ಸಹಜೀವನದ ಒಂದು ಭಾವ ಏನದಲ್ಲ ಮೊದ್ಲೇನಿಂದ ಬೆಳ್ಕೊಂಡು ಬಂದ್ಬಿಟ್ಟದ. ನಮ್ಮ ಜಾತ್ರೆ ಆಗಿರಬಹುದು, ಉತ್ಸವಗಳ ಆಗಿರಬಹುದು, ಬೇರೆ ಬೇರೆ ಗುಡಿ ದೇವಸ್ಥಾನ ದೇವಾಲಯಗಳಂಗ್ ನಡೆಯುವಂತಹ ಬೇರೆ ಬೇರೆ ತರದ ಉತ್ಸವಗಳಾಗಿರ್ಬಹುದು, ಎಲ್ಲರೂ ಅಲ್ಲಿ ಸೇರಿ ಒಬ್ರಿಗೊಬ್ರು ಮಾತಾಡ್ಕೊಂಡು ಎಲ್ಲರೂ ಅಲ್ಲಿ ಕೊಟ್ಟಂತಹ ಪ್ರಸಾದ ತಿಂದು ಅದು ಒಂದ್ ಏನ್ ಇರ್ತದಲ್ಲ ಮನಸ್ಸು ಪ್ರಫುಲ್ಲ ಆಗ್ಬಿಡ್ತದ.
1: ಇಲ್ಲ, ಮೊದಲ ಮಾಯ ಹೇಳ್ದಂಗೆ ಒಂದು ಕಾಲ ಇತ್ತು ಅಂದ್ರೆ ಹಿರಿಯರು ಮಾತು ನಡೀತಿತ್ತು ಅಂದ್ರೆ ಹಾಕಿದ ಗೆರೆ ದಾಟ್ತಿದ್ದಿಲ್ಲ ಅಂದ್ರೆ ಪ್ರಾರ್ಥನೆ ಮಾಡುವಂತದ್ದು ಎಷ್ಟು ಜಾತ್ರೆಗಳಿಗೆ ಮಹತ್ವ ಇತ್ತು ಅಂದ್ರೆ ನಾವು ಸಣ್ಣವರಿದ್ದಾಗ ನಾವು ಕಳ್ಕೊಂಡ್ಬಿಟ್ಟಿದ್ದೆ. ಆದ್ರೆ ನಮ್ಮ ಯಾರೋ ಒಬ್ರು ಪರಿಚಯದವರು, ನಮ್ಮ ಅಪ್ಪಾಜಿ ಪರಿಚಯದವ್ರು ಯಾರೋ ಬಂದು ಕರ್ಕೊಂಡ್ಬಂದ್ ಮತ್ತೆ ನಮ್ಮ ಅವನ್ ಕಡೆ ಬಿಟ್ರು. ಅಂದ್ರೆ ಹಿಂಗ ಅದು ಸಂಘ ಜೀವನ ಅದಲ್ಲ,
0: ಅದು
1: ಆ ಜಾತ್ರಿ ಗದ್ದಲ ಇರ್ಬಹುದು, ಆಮೇಲೆ ಸಂಭ್ರಮ ಪಡೋ ಮನಸ್ಥಿತಿ ಏನದಲ್ಲ, ಅದು ಇಲ್ಲ ಅಂದ್ರೆ ಸಾಕಷ್ಟು ನಮ್ಗೀಗ ಓವರ್ ಥಿಂಕಿಂಗ್ ಅಂತಾರಲ್ಲ, ಬಹಳ ವಿಚಾರ ಮಾಡ್ತೀವಿ ನಾವು ಮನಸ್ಸಿನಂಗ್ ಮಂಡಿ ತಿಂದ್ರೆ ಗೋಧಿ ಲೆಕ್ಕ ಕೊಡೋರು ಯಾರು ಅಂತೇಳಿ ಒಂದು ಪ್ರೂವ್ ಆಗ್ಯದ. ಏನ್ ಗೊತ್ತ, ಬಹಳ ನಾವು ಊಟ ಮಾಡಿದ್ರೆ ಅತಿಯಾದ ಊಟ ಅದು ಶುಗರ್ ಸಕ್ಕರೆ ರೋಗ ಬರ್ಲಿಕ್ಕೆ ಕಾರಣ ಆಗ್ಯದ. ಅದು ವೈಜ್ಞಾನಿಕ ಸಿದ್ಧ ಆಗ್ಯದ ಅಂದ್ರೆ ಜಾಸ್ತಿ ಊಟ ಮಾಡೋದು ಏನದಲ್ಲ, ನಮ್ಗೆ ಬೇಕಂದಕ್ಕಿಂತ ಜಾಸ್ತಿ ಊಟ ಮಾಡೋದು ನಮಗೆ ಸಕ್ಕರೆ ರೋಗಕ್ಕೆ ಆಹ್ವಾನ ಮಾಡ್ದಂಗನ. ಹಂಗನ ನೀವು ಅತಿ ವಿಚಾರ ಬ್ಯಾಡಂದಿದ್ದೆಲ್ಲ ತಲೆ ತುಂಬಿಕೊಂಡು ಈಗ ಮೊಸರು ಗಡಿಗೆ ಮಾಡಿಬಿಟ್ಟಿವಿ ಅಂದ್ರೆ ಮೊಬೈಲ್ನೊಳಗೆ ಹಗಲೆಲ್ಲ ಇವು ಬರ್ತಾವಲ್ಲ, ಅವು 5-10 ನಿಮಿಷದ್ದು

0: ವಿಡಿಯೋಗಳು,
1: ಹಾ ರೀಲ್ಗಳು, ಅವುಗಳು ನಮ್ಮ ದೇಹ ತಯಾರಿರುವುದಿಲ್ಲ ಅದಕ್ಕೆ ಮನಸ್ಸು, ಯಾಕಂದ್ರೆ ನಿಧಾನವಾಗಿ ಎಲ್ಲ ಪ್ರಕ್ರಿಯೆಗಳು ಆಗ್ತಿರ್ಬೇಕಾದ್ರೆ ಹೀಗಾಗಿ ಒಮ್ಮೆ ನಮಗೆ ತಡಬಡಿಸ್ಬಿಡ್ತದೆ. ಹೀಗಾಗಿ ನಾವು ಸಾಕಷ್ಟು ಸಮಸ್ಯೆಗಳನ್ನ ಬಿ ಪಿ ಅಂತ ಸಮಸ್ಯೆಗಳನ್ನ ಎದುರಿಸ್ತೀವಿ.
0: ಅಲ್ಲ ಶಣಪ್ಪ, ನೀ ಜಾತ್ರಿ ಉತ್ಸವ ಎಲ್ಲರೂ ಕೂಡ್ತಿದ್ವಿ ಅಂತೆಲ್ಲ ಹೇಳಿದಲ್ಲ, ಈಗ ನನಗೆ ನೋಡು ಈ ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆ ಬರ್ತದೆ, ಏನು ಉತ್ಸವ, ಏನು ಸಂಭ್ರಮ, ಎಲ್ಲೆಲ್ಲಿಂದ ಜನ ಶರಣಪ್ಪ,
2: ಸಾವಿರಾರು ಜನರು
0: ಅಲ್ಲಿ. ಯಾವುದೇ ಒಂದು ಜಾತಿ ಮತ ಧರ್ಮ, ನಾ ಶ್ರೀಮಂತ ನೀ ಬಡುವ, ಏನೇನಿಲ್ಲ ನೋಡು, ರೊಟ್ಟಿಯ ರಾಶಿ, ಆ ಮಿರ್ಚಿ ಕರಿಯೋ ಸಂಭ್ರಮನ
1: ನೋಡ್ಬೇಕು,
0: ಮತ್ತೇನು ನಿರಂತರ ತಿಂಗಳುಗಟ್ಲೆ ನಡೀತದಂತ ಜಾತ್ರೆ. ಅಂದ್ರ ಹೋದವ್ರಿಗೆಲ್ಲರಿಗೂ ಪ್ರಸಾದದ ವ್ಯವಸ್ಥೆ, ಅಂದ್ರ ನಮ್ಮತನ ಅನ್ನೋದು ಬಹಳ ಹೆಚ್ಚಿಂದು.
1: ಆಮೇಲೆ ಜ್ಞಾನದಾಸವನ್ನ ಇರ್ತದಲ್ಲಿ ಸ್ವಾಮಿಗಳ ಒಂದು ಅಧ್ಯಕ್ಷತೆಯೊಳಗೆ ಪ್ರವಚನಗಳು, ಆಮೇಲೆ ಅತಿಥಿಗಳನ್ನ ಕರೆದಿರ್ತಾರ, ತಮ್ಮ ಅನುಭವಗಳನ್ನ ಹಂಚಿಕೊತಾರ.
0: ನಾವಿದು ಒಂದು ಉದಾಹರಣೆ ಹೇಳಿದ್ವಿ, ಹಿಂಗ ಸಾಕಷ್ಟು ಕಡೆ ನಡೆದಿರ್ತಾವ.
2: ಈಗ ಅದನ್ನ ಹೇಳದಲ್ಲ ಈ ಉತ್ಸವ ಜಾತ್ರೆ ಅಂತ, ಈಗ ಶರಣಪ್ಪ ಹೇಳದಂಗ ಅಲ್ಲೇ ಜ್ಞಾನದಾಸೋಹ ನಡೀತದ, ಆಧ್ಯಾತ್ಮ ಅಂತೂ ಇದ್ದೇ ಇರ್ತದ. ಯಾಕಂದ್ರ ಒಂದು ಒಂದು ಶಕ್ತಿ ಅದನ್ನ ನೋಡಿ ನಮಿಸಿ ಅಲ್ಲಿ ಆ ಸ್ಥಳದೊಳಗೆ ಕೂತ್ರ ನಮಗ್ ಮನಸ್ಸಿಗೆ ಸಿಗುವಂತಹ ಸಮಾಧಾನ ಇದೆಲ್ಲ, ಅದ್ರ ಬಗ್ಗೆ ನಮಗ ಬಹಳ ಒಂದು ಕುತೂಹಲ ಇರ್ತದ. ಅದ್ರ ಜೊತೆಗೆ ನೀವೆಲ್ಲ ಈಗ ಓದೇ ಓದಿರಿ ಗವಿಮಠದೊಳಗ, ಆ ಸಂದರ್ಭದೊಳಗ ಸೂರ್ಯ ರಶ್ಮಿ ಶಿವಲಿಂಗದ ಮೇಲೆ ಬಿದ್ದು ಇಷ್ಟೊತ್ತು ಪ್ರಕಾಶಮಾನವಾಗಿ ಅಂತ ಹೇಳ್ತಾರ, ಅಂತಹ ಆಧ್ಯಾತ್ಮಿಕ ಭಾವ ಅಂತೂ ಇದ್ದೇ ಇರ್ತದ. ಅದ್ರ ಜೊತೆಗೆ ಈ ಸಾಮಾಜಿಕ ಭಾವನೆ ಅನ್ನೋದೇನು,
0: ಹೌದು,
2: ಎಲ್ಲಾರ ಜೋಡಿ ಕೂಡಿ ಅಡ್ಡಾಡೋದು, ನಕ್ಕೋತ ಒಂದಿಷ್ಟು ಸುದ್ದಿ ಹೇಳಿ ಸುದ್ದಿ ಕೇಳಿ ಮನಸ್ಸೇನ್ ಖುಷಿ ಹಗುರ ಆಗ್ತದ ನೋಡ, ಅದು ಎಲ್ಲಿ ಸಿಗುದಿಲ್ಲ
1: ನೋಡಿ.
0: ಹೌದು ಅಲ್ಲ ಮಾಯಕ, ಅಲ್ಲಿ ಮಿರ್ಚಿ ಕರೀಲಿಕ್ಕೆ ದೊಡ್ಡ ಬಾಂಡ್ಲಿ ಸುತ್ತ ಮಂದಿ ಕೂತಿರ್ತಾರೆ ನೋಡ. ಏನಂದ್ರ ನಾವು ಒಂದೊಂದ್ಸತಿ ನೀನು ನಾನು ಬೇಸರ ಮಾಡ್ಕೋತೀವಿ, ನಮ್ಮ ಮನೆಗೆ ನಾಲ್ಕ್ ಮಂದಿ ಜಾಸ್ತಿ ಬಂದ್ರ ಇವಾಗ ಎಷ್ಟು ಕೆಲಸ ಅಥವಾ ಇವತ್ತು ಅಂತೀವಿ, ಅಲ್ಲಿ ನಿನಗೆ ದಣಿವು ಆಯಾಸ ಏನೂ
1: ಕಾಣ. ಜನ ಹೇಳ್ತಾರಲ್ಲ ಸೇವೆ ಮಾಡೋದ್ರೊಳಗೆ ದಣಿವು ಅನ್ನೋದು ಆಗುದಿಲ್ಲ, ಸಂಭ್ರಮ, ಆ ಸಂಭ್ರಮದೊಳಗೆ ಎಷ್ಟು ಕೆಲಸ ಮಾಡಿದ್ರು ಕೂಡ ದಣಿವು ಆಗುದಿಲ್ಲ ಅಂತ ಹೇಳ್ತಾರೆ. ನಾವು ಇನ್ನೊಂದು ಹೆಚ್ಚಾಗಿ ನಾವು ನಗರ ಪ್ರದೇಶದವ್ರು ನಾವು ಏನ್ ಮಾಡ್ತೀವಿ, ನಾನು ಏನು ತಪ್ಪು ಮಾಡಿಲ್ಲ ನನಗೆ ಈ ತರ ತೊಂದರೆ ಆಗ್ತದೆ ಅವ್ನು ಬರ್ತಾವ ಅಂತ ಹೇಳಿ ಚಿಂತೆ ಮಾಡ್ತೀವಿ ನಾವು. ಒಂದು ನನಗೆ ಈ ಕತೆ ನೆನಪಾಗ್ತದೆ ಅಂದರೆ ಭೀಷ್ಮ, ಭೀಷ್ಮ ಪಿತಾಮಹ 15 ದಿವಸ ಶರಸೈಯ ಒಳಗೆ ಕೂತಿರ್ತಾ, ಅವಾಗ ಏನಾಗುತ್ತೆ ಅಷ್ಟು ಮುಳ್ಳು ನೋವು ಅಂದರೆ ಆ ಒಂದು ಬಾಣ ನೋವು ದಹಿಸು ಅದನ್ನು ತಡ್ಕೋಬೇಕಾಗತ್ತೆ. ಕೃಷ್ಣ ಪರಮಾತ್ಮ ಕೇಳ್ತಾನೆ, ನಾನು 100 ಜನ್ಮ ತಾಳಿದ್ರೂ ಒಂದು ತಪ್ಪು ಮಾಡಲಿಲ್ಲ, ಯಾಕೆ ನನಗೆ ಶಿಕ್ಷೆ ಅಂತೇಳಿ. ಅವಾಗ ಕೃಷ್ಣ ಪರಮಾತ್ಮ ಹೇಳ್ತಾನೆ, ನೀನು ನಿನಗೆ ಗೊತ್ತಿಲ್ಲ, ನೀ ಅಡವಿಗೆ ಹೋಗ್ಬೇಕಾರೆ ಒಂದು ಕಪ್ಪೆ ನಿನ್ನ ಬಾಣಕ್ಕೆ ಬಂತದ್ದು, ನೀನು ಹಿಂಗೆ ಚಿಂಬಿಟ್ಟು ಅದು ಹೋಗಿ ಮುಳ್ಕಂಟಿ ಒಳಗೆ ಬಿತ್ತು. ಅವಾಗ ಕಪ್ಪೆ ಅಂತ ನಾನು ಯಾರಿಗೆ ತಪ್ಪು ಮಾಡಿಲ್ಲ ಏನಿಲ್ಲ, ಯಾಕೆ ನನಗೆ ಯಾಕೆ ಈ ಥರ ಶಿಕ್ಷೆ, ನನಗೆ ಇಷ್ಟು ದಿವಸ 15 ದಿವಸಕ್ಕೆ ಮಟ್ಟಲೇ ನನಗೆ ಈ ಶಿಕ್ಷೆ ಆಗಿ ನನಗೆ ಸಾವು ಬದುಕಿನ ಮಧ್ಯೆ ಹೋರಾಡುವಂಥ ಪರಿಸ್ಥಿತಿ ಬಂತಲ್ಲ, ಯಾರು ನನಗೆ ಇದಕ್ಕೆ ಕಾರಣ ಆಗ್ಯಾರ, ಅವರು ಹಿಂಗೆ ತೊಂದರೆ ಒಳಪಡಲಿ ಅಂತ ಹೇಳ್ಕೊಂಡು ಆ ಶಾಪ ಕೊಟ್ಟಿದ್ದಂಥದ್ದು. ಅದು ನಿನಗೆ ಗೊತ್ತಿಲ್ಲ ಅಂತ ಅಂದರೆ ನಮ್ಮ ಒಂದು ಕರ್ಮಕ್ಕೆ ನಾವು ಯಾವಾಗಲೂ ಕೂಡ ಬಾಧಿಸ್ತಿರ್ತೀವಿ.
0: ಹೌದು,
1: ಹೀಗಾಗಿ ನಾವು ನಾನೇನು ತಪ್ಪು ಮಾಡಿಲ್ಲ ಅಂತ
0: ಹೇಳಬಾರ್ದು.
1: ಅಂದ್ರೆ ಕ್ಷಮಾ ಗುಣ, ಆಮೇಲೆ ಕ್ಷಮೆ ಕೇಳುವಂತಹದ್ದು ಒಂದು ಸಹೃದಯತೆ. ಅದಕ್ಕೆ ನಾನು ಹೇಳೋದು, ಈ ಥರ ದೊಡ್ಡ ದೊಡ್ಡ ನಾವು ಸಮಾರಂಭಗಳಲ್ಲಿ ಇದ್ದಾಗ ಒಂದಿಷ್ಟು ಮಾತುಗಳನ್ನು ಕೇಳಿದಾಗ ಜಾತ್ರೆ ಇಂಥ ಸಂದರ್ಭದೊಳಗೆ ನಮ್ಗೆ ಅವೆಲ್ಲ ಹಂಚ್ಕೊಳ್ಳಿಕ್ಕೆ ಸಾಧ್ಯ,
2: ಪ್ರಬುದ್ಧತೆ
1: ಬದುಕು ಬದಲೇ ಆಗ್ತದೆ.
0: ಹೌದು, ಈಗ ನೋಡು ಶಣಪ್ಪ, ಮನ್ಯಾಗ ಒಂಟಿಯಾಗಿ ಕೂತ್ಕೊಂಡು ಕೂಪ ಮಂಡೂಕ ಪ್ರವೃತ್ತಿಯನ್ನ ಬೆಳೆಸ್ಕೋಬಾರ್ದು. ಅವಾಗ ಏನಾಗ್ತದೆ, ಈಗ ನೀ ಹೇಳಿದ್ ನೋಡು ಸ್ವಲ್ಪ ಹೊತ್ತಿನ ಮೊದ್ಲು ಏನಂದಿ ನೀನು, ತಲೆ ಅನ್ನೋದು ಮೊಸರಿನ ಗಡಿಗಾಗಿರ್ತದ ಅಂದಿ. ಅಂದ್ರೆ ಸುಳ್ಳ ಬೇಕಾಗಿದ್ದು ಬ್ಯಾಡಾಗಿದ್ದು ಹಾಳ ಮೂಳು ವಿಚಾರ ಮಾಡಿಕೊಂಡು ನಾವು ಅರ್ಧ ಕೊರಗ್ತೀವಿ, ಅದ್ರ ಬದಲು ನಾಲ್ಕು ಜನರ ನಡು ಬೆರೆತಾಗ ಮಾತನ್ನ ಹಂಚ್ಕೊಳ್ತೀವಿ, ಬೇರೆಯವರ ವಿಚಾರ ನಮಗ್ ತಿಳಿತಾವ, ಅವಾಗ ಏನಂದ್ರೆ ನಮ್ಮೊಳಗೊಂದು ಪ್ರಬುದ್ಧತೆ ಬರ್ತದೆ.
1: ಆಮೇಲೆ ಬೇರೆ ಬೇರೆ ಊರಿಗೆಲ್ಲ ಪ್ರವಾಸಕ್ಕೆ ಹೋಗ್ಬರ್ಬೋದು, ಒಂದು ಸ್ಥಳದಿಂದ ಒಂದಿಷ್ಟು ಕೆಲಸ ಮಾಡಿ ನಮಗ ಆಸರಿಕೆ ಬ್ಯಾಸರಿಕೆ ಕಳ್ಕೊಳಕ ಇನ್ನೊಂದು ಊರಿಗೆ ಹೋದಾಗ ಅಲ್ಲಿ ಜನರ ಸಂಸ್ಕೃತಿ ಮತ್ತೆ ಅಲ್ಲಿ ಒಂದು ನಿಸರ್ಗದ ಒಂದು ಸೌಂದರ್ಯವನ್ನು ನೋಡಿದಾಗ ನಮಗೆ ಮನಸ್ಸು ಆಹ್ಲಾದ ಆಗ್ತದೆ.
0: ಅದಕ್ಕೆ ನಮ್ಮ ಮಾಯಕ್ಕ ಅವಾಗ ಅವಾಗ ಚಿಲ ಕಟ್ಟಾಳಲ್ಲ.
2: ಹಂಗಲ್ಲ ಮಂಜಕ್ಕ, ಈಗ ಏನಾಗ್ತದ ಗೊತ್ತೇನ, ನಮ್ಮೂರಂದ್ರಂತೂ ಬಹಳ ಸೇರ್ತದ ನನಗ, ಆದ್ರ ಬೇರೆ ಊರಿಗೆ ಹೋದಾಗ ನಮ್ಮೂರು ಇನ್ನು ಎಷ್ಟು ಚಲೋ ಅದ ಅನ್ನೋದು
1: ಗೊತ್ತಾಗ್ತದೆ.
2: ನಮ್ಮ ಸಂಸ್ಕೃತಿ, ನಮಗ ಇಲ್ಲಿರುವಂತಹ ಎಲ್ಲಾ ಸವಲತ್ತುಗಳು, ನಮ್ಮದೇ ಆದ ಒಂದು ಜೀವನವನ್ನ ನಾವು ರೂಢಿಸಿಕೊಂಡು ಬಿಟ್ಟಿರ್ತೀವಿ. ಅದಕ್ಕ ಅದನ್ನ ನಮ್ಮ ಜೀವನದೊಳಗೆ ಅಳವಡಿಸಿಕೊಂಡು ನಮ್ಮ ಜೀವನವನ್ನ ನಾವೇನು ಸ್ವಲ್ಪ ಸರಳೀಕೃತ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಆದ್ರೆ ನೀವು ಬೇರೆ ಕಡೆ ಹೋಗು ಒಂದ್ಸಲ, ಯಪ್ಪ ಇಲ್ಲಿ ಹೆಂಗ್ ಬದುಕುದಪ್ಪ ಅಂತ ಅನಿಸ್ಬಿಡ್ತದ ಒಂದು ಕ್ಷಣ,
0: ನೋಡಿ ಬರ್ಬೇಕು ಅಂತೀನಿ.
1: ಮತ್ತೆ ಅನುಭವದಿಂದ ನಾವ್ ಏನಾಗ್ತೀವಿ ಅಂದ್ರೆ, ನಾವು ಇನ್ನೊಬ್ಬರನ್ನ ಅರ್ಥ ಮಾಡ್ಕೊಳಕ್ ನಮ್ಗೆ ಅನುಕೂಲ ಆಗ್ತದೆ. ನಾವು ಅಂದ್ರೆ ನಾವು ನಮ್ಮನ್ನಷ್ಟ ಪ್ರೀತಿಸಬಾರ್ದು, ಇಡೀ ಸಮಾಜವನ್ನು ಪ್ರೀತಿಸ್ಬೇಕು. ನಮ್ಗೇನು

0: ಮಾಡಲಿಕ್ಕೆ ಜೀವನ ಇರುವುದು ಕೊಡ್ಲಿಕ್ಕೆ ಅಂತದ ನಾವು ತಗೊಳ್ಳೋದಕ್ಕಿಂತ ಕೊಡೋದ್ರೊಳಗೆ ಸಂತೋಷ ಜಾಸ್ತಿ ಸಿಗುತ್ತೆ ಏನು ತಗೋ ಅಂತ ಹೇಳಿದಾಗ. ಅಂದ್ರೆ ಒಂಥರ ನಾವು ಅಂದ್ರೆ ಒಂದು ಕೃತಾರ್ಥತೆ ಕೃತಾರ್ಥ ಭಾವ ಅವಾಗಿವಾಗ ತುಂಬಿಕೊಂಡು ಬಂತಂದ್ರೆ ಮನಸ್ಸು ನಿರ್ಮಲ ಆಗ್ತದೆ. ಈ ರೋಗ ರುಜಿನಗಳಿಗೆ ಮನಸ್ಸಿನ ಒಂದು ಚಿಂತೆಗಳ ಕಾರಣ ಅವು ಆಗಬಾರದು ಅಂತ ಅಂದ್ರೆ ನಮ್ಮನ್ನು ನಾವು ಪ್ರೀತಿಸಬೇಕು, ನಮ್ಮ ಸುತ್ತಮುತ್ತಲಿನ ಸಮಾಜವನ್ನು ಪ್ರೀತಿಸಬೇಕು.
1: ಅದಕ್ಕೆ ಹೇಳಂಗಲ್ಲೇನ ಶರಣಪ್ಪ, ಕೋಶ ಓದು ದೇಶ ನೋಡು ಅಂತ ಹೇಳಿ. ಕೋಶ ಓದಿದ್ರ ಅಲ್ಲಿ ಇರುವಂತಹ ಎಲ್ಲಾ ಮಾಹಿತಿ ತಿಳಿತದ, ಜ್ಞಾನ ವೃದ್ಧಿ ಆಗ್ತದ. ಅದಲ್ದ ದೇಶ ನೋಡಿದ್ರ ಅಲ್ಲಿ ಸಂಸ್ಕೃತಿ ಹೆಂಗದ, ಅಲ್ಲಿ ಜನರ ಉಡುಗೆ ತೊಡುಗೆ ಹೆಂಗದ, ಅಲ್ಲಿ ಪರಿಸ್ಥಿತಿ ಅನುಗುಣವಾಗಿ ಅವೆಲ್ಲ ಇರ್ತಾವ. ಹಿಂಗಾಗಿ ನಾವು ನಮ್ಮ ಪರಿಸ್ಥಿತಿಗೆ ಅನುಗುಣವಾಗಿ ನಾವು ಜೀವನ ಮಾಡ್ತಿರ್ತೀವಿ. ಅದು ಒಮ್ಮೆ ಹೊಂದಾಣಿಕೆ ಆಗ್ಲಿಕ್ಕೆ ಸ್ವಲ್ಪ ಸಮಯ ಬೇಕಾಗ್ತದ, ಆದ್ರೂ ಕೂಡ ಇಲ್ಲಿ ಹೆಂಗದ ಅಲ್ಲಿ ಹೆಂಗದ ಒಂದ್ ರೀತಿಯ ಬದಲಾವಣೆ ಇರ್ತದ, ಅದನ್ನ ಸ್ವೀಕರಿಸುವಂತಹ ಮನೋಭಾವ. ಆಮೇಲೆ ಪ್ರವಾಸನ ಆಗಿರಬಹುದು ಅಥವಾ ಈ ಓದು ಅಧ್ಯಯನ ಆಗಿರಬಹುದು, ಎರಡು ನಮ್ಮ ಜೀವನಕ್ಕೆ ಬಹಳಷ್ಟು ಲಾಭ.
0: ಇನ್ನೊಂದೇನು ಮಂಜುಳ, ಈಗ ಹೊರಗಡೆ ಈಗ ಅಂತ ಸಾಕಷ್ಟು ಬೇರೆ ಬೇರೆ ದೇಶಕ್ಕೆ ನಮ್ಮ ಜನ ಹೋಗ್ತಾರ. ಅಂದ್ರೆ ಸಿಟಿಜನ್ಶಿಪ್ ತಗೊಂಡ್ರು ಕೂಡ ನಮ್ಮ ದೇಶಕ್ಕೆ ಮತ್ತೆ ಅವಾಗ ಬಂದು ಹೋಗ್ತಾರ, ಇಲ್ಲಿ ಸಮಾಧಾನ ಅವ್ರಿಗೆ ಮತ್ತೆ ಸಿಗುದಿಲ್ಲ.
2: ಅಲ್ಲ ಶರಣಪ್ಪ, ಈಗ ನೀ ಅಂದೆಲ್ಲ ತಗೊಳೋಕ್ಕಿಂತ ಕೊಡೋದ್ರೊಳಗ ಬಹಳ ಸುಖ ಅದ ಅಂತ. ಈಗ ನಮ್ಮ ಮಾಯಕ್ಕ ಏನ್ ನಮಗ್ ಕೊಡ್ತಾಳೆ ಅದೊಂಚೂರು
1: ನಾ ಅದನ್ನ ಹೇಳ್ತೀನಿ, ನೀ ತಿಂದ್ರ ನಾ ತಿಂದಂಗ ಆತು ಅಂತ, ನೀ ಕುಡಿದ್ರ ನಾ ಕುಡ್ದಂಗ ಆತು ಅಂತ.
2: ಹಂಗ ಬರೇ ಬಾಯಿ ಮಾತು ಬೇಡ, ಕೈಯಿಂದ ಎತ್ತಿ ಕೊಡುವುದು
1: ಚಹಾ ಕೊಡ್ಲಾರ್ದ
0: ಕಳಿಸ್ತೀನಿ. ಚಹಾ ದೋಡಿ ಚುಮ್ಮರಿ ತಗೊಂಬಾ.
3: ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ ಪ್ರಸಾರವಾಯಿತು. ಭಾಗವಹಿಸಿದ್ದವರು ಶರಣಬಸವ ಚೋಳಿನ್, ಮಂಜುಳಾ ಪುರಾಣಿಕ್ ಹಾಗೂ ಮಾಯಾ ರಾಮನ್. ಸಂಕಲನ ನವೀನ್ ಮಹಾಲೆ.
4: ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ಇದೀಗ ಹೊಸ ಹಾಡು.
5: ಕೇಳುಗರೆ, ಇದೇ ಮಂಗಳವಾರ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ ಕಾರ್ಯಕ್ರಮ. ಭಾಗವಹಿಸುತ್ತಾರೆ
6: ನಾನು ಡಾಕ್ಟರ್ ಶಿವಕುಮಾರ್. ನಾನು ಎಸ್ಡಿಎಂ ವಿದ್ಯಾಲಯ ಮತ್ತು ಆಸ್ಪತ್ರೆಯಲ್ಲಿ ವೈದ್ಯಕೀಯ ವಿಭಾಗದಲ್ಲಿ ಸೀನಿಯರ್ ರೆಸಿಡೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಮಂಗಳವಾರ ಜುಲೈ 7ರಂದು ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಅಧಿಕ ರಕ್ತದೊತ್ತಡ ಅಂದರೆ ಹೈಪರ್ ಟೆನ್ಷನ್ ಮತ್ತು ಅದರ ಲಕ್ಷಣಗಳು, ತಡೆಗಟ್ಟುವಿಕೆ ಮತ್ತು ಚಿಕಿತ್ಸೆಯ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಣ.
5: ಪ್ರಶ್ನೆಗಳನ್ನು ಕೇಳಲು ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15 ಹಾಗೂ 244-344-16. ಧಾರವಾಡದ ಎಸ್ಟಿಡಿ ಕೋಡ್ 0836.
4: ಕಲ್ಟ್ ಚಿತ್ರದ ಗೀತೆ ಜಶ್ಕರಣ್ ಸಿಂಗ್, ಪೃಥ್ವಿ ಭಟ್ ಧ್ವನಿ ನೀಡಿದ್ದಾರೆ.

ಇದುವರೆಗೆ ಹೊಸ ಹಾಡು ಕೇಳಿದ್ರಿ. ಆಕಾಶವಾಣಿ ಧಾರವಾಡ. ಈಗ ಸಮಯ 3:02. ನಿಲಯದ ಮಧ್ಯಾಹ್ನದ ಪ್ರಸಾರ ಕಾರ್ಯಾಲಯಕ್ಕೆ ಮುಗಿಯಿತು. ಸಂಜೆಯ ಪ್ರಸಾರವನ್ನು 5:30 ಆರಂಭಿಸುತ್ತೇವೆ. ಇನ್ನು ಮುಂದೆ ಮುಂಬೈ ವಿವಿಧ ಭಾರತಿ ಕೇಂದ್ರದ ಹಿಂದಿ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುತ್ತೇವೆ. ಇನ್ನು ಅನುಮತಿಯನ್ನು ಕೊಡಿ. ಶುಭ ದಿನ. ನಮಸ್ಕಾರ.

ಸಂಗೀತ ಹರಿಗಿಣ್ಣದು ಹರಿಗಿಣ್ಣದು ಕಿರಿದ್ರಿಗಿಡದಾಮ್ ಕಿರಿದ್ರಿಗಿಡದಾಮ್ ಕಿರಿದ್ರಿಗಿಡದಾಮ್.

0: ಮುಂಬೈ ವಿವಿಧ ಭಾರತೀಯ ಕೇಂದ್ರದ ಕಾರ್ಯಕ್ರಮಗಳನ್ನು ಇದುವರೆಗೆ ಕೇಳಿದಿರಿ. ಆಕಾಶವಾಣಿ ಧಾರವಾಡ 392.16 ಮೀಟರ್ಗಳು, ಇಲ್ಲವೇ 765 ಕಿಲೋಹರ್ಟ್ಸ್ ತರಂಗಾಂತರ, FM 103 MHz ಕಂಪನಾಂಕ ಹಾಗೂ ಡಿಜಿಟಲ್ ಪ್ರಸಾರ 756 ಕಿಲೋಹರ್ಟ್ಸ್ ತರಂಗಾಂತರಗಳು. ಈಗ ವೇಳೆ 5:30:35 ನಿಲಯದ ಸಂಜೆಯ ಪ್ರಸಾರವನ್ನು ಆರಂಭಿಸುತ್ತಿದ್ದೇವೆ. ನಾನು ನಿಮ್ಮ ಬಾನುಲಿ ಗೆಳತಿ ಚೇತನಾ ಸುಬ್ಬಯ್ಯ ಮಾಡುವ ನಮಸ್ಕಾರಗಳು. ಟೀ ಟೈಮ್ ಚಿತ್ರಗೀತೆಗಳು ಇದೀಗ.
1: ಸಮಯಕ್ಕೆ ಸರಿಯಾಗಿ ಬಿತ್ತನೆ ಮಾಡಿದ್ರೆ ನಿಮಗೆ ಭರ್ಜರಿ ಫಸಲು ಗ್ಯಾರಂಟಿ.
2: ಗುರುಗಳೇ, ರೈತನಿಗಿಂತ ಬೇಸಾಯದ ಬಗ್ಗೆ ಬೇರೆ ಯಾರಿಗೆ ಚೆನ್ನಾಗಿ ಗೊತ್ತು ಹೇಳಿ? ಸರಿಯಾದ ಸಮಯಕ್ಕೆ ಬೀಜಗಳ ಬಿತ್ತನೆ ಮಾಡಲಾಗಿದೆ.
1: ನಾನು ಬೆಳೆ ಬೆಳೆಯುವ ಬೀಜಗಳ ಬಗ್ಗೆ ಮಾತಾಡ್ತಾ ಇಲ್ಲ, ನಾನು NPS ಸಂಚಯ್ ಬಗ್ಗೆ ಮಾತಾಡ್ತಾ ಇದ್ದೀನಿ.
2: ಗುರುಗಳೇ, NPS ಸಂಚಯ್ ಹಂಗಂದ್ರೇನು?
1: NPS ಸಂಚಯ್ ಭಾರತ ಸರ್ಕಾರದ ಪ್ರಾಧಿಕಾರವಾದ PFRDA ನಡೆಸುವ ಪಿಂಚಣಿ ಯೋಜನೆಯಾಗಿದೆ. ಕೇವಲ 250 ರೂಪಾಯಿಯೊಂದಿಗೆ ನಿಮ್ಮ ಖಾತೆಯನ್ನ ತೆರೆಯಿರಿ ಮತ್ತು ಕೊಡುಗೆ ನೀಡುವುದನ್ನ ಮುಂದುವರಿಸಿ. ನಿಮ್ಮ ವೃದ್ಧಾಪ್ಯದಲ್ಲಿ ನಿಮಗೆ ಮಾಸಿಕ ಪಿಂಚಣಿ ಸಿಗುತ್ತೆ. ಇಂದು NPS ಸಂಚಯ್ನಲ್ಲಿ ಉಳಿತಾಯವನ್ನು ಪ್ರಾರಂಭಿಸಿ ಮತ್ತು ನಿಮ್ಮ ಭವಿಷ್ಯವನ್ನು ಸುರಕ್ಷಿತಗೊಳಿಸಿ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರ ಅಥವಾ ನಿಮ್ಮ ಬ್ಯಾಂಕ್ ಅನ್ನು ಸಂಪರ್ಕಿಸಿ. NPS ಸಂಚಯನೊಂದಿಗೆ ಭವಿಷ್ಯಕ್ಕೆ ಸಿದ್ಧರಾಗಿರಿ.

0: ಕೇಳುಗರೆ, ಇದೇ ಮಂಗಳವಾರ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ ಕಾರ್ಯಕ್ರಮ ಭಾಗವಹಿಸುತ್ತಾರೆ.
1: ನಾನು ಡಾಕ್ಟರ್ ಶಿವಕುಮಾರ್. ನಾನು ಎಸ್ಡಿಎಂ ವಿದ್ಯಾಲಯ ಮತ್ತು ಆಸ್ಪತ್ರೆಯಲ್ಲಿ ವೈದ್ಯಕೀಯ ವಿಭಾಗದಲ್ಲಿ ಸೀನಿಯರ್ ರೆಸಿಡೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಮಂಗಳವಾರ ಜುಲೈ 7 ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಅಧಿಕ ರಕ್ತದೊತ್ತಡ ಅಂದರೆ ಹೈಪರ್ ಟೆನ್ಷನ್ ಮತ್ತು ಅದರ ಲಕ್ಷಣಗಳು, ತಡೆಗಟ್ಟುವಿಕೆ ಮತ್ತು ಚಿಕಿತ್ಸೆಯ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಣ.
0: ಪ್ರಶ್ನೆಗಳನ್ನು ಕೇಳಲು ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 2443414 2443415 ಹಾಗೂ 2443416. ಧಾರವಾಡದ ಎಸ್ಟಿಡಿ ಕೋಡ್ 0836.

0: ಶ್ರೋತೃಬಾಂಧವರೇ, ಬಹು ಜನಪ್ರಿಯ ಸಂಗೀತ ಸರಣಿ ಗಾನಲಹರಿ
1: ಇದೀಗ ಅದರ ಮರು ಪ್ರಸಾರದ ಸಿಹಿ ಸಿಹಿ ವಾಣಿ.
2: ಕೋಗಿಲೆ ಹಾಡಿದೆ ಕೇಳಿದೆಯ, ಹೊಸ ರಾಗವ ಹಾಡಿದೆ ಆಲಿಸೆಯ.
0: ಹೌದು ಶ್ರೋತೃಗಳೇ, ಪ್ರತಿ ಮಂಗಳವಾರ ಮುಂಜಾನೆ 11 ಗಂಟೆಕ್ಕ ಟ್ಯೂನ್ ಮಾಡ್ರಿ ಧಾರವಾಡ ಆಕಾಶವಾಣಿ.
1: ಆಗ ಕೇಳಿ ಬರೋ ಕಾರ್ಯಕ್ರಮ ಸರಣಿಯೇ ಗಾನಲಹರಿ.
0: ಕೇಳ್ರಿ ಅಪ್ಯಾಯಮಾನ ನಾದ ಝರಿಯೊಳಗ ತೇಲಿ ನಲಿರಿ.
1: ಪ್ರತಿ ಮಂಗಳವಾರ ಮುಂಜಾನೆ 11 ಗಂಟೆಕ್ಕ ಗಾನಲಹರಿ
0: ಗಾನಲಹರಿ
1: ಗಾನಲಹರಿ.
3: ಅನುರಾಧ ಭಟ್ ಹಾಗೂ ಚೇತನ್ ನಾಯಕ್ ಅವರ ಜೋಡಿ ಸ್ವರಗಳಲ್ಲಿ ಕೇಳಿ ಗಡಿನಾಡು ಚಿತ್ರದ ಈ ಗೀತೆ.

0: ಶ್ರೋತೃ ಬಾಂಧವರೇ, ಪ್ರಖ್ಯಾತ ಮರಾಠಿ ಕವಿ ಗದಿ ಮಾಡ್ಗುಳ್ಕರ್ ವಿರಚಿತ, ಹೆಸರಾಂತ ಗಾಯಕ ಸುಧೀರ್ ಫಡ್ಕೆ ಅವರು ಹಾಡಿದ ಬಹು ಜನಪ್ರಿಯ ಗೀತ ರಾಮಾಯಣ ಕೇಳೋದು ಅಂದ್ರ ಎಲ್ಲಾ ಸಂಗೀತ ಪ್ರಿಯರ ಕಿವಿಗಳು ನಿಮಿರಿ ನಿಲ್ತವ. ಅಂತಹ ಬಹು ಪ್ರಸಿದ್ಧ ಮರಾಠಿ ಗೀತ ರಾಮಾಯಣದ ಕನ್ನಡಾನುವಾದ ಕೆಲ ವರ್ಷಗಳ ಹಿಂದೆ ನಮ್ಮ ಧಾರವಾಡ ಆಕಾಶವಾಣಿಯಿಂದ ಪ್ರಸಾರ ಆಗಿ ಶ್ರೋತೃಗಳೆಲ್ಲರ ಮನ ಗೆದ್ದಿತ್ತು. ನಮ್ಮ ಪ್ರಿಯ ಶ್ರೋತೃಗಳ ಆಗ್ರಹದ ಮೇರೆಗೆ ಕನ್ನಡ ಗೀತ ರಾಮಾಯಣವನ್ನ ಈಗ ಮರುಪ್ರಸಾರ ಮಾಡ್ಲಿಕ್ಕತ್ತೀವಿ. ಪ್ರತಿ ಬುಧವಾರ ಮುಂಜಾನೆ 9:15 ತಪ್ಪದ ಕೇಳ್ರಿ ಕನ್ನಡ ಗೀತ ರಾಮಾಯಣ. ಪ್ರತಿ ಬುಧವಾರ ಮುಂಜಾನೆ 9:15 ಕನ್ನಡ ಗೀತ ರಾಮಾಯಣ.
1: ವೈಷ್ಣವಿ ರವಿ ಹಾಗೂ ಸಂಗಡಿಗರ ಸ್ವರಗಳಲ್ಲಿ ಆಲಿಸಿ ಪೆನ್ಸಿಲ್ ಬಾಕ್ಸ್ ಚಿತ್ರದ ಈ ಗೀತೆ.

ಹುಬ್ಬಳ್ಳಿ ಚಿತ್ರದ ಈ ಗೀತೆಯನ್ನು ಹಾಡಿದ್ದಾರೆ ಕುನಾಲ್ ಗಾಂಜ್ವಾಲಾ.

ಟೀ ಟೈಮ್ ಚಿತ್ರಗೀತೆಗಳನ್ನು ಇದುವರೆಗೆ ಕೇಳಿದಿರಿ ಆಕಾಶವಾಣಿ ಧಾರವಾಡ ಕೇಂದ್ರ. ಈಗ ವೇಳೆ 6:15 ಪ್ರಕಟಣೆಗಳು ಇದೀಗ

0: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
1: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
0: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
1: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
0: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
2: ಪ್ರಕಟಣೆಗಳು. ಕಾಣೆಯಾದವರ ಬಗ್ಗೆ ಪ್ರಕಟಣೆಯೊಂದನ್ನು ಕೇಳೋಣ. ವಿನಯ್ ತಂದೆ ಮರಿಗಿ ತಮ್ಮಪ್ಪ ಹುಲ್ಲೂರು. ಇವರ ವಯಸ್ಸು 22 ವರ್ಷವಾಗಿದ್ದು ಇವರು ಧಾರವಾಡ ಜಿಲ್ಲೆಯ ಅಮ್ಮಿನಬಾವಿಯಿಂದ ಕಾಣೆಯಾಗಿದ್ದಾರೆ. ಇವರ ಎತ್ತರ 5'5" ಇರುತ್ತದೆ. ನೋಡಲು ಕೋಲುಮುಖ, ಸಾಧಾರಣ ಮೈಕಟ್ಟು, ಗೋಧಿ ಕೆಂಪು ಮೈಬಣ್ಣ, ತಲೆಯಲ್ಲಿ ಕಪ್ಪು ಕೂದಲು ಇರುತ್ತವೆ. ಕನ್ನಡ ಇಂಗ್ಲಿಷ್ ಮಾತನಾಡುತ್ತಾರೆ. ಮನೆಯಿಂದ ಹೊರಡುವಾಗ ಕಪ್ಪು ಪ್ಯಾಂಟ್, ತಿಳಿ ಗುಲಾಬಿ ಬಣ್ಣದ ಚಕ್ಸ್, ಉದ್ದ ತೋಳಿನ ಅಂಗಿ ಧರಿಸಿರುತ್ತಾರೆ. ಇವರ ಸುಳಿವು ಸಿಕ್ಕಲ್ಲಿ 9480804345ಕ್ಕೆ ತಿಳಿಸಬೇಕೆಂದು ಕೋರಿದ್ದಾರೆ. ಅಂಧ ಬಾಲಕರ ಸರ್ಕಾರಿ ಪಾಠಶಾಲೆ ಹುಬ್ಬಳ್ಳಿ ಇವರ ಪ್ರಕಟಣೆ ಇದಾಗಿದ್ದು, ಹೂವಿನ ಬಳ್ಳಿ ಹುಬ್ಬಳ್ಳಿಯಲ್ಲಿ ಶ್ರೀ ಸಿದ್ಧಾರೂಢ ಸ್ವಾಮೀಜಿ ಮಠದಲ್ಲಿ 1955 ಪ್ರಾರಂಭವಾಗಿ ಸದ್ಯ ಶ್ರೀಮಠದ ಹಿಂಭಾಗದಲ್ಲಿರುವ ಹನುಮಯ್ಯ ಸ್ವಾಮಿ ಬಡಾವಣೆಯ ಆನಂದನಗರ ರಸ್ತೆಯಲ್ಲಿರುವ ಸುಂದರವಾದ ಕಟ್ಟಡಕ್ಕೆ 2019 ಸ್ಥಳಾಂತರಗೊಂಡು ಅಂಧ ಮಕ್ಕಳ ಸೇವೆಯಲ್ಲಿ 72 ವರ್ಷಕ್ಕೆ ಪಾದಾರ್ಪಣೆ ಮಾಡಿದೆ. ಘನ ಸರ್ಕಾರವು ಈ ಶಾಲೆಯನ್ನು 2025-26 ಶೈಕ್ಷಣಿಕ ವರ್ಷದಿಂದ ಪ್ರೌಢಶಾಲೆಯಾಗಿ ಉನ್ನತೀಕರಿಸಿದ್ದು, 2026-27 ಶೈಕ್ಷಣಿಕ ವರ್ಷದಿಂದ 1-10 ತರಗತಿಗಳನ್ನು ನಡೆಸಲಾಗುತ್ತಿದೆ. ದಿನಾಂಕ

0: 16 4 2026ರಿಂದ 1ರಿಂದ 10ನೇ ವರ್ಗಗಳಿಗೆ ಪ್ರವೇಶಗಳನ್ನು ಪ್ರಾರಂಭಿಸಲಾಗುತ್ತಿದ್ದು, ಶಿಕ್ಷಣದ ಜೊತೆಗೆ ಎಲ್ಲ ತರಗತಿಗಳಿಗೂ ವಿಜನ್, ಎಂಪವರ್ ಮತ್ತು ಈಕ್ವಿಬಿಯಿಂಗ್ ಪ್ರತಿಷ್ಠಾನಗಳ ಪ್ರಾಯೋಜಕತ್ವದ ಅಡಿ ವಿಜ್ಞಾನ ಮತ್ತು ಗಣಿತ ಕಂಪ್ಯೂಟರ್ ಶಿಕ್ಷಣ ಮತ್ತು ಸ್ಪೋಕನ್ ಇಂಗ್ಲಿಷ್ ಹಾಗೂ ದೈಹಿಕ ಶಿಕ್ಷಣಗಳ ತರಬೇತಿ ನೀಡಲಾಗುತ್ತಿದೆ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನು ಒಂದು ಪಠ್ಯ ವಿಷಯವಾಗಿ ಕಲಿಸಲಾಗುತ್ತಿದೆ. ನುರಿತ ವಿಶೇಷ ಶಿಕ್ಷಕರಿಂದ ಬೋಧನೆ ನಡೆಸಲಾಗುವುದು. ಯಾವುದೇ ರೀತಿಯ ಶುಲ್ಕಗಳು ಇರುವುದಿಲ್ಲ. ಶೇಕಡ 45 ಅಥವಾ ಅದಕ್ಕಿಂತ ಹೆಚ್ಚು ಅಂಧತ್ವವನ್ನು ಹೊಂದಿದ ಮಕ್ಕಳಿಗೆ ಮಾತ್ರ ಪ್ರವೇಶ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕ ಸಂಖ್ಯೆ 9964439770ಗೆ ಕರೆ ಮಾಡಬೇಕೆಂದು ಕೋರಿದ್ದಾರೆ. ಇದುವರೆಗೆ ಪ್ರಕಟಣೆಗಳನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ.
1: ಕೇಳುಗರೆ, ಇದೇ ಮಂಗಳವಾರ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಭಾಗವಹಿಸುತ್ತಾರೆ.
2: ನಾನು ಡಾಕ್ಟರ್ ಶಿವಕುಮಾರ್. ನಾನು ಎಸ್ಡಿಎಂ ವಿದ್ಯಾಲಯ ಮತ್ತು ಆಸ್ಪತ್ರೆಯಲ್ಲಿ ವೈದ್ಯಕೀಯ ವಿಭಾಗದಲ್ಲಿ ಸೀನಿಯರ್ ರೆಸಿಡೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಮಂಗಳವಾರ ಜುಲೈ 7ರಂದು ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಅಧಿಕ ರಕ್ತದೊತ್ತಡ ಅಂದರೆ ಹೈಪರ್ ಟೆನ್ಷನ್ ಮತ್ತು ಅದರ ಲಕ್ಷಣಗಳು, ತಡೆಗಟ್ಟುವಿಕೆ ಮತ್ತು ಚಿಕಿತ್ಸೆಯ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಣ.
1: ಪ್ರಶ್ನೆಗಳನ್ನು ಕೇಳಲು ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15 ಹಾಗೂ 244-344-16. ಧಾರವಾಡದ ಎಸ್ಟಿಡಿ ಕೋಡ್ 0836.
0: ಆಕಾಶವಾಣಿ ಧಾರವಾಡ. ವೇಳೆ 6:05 ದಿಲ್ಲಿ ಕೇಂದ್ರದಿಂದ ಇದೀಗ ಇಂಗ್ಲಿಷ್ನಲ್ಲಿ ವಾರ್ತೆಗಳು.
3: This is Akashvani, the news read by Abhishek Mukhopadhyay. Prime Minister Narendra Modi arrived at Jakarta in Indonesia today, beginning his high-stakes three-nation Indo-Pacific tour. Upon arrival at the Jakarta airport, Mr. Modi was personally received by Indonesian President Prabowo Subianto. Prime Minister Modi was accorded a grand and enthusiastic welcome from the local Indonesian community and the Indian diaspora, featuring traditional Indian and Indonesian cultural performances. This is Prime Minister Modi's fourth visit to Indonesia and his first bilateral visit since the elevation of India-Indonesia ties to the level of comprehensive strategic partnership in May 2018. During the visit, the Prime Minister will hold bilateral discussions with the Indonesian President and review the progress made in the partnership. The Prime Minister will also travel to cultural and historic city of Yogyakarta, where he will visit the Prambanan Temple Complex. On the second leg of the visit, Mr. Modi will travel to Australia from the 8th to the 10th of this month. Mr. Modi will visit New Zealand on the third and last leg of his three-nation visit. Union Minister of Commerce and Industry Piyush Goyal today said that technology-enabled bilingual management education can help bridge the rural-urban divide and make quality education accessible to talented and needy students, irrespective of the circumstances. He said this while virtually addressing the inauguration of a newly launched course at the Indian Institute of Management, Udaipur, from New Delhi. In Jharkhand, continuous rainfall has affected normal life in Ranchi and several other districts of the state, leading to waterlogging in many urban and rural areas. The India Meteorological Department has issued a yellow alert for 2 days forecasting heavy rain, thunderstorms, lightning and strong winds with speeds of 40 to 50 km per hour in several parts of the state. During the last 24 hours, the highest rainfall of 79.8 millimeters was recorded at Nimdi in Saraikela Kharsawan district, while Ranchi received 37 millimeter of rain. People have been advised to avoid unnecessary travel during adverse weather conditions and to stay in safe locations. The Department of Consumer Affairs has amended the legal metrology general rules

0: 2011 to substantially reduce the requirement of standard weights for the verification of high-capacity weighing instruments by introducing scientific repeatability-based verification approach. Under the revised provisions, the mandatory quantity of standard weights required before substitution with constant loads has been reduced to 50% of the maximum capacity to 20% while maintaining the prescribed standards of verification accuracy and reliability. Union Minister of Road Transport and Highways Nitin Gadkari today chaired a review meeting of the National Highways Logistics Management Limited and assessed the project-level progress of multimodal logistics parks, ropeways, intermodal stations and wayside amenities being developed across the country. During the meeting, Mr. Gadkari also evaluated the key challenges affecting project implementation and directed all concerned stakeholders to resolve bottlenecks on priority and expedite project execution. The appeal by the people of Pakistan-occupied Jammu and Kashmir, POJK, to the Indian government for assistance underscores the depth of the crisis unfolding in the region. Protests have continued across POJK for more than a month. An official said that the nature of the appeal is particularly worrying as people in POJK are seeking medicines and essential food supplies from India. This reflects the gravity of the humanitarian situation in the region. On the instructions of Field Marshal Asim Munir, the Pakistani establishment has blocked the supply of ration and medicines to the region for the past 20 days. Mourners dressed in black flooded Iran's capital Tehran for a funeral processions today honoring the late Supreme Leader Ayatollah Ali Khamenei. Khamenei's flag-draped coffin, along with those of several family members, was carried on a truck decorated to resemble the ornate lattice work surrounding the shrine of an imam. They were killed in an airstrike on the 28th of February at the outset of the war launched by Israel and the United States. The massive turnout was encouraged by Iran's theocratic leadership to as a show of national unity and strength. And that is the end of this news bulletin.
1: FM 103 ಮೆಗಾಹರ್ಟ್ಸ್ ಕಂಪನಾಂಕ ಹಾಗೂ ಡಿಜಿಟಲ್ ಪ್ರಸಾರ 756 ಕಿಲೋಹರ್ಟ್ಸ್ ತರಂಗಾಂತರಗಳಲ್ಲಿ ಇದು ಆಕಾಶವಾಣಿ ಧಾರವಾಡ ಕೇಂದ್ರ. ಇದೀಗ ಕಾರ್ಯಕ್ರಮ ವಿವರಣೆ.
2: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
3: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹುವಿಶೇಷ ಪರಿಣತಿವರೆಗೂ
2: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
3: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
2: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
1: ನಿಲಯದಿಂದ ಬಿತ್ತರವಾಗುವ ಈ ಸಂಜೆಯ ಹಾಗೂ ನಾಳೆಯ ಕಾರ್ಯಕ್ರಮಗಳ ವಿವರಣೆ. ಈ ಸಂಜೆ 6:30 ಗದಗ ಹಾಗೂ ಯಾದಗಿರಿ ಜಿಲ್ಲೆಗಳ ಜಿಲ್ಲಾ ವಾರ್ತಾಪತ್ರ ನಮ್ಮ ಕೇಂದ್ರದಿಂದ ಕೇಳುತ್ತೀರಿ. 6:51 ಕೃಷಿ ಶೋಧನೆ ಸಾಧನೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ಮುಂಗಾರು ಬೆಳೆಗಳಲ್ಲಿ ಕಳೆನಾಶಕಗಳ ಬಳಕೆ ಈ ಬಗ್ಗೆ ಸಂದರ್ಶನ ಭಾಗವಹಿಸುತ್ತಾರೆ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಬೇಸಾಯಶಾಸ್ತ್ರ ವಿಭಾಗದಲ್ಲಿ ಪ್ರೊಫೆಸರ್ ಎಸ್ ರಾಜ್ಕುಮಾರ್, ಸಂದರ್ಶಕರು ಶರಣಬಸವ ಚೋಳಿನ್, ಪ್ರಾಯೋಜಕರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. 7:45 ಕಥಾ ಕಲರವ ಸರಣಿಯಲ್ಲಿನ ಕಥೆ ಗುಬ್ಬಚ್ಚಿ ಮತ್ತು ಅದರ ಮರಿಗಳು ಕಾರ್ಯಕ್ರಮದ ಪ್ರಸ್ತುತಿ ಜಿ ಸುರೇಖಾ ಸುರೇಶ್. 8:00 ಶಿರಾಜ್ ಏಗುಲ್ ಉರ್ದು ಕಾರ್ಯಕ್ರಮವಿದು. 8:30 ಪುಷ್ಪಹಾರ್. 9:15 ನಿಸರ್ಗ ಜ್ಞಾನಾಮೃತ. ಭಾಗವಹಿಸುತ್ತಾರೆ ಮನಗುಂಡಿಯ ಶ್ರೀ ಗುರು ಬಸವ ಮಹಾಮನೆಯ ಬಸವಾನಂದ ಸ್ವಾಮಿಗಳು. 9:30 ನಾಟಕ ಯಾರು, ರಚನೆ ಡಾಕ್ಟರ್ ರಾಜಶೇಖರ್ ಭೂಸ್ನುರ್ಮಠ್, ನಿರ್ಮಾಣ ಪ್ರಭಾ ಸಿರೂರು. 10:00 28/6/26 ಪ್ರಸಾರವಾದ ರವಿವಾಸರಿಯ ಅಖಿಲ ಭಾರತ ಸಂಗೀತ ಸಮ್ಮೇಳನದ ಮರುಪ್ರಸಾರ. ಪಂಡಿತ್ ಸುಧೀರ್ ಪಾಂಡೆ ಅವರಿಂದ ತಬಲಾವಾದನ. ನಂತರ ಎನ್ಎಸ್ ಕಲ್ಯಾಣರಾಮನ್ ಅವರ ಮೃದಂಗದಲ್ಲಿ ಲಯ ವಿನ್ಯಾಸ. ಇನ್ನು ನಾಳೆ ಅಂದರೆ ಜುಲೈ 7, 2026 ಅಂದರೆ ಮಂಗಳವಾರದಂದು ಬಿತ್ತರವಾಗುವ ಕಾರ್ಯಕ್ರಮಗಳು.

0: ನಾಳೆ ಬೆಳಿಗ್ಗೆ 6:05 ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನ, 6:25 ಸುರೇಶ್ ಗುದಗನವರ್ ಅವರಿಂದ ಚಿಂತನ, 6:30 ರೈತರಿಗೆ ಸಲಹೆಗಳು, 6:35 ಜನಪದ ಸಂಗೀತದಲ್ಲಿ ಬೆನಕಟ್ಟಿಯ ರಾಚಯ್ಯ ಜಿ ಯರಗಂಬಳಿ ಮಠ್ ಮತ್ತು ಸಂಘಗಳಿಂದ ಭಜನಾಪದ, ಹಾಗೂ ತಿಕ್ಕೋಟಾದ ಗೌರವ ಮಾದರ್ ಮತ್ತು ಸಂಘಗಳಿಂದ ಚೌಡ್ಕಿ ಪದ. 6:50 ಪ್ರಾಯೋಜಿತ ಕಾರ್ಯಕ್ರಮ ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ. ಕಾರ್ಯಕ್ರಮದ ಪ್ರಸ್ತುತಿ ಮಾಯಾರಾಮನ್, ಪ್ರಾಯೋಜಕರು KLSVDIT ಹಳಿಯಾಳ. 7:15 ವಚನಾಮೃತ ಪ್ರಾಯೋಜಿತ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಸ್ತುತಿ ಶರಣಬಸವ ಚೋಳಿನ್, ಪ್ರಾಯೋಜಕರು ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ. 8:30 ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಆರ್ ಚಂದ್ರಿಕಾ ಅವರ ಹಾಡುಗಾರಿಕೆ. 9:05 ಸುಮಾ ರವೀಂದ್ರ ಹೆಗಡೆ ಅವರಿಂದ ಸುಗಮ ಸಂಗೀತ. 9:15 ಭಕ್ತಿಗೀತೆಗಳ ಕಾರ್ಯಕ್ರಮ ಅರ್ಪಣ. 9:30 ಸಂದೇಶಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಂದನ. 10:30 ವಿವಿಧ ಕಲಾವಿದರು ಹಾಡಿದ ಭಾವಗೀತೆಗಳು. 10:45 ಜನಪದ ಸಂಗೀತದಲ್ಲಿ ಬನವಾಸಿಯ ಆನಂದ ನಾಗಪ್ಪ ಜೋಗಿ ಮತ್ತು ಸಂಘಗಳಿಂದ ಕಿನ್ನರೆ ಜೋಗಿ ಪದ, ಸುಳ್ಳದ ದ್ರಾಕ್ಷಾಯಣಿ ಸಿ ನವಲಿ ಮತ್ತು ಸಂಘಗಳಿಂದ ಸಂಪ್ರದಾಯದ ಪದ, ಕುರ್ತುಕೋಟಿಯ ವಿರೂಪಾಕ್ಷಪ್ಪ ಬಸಪ್ಪ ಗೂರ್ನವರ್ ಮತ್ತು ಸಂಘಗಳಿಂದ ಕೋಲಾಟದ ಪದ. 11:00 ಹಿಂದಿ ಕಾರ್ಯಕ್ರಮ ನವರಸ್ನಲ್ಲಿ ಅನ್ನಪೂರ್ಣ ಫಡ್ನವೀಸ್ ಅವರಿಂದ ಸಮಯ್ ಅನ್ಮೋಲ್ ಹೈ ಕತೆ ಕೇಳುತ್ತೀರಿ. ನಂತರ ವೃದ್ಧೋಂಕಿ ಅಧಿಕಾರ್ ಈ ಬಗ್ಗೆ ಮಾತನಾಡುತ್ತಾರೆ ಡಾಕ್ಟರ್ ಆಲಿಯಾ ಪರ್ವೀನ್. 11:30 ರಾಜಪ್ರಭು ಧೋತ್ರಿ ಅವರ ಗಾಯನವಿದೆ. ಇನ್ನು ಮಧ್ಯಾಹ್ನ 12:05 ವನಿತಾ ವಿಹಾರದಲ್ಲಿ ರಾಷ್ಟ್ರೀಯ ವೈದ್ಯರ ದಿನಾಚರಣೆ ಸಂದರ್ಭದಲ್ಲಿ ಸುಮಾರು 50ಕ್ಕೂ ಹೆಚ್ಚು ವರ್ಷದಿಂದ ವೈದ್ಯ ವೃತ್ತಿಯಲ್ಲಿ ನಿರತರಾಗಿರುವ ಕುಟುಂಬ ವೈದ್ಯೆ ಹಾಗೂ ಸ್ತ್ರೀ ರೋಗ ತಜ್ಞೆ ಡಾಕ್ಟರ್ ಲಕ್ಷ್ಮೀದೇವಿ KV ಅವರೊಂದಿಗೆ ಮಾತುಕತೆ. ಪ್ರಸ್ತುತಿ ಕೀರ್ತನಾ ವಿ, ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ ಇದು. 12:30 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ವೃದ್ಧಾಪ್ಯದಲ್ಲಿ ಬರಬಹುದಾದ ಮಾನಸಿಕ ಆರೋಗ್ಯ ಸಮಸ್ಯೆಗಳು ಈ ಕುರಿತಂತೆ ಮನೋವೈದ್ಯೆ ಡಾಕ್ಟರ್ KS ಪವಿತ್ರ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ್. ನಾಳೆಯ ಆರೋಗ್ಯ ಸಂಚಿಕೆ ಧಾರವಾಡ ಕೇಂದ್ರದ ಕೊಡುಗೆ. 1:00 ಕೇಂದ್ರ ಸರ್ಕಾರದ ಅಭಿವೃದ್ಧಿ ಚಟುವಟಿಕೆಗಳ ಕಾರ್ಯಕ್ರಮದಲ್ಲಿ PM FME ಮಾಹಿತಿ ದೊರೆಯುತ್ತದೆ. ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ ಇದು. 1:20 ಧಾರವಾಡದ ಕೆಲಗೇರಿಯ ಚನ್ನಬಸಪ್ಪ ಹೊಳೆಪ್ಪ ಮಾಳಗಿ ಮತ್ತು ಸಂಘಗಳಿಂದ ಭಜನಾಪದ. 1:30 ಹೆಲೋ ಅಭಿಲಾಷ ನೇರ ಫೋನಿನ್ ಕಾರ್ಯಕ್ರಮ. 2:40 ಹೊಸ ಹಾಡು ಕೇಳುವಿರಿ. ಪ್ರಕಟಣೆಯೊಂದಿದೆ, ಕೇಳೋಣ.
1: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
2: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
1: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
2: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
1: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
0: ಇನ್ನು ನಾಳೆ ಸಂಜೆಯಲ್ಲಿ 6:30 ಅವಲೋಕನ, 6:51 ಕೃಷಿ ರಂಗದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ SDM ಆರೋಗ್ಯ ಸಂವಾದ ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ಮಾತನಾಡುವ ವಿಷಯ ಅಧಿಕ ರಕ್ತದೊತ್ತಡ ಹೈಪರ್ ಟೆನ್ಷನ್. ಭಾಗವಹಿಸುವ ವೈದ್ಯರು ಡಾಕ್ಟರ್ ಶಿವಕುಮಾರ್ KE. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಜಿ ಸುರೇಖಾ ಸುರೇಶ್. ಪ್ರಾಯೋಜಕರು SDM ಆಸ್ಪತ್ರೆ ಸತ್ತೂರು ಧಾರವಾಡ. 7:45 ಶ್ರವಣ ಬೆಳಗೊಳದ ಶಾಸನಗಳು ಈ ಬಗ್ಗೆ ಮಾತನಾಡುತ್ತಾರೆ ಡಾಕ್ಟರ್ BV ಶಿರೂರ್. 8:00 ಯುವವಾಣಿಯಲ್ಲಿ ಅಕ್ಯುಪಂಚರ್ ಈ ಬಗ್ಗೆ ಮಾತನಾಡುತ್ತಾರೆ ಡಾಕ್ಟರ್ ಪೂಜಾ ಬೊಮ್ಮನಹಾಳ್ ಅವರೊಡನೆ ಸಂದರ್ಶನ. ಸಂದರ್ಶಕರು ಮಾಯಾರಾಮನ್. 8:30 ಪುಷ್ಪಹಾರ್. 9:15 ಸ್ಪಾಟ್ಲೈಟ್. 9:30 CGHS ಕೇಂದ್ರ ಸರ್ಕಾರಿ ನೌಕರರ ಆರೋಗ್ಯ ಯೋಜನೆ ಈ ಕುರಿತು ಉತ್ತರ ಕರ್ನಾಟಕ ಭಾಗ

0: ಸಂಘದ ಕಾರ್ಯದರ್ಶಿಗಳಾದ ರಮೇಶ್ ಎ ಜೋಶಿ ಅವರೊಡನೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ್. 10 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಡಾಕ್ಟರ್ ಎಂ ನರ್ಮದಾ ಅವರ ವಯಲಿನ್ ವಾದನ. 10:30 ಸಾಲಹಳ್ಳಿ ಗ್ರಾಮದ ಚಂದ್ರಪ್ಪ ಶಿವಪ್ಪ ಮಾದರ್ ಮತ್ತು ಸಂಗಡಿಗರಿಂದ ಸಂಗ್ಯಾಬಾಳ ದಪ್ಪಿನಾಟವನ್ನು ಆಲಿಸುವಿರಿ. ಇದುವರೆಗೆ ಕಾರ್ಯಕ್ರಮ ವಿವರಣೆ ಕೇಳಿದಿರಿ. ಆಕಾಶವಾಣಿ ಧಾರವಾಡ.
1: ಕೇಳುಗರೆ, ಇದೇ ಮಂಗಳವಾರ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಭಾಗವಹಿಸುತ್ತಾರೆ.
2: ನಾನು ಡಾಕ್ಟರ್ ಶಿವಕುಮಾರ್. ನಾನು ಎಸ್ಡಿಎಂ ವಿದ್ಯಾಲಯ ಮತ್ತು ಆಸ್ಪತ್ರೆಯಲ್ಲಿ ವೈದ್ಯಕೀಯ ವಿಭಾಗದಲ್ಲಿ ಸೀನಿಯರ್ ರೆಸಿಡೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಮಂಗಳವಾರ ಜುಲೈ 7 ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಅಧಿಕ ರಕ್ತದೊತ್ತಡ ಅಂದರೆ ಹೈಪರ್ ಟೆನ್ಷನ್ ಮತ್ತು ಅದರ ಲಕ್ಷಣಗಳು, ತಡೆಗಟ್ಟುವಿಕೆ ಮತ್ತು ಚಿಕಿತ್ಸೆಯ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಣ.
1: ಪ್ರಶ್ನೆಗಳನ್ನು ಕೇಳಲು ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15 ಹಾಗೂ 244-344-16. ಧಾರವಾಡದ ಎಸ್ಟಿಡಿ ಕೋಡ್ 0836.
3: 35 years of clinical excellence with compassion.
4: From life-saving emergencies to advanced cardiac and multi-specialty expertise,
3: Bengaluru has placed its trust in one name.
4: Choose the care Bengaluru believes in.
3: Call 96868-60310. Fortis Hospital, Cunningham Road. With you for life.
0: Akashavani, Dharavada. 6:20 ಆಗುತ್ತಲಿದೆ. ದಿಲ್ಲಿ ಕೇಂದ್ರದಿಂದ ಸಂಸ್ಕೃತದಲ್ಲಿ ವಾರ್ತೆಗಳು.

0: ತಿಳಿಸಿದ್ದಾರೆ. ಮಾದಕ ವ್ಯಸನ ವಿರೋಧಿ ದಿನಾಚರಣೆ ಅಂಗವಾಗಿ ವಾಕಥಾನ್ 2026ಕ್ಕೆ ನಗರದ ಗಾಂಧಿ ವೃತ್ತದಲ್ಲಿ ಬೆಳಗಾವಿ ಉತ್ತರ ವಲಯ ಐಜಿಪಿ ಸಂದೀಪ್ ಪಾಟೀಲ್ ಚಾಲನೆ ನೀಡಿದರು. ಮಾದಕ ವಸ್ತುವಿಗೆ ಇಲ್ಲ ಎನ್ನಿ ಎಂದು ಪಣ ತೊಡುವಂತೆ ಅವರು ಯುವಜನರಿಗೆ ಕರೆ ನೀಡಿದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರೋಹನ್ ಜಗದೀಶ್ ಸೇರಿದಂತೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ವಾಕಥಾನ್ನಲ್ಲಿ ಭಾಗವಹಿಸಿದ್ದರು. ಈಗ ಯಾದಗಿರಿ ಜಿಲ್ಲೆ ವಾರ್ತಾಪತ್ರ. ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಮತ್ತು ಆಜೀವಿಕಾ ಮಿಷನ್ ವಿಬಿ ಜಿರಾಮ್ಜಿ ಯೋಜನೆ ಅಡಿ ಗ್ರಾಮೀಣ ಕೂಲಿಕಾರರ ದಿನಗೂಲಿಯನ್ನು 370 ರೂಪಾಯಿಗಳಿಂದ 382 ರೂಪಾಯಿಗೆ ಹೆಚ್ಚಿಸಲಾಗಿದ್ದು, ಪರಿಷ್ಕೃತ ದರ ಜುಲೈ 1ರಿಂದ ಜಾರಿಗೆ ಬಂದಿದೆ ಎಂದು ಜಿಲ್ಲಾ ಪಂಚಾಯಿತಿ ಸಿಇಒ ಲವೀಶ್ ವರಡಿಯಾ ತಿಳಿಸಿದ್ದಾರೆ. ನಶಾಮುಕ್ತ ಭಾರತ ಹಾಗೂ ನಶಾಮುಕ್ತ ಕರ್ನಾಟಕ ಅಭಿಯಾನದಡಿ ಮಾದಕ ದ್ರವ್ಯ ವ್ಯಸನ ಜಾಗೃತಿ ಹಾಗೂ ವಿರೋಧಿ ದಿನಾಚರಣೆ ಜಿಲ್ಲೆಯಾದ್ಯಂತ ಜರುಗಿತು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪೃಥ್ವಿಕ್ ಶಂಕರ್ ಜನಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಿ ಮಾದಕ ದ್ರವ್ಯಗಳ ಸಾಗಣೆ, ಮಾರಾಟ ಮತ್ತು ಬಳಕೆಯಂತಹ ಕಾನೂನುಬಾಹಿರ ಚಟುವಟಿಕೆಗಳ ವಿರುದ್ಧ ಪೊಲೀಸ್ ಇಲಾಖೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಿದೆ ಎಂದು ತಿಳಿಸಿದರು. ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಲಸಿಕೆ ನೀಡಿಕೆ ಅಭಿಯಾನಕ್ಕೆ ನಗರದ ಭವಾನಿ ಮಂದಿರದಲ್ಲಿ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ತುನ್ನೂರ್ ಚಾಲನೆ ನೀಡಿದರು. ಕಳೆದ ಜೂನ್ 28ರಂದು ಜಿಲ್ಲೆಯ 665 ಪೋಲಿಯೋ ಬೂತ್ಗಳಲ್ಲಿ ಲಸಿಕೆ ನೀಡಲಾಗಿದೆ. 29ರಿಂದ ಈ ತಿಂಗಳ 1ನೇ ತಾರೀಖಿನವರೆಗೆ ಆರೋಗ್ಯ ಕಾರ್ಯಕರ್ತರು ಮನೆ ಮನೆಗೆ ತೆರಳಿ 5 ವರ್ಷದೊಳಗಿನ ಮಕ್ಕಳಿಗೆ ಲಸಿಕೆ ನೀಡಿದರು. ನಗರದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಪ್ರಗತಿಯನ್ನು ಜಿಲ್ಲಾಧಿಕಾರಿ ರಾಹುಲ್ ತುಕಾರಾಮ್ ಪಾಂಡ್ವೆ ಪರಿಶೀಲಿಸಿದರು. 7 ಕೋಟಿ ರೂಪಾಯಿ ವೆಚ್ಚದ ಯಾದಗಿರಿ ಸೈದಾಪುರ ಜಿಲ್ಲಾ ಮುಖ್ಯರಸ್ತೆಯ ಮರು ಡಾಂಬರೀಕರಣ ಕಾಮಗಾರಿಯನ್ನು ನಿಗದಿತ ಅವಧಿಯಲ್ಲಿ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಇದುವರೆಗೆ ಗದಗ್ ಹಾಗೂ ಯಾದಗಿರಿ ಜಿಲ್ಲೆಗಳ ವಾರ್ತಾಪತ್ರಗಳನ್ನು ಕೇಳಿದಿರಿ. ಬರೆದವರು ಕ್ರಮವಾಗಿ ಶಶಿ ಕುಲಕರ್ಣಿ ಹಾಗೂ ಸಾಗರ್ ಕುಮಾರ್ ದೇಸಾಯಿ. ಸುದ್ದಿ ಸಂಯೋಜನೆ ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ತುಕಾರಾಮ್ ಗೌಡ ನಿಡ್ಲೆ. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.
1: ಆಕಾಶವಾಣಿ ಧಾರವಾಡ ವಾಣಿಜ್ಯ ಪ್ರಕಟಣೆಗಳು.
2: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
3: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹುವಿಶೇಷ ಪರಿಣತಿವರೆಗೂ
2: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
3: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
2: 9686860310ಗೆ ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
4: ಕೇಳುಗರೆ, ಇದೇ ಮಂಗಳವಾರ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ ಕಾರ್ಯಕ್ರಮ ಭಾಗವಹಿಸುತ್ತಾರೆ.
5: ನಾನು ಡಾಕ್ಟರ್ ಶಿವಕುಮಾರ್. ನಾನು ಎಸ್ಡಿಎಂ ವಿದ್ಯಾಲಯ ಮತ್ತು ಆಸ್ಪತ್ರೆಯಲ್ಲಿ ವೈದ್ಯಕೀಯ ವಿಭಾಗದಲ್ಲಿ ಸೀನಿಯರ್ ರೆಸಿಡೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಮಂಗಳವಾರ ಜುಲೈ 7ರಂದು ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಅಧಿಕ ರಕ್ತದೊತ್ತಡ ಅಂದರೆ ಹೈಪರ್ ಟೆನ್ಷನ್ ಮತ್ತು ಅದರ ಲಕ್ಷಣಗಳು, ತಡೆಗಟ್ಟುವಿಕೆ ಮತ್ತು ಚಿಕಿತ್ಸೆಯ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಣ.
4: ಪ್ರಶ್ನೆಗಳನ್ನು ಕೇಳಲು ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 2443414 2443415 ಹಾಗೂ 2443416. ಧಾರವಾಡದ ಎಸ್ಟಿಡಿ ಕೋಡ್ 0836.
1: ಆಕಾಶವಾಣಿ ಧಾರವಾಡ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ 6:40ಕ್ಕೆ ಪ್ರದೇಶ ಸಮಾಚಾರ.

0: ಚಿಂತಿಸ್ಬೇಡಿ.
1: ಫೀಸ್ ನೋಡು.
2: ಏನ್ ಸಮಾಚಾರ? ಏನಾಯ್ತು?
0: ಫೀಸ್ ನ ಟೆನ್ಷನ್.
2: ರಾಹುಲ್ ನ ಬ್ಯಾಂಕ್ ಅಕೌಂಟ್ ಇದೆಯಲ್ಲ, ಸೊ ರಸ್ತೆ ಕ್ಲಿಯರ್. ಬ್ಯಾಂಕ್ ನಿಂದ ಅಗತ್ಯ ಇರುವವರಿಗೆ ಸ್ಟೂಡೆಂಟ್ ಎಜುಕೇಶನ್ ಲೋನ್ ಈಸಿಲಿ ಸಿಗುತ್ತೆ. ಅದರಲ್ಲೂ 4 ಲಕ್ಷ ರೂಪಾಯಿ ವರೆಗೆ ನೋ ಕೊಲೆಟ್ರಲ್. ಅದೆಲ್ಲಿ ಸ್ವೀಟ್ಸ್? ಆರ್ ಬಿ ಐ ಹೇಳುತ್ತೆ,
3: ಪ್ರಾರಂಭಿಸಿ ಸರಿಯಾಗಿ ಫೈನಾನ್ಷಿಯಲಿ ಸ್ಮಾರ್ಟ್.

0: Less premium, more bonus. Most suitable for your loved ones. RPLI, nothing better than this.
1: Give your family a secure life with Rural Post Life Insurance. RPLI Life Insurance Policies. Contact your nearest post office today or log on to indiapost.gov.in.
2: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಯಾವ ಭಾಷೆಯೂ ಮೇಲಲ್ಲ, ಯಾವ ಭಾಷೆಯೂ ಕೀಳಲ್ಲ.
1: ಭಾಷೆಯ ಮೇಲಿನ ಅತಿಯಾದ ವ್ಯಾಮೋಹ ಸಮಾಜದ ಸ್ವಾಸ್ಥ್ಯಕ್ಕೆ ಮಾರಕ. ಪರಸ್ಪರ ಗೌರವ ಸಹಬಾಳ್ವೆಗೆ ಪೂರಕ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿ ಶೋಭಾ ಶರ್ಮಾ. ಮುಖ್ಯಾಂಶಗಳು. ಹಾವೇರಿ ಜಿಲ್ಲೆಯಲ್ಲಿ ಮೋಡ ಬಿತ್ತನೆಗೆ ಚಾಲನೆ. ಅಗತ್ಯ ಬಿದ್ದರೆ ರಾಜ್ಯದೆಲ್ಲೆಡೆ ವಿಸ್ತರಿಸಲು ಚಿಂತನೆ, ಸಚಿವ ಸತೀಶ್ ಜಾರಕಿಹೊಳಿ. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಇಂದಿನಿಂದ ಉತ್ತರ ಕರ್ನಾಟಕ ಪ್ರವಾಸ. ಅಭಿವೃದ್ಧಿ ಯೋಜನೆ ಕುರಿತಂತೆ ಪ್ರಗತಿ ಪರಿಶೀಲನೆ. ರಾಜ್ಯದಲ್ಲಿ ಕೇಂದ್ರ ಸರ್ಕಾರದ ಗ್ರಾಮೀಣ ಅಭಿವೃದ್ಧಿ ಯೋಜನೆಗಳ ಅನುಷ್ಠಾನ ಕುರಿತಂತೆ ಉನ್ನತ ಅಧಿಕಾರಿಗಳಿಂದ ಪರಾಮರ್ಶೆ. ಮಹಾರಾಷ್ಟದ ಘಟ್ಟ ಪ್ರದೇಶದಲ್ಲಿ ಧಾರಾಕಾರ ಮಳೆ. ಕೃಷ್ಣಾ, ದೂಧಗಂಗಾ, ವೇದಗಂಗಾ ನದಿಗಳ ನೀರಿನ ಮಟ್ಟ ಗಣನೀಯ ಹೆಚ್ಚಳ. ಉತ್ತರ ಕನ್ನಡ, ಉಡುಪಿ, ಶಿವಮೊಗ್ಗ ಜಿಲ್ಲೆಗಳಲ್ಲಿ ಭಾರೀ ಮಳೆ ಸಾಧ್ಯತೆ. ರೆಡ್ ಅಲರ್ಟ್ ಘೋಷಿಸಿದ ಹವಾಮಾನ ಇಲಾಖೆ. ಹಾವೇರಿ ಜಿಲ್ಲೆಯ ಎಲ್ಲಾ ಶಾಸಕರು ಕೈಗೊಂಡಿರುವ ಮೋಡ ಬಿತ್ತನೆಗೆ ಹುಬ್ಬಳ್ಳಿ ವಿಮಾನ ನಿಲ್ದಾಣದಲ್ಲಿ ಇಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಹಾಗೂ ಮಾಜಿ ಸಚಿವ ಎಚ್ಕೆ ಪಾಟೀಲ್ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಸತೀಶ್ ಜಾರಕಿಹೊಳಿ, ಹಾವೇರಿ ಜಿಲ್ಲೆಯಾದ್ಯಂತ 3 ದಿನಗಳ ಕಾಲ ಮೋಡ ಬಿತ್ತನೆ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ಉತ್ತರ ಕರ್ನಾಟಕ ಭಾಗದ ಜಿಲ್ಲೆಗಳಲ್ಲಿ ವಾಡಿಕೆಗಿಂತ ಮಳೆ ಕಡಿಮೆಯಾಗಿದ್ದು ಹಾವೇರಿಯಲ್ಲಿ ಮೋಡ ಬಿತ್ತನೆ ಮಾಡಲಾಗುತ್ತಿದೆ. ಉತ್ತರ ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ಮೋಡ ಬಿತ್ತನೆ ಮಾಡುವ ಬಗ್ಗೆ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಮನವಿ ಮಾಡಲಾಗುವುದು ಎಂದು ಹೇಳಿದ್ದಾರೆ.
1: ಮೊನ್ನೆ ಹಾವೇರಿಯಲ್ಲಿ ಜರುಗಿದಂತ ಒಂದು ಸಭೆಯಲ್ಲಿ ಪ್ರಕಾಶ್ ಕೋಳಿವಾಡ ಅವರು ಅವರೆಲ್ಲ ಶಾಸಕರು ನಾವು ಇದನ್ನ ಸ್ವಂತ ಖರ್ಚಿನಲ್ಲಿ ಮೋಡ ಬಿತ್ತನೆ ಪ್ರಾರಂಭ ಮಾಡ್ತೋ ಅಂತ ಹೇಳಿದ್ರು. ಹೇಳಿದ ತಕ್ಷಣದಲ್ಲೇ ಅಂದ್ರೆ 3 ದಿವಸದಲ್ಲೇ ಇದನ್ನ ಕಾರ್ಯಗತ ಮಾಡಿದ್ದಾರೆ. ನಮ್ಮ ಹಿರಿಯರಾದ ಎಚ್ ಕೆ ಪಾಟೀಲ್ ಅವರು ಹೇಳಿದಂಗೆ ಇದು ಸರ್ಕಾರದ ಕಾರ್ಯಕ್ರಮ. ಎಂಟೈರ್ ರಾಜ್ಯದಲ್ಲಿ ಇವತ್ತು ಮಳೆ ಅವಶ್ಯಕತೆ ಇದೆ, ಅದನ್ನ ಮೋಡ ಬಿತ್ತನೆ ಸರ್ಕಾರ ಪ್ರಿಯಾರಿಟಿ ಮೇಲೆ ಹೋಗ್ಬೇಕಂತ ನಾನು ಕೂಡ ಸಿಎಂ ಅವರ ಗಮನಕ್ಕೆ.
0: ಶಾಸಕ ಎಚ್ ಕೆ ಪಾಟೀಲ್ ಮಾತನಾಡಿ, ಬರಗಾಲ ಪರಿಸ್ಥಿತಿ ಅರಿತು ಮೋಡ ಬಿತ್ತನೆಗೆ ಮುಂದಾಗಿದ್ದು ವೈಜ್ಞಾನಿಕ ತಂತ್ರಜ್ಞಾನ ಬಳಸಿ ಮೋಡ ಬಿತ್ತನೆ ಕಾರ್ಯಕ್ಕೆ ಚಾಲನೆ ನೀಡಲಾಗಿದೆ ಎಂದು ಹೇಳಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದಿನಿಂದ ಉತ್ತರ ಕರ್ನಾಟಕ ಪ್ರವಾಸ ಆರಂಭಿಸಿದ್ದಾರೆ. 2 ದಿನಗಳ ಕಲ್ಯಾಣ ಕರ್ನಾಟಕದ ಪ್ರವಾಸದಲ್ಲಿ ಅಭಿವೃದ್ಧಿ ಕುರಿತಂತೆ ಸಮಗ್ರ ಪ್ರಗತಿ ಪರಿಶೀಲನೆ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಮೊದಲ ಬಾರಿಗೆ ಬೀದರ್, ಕಲಬುರಗಿ

ಕಲಬುರಗಿ ಜಿಲ್ಲೆಗಳಿಂದಲೇ ಪ್ರವಾಸ ಆರಂಭಿಸುತ್ತಿರುವುದು ಸಂತಸ ತಂದಿದೆ. ಈ ಭಾಗದ ಜನರ ರಾಜಕೀಯ, ಆಡಳಿತಾತ್ಮಕ ಹಾಗೂ ಸಾಂಸ್ಕೃತಿಕ ಬದ್ದತೆಗೆ ಸಾಕ್ಷಿಯಾಗಲು ಬಯಸಿರುವುದಾಗಿ ತಿಳಿಸಿದ್ದಾರೆ. ಸಾಮಾಜಿಕ ಸಾಮರಸ್ಯ, ಸೌಹಾರ್ದತೆ ಇಲ್ಲದೆ ಯಾವುದೇ ಪ್ರದೇಶದ ಅಭಿವೃದ್ದಿ ಹಾಗೂ ಪ್ರಗತಿ ಸಾಧ್ಯವಿಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ರಾಜ್ಯವು ಬರಗಾಲ ಎದುರಿಸಬೇಕಾದ ಸಂದರ್ಭ ಬಂದಿದ್ದು, ಬರ ಪರಿಸ್ಥಿತಿಯನ್ನು ಸಮರ್ಥವಾಗಿ ನಿಭಾಯಿಸಲು ಕೈಗೊಳ್ಳಬೇಕಿರುವ ಕ್ರಮಗಳ ಕುರಿತು ಅಧಿಕಾರಿಗಳಿಗೆ ಅಗತ್ಯ ನಿರ್ದೇಶನ ನೀಡಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈಗಾಗಲೇ ಬೆಳಗಾವಿ, ಚಿತ್ರದುರ್ಗ, ತುಮಕೂರು ಜಿಲ್ಲೆಗಳಲ್ಲಿ ಪ್ರಗತಿ ಪರಿಶೀಲನಾ ಸಭೆ ನಡೆಸಲಾಗಿದೆ. ರಾಜ್ಯದಲ್ಲಿ ಜಲಾಶಯಗಳು ಡೆಡ್ ಸ್ಟೋರೇಜ್ಗೆ ತಲುಪಿರುವುದರಿಂದ ನೀರನ್ನು ಎಚ್ಚರಿಕೆಯಿಂದ ಬಳಸಬೇಕು. ಲಭ್ಯವಿರುವ ನೀರನ್ನು ಕುಡಿಯಲು ಹೊರತುಪಡಿಸಿ ಬೇರೆ ಯಾವುದೇ ರೀತಿಯ ಉದ್ದೇಶಕ್ಕೆ ಬಳಕೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ ಎಂದು ತಿಳಿಸಿದ್ದಾರೆ. ಮುಖ್ಯಮಂತ್ರಿಗಳ ಜೊತೆ ಇಂದು ಬೀದರ್ಗೆ ತೆರಳಲಿದ್ದು, ನಾಳೆ ಕಲಬುರಗಿ ಜಿಲ್ಲೆಗೆ ತೆರಳಿ ಪ್ರಗತಿ ಪರಿಶೀಲನಾ ಸಭೆ ನಡೆಸಲಾಗುವುದು ಎಂದು

0: ಿರುವುದರಿಂದ ನೀರನ್ನು ಎಚ್ಚರಿಕೆಯಿಂದ ಬಳಸಬೇಕು. ಲಭ್ಯವಿರುವ ನೀರನ್ನು ಕುಡಿಯಲು ಹೊರತುಪಡಿಸಿ ಬೇರೆ ಯಾವುದೇ ರೀತಿಯ ಉದ್ದೇಶಕ್ಕೆ ಬಳಕೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ ಎಂದು ತಿಳಿಸಿದ್ದಾರೆ. ಮುಖ್ಯಮಂತ್ರಿಗಳ ಜೊತೆ ಇಂದು ಬೀದರ್ಗೆ ತೆರಳಲಿದ್ದು ನಾಳೆ ಕಲಬುರಗಿ ಜಿಲ್ಲೆಗೆ ತೆರಳಿ ಪ್ರಗತಿ ಪರಿಶೀಲನಾ ಸಭೆ ನಡೆಸಲಾಗುವುದು ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಕೇಂದ್ರ ಸರ್ಕಾರದ ಗ್ರಾಮೀಣಾಭಿವೃದ್ದಿ ಯೋಜನೆಗಳ ಅನುಷ್ಠಾನ ಸುಗಮವಾಗಿ ಸಾಗುತ್ತಿದ್ದು ಯೋಜನೆಗಳ ಪರಿಣಾಮಕಾರಿ ಜಾರಿಗಾಗಿ ರಾಜ್ಯ ಸರ್ಕಾರದೊಂದಿಗೆ ನಿರಂತರ ಸಹಕಾರ ಮುಂದುವರಿಸಲಾಗುವುದು ಎಂದು ಕೇಂದ್ರ ಗ್ರಾಮೀಣಾಭಿವೃದ್ದಿ ಸಚಿವಾಲಯದ ಉನ್ನತ ಮಟ್ಟದ ಅಧಿಕಾರಿಗಳ ತಂಡ ತಿಳಿಸಿದೆ. ಕೇಂದ್ರ ಗ್ರಾಮೀಣಾಭಿವೃದ್ದಿ ಸಚಿವಾಲಯದ ಉಪ ಮಹಾನಿರ್ದೇಶಕರು ಹಾಗೂ ಸಂಖ್ಯಾಶಾಸ್ತ್ರ ಸಲಹೆಗಾರರಾದ ಅಲ್ತಾಫ್ ಹುಸೇನ್ ಹಾಜಿ ನೇತೃತ್ವದ ತಂಡ ರಾಜ್ಯಕ್ಕೆ ಭೇಟಿ ನೀಡಿದ್ದು ಹಿರಿಯ ಅಧಿಕಾರಿಗಳೊಂದಿಗೆ ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಯೋಜನೆಯ ಅನುಷ್ಠಾನದ ಪ್ರಗತಿ ಪರಿಶೀಲಿಸಿತು. ಸಭೆಯಲ್ಲಿ ರಾಜ್ಯದಲ್ಲಿ ಯೋಜನೆಯ ಅನುಷ್ಠಾನ ನಿಗದಿತ ವೇಳಾಪಟ್ಟಿಯಂತೆ ಪ್ರಗತಿಯಲ್ಲಿದ್ದು ಯಾವುದೇ ಪ್ರಮುಖ ಅಡಚಣೆಗಳು ಇಲ್ಲ ಎಂದು ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಎಚ್ಎಂಟಿ ಸಂಸ್ಥೆಯ ಪುನರುಜ್ಜೀವನಗೊಳಿಸುವ ಕೇಂದ್ರ ಸರ್ಕಾರದ ನಿರ್ಧಾರವನ್ನು ರಾಜ್ಯ ಸರ್ಕಾರ ಹತ್ತಿಕ್ಕುತ್ತಿದೆ ಎಂದು ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ ಎಚ್ಡಿ ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅರಣ್ಯ ಇಲಾಖೆಯ ಮೂಲಕ ಸರ್ಕಾರ ಅಡೆತಡೆಗಳನ್ನು ಸೃಷ್ಟಿಸುತ್ತಿದೆ ಎಂದು ದೂರಿದ್ದಾರೆ. ರಾಜ್ಯದಲ್ಲಿ ಕೇಂದ್ರ ಸರ್ಕಾರಿ ಸ್ವಾಮ್ಯದ ಕಾರ್ಖಾನೆಗಳು ಉಳಿಯಬಾರದು ಎಂಬ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬಂದಿದೆ. ಎನ್ಜಿಎಫ್, ಮೈಸೂರು ಪೇಪರ್ ಮಿಲ್ಸ್ ಹಾಗೂ ಇತರ ಹಲವಾರು ಉದ್ಯಮಗಳನ್ನು ಈಗಾಗಲೇ ಸ್ಥಗಿತಗೊಳಿಸಲಾಗಿದೆ. ಇದೀಗ ಸರ್ಕಾರದ ವಕ್ರದೃಷ್ಟಿ ಎಚ್ಎಂಟಿ ಸಂಸ್ಥೆಯ ಮೇಲೆ ಬಿದ್ದಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನ ಕಲ್ಲುಕ್ವಾರಿಯಲ್ಲಿ ಬಂಡೆ ಕುಸಿದು 7 ಕಾರ್ಮಿಕರು ಮೃತಪಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಷ್ಟೀಯ ಮಾನವ ಹಕ್ಕುಗಳ ಆಯೋಗ ಸ್ವಯಂ ಪ್ರೇರಿತವಾಗಿ ದೂರು ದಾಖಲಿಸಿಕೊಂಡಿದೆ. ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ನೋಟಿಸ್ ಜಾರಿಗೊಳಿಸಿ ಘಟನೆ ಕುರಿತು ಸಮಗ್ರ ವರದಿಯನ್ನು 2 ವಾರದೊಳಗೆ ಸಲ್ಲಿಸುವಂತೆ ನಿರ್ದೇಶಿಸಿದೆ. ಜುಲೈ 2ರಂದು ಸಂಭವಿಸಿದ ದುರಂತದಲ್ಲಿ 7 ಮಂದಿ ಸಾವನ್ನಪ್ಪಿ 5 ಕಾರ್ಮಿಕರು ಗಂಭೀರವಾಗಿ ಗಾಯಗೊಂಡಿದ್ದರು. ಪಶ್ಚಿಮ ಮಹಾರಾಷ್ಟದ ಘಟ್ಟ ಪ್ರದೇಶದಲ್ಲಿ ಕಳೆದ 2 ದಿನಗಳಿಂದ ಸುರಿಯುತ್ತಿರುವ ಭಾರೀ ಮಳೆಯಿಂದ ಕೃಷ್ಣಾ, ದೂಧಗಂಗಾ ಹಾಗೂ ವೇದಗಂಗಾ ನದಿಗಳಲ್ಲಿ ನೀರಿನ ಹರಿವು ಗಣನೀಯವಾಗಿ ಹೆಚ್ಚಳವಾಗಿದೆ. ಬೇಸಿಗೆಯಲ್ಲಿ ಸಂಪೂರ್ಣ ಬತ್ತಿಹೋಗಿದ್ದ ವೇದಗಂಗಾ ನದಿ ಈಗ ಒಡಲು ತುಂಬಿ ಹರಿಯುತ್ತಿದ್ದು ನದಿ ತೀರದ ಗ್ರಾಮಗಳ ರೈತರಲ್ಲಿ ಸಂತಸ ಮನೆ ಮಾಡಿದೆ. ಮಹಾರಾಷ್ಟದ ಕೊಲ್ಲಾಪುರ, ಸಾಂಗ್ಲಿ, ಸತಾರ ಸೇರಿದಂತೆ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ನಿರಂತರ ಮಳೆಯಾಗುತ್ತಿರುವ ಪರಿಣಾಮ ಕೃಷ್ಣಾ ಮತ್ತು ದುಧಗಂಗಾ ನದಿಗಳಲ್ಲಿ ಸುಮಾರು 5 ಅಡಿಯಷ್ಟು ನೀರಿನ ಮಟ್ಟ ಏರಿಕೆಯಾಗಿದೆ. ಮುಂದಿನ 2-3 ದಿನಗಳ ಕಾಲ ಕೊಂಕಣ ಹಾಗೂ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಪರಿಣಾಮವಾಗಿ ಕೃಷ್ಣಾ, ದೂಧಗಂಗಾ ಸೇರಿದಂತೆ ಪ್ರಮುಖ ನದಿಗಳ ನೀರಿನ ಮಟ್ಟ ಮತ್ತಷ್ಟು ಏರಿಕೆಯಾಗುವ ಸಾಧ್ಯತೆ ಇದ್ದು ನದಿ ತೀರದ ನಿವಾಸಿಗಳು ಎಚ್ಚರಿಕೆ ವಹಿಸುವಂತೆ ಬೆಳಗಾವಿ ಜಿಲ್ಲಾಡಳಿತ ಸೂಚಿಸಿದೆ. ಇನ್ನು ಹವಾವರ್ತಮಾನ. ಕರಾವಳಿ ಜಿಲ್ಲೆಗಳಾದ ಉತ್ತರ ಕನ್ನಡ ಹಾಗೂ ಉಡುಪಿ, ಮಲೆನಾಡಿನ ಶಿವಮೊಗ್ಗ ಜಿಲ್ಲೆಗಳಲ್ಲಿ ಇಂದು ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಈ ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಈ ಜಿಲ್ಲೆಗಳಲ್ಲಿ ಗಾಳಿಯ ವೇಗ ಗಂಟೆಗೆ 50-60 ಕಿಲೋಮೀಟರ್ನಷ್ಟು ಇರಲಿದೆ. ನಾಳೆಯಿಂದ ಇದೇ 11ರವರೆಗೆ ಘಟ್ಟ ಪ್ರದೇಶದ 1-2 ಕಡೆ ಭೂಕುಸಿತ ಸಂಭವಿಸುವ ಸಾಧ್ಯತೆ ಇದೆ ಎಂದು ರಾಜ್ಯದ ಹವಾಮಾನ ಇಲಾಖೆ ತಿಳಿಸಿದೆ. ಬೆಂಗಳೂರಿನ ಅಭಿವೃದ್ದಿಗೆ ಪ್ರಚಾರದ ದಾರಿ ತ್ಯಜಿಸಿ ಕಸದ ಸಮಸ್ಯೆಯನ್ನು ಬಗೆಹರಿಸುವಂತೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಜಿಬಿಎ ನಗರಾಭಿವೃದ್ದಿ ಸಚಿವ ಕೃಷ್ಣ ಬೈರೇಗೌಡ ಅವರನ್ನು ಎಕ್ಸ್ನಲ್ಲಿ ಒತ್ತಾಯಿಸಿದ್ದಾರೆ. ಬೆಂಗಳೂರು ಇಂದು ಕಸದ ರಾಶಿ, ದುರ್ವಾಸನೆ ಹಾಗೂ ಸಾಂಕ್ರಾಮಿಕ ರೋಗಗಳ ಭೀತಿಯಿಂದ ತತ್ತರಿಸಿ ಹೋಗಿದೆ. ನಗರದಲ್ಲಿ ಪ್ರತಿದಿನ 5,500 ಟನ್ ಘನತ್ಯಾಜ್ಯ ಉತ್ಪತ್ತಿಯಾಗುತ್ತಿದ್ದರೂ ಕಸದ ನಿರ್ವಹಣೆಯನ್ನು ನಿರ್ವಹಿಸಲು ಸರ್ಕಾರ

0: ವಿಫಲವಾಗಿದೆ ಎಂದು ಆರೋಪಿಸಿದ್ದಾರೆ. ರಾಜ್ಯದಲ್ಲಿ 5,65,00,000 ಮತದಾರರ ಮ್ಯಾಪಿಂಗ್ ಆಗಿದ್ದು 50,00,000 ಜನರನ್ನು ಕೈಬಿಡಲು ನಿರ್ಧರಿಸಲಾಗಿದೆ ಎಂದು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಚುನಾವಣೆ ಪ್ರಕ್ರಿಯೆ ಮತಗಟ್ಟೆ ರಚನೆ ಹೇಗೆ ಮಾಡಬೇಕು ಎಂದು ಸಂವಿಧಾನದ ವಿವಿಧ ಪರಿಚ್ಛೇದದಲ್ಲಿ ತಿಳಿಸಲಾಗಿದೆ. ಪಶ್ಚಿಮ ಬಂಗಾಳದಲ್ಲಿ 91,00,000 ಮತಗಳನ್ನು ಮತಪಟ್ಟಿಯಿಂದ ಕೈಬಿಡಲಾಗಿದ್ದು 27,00,000 ಜನರಿಗೆ ಮತದಾನ ಮಾಡಲು ಅವಕಾಶ ನೀಡದಿರುವುದು ಪ್ರಜಾಪ್ರಭುತ್ವದ ಆಶಯದ ವಿರುದ್ದವಾಗಿದೆ ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಾವೇರಿ ಜಿಲ್ಲೆಯಲ್ಲಿ ಮೋಡ ಬಿತ್ತನೆಗೆ ಚಾಲನೆ, ಅಗತ್ಯ ಬಿದ್ದರೆ ರಾಜ್ಯದೆಲ್ಲೆಡೆ ವಿಸ್ತರಿಸಲು ಚಿಂತನೆ, ಸಚಿವ ಸತೀಶ್ ಜಾರಕಿಹೊಳಿ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇಂದಿನಿಂದ ಉತ್ತರ ಕರ್ನಾಟಕ ಪ್ರವಾಸ, ಅಭಿವೃದ್ದಿ ಯೋಜನೆ ಕುರಿತಂತೆ ಪ್ರಗತಿ ಪರಿಶೀಲನೆ. ರಾಜ್ಯದಲ್ಲಿ ಕೇಂದ್ರ ಸರ್ಕಾರದ ಗ್ರಾಮೀಣಾಭಿವೃದ್ದಿ ಯೋಜನೆಗಳ ಅನುಷ್ಠಾನ ಕುರಿತಂತೆ ಉನ್ನತ ಅಧಿಕಾರಿಗಳಿಂದ ಪರಾಮರ್ಶೆ. ಮಹಾರಾಷ್ಟದ ಘಟ್ಟ ಪ್ರದೇಶದಲ್ಲಿ ಧಾರಾಕಾರ ಮಳೆ, ಕೃಷ್ಣಾ, ದೂಧಗಂಗಾ, ವೇದಗಂಗಾ ನದಿಗಳ ನೀರಿನ ಮಟ್ಟ ಗಣನೀಯವಾಗಿ ಹೆಚ್ಚಳ. ಉತ್ತರ ಕನ್ನಡ ಉಡುಪಿ ಶಿವಮೊಗ್ಗ ಜಿಲ್ಲೆಗಳಲ್ಲಿ ಭಾರೀ ಮಳೆ ಸಾಧ್ಯತೆ, ರೆಡ್ ಅಲರ್ಟ್ ಘೋಷಿಸಿದ ಹವಾಮಾನ ಇಲಾಖೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
1: ನಾನೆಲ್ಲಿದ್ದೀನಿ?
2: ನಿನ್ನನ್ನಲ್ಲ, ಇದನ್ನು ಮೊಬೈಲ್ ಚಾರ್ಜ್ ಮಾಡೋಕಿತ್ತು.
1: ಬುದ್ಧಿ ಚಾರ್ಜ್ ಮಾಡೋ.
3: ಹೀಗೆ ಪಬ್ಲಿಕ್ ಪೋರ್ಟ್ ನಿಂದ ಚಾರ್ಜ್ ಮಾಡಿದ್ರೆ ಪರ್ಸನಲ್ ಡೇಟಾ ಆಗುತ್ತೆ ಪಬ್ಲಿಕ್.
1: ನೋಡಿದ್ಯಾ
2: ಅಪ್ಪ, ಒಂದ್ ನಿಮಿಷ, ನಾನ್ ಪೇ ಮಾಡ್ತೀನಿ.
3: ನೋ ಸಿಗ್ನಲ್. ಈಗೇನ್ ಮಾಡ್ತೀಯಾ?
2: ಫ್ರೀ ವೈಫೈ ಇದೆಯಲ್ಲ.
1: ಪೆದ್ದು ಸುಧಾರಿಸ್ಕೋ.
3: ಪೇಮೆಂಟ್ಸ್ಗಾಗಿ ನೋ ಓಪನ್ ವೈಫೈ
2: ಅಂದ್ರೆ ಫ್ರಾಡ್ ಗೆ ಮಾಡಿ. ಬಾಯ್ ಬಾಯ್
3: RBI ಹೇಳುತ್ತೆ.
4: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
5: ಆಕಾಶವಾಣಿ ಧಾರವಾಡ.

0: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
1: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹುವಿಶೇಷ ಪರಿಣತಿವರೆಗೂ
0: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
1: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
0: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
2: ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡದ ಪ್ರಕಟಣೆ.
3: ನಿಮ್ಮ ಪತ್ರವಾಗಲಿ ಪಾರ್ಸಲ್ ಆಗಲಿ ಪ್ರತಿಯೊಂದು ಸಾಗಣೆಯೂ ನಮಗೆ ಅಮೂಲ್ಯ. ಅವನ್ನು ಅತ್ಯಂತ ತ್ವರಿತವಾಗಿ, ಸುರಕ್ಷಿತವಾಗಿ ಮತ್ತು ವಿಶ್ವಾಸಾರ್ಹವಾಗಿ ನಿಮ್ಮ ವಿಳಾಸದಾರರಿಗೆ ತಲುಪಿಸಲು ಅಂಚೆ ಇಲಾಖೆಯ ಸ್ಪೀಡ್ ಪೋಸ್ಟ್ ಸೇವೆ ಸದಾ ಸಿದ್ಧವಾಗಿದೆ. ದೇಶದಾದ್ಯಂತ ವೇಗವಾದ ವಿತರಣೆಗೆ ವಿಶ್ವಾಸಾರ್ಹ ಆಯ್ಕೆ ಸ್ಪೀಡ್ ಪೋಸ್ಟ್. ಗ್ರಾಹಕರ ಅನುಕೂಲಕ್ಕಾಗಿ ಅಂಚೆ ಕಚೇರಿ ಮುಚ್ಚುವ 30 ನಿಮಿಷಗಳ ಮುಂಚೆವರೆಗೆ ಸ್ಪೀಡ್ ಪೋಸ್ಟ್ ಬುಕ್ಕಿಂಗ್ ಸೌಲಭ್ಯ ಲಭ್ಯವಿದೆ.
4: ಅಪ್ಪ, ಇವತ್ತು ನಿನ್ ಬಿಪಿ ಶುಗರ್ ಟೆಸ್ಟ್ ಮಾಡ್ಸೋಕ್ ಹೋಗ್ಬೇಕಲ್ಲ, ಬೇಗ ರೆಡಿ ಆಗೋ. ಫ್ಯಾಕ್ಟ್ರಿಗೆ ಹೋಗ್ತಾ ದಾರಿಲಿರೋ ಆಸ್ಪತ್ರೆಗೆ ಹೋಗೋಣ.
5: ಬೇಡ ಮಗ, ನಾನೇ ಹೋಗ್ತೀನಿ. ಈಗ ನಮ್ಮನೆ ಹತ್ರ ನಮ್ಮ ಕ್ಲಿನಿಕ್ ಆರಂಭ ಮಾಡಿದ್ದಾರೆ. ಅಲ್ಲಿ ಬಿ

0: ಬಿಪಿ ಶುಗರ್ ಉಚಿತವಾಗಿ ಟೆಸ್ಟ್ ಮಾಡ್ತಾರೆ, ಜೊತೆಗೆ ಔಷಧಿನೂ ಉಚಿತವಾಗಿ ಕೊಡ್ತಾರೆ.
1: ಹೌದಪ್ಪ, ನಡ್ಕೊಂಡೇ ಹೋಗಬಹುದಾ? ಫ್ರೀಯಾಗಿ ಔಷಧಿ ಕೊಡ್ತಾರ?
0: ಹ್ಮ್, ನಮ್ಮಂತವ್ರಿಗೆ ಎಷ್ಟು ಅನುಕೂಲ ಆಯ್ತು ನೋಡು. ಮನೆ ಹತ್ರ ನಮ್ಮ ಕ್ಲಿನಿಕ್ ಇರೋದ್ರಿಂದ ನಿನಗೂ ಟೆನ್ಷನ್ ಇಲ್ಲ, ಪ್ರತಿ ತಿಂಗಳು ಅಲ್ಲೇ ಮಾತ್ರೆ ತಗೋತೀನಿ.
2: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್. ನಿಮ್ಮ ಮನೆ ಹತ್ತಿರವಿರುವ ನಮ್ಮ ಕ್ಲಿನಿಕ್ನಲ್ಲಿ ಪ್ರಾಥಮಿಕ ಹಂತದ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಪಡೆಯಿರಿ. ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9:00 AM ಸಂಜೆ 4:30 AM ನಿಮ್ಮ ಸೇವೆಗೆ ಸಿದ್ಧ ನಮ್ಮ ಕ್ಲಿನಿಕ್. ಕಟ್ಟಣೆ ರಾಷ್ಟೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
4: ಸಾಯಿ ಬಾಲ್.
5: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
6: ಸಮಯಕ್ಕೆ ಸರಿಯಾಗಿ ಬಿತ್ತನೆ ಮಾಡಿದ್ರೆ ನಿಮಗೆ ಭರ್ಜರಿ ಫಸಲು ಗ್ಯಾರಂಟಿ.
7: ಗುರುಗಳೇ, ರೈತನಿಗಿಂತ ಬೇಸಾಯದ ಬಗ್ಗೆ ಬೇರೆ ಯಾರಿಗೆ ಚೆನ್ನಾಗಿ ಗೊತ್ತು ಹೇಳಿ? ಸರಿಯಾದ ಸಮಯಕ್ಕೆ ಬೀಜಗಳ ಬಿತ್ತನೆ ಮಾಡಲಾಗಿದೆ.
6: ನಾನು ಬೆಳೆ ಬೆಳೆಯುವ ಬೀಜಗಳ ಬಗ್ಗೆ ಮಾತಾಡ್ತಾ ಇಲ್ಲ, ನಾನು NPS ಸಂಚಯ್ ಬಗ್ಗೆ ಮಾತಾಡ್ತಾ ಇದ್ದೀನಿ.
7: ಗುರುಗಳೇ, NPS ಸಂಚಯ್ ಹಂಗಂದ್ರೇನು?
6: NPS ಸಂಚಯ್ ಭಾರತ ಸರ್ಕಾರದ ಪ್ರಾಧಿಕಾರವಾದ PFRDA ನಡೆಸುವ ಪಿಂಚಣಿ ಯೋಜನೆಯಾಗಿದೆ. ಕೇವಲ 250 ರೂಪಾಯಿಯೊಂದಿಗೆ ನಿಮ್ಮ ಖಾತೆಯನ್ನ ತೆರೆಯಿರಿ ಮತ್ತು ಕೊಡುಗೆ ನೀಡುವುದನ್ನ ಮುಂದುವರಿಸಿ. ನಿಮ್ಮ ವೃದ್ಧಾಪ್ಯದಲ್ಲಿ ನಿಮಗೆ ಮಾಸಿಕ ಪಿಂಚಣಿ ಸಿಗುತ್ತೆ. ಇಂದು NPS ಸಂಚಯ್ನಲ್ಲಿ ಉಳಿತಾಯವನ್ನು ಪ್ರಾರಂಭಿಸಿ ಮತ್ತು ನಿಮ್ಮ ಭವಿಷ್ಯವನ್ನು ಸುರಕ್ಷಿತಗೊಳಿಸಿ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರ ಅಥವಾ ನಿಮ್ಮ ಬ್ಯಾಂಕ್ ಅನ್ನು ಸಂಪರ್ಕಿಸಿ. NPS ಸಂಚಯನೊಂದಿಗೆ ಭವಿಷ್ಯಕ್ಕೆ ಸಿದ್ಧರಾಗಿರಿ.
8: ಅರೆ ಮೋಹನ್ ಭಾಯ್, ಕಾಫೀ ಬಿಜಿ ಲಗ್ ರಹೆ ಹೋ.
9: ಮೈ ಸೋಚ ರಹಾ ಹೂ ಕಿ ಬಿಸ್ನೆಸ್ ಶುರು ಕರೂ. ಏಕ್ ಏಜೆಂಟ್ ನೇ ಕಹಾ ಕಿ ಮುದ್ರಾ ಲೋನ್ ಜಲ್ದಿ ಸ್ಯಾಂಕ್ಷನ್ ಕರ್ವಾ ದೇಗಾ, ಬಸ್ ಪ್ರೋಸೆಸಿಂಗ್ ಫೀಸ್ ಔರ್ ಲೀಗಲ್ ಫೀಸ್ ದೇನಿ ಹೋಗಿ. ಪೇಮೆಂಟ್ ಲಿಂಕ್ ಭಿ ಭೇಜಾ ಹೈ.
8: ಅರೆ ಮೋಹನ್ ಭಾಯ್, ಪ್ರಧಾನ ಮಂತ್ರಿ ಮುದ್ರಾ ಯೋಜನಾ ಮೇ ಕೋಯಿ ಏಜೆಂಟ್ ನಹೀ ಹೋತಾ ಹೈ. ಧೋಖೆಬಾಜ್ ನಕಲಿ ವೆಬ್ಸೈಟ್, ಸ್ಯಾಂಕ್ಷನ್ ಲೆಟರ್ಸ್ ಔರ್ ದಸ್ತಖತ್ ಸೆ ಲೋಗೋ ಕೋ ಫಸಾತೇ ಹೈ.
9: ಸಚ್?
8: ಸೀಧಾ ಬ್ಯಾಂಕ್ ಯಾ ವಿತ್ತ ಸಂಸ್ಥಾ ಮೇ ಜಾಓ ಯಾ ಸರ್ಕಾರಿ ವೆಬ್ಸೈಟ್ ಸೆ ಲೋನ್ ಅಪ್ಲೈ ಕರೋ. ಸತರ್ಕ ರಹೇ ಔರ್ ಆನ್ಲೈನ್ ಠಗೋ ಸೆ ಬಚೇ.
9: ಸಮಝ್ ಗಯಾ.

0: ಕೃಷಿ ಶೋಧನೆ ಸಾಧನೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ.
1: ಉತ್ತರ ಕರ್ನಾಟಕದ 7 ಜಿಲ್ಲೆಗಳ ಕೃಷಿ ಶಿಕ್ಷಣ ರೈತರ ಸೇವೆಯಲ್ಲಿ ನಿರತವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ.
0: ಮಲೆನಾಡು, ಕರಾವಳಿ ಪ್ರದೇಶ, ಉತ್ತರ ಅರೆ ಮಲೆನಾಡು, ಉತ್ತರ ಒಣ ಪ್ರದೇಶ, 4 ವಲಯಗಳ ಕೃಷಿ ಶಿಕ್ಷಣ ಕಾಶಿ.
1: ಬೋಧನೆ, ಸಂಶೋಧನೆ, ವಿಸ್ತರಣೆ 3 ಅಂಗಗಳ ಪ್ರಧಾನ ಕೇಂದ್ರವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ.
0: ಕೃಷಿ ಪದವಿ, ಸ್ನಾತಕೋತ್ತರ, ಕೃಷಿ ಮಾರುಕಟ್ಟೆ ವ್ಯವಹಾರ, ಸಮುದಾಯ ವಿಜ್ಞಾನ, ಕೃಷಿ ಅರಣ್ಯ ಪದವಿಗಳು, ಕೃಷಿ ಸಂಶೋಧನೆ, ಕೃಷಿ ಡಿಪ್ಲೊಮಾ, ನಿರಂತರ ಶಿಕ್ಷಣ ನೀಡುವಲ್ಲಿ ಕಂಕಣಬದ್ಧವಾಗಿದೆ.
1: 28 ಕೃಷಿ ಸಂಶೋಧನಾ ಕೇಂದ್ರಗಳು,

0: ನಾಲ್ಕು ಅಖಿಲ ಭಾರತ ಬೆಳೆ ಅಭಿವೃದ್ಧಿ ಯೋಜನೆಗಳು ಕೃಷಿ ವಿಶ್ವವಿದ್ಯಾಲಯದ ಗರಿಮೆ.
1: ವಿವಿಧ ಬೆಳೆಗಳ 210 ತಳಿಗಳು, ಬೆಳೆ ಉತ್ಪಾದನೆಯ 750 ಮಿಗಿಲಾದ ತಾಂತ್ರಿಕತೆಗಳೊಂದಿಗೆ ಅಭಿವೃದ್ಧಿಯತ್ತ ದಾಪುಗಾಲು.
0: ಕರ್ನಾಟಕ ಸರ್ಕಾರದ ಯೋಜನೆಗಳು, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಮೂಲಕ ರೈತಪರ ಕಾರ್ಯಕ್ರಮಗಳ ಸಮರ್ಪಕ ಅನುಷ್ಠಾನ.
1: ಕೃಷಿ ವಿಜ್ಞಾನ ಕೇಂದ್ರಗಳು, ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರಗಳು, ಸಿಬ್ಬಂದಿ ತರಬೇತಿ ಘಟಕ, ಸಮುದಾಯ ಬಾನುಲಿ ಕೇಂದ್ರ, ತಂತ್ರಜ್ಞಾನ ಮಾಹಿತಿ ಕೇಂದ್ರ ಮುಂತಾದ ವೈವಿಧ್ಯತೆ ಮೇರೆವ.
0: ರೈತರಿಗಾಗಿ ರೈತರ ಸೇವೆಯಲ್ಲಿ ಸದಾ ಕಾರ್ಯತತ್ಪರವಾಗಿದೆ
1: ಕೃಷಿ ವಿಶ್ವವಿದ್ಯಾಲಯ ಧಾರವಾಡ.
2: ಕೃಷಿ ಶೋಧನೆ ಸಾಧನೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ಈಗ ಮುಂಗಾರು ಬೆಳೆಗಳಲ್ಲಿ ಕಳೆನಾಶಕಗಳ ಬಳಕೆ ಈ ಕುರಿತು ಸಂದರ್ಶನ ಕೇಳುತ್ತೀರಿ. ಭಾಗವಹಿಸುವ ತಜ್ಞರು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದಲ್ಲಿ ಪ್ರೊಫೆಸರ್ ಆಗಿರುವ ಡಾ ರಾಜ್ಕುಮಾರ್ ಎಸ್ ಅವರು. ಸಂದರ್ಶಿಸುತ್ತಾರೆ ಶರಣಬಸವ ಚೋಳೀನ.
3: ರೈತ ಬಾಂಧವರೇ ನಮಸ್ಕಾರ. ಕೃಷಿ ಶೋಧನೆ ಸಾಧನೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಆತ್ಮೀಯ ಕೇಳುಗರೆ, ಇವತ್ತು ನಮ್ಮ ಜೊತೆಗೆ ಡಾಕ್ಟರ್ ಎಸ್ ರಾಜ್ಕುಮಾರ್ ಅವರಿದ್ದಾರೆ, ಕೃಷಿ ವಿಶ್ವವಿದ್ಯಾಲಯದ ಬೇಸಾಯಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು. ನೋಡ್ರಿ ರೈತ ಬಾಂಧವರೇ, ಈಗ ನೀವು ಸಾಕಷ್ಟು ಬಿತ್ತನೆ ಮಾಡಿದ್ದೀರಿ, ಈಗೆಲ್ಲ ಪೀಕು ಶುರು ಆಗ್ಯದ ಬಂದದ, ಆದರೆ ಜೊತೆಗೇನೆ ಕಸನೂ ಬಂದ್ಬಿಟ್ಟದ, ಹಿಂಗಾಗಿ ಕಳೆ ನಿರ್ವಹಣೆ ಬಹಳ, ಕಳೆ ನಿರ್ವಹಣೆ ಮಾಡದ ಹೋದ್ರೆ ಪೈರಿಗಿಂತ ಕಳೆನ ಜಾಸ್ತಿ ಬಂದ್ಬಿಡ್ತದ, ಆಮೇಲೆ ಪೈರನ್ನ ನುಗ್ಗಿ ಹಾಕ್ತದ. ಹೀಗಾಗಿ ಒಂದ್ಸರಿ ನಾವು ನೋಡಿದ್ವಿ, ಎಷ್ಟೋ ಹೆಸರು ಹೊಲದಾಗ ಕಳೆ ನಿಯಂತ್ರಣ ಮಾಡೋಕ್ಕಾಗ್ದೇನೆ ಸೋತ್ ಹೋಗ್ಬಿಟ್ಟಿದ್ರು ರೈತರು, ಯಾಕಂದ್ರೆ ಆಮೇಲೆ ಏನ್ ಮಾಡೋಕ್ಕಾಗಲಿ ಬಿಟ್ಬಿಟ್ರು ಅವರು. ಹೀಗಾಗಿ ಕಳೆನೂ ಜಾಸ್ತಿ ಆಯ್ತು, ಹಾಗಾಗಿ ಕೀಟಗಳು ಜಾಸ್ತಿ ಆದವು, ಕೊನೆಗೆ ಆ ಪೀಕ್ ಅವ್ರ ಕೈ ಸಿಗಲೇ ಇಲ್ಲ ಎಷ್ಟೋ ಜನ ಒಂದು ವರ್ಷದಲ್ಲಿ. ಯಾಕಂದ್ರೆ ನಮ್ಮ ಒಂದು ಆಲಸ್ಯನ ನಮ್ಮನ್ನ ಖಂಡಿತವಾಗಿಯೂ ಕೂಡ ನಮಗೆ ತೊಂದರೆ ಮಾಡ್ತದೆ. ಅದಕ್ಕೆ ನಮ್ಮ ಆಲಸ್ಯನ ಎಷ್ಟಿದೆ ಅಂತ ಚೆಕ್ ಮಾಡೋದೇ ಈ ಕಳೆ. ಅದಕ್ಕೆ ಕಳೆ ನಿರ್ವಹಣೆ ಮಾಡೋದು ವೈಜ್ಞಾನಿಕವಾಗಿ ಮಾಡಬೇಕಾಗ್ತದೆ. ಆತ್ಮೀಯ ರೈತ ಬಾಂಧವರೇ, ನಿಮ್ಮ ಒಂದು ಇಳುವರಿ ಉತ್ತಮ ಆಗಿ ಬರಬೇಕು, ನೀವು ಹಾಕಿದ ಬೀಜ ಮತ್ತೆ ಸಾಕಷ್ಟು ಗೊಬ್ಬರ ಹಾಕಿರ್ತೀರಿ, ಖರ್ಚು ಬಹಳ ಮಾಡಿರ್ತೀರಿ, ಅವ್ರ ತಕ್ಕಂಗೆ ನಿಮ್ಗೆ ಇಳುವರಿ ಬರಬೇಕಲ್ಲ. ಅದಕ್ಕಾಗಿ ಈ ಕಳೆಗೋಸ್ಕರ ಕೂಡ ನೀವು ಸಣ್ಣ ಪುಟ್ಟ ಖರ್ಚು ಮಾಡಲೇಬೇಕಾಗ್ತದೆ, ಮತ್ತು ನಿರ್ವಹಣೆ ಸಂದರ್ಭದೊಳಗೆ ನಿಮ್ಮ ಶ್ರಮವನ್ನು ಕೂಡ ಹಾಕಬೇಕಾಗ್ತದೆ. ಆ ನಿಟ್ಟಿನೊಳಗೆ ನೀವು ಖಂಡಿತ ವಿಚಾರ ಮಾಡ್ರಿ. ನಿಮಗೆ ಇವತ್ತು ಕಳೆ ನಿರ್ವಹಣೆ ಕುರಿತಂತೆ ಮಾಹಿತಿ ಮಾಡಲಿಕ್ಕೆ ಬಂದಿರುವಂತಹ ವಿಜ್ಞಾನಿಗಳಾಗಿರುವಂತಹ ಡಾಕ್ಟರ್ ರಾಜ್ಕುಮಾರ್ ಎಸ್ ಅವರನ್ನ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಮಾಡ್ತಾ ಇದೀವಿ. ನಮಸ್ಕಾರ ಪ್ರೊಫೆಸರ್ ರಾಜ್ಕುಮಾರ್ ಅವರೇ.
4: ನಮಸ್ಕಾರ ಚೋಳಿನ್ ಸರ್ ಅವರೇ.
3: ಪ್ರೊಫೆಸರ್ ಅವರೇ, ನೋಡ್ರಿ ಈಗ ನಮಗೆ ಕೃಷಿಯೊಳಗೆ ಉತ್ತಮ ಬೆಳೆಯಬೇಕು, ಯಾಕಂದ್ರೆ ಡಬಲಿಂದ ಇನ್ಕಮ್ ಅಂತ ನಮ್ಮ ಪ್ರಧಾನಮಂತ್ರಿ ಹೇಳಿದ್ರೆ, ಖರ್ಚು ಕಡಿಮೆ ಆಗಬೇಕು, ಇಳುವರಿ ಜಾಸ್ತಿ ಆಗಬೇಕು, ಹಿಂಗಾಗಿ ವರಮಾನ ನಮ್ಮ ರೈತನ ವರಮಾನ ದುಪ್ಪಟ್ಟಾಗಬೇಕು, ಯಾಕಂದ್ರೆ ಈಗ ಜೀವನ ನಿರ್ವಹಣೆ ಕಷ್ಟ ಆಗಿದೆ, ಎಲ್ಲ ದುಬಾರಿ ಆಗ್ಬಿಟ್ಟವು. ಹೀಗಾಗಿ ದುಪ್ಪಟ್ಟು ನಾವು ಬೆಳೆಯನ್ನು ಬೆಳಿಬೇಕಾಗ್ತದೆ, ಅದ್ರ ತಕ್ಕಂಗೆ ಬೆಲೆಯನ್ನು ತಗೋಬೇಕಾಗ್ತದೆ. ಆದರೆ ಸಾಕಷ್ಟು ಸವಾಲುಗಳನ್ನು ಕೂಡ ಕೃಷಿಕ ಎದುರಿಸ್ತಾ ಇದ್ದಾನೆ. ಮಳೆ ಆಗಬೇಕಂದ ಮಳೆ ಆಗುವುದಿಲ್ಲ, ಆದರೂ ಕೂಡ ಮುಂದೆ ನಿರ್ವಹಣೆ ಮಾಡೋ ನಿಟ್ಟಿನೊಳಗೆ ವೈಜ್ಞಾನಿಕವಾಗಿ ವಿಚಾರ ಮಾಡಿದ್ರೆ ಎಷ್ಟು ಸಾರಿ ಸೋಲ್ತಾ ಇದ್ದಾನೆ. ಅದರೊಳಗೆ ಭಾಳ ಪ್ರಮುಖವಾಗಿರುವಂಥದ್ದು ಕಳೆ ನಿರ್ವಹಣೆ.
4: ಹೌದು,
3: ಈ ಕಳೆಯನ್ನು ನಿರ್ವಹಣೆ ಮಾಡಲಿಲ್ಲ ಅಂದ್ರೆ ಕೃಷಿಯೊಳಗೆ ಏನು ನಷ್ಟ ಆಗ್ತದೆ ರೀ, ಹೇಳ್ಬೋದಾ?
4: ಈಗ ಕಳೆಗಳು ಕೂಡ ತಮಗೆ ತಿಳಿದ ಹಾಗೆ ಅವುಗಳು ಕೂಡ ಸಸ್ಯಗಳು, ಕಳೆಗಳ ಜೊತೆಗೇ ಅವು ಕೂಡ ಸಾಕಷ್ಟು ಸಾರಿ ಬೆಳೀತಾ ಹೋಗ್ತದವೆ. ಈಗ ಯಾವುದೇ ಒಂದು ಬೆಳೆನ ತೆಗೆದುಕೊಳ್ಬೇಕಾದ್ರೆ ನಾವು ಹೆಚ್ಚಾಗಿ ನಾವು ಅವುಗಳಿಗೆ ಗೊಬ್ಬರಗಳನ್ನು ನೀಡಲಿಕ್ಕೆ ಅಥವಾ ಯಾವುದಾದ್ರೂ ಪೀಡನಾಶಕಗಳನ್ನು ಉಪಯೋಗ ಮಾಡಲಿಕ್ಕೆ ನಾವು ಖರ್ಚು ಮಾಡ್ತಾ ಇರ್ತೀವಿ. ಅದರಲ್ಲಿ ಕೂಡ ಪೀಡನಾಶಕಗಳಾದ ಕೆಲವೊಂದು ಪೀಡೆಗಳು ಅಂದರೆ ರೋಗಗಳು ಅಥವಾ ಕೀಟಗಳು ನಮ್ಮ ಬೆಳೆಗಳಿಗೆ ಬಹಳ ಬಾಧೆಯನ್ನು ಉಂಟು ಮಾಡ್ತವೆ. ಅದೇ ರೀತಿಯಾಗಿ ಕಳೆಗಳು ಕೂಡ ಬೆಳೆಗಳ ಜೊತೆಗೇ ಬರೋದ್ರಿಂದ ಬಹಳಷ್ಟು ಸಾರಿ ಪ್ರಾರಂಭದ ಹಂತದಲ್ಲಿ ಕಳೆಗಳು ಬರ್ತಾ ಇರುವುದಿಲ್ಲ. ಯಾಕಂದರೆ ನಮ್ಮ ರೈತರು ಎಲ್ಲ ರೀತಿಯಾದಂಥ ಒಂದು ಬೇಸಾಯ ಕ್ರಮಗಳನ್ನು ಮಾಡಿರ್ತಾರೆ, ಅಂದರೆ ಆಳವಾಗಿ ಉಳುಮೆ ಮಾಡುವುದಾಗಲಿ ಅಥವಾ ಭೂಮಿ ತಯಾರು ಮಾಡೋದರಲ್ಲಾಗಲಿ ಇವುಗಳನ್ನು ಮಾಡಿಕೊಂಡಿರೋದ್ರಿಂದ ಪ್ರಾರಂಭದ ಹಂತದಲ್ಲಿ ಕಳೆಗಳು ಅಷ್ಟಾಗಿ ಕಾಣಬರುವುದಿಲ್ಲ. ಹೀಗಾಗಿ ಕೆಲವೊಂದು ಸಾರಿ ಕಳೆಗಳ ನಿಯಂತ್ರಣದ ಬಗ್ಗೆ ರೈತರು ಸ್ವಲ್ಪ ಅಜಾಗರೂಕತೆ ವಹಿಸುವುದು ಕಂಡುಬರ್ತದೆ. ಆದರೂ ಕೂಡ ಈಗ ಇಡೀ ಜಗತ್ತಿನಲ್ಲಿ ನೋಡಿದರೆ ಕಳೆಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಕಳೆನಾಶಕಗಳನ್ನು ನಾವು ಬಳಸ್ತಾ ಇರೋದು ಅಧಿಕ ಪ್ರಮಾಣದಲ್ಲಿದೆ. ಈ ಇಡೀ ಒಟ್ಟಾರೆ ಜಗತ್ತಿನಲ್ಲಿ ಕಳೆನಾಶಕಗಳ ಬಳಕೆ ಪ್ರಮಾಣ ಜಾಸ್ತಿ ಇದೆ, ಆದರೆ ಭಾರತದಲ್ಲಿ ಹೋಲಿಸಿದರೆ ಬೇರೆ ರೀತಿಯಾದಂಥ ಕೀಟನಾಶಕಗಳು ಅಥವಾ ಏನು ಶಿಲೀಂದ್ರನಾಶಕಗಳು ಅವುಗಳ ಪ್ರಮಾಣ ಜಾಸ್ತಿ ಇದೆ. ಕಳೆನಾಶಕಗಳ ಪ್ರಮಾಣ ಸ್ವಲ್ಪ ಕಡಿಮೆ ಇದೆ, ಯಾಕಂದರೆ ನಾವು ಇಲ್ಲಿ ಬೇರೆ ಬೇರೆ ರೀತಿಯಾದಂಥ ವಿಧಾನಗಳನ್ನು ನಾವು ಉಪಯೋಗಿಸ್ತೇವೆ. ಕಳೆಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಬೇರೆ ವಿಧಾನಗಳನ್ನು ಚಾಚು ತಪ್ಪದೆ ನಾವು ಉಪಯೋಗಿಸ್ತಾ ಇರೋದ್ರಿಂದ ಅಷ್ಟೊಂದು ಇಳುವರಿ ಕಡಿಮೆ ಆಗುವುದಿಲ್ಲ. ಆದರೂ ಕೂಡ ಇತ್ತೀಚೆಗೆ ನಾವು ಕೆಲವೊಂದು ಮುಖ್ಯವಾಗಿ ಹೇಳಬೇಕಂದ್ರೆ ಜಾನುವಾರುಗಳ ಬಳಕೆಯನ್ನು, ಎತ್ತುಗಳ ಬಳಕೆಯನ್ನು ಅಥವಾ ಆಳುಗಳ ಕೊರತೆಯನ್ನು ಇವುಗಳನ್ನು ನಾವು ಎದುರಿಸ್ತಾ ಇದ್ದೇವೆ. ಹೀಗಾಗಿ ನಾವು ಸಮಯಕ್ಕೆ ಸರಿಯಾಗಿ ಒಂದು ಕಳೆ ನಿಯಂತ್ರಣ ಮಾಡದೇ ಇರೋದರಿಂದ ಕಳೆಗಳಿಂದ ಒಂದು ನಷ್ಟ ಹೆಚ್ಚಾಗಿ ಆಗ್ತಾ ಇದೆ. ಅದನ್ನು ಸರಿಯಾದ ಸಮಯದಲ್ಲಿ ಮಾಡೋದು ಬಹಳ ಅವಶ್ಯಕ. ಹೀಗೆ ಯಾವುದೇ ಒಂದು ಬೆಳೆ ತಗೊಂಡ್ರೆ ನಾವು ಅದರ ಒಂದು ಮೂರಾಂಶ, ಅದರ ಒಟ್ಟು ಕಾಲಾವಧಿ ಸುಮಾರು 100 ದಿವಸ ಆ ಬೆಳೆ ಇದೆ ಅಂತಂದ್ರೆ, ಒಂದು ಮೂರಾಂಶ ಅಂದ್ರೆ 30-35 ದಿವಸ ಅಥವಾ 1-4 ಅಂಶ ಅಂದ್ರೆ ಸುಮಾರು

0: 25 ದಿವಸ ಆ ಒಂದು ಪ್ರಾರಂಭದ ಹಂತ ಏನಿರ್ತದೆ ಅದು ಬಹಳ ಒಂದು ಸ್ಪರ್ಧಾತ್ಮಕ ಒಂದು ಅವಧಿ ಅಂತ ಹೇಳ್ಬೋದು. ಕಳೆಗಳ ಜೊತೆಗೆ ಬೆಳೆಗಳ ಒಂದು ಸ್ಪರ್ಧಾತ್ಮಕ ಅವಧಿ ಅಂತ ಹೇಳ್ಬೋದು, ಅಥವಾ ಕ್ರಿಟಿಕಲ್ ಸ್ಟೇಜ್ ಅಂತೀವಿ, ಸಂದಿಗ್ಧ ಹಂತ. ಆ ಸಂದರ್ಭದಲ್ಲಿ ನಾವು ಕಳೆಗಳನ್ನು ನಿಯಂತ್ರಣ ಮಾಡಿದ್ರೆ ಅತಿ ಹೆಚ್ಚಿನ ಇಳುವರಿ ತೆಗೆದುಕೊಳ್ಳುವಂತ ಒಂದು ಅವಕಾಶ ನಮಗೆ ಇದೆ. ಅದೇ ರೀತಿಯಾಗಿ ನಾವು ಆ ಸಂದರ್ಭದಲ್ಲಿ ಕಳೆ ನಿಯಂತ್ರಣ ಮಾಡದೇ ಬಿಟ್ಟರೆ ಅತಿ ಹೆಚ್ಚು ನಷ್ಟವನ್ನು ಉಂಟು ಮಾಡುವಂತ ಒಂದು ಸಂದರ್ಭ ಕೂಡ ಇದೆ. ಮತ್ತೆ ರೈತರಿಗೆ ಗೊತ್ತಿರೋ ವಿಷಯ ಏನಂದ್ರೆ, ಯಾವುದೇ ರೀತಿಯಿಂದ ಸ್ವಲ್ಪ ಅಲ್ಲಿ ಕಳೆಗಳಿದ್ರೂ ಕೂಡ ಅವು ಹೆಚ್ಚಿನ ಪ್ರಮಾಣದಲ್ಲಿ ಒಂದು ನಷ್ಟವನ್ನು ಉಂಟು ಮಾಡತಕ್ಕಂತ ಒಂದು ಅವಕಾಶವನ್ನ ಅವುಗಳಿಗೆ ಇದೆ. ಯಾವಾಗಲೂ ಕಳೆಗಳು ಜಾಸ್ತಿ ಬಂದ್ರೇ ಮಾತ್ರ ಅಲ್ಲಿ ಇಳುವರಿ ಕುಂಠಿತ ಆಗುತ್ತೆ, ಸ್ವಲ್ಪ ಕಳೆಗಳಿದ್ರೆ ಅವುಗಳಿಂದ ಕುಂಠಿತ ಆಗೋದಿಲ್ಲ ಅಂತ ಅನ್ನೋದು ಸ್ವಲ್ಪ ತಪ್ಪು ಗ್ರಹಿಕೆ. ಸ್ವಲ್ಪನೇ ಕಳೆಗಳಿದ್ರು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ನಷ್ಟ ಉಂಟಾಗುವಂತ ಒಂದು ಸಂದರ್ಭ ಇದೆ.
1: ಅಂದ್ರೆ ತಾವು ಹೇಳಿದ್ರಿ ಈಗ ಕಳೆ ನಿರ್ವಹಣೆ ಮಾಡುವ ನಿಟ್ಟಿನೊಳಗ, ಅಂದ್ರೆ ಕಳೆನಾಶಕಗಳಿಗೆ ಪೀಡನಾಶಕಗಳಿಗೆ ಏನು ಹೋಲಿಕೆ ಇದೆ?
0: ಕಳೆನಾಶಕ ಕೂಡ ಒಂದು ಪೀಡೆನಾಶಕ. ಪೀಡೆ ಅಂದ್ರೆ ನಮ್ಮ ಕೃಷಿಯ ಒಂದು ಇಳುವರಿಯನ್ನು ಕಡಿಮೆ ಮಾಡತಕ್ಕಂಥ ಯಾವುದಾದ್ರೂ ಒಂದು ಪೀಡೆ ಇರ್ಬೋದು. ಪೀಡೆ ಅದು ರೋಗ ಇರ್ಬೋದು, ರೋಗಾಣ ಇರ್ಬೋದು, ಅಥವಾ ಯಾವುದಾದ್ರು ಕೀಟ ಇರ್ಬೋದು, ಅಥವಾ ಇಲಿ ಹೆಗ್ಗಣ ಇದು ಕೂಡ ಇರ್ಬೋದು. ಇವೆಲ್ಲ ಕೂಡ ಅದೇ ರೀತಿಯಾಗಿ ಕಳೆಗೂ ಕೂಡ ಒಂದು ಪೀಡೆ. ಹೀಗಾಗಿ ಯಾವುದೇ ಒಂದು ಪೀಡೆಯನ್ನು ನಾಶ ಮಾಡುವಂತ ಒಂದು ವಸ್ತುವನ್ನ ನಾವು ಪೀಡೆನಾಶಕ ಅಂತ ಹೇಳ್ತೀವಿ. ಈ ಕಳೆನಾಶಕ ಕೂಡ ಒಂದು ಪೀಡೆನಾಶಕ.
1: ಅಂದ್ರೆ ವಿಶೇಷವಾಗಿ ತಾವು ಹೇಳ್ತಾ ಇದ್ರಿ ಕಳೆ ನಿರ್ವಹಣೆ ಮಾಡೋದು ಸಂದರ್ಭದೊಳಗ, ಈಗ ಸಸಿ ಸಣ್ಣವಿರುವಾಗ ಪೀಡೆಗಳು ಕೂಡ ಕಾಡ್ತಾವು ಅಂತೇಳಿ. ಅಂದ್ರೆ ಈ ನಾಶಕಗಳನ್ನು ನಾವು ಖಂಡಿತ ಉಪಯೋಗ ಮಾಡಿದ್ರೆ ಅಂದ್ರೆ ಉತ್ತಮವಾಗಿ ನಾವು ನಮ್ಮ ಪೈರು ಬೆಳಿಲಿಕ್ಕೆ ಆಸ್ಪದ ಮಾಡ್ಕೊಡ್ಬಹುದು. ಇಲ್ಲದೆ ಹೋದ್ರೆ ಆ ಪೀಡೆಗಳು ತಿಂದಾಕ್ಬಿಡ್ತಾವು, ಇಲ್ಲಾಂದ್ರೆ ಕಳೆನೇ ಮುಖ್ಯವಾದ ಬೆಳೆಯನ್ನ ಬೆಳೆಯಲಿಕ್ಕೆ ಕೊಡುದಿಲ್ಲ. ಅಂದ್ರೆ ಈಗ ನೀವು ಹೇಳಿದ್ರಲ್ಲ, ವಿಶೇಷವಾಗಿ ನೋಡ್ಬೇಕು ಅಂದ್ರೆ ಏನು ನಷ್ಟವನ್ನು ಮಾಡ್ತಾವ ಪೀಡೆಗಳು?
0: ಈಗ ಪೀಡೆಗಳು ಬೇರೆ ಪೀಡೆಗಳನ್ನು ನಾವು ತೆಗೆದುಕೊಂಡ್ರೆ ರೋಗಾಣುಗಳು ಇರ್ಬೋದು ಅಥವಾ ಕೀಟಗಳು ಇರ್ಬೋದು, ಅವು ನೇರವಾಗಿ ಬೆಳೆಗಳ ಮೇಲೆ ಹಾನಿಯನ್ನು ಉಂಟು ಮಾಡ್ತವೆ. ಎಲೆಗಳನ್ನು ತಿನ್ನುವುದರಾಗಲಿ ಅಥವಾ ಎಲೆಗಳ ಮೇಲೆ ಚುಕ್ಕೆಗಳು ಬರುವುದರಿಂದಾಗಲಿ ಅವು ನೇರವಾಗಿ ಒಂದು ಬೆಳೆಗೆ ಹಾನಿಯನ್ನು ಉಂಟು ಮಾಡ್ತವೆ. ಆದರೆ ಕಳೆಯನ್ನು ಕೂಡ ಒಂದು ಸಸ್ಯ, ಅದು ನೇರವಾಗಿ ಒಂದು ಕಾಂಪಿಟೇಷನ್ ಮಾಡದೇನೆ ಅಪ್ರತ್ಯಕ್ಷವಾಗಿ ಕಾಂಪಿಟೇಷನ್ ಮಾಡುತ್ತೆ ಅಂತ ನಾವು ಇಲ್ಲಿ ಹೇಳ್ಬೋದು. ಸ್ಪರ್ಧೆ ಏರ್ಪಡುತ್ತೆ ಬೆಳೆಗಳಿಗೆ ಮತ್ತು ಕಳೆಗಳಿಗೆ. ಯಾವುದಕ್ಕೆಪ್ಪ ಅಂದರೆ ನೀರಿಗಾಗಿರ್ಬೋದು ಅಥವಾ ಸ್ಥಳಕ್ಕಾಗಿರ್ಬೋದು, ಮೇಲೆ ಆದರೆ ಸ್ಥಳ ಭೂಮಿಯ ಮೇಲೆ ಇರ್ಬೋದು ಅಥವಾ ಭೂಮಿಯ ಒಳಗಡೆನೆ ಕೂಡ ಇರ್ಬೋದು. ಆ ರೀತಿಯಾದಂಥ ಸ್ಥಳಕ್ಕಾಗಿ ಒಂದು ಸ್ಪರ್ಧೆ, ಪೋಷಕಾಂಶಗಳಿಗಾಗಿ ಸ್ಪರ್ಧೆ. ಸದ್ಯಕ್ಕೆ ಗಾಳಿಗೆ ಅಷ್ಟೊಂದು ಸ್ಪರ್ಧೆ ಇಲ್ಲ, ಯಾಕಂದರೆ ಗಾಳಿಗೆ ನಮಗೆ ಆಮ್ಲಜನಕ ಸಾಕಷ್ಟು ಪ್ರಮಾಣದಲ್ಲಿದೆ. ಒತ್ತೊತ್ತಾಗಿ ಬೆಳೆದ ಸಂದರ್ಭದಲ್ಲಿ ಕೆಲವೊಂದು ಸಾರಿ ತಾತ್ವಿಕವಾಗಿ ಅಲ್ಲಿ ಕೂಡ ಗಾಳಿಗೂ ಕೂಡ ಒಂದು ಸ್ಪರ್ಧೆ ಏರ್ಪಡುವಂಥ ಒಂದು ಸಂದರ್ಭ ಇದೆ. ಆದರೆ ನೀರಿಗೆ, ಪೋಷಕಾಂಶಗಳಿಗೆ ಮತ್ತು ಸ್ಥಳಕ್ಕೆ ನೇರವಾಗಿ ಅಪ್ರತ್ಯಕ್ಷವಾಗಿ ಒಂದು ಸ್ಪರ್ಧೆಯನ್ನು ನಾವು ಕಾಣ್ತೀವಿ. ಹೀಗಾಗಿ ಬೆಳೆಗಳು ನೀರಿನ ಕೊರತೆಯಿಂದ, ಪೋಷಕಾಂಶದ ಕೊರತೆಯಿಂದ, ಸ್ಥಳದ ಕೊರತೆಯಿಂದ, ಅದಲ್ಲದೇ ಯಾವುದಾದ್ರೂ ಕಳೆಗಳು, ಕೆಲವೊಂದು ಕಳೆಗಳಿಂದ ಸೂಕ್ಷ್ಮವಾಗಿ ಕೆಲವೊಂದು ರೀತಿಯಾದಂಥ ರಾಸಾಯನಿಕವನ್ನು ಬಿಡುಗಡೆ ಮಾಡ್ತವೆ, ಅವುಗಳಿಂದನೂ ಕೂಡ ಸ್ವಲ್ಪ ಮಟ್ಟಿಗೆ ಹಾನಿಯಾಗ್ತದೆ. ಹೀಗಾಗಿ ಇಳುವರಿ ಕಡಿಮೆ ಆಗ್ತದೆ.
1: ಡಾಕ್ಟರ್ ರಾಜ್ಕುಮಾರ್ ಅವರೇ, ತಾವು ಅತ್ಯುತ್ತಮವಾಗಿ ವಿವರಿಸ್ತಾ ಇದ್ದೀರಿ. ಅಂದರೆ ಕಳೆಗಳು ಖಂಡಿತವಾಗಿ ಕೂಡ ಕ್ಷೇಮವಲ್ಲ. ಇವತ್ತು ಮೊದಲೇ ನಮ್ಮ ರೈತ ಸಾಕಷ್ಟು ಸವಾಲುಗಳನ್ನ ಎದುರಿಸ್ತಾ ಇದ್ದಾರೆ. ಮಣ್ಣಿನ ಒಂದು ಗುಣಮಟ್ಟ ಸಾಕಷ್ಟು ಕ್ಷಮತೆ ಕಡಿಮೆ ಆಗಿದೆ. ಸಸಾರಜನಕ ಇರ್ಬೋದು, ರಂಜಕ ಇರ್ಬೋದು, ಪೊಟ್ಯಾಸಿಯಂ ಇರ್ಬೋದು, ಅಂದ್ರೆ ಅವು ಬಹಳ ನಾವು ಹೊರಗಿಂದ ಸರ್ಕಾರ ಗೊಬ್ಬರ ಹಾಕಿ ಅವ್ನ ನಿಯಂತ್ರಣ ಮಾಡಬೇಕಂತ ಪರಿಸ್ಥಿತಿ ಇದೆ. ಸಾವಯವ ಅಂಶ ಬಹಳ ಕಡಿಮೆ ಇದೆ, ಸೂಕ್ಷ್ಮ ಜೀವಿಗಳು ಭೂಮಿಯೊಳಗಿಲ್ಲ, ಎರೆಹುಳುಗಳು ಬಹಳ ಕಷ್ಟ ಸಿಗೋದು. ಅಂದ್ರೆ ಈ ಸಾವಯವ ಕೃಷಿ ಮಾಡದೆ, ನೈಸರ್ಗಿಕ ಕೃಷಿಯನ್ನು ಮಾಡದೆ ನಾವು ಈಗ ರಾಸಾಯನಿಕ ಕೃಷಿಯತ್ತ ಬಂದ ಮೇಲೆ ರೈತ ಒಂದು ನಿರ್ವಹಣೆ ಮಾಡೋದ್ರೊಳಗೆ ಸೋಲ್ತಾ ಇದ್ದಾನೆ, ಖರ್ಚು ಜಾಸ್ತಿ ಆಗ್ತಾ ಇದೆ. ಇಂಥ ಸಂದರ್ಭದೊಳಗೆ ಈ ಕಳೆ ನಿರ್ವಹಣೆ ಮಾಡದೆ ಹೋದರೆ ಖಂಡಿತವಾಗಿ ಸಾಲದ ಸೂಲಕ್ಕೆ ಸಿಲ್ಕೊಂಡ್ಬಿಡ್ತಾನೆ. ಅದಕ್ಕೆ ಈಗ ಕಳೆನಾಶಕಗಳನ್ನು ಉಪಯೋಗ ಮಾಡಲೇಬೇಕು, ಪೀಡನಾಶಕಗಳನ್ನು ಉಪಯೋಗ ಮಾಡಲೇಬೇಕು. ಈ ಕಳೆನಾಶಕಗಳನ್ನು ಅಂದರೆ ಹೇಗೆ ನೀವು ಪಟ್ಟಿ ಮಾಡ್ತೀರಿ? ಕೆಲವೊಮ್ಮೆ ಸಾವಯವ ರೀತಿಯೊಂದನ್ನು ಕೂಡ ಕಳೆನಾಶಕ ಮಾಡಬಹುದು, ಆ ಥರ ಕೆಲವೊಂದಿಷ್ಟು. ಅಂದರೆ ಒಟ್ಟಾರೆ ಈ ಕಳೆನಾಶಕಗಳಲ್ಲಿ ವಿಧಗಳು ಯಾವ್ಯಾವಿದೆ, ಅವುಗಳ ಬಗ್ಗೆ ಮಾಹಿತಿಯನ್ನು ರೈತ ಯಾವಾಗ ಮಾಡ್ಕೊಂಡಿರಬೇಕು, ಇದ್ರ ಬಗ್ಗೆ ಮಾಹಿತಿ ಮಾಡ್ಕೊಡ್ಬೋದಾ?
0: ಈಗ ಕಳೆನಾಶಕಗಳು ಒಂದು ಅಂತಿಮವಾಗಿ ಉಪಯೋಗಿಸ್ತಕ್ಕಂಥ ಒಂದು ಅಸ್ತ್ರ ಅಂತ ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದರೆ ಅದು ಒಂದು ರೀತಿ ರಾಮಬಾಣ, ಆದರೆ ಅದನ್ನು ಯಾವಾಗಲೂ ಕೂಡ ನಾವು ಉಪಯೋಗ ಮಾಡದೇನೆ ಕೊನೆ ಅಸ್ತ್ರವಾಗಿ ನಾವು ಉಪಯೋಗ ಮಾಡಬೇಕಾಗುತ್ತೆ. ಅದಕ್ಕಿಂತ ಪೂರ್ವದಲ್ಲಿ ನಮಗೆಲ್ಲ ಕಳೆಗಳು ಯಾವ ರೀತಿ ಬೆಳೀತವೆ, ಅವುಗಳ ಒಂದು ಬೀಜ ಉತ್ಪಾದನೆ ಯಾವ ರೀತಿ ಆಗ್ತದೆ ಅದನ್ನೆಲ್ಲ ನಾವು ತಿಳ್ಕೊಳ್ಳೋದು ಮುಖ್ಯ. ಯಾವುದೇ ಒಂದು ಏಕವರ್ಷಕ ಕಳೆ ಏನಾಗ್ತದೆ ಅಂದರೆ ಮುಂದಿನ ವರ್ಷಕ್ಕೆ ಅದರ ಬೀಜದ ಮುಖಾಂತರನೇ ಹರಡ್ತದೆ. ಹೀಗಾಗಿ ನಾವು ಹಿಂದಿನ ಹಂಗಾಮಿನಲ್ಲಿನೇ ನಾವು ಸಾಕಷ್ಟು ಪ್ರಮಾಣದಲ್ಲಿ ಮುಂಜಾಗರೂಕತಾ ಕ್ರಮಗಳನ್ನು ತೆಗೆದುಕೊಂಡು ಯಾವುದೇ ಒಂದು ಕಳೆ ಬೀಜವನ್ನು ಮಾಡದ ಹಾಗೆ ನಾವು ನೋಡ್ಕೊಳ್ಬೇಕಾಗುತ್ತೆ. ಹೀಗಾಗಿ ಬೀಜ ಆಗುವುದಕ್ಕಿಂತ ಪೂರ್ವ

0: ದಲ್ಲಿ ನಾವು ಅವುಗಳನ್ನು ಕಂಟ್ರೋಲ್ ಮಾಡಬೇಕಾಗುತ್ತೆ. ಅದೇ ರೀತಿಯಾಗಿ ಬಹುವಾರ್ಷಿಕ ಕಳೆಗಳನ್ನು ಕೂಡ ನಾವು ಅವುಗಳ ಬೇರುಗಳಾಗಲಿ ಕಾಂಡದ ತುಂಡುಗಳಾಗಲಿ ಇವುಗಳನ್ನು ಸರಿಯಾಗಿ ಉಳುಮೆ ಮಾಡಿ ಆರಿಸಿ ತೆಗೆದರೆ ಅಲ್ಲಿ ಹೆಚ್ಚು ಕಡಿಮೆ ನಾವು ಕಳೆಗಳ ಒಂದು ಬೀಜಗಳನ್ನು ಕಡಿಮೆ ಮಾಡುವುದರಿಂದ ಕಳೆಗಳನ್ನು ಕೂಡ ಸಾಕಷ್ಟು ನಿಯಂತ್ರಣ ಮಾಡಬಹುದು. ಇದಕ್ಕಾಗಿ ನಾವು ಸರಿಯಾದ ಸಮಯದಲ್ಲಿ ಆಳವಾಗಿ ಉಳುಮೆ ಮಾಡುವುದರಾಗಲಿ ಅಥವಾ ಭೂಮಿ ತಯಾರು ಮಾಡುವುದರಾಗಲಿ ಬಿತ್ತನೆ ಮಾಡುವುದರಾಗಲಿ ಹದ ಅರಿತು ಬಿತ್ತನೆ ಮಾಡುವುದರಲ್ಲಾಗಲಿ ಈ ರೀತಿಯಾಗಿ ಬೇರೆ ಬೇರೆ ಬೇಸಾಯ ಕ್ರಮಗಳನ್ನು ಸಮಗ್ರ ಬೇಸಾಯ ಕ್ರಮಗಳು ಅಂತ ನಾವು ಹೇಳ್ತೀವಿ ಅಥವಾ ಸಮಗ್ರ ಕಳೆ ನಿರ್ವಹಣೆ ಇಂಟಿಗ್ರೇಟೆಡ್ ವೀಡ್ ಮ್ಯಾನೇಜ್ಮೆಂಟ್ ಅಂತ ಏನು ಹೇಳ್ತೀವಲ್ಲ ಆ ರೀತಿಯಾಗಿ ಕಳೆನಾಶಕಗಳ ಜೊತೆಗೆ ಅವುಗಳನ್ನು ಕೂಡ ನಾವು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಬೇಕು. ಅಂದರೆ ಸರಿಯಾದ ಸಮಯದಲ್ಲಿ ಬಿತ್ತನೆ ಮಾಡೋದು, ಸರಿಯಾದ ಬೀಜದ ಪ್ರಮಾಣದಲ್ಲಿ ಬಿತ್ತನೆ ಮಾಡೋದು, ಸರಿಯಾದ ಅಂತರವನ್ನು ಗಿಡದಿಂದ ಗಿಡಕ್ಕೆ ಸರಿಯಾದ ಅಂತರವನ್ನು ಕಾಪಾಡೋದು, ಹಾಗೆಯೇ ಅಂತರ ಬೇಸಾಯ ಮಾಡೋದು, ಇವುಗಳೆಲ್ಲವೂ ಕೂಡ ಮಾಡಿದ್ರ ಜೊತೆಗಿನ ನಾವು ಹೆಚ್ಚಿನ ಒಂದು ಕಳೆನಾಶಕಗಳ ಬಳಕೆಯ ಮೇಲಿನ ಒಂದು ಏನು ಒತ್ತಡವನ್ನು ನಾವು ಕಡಿಮೆ ಮಾಡಬಹುದು. ಇದರ ಕೊನೆಗೆ ಅನಿವಾರ್ಯ ಪ್ರಸಂಗಗಳಲ್ಲಿ ಈಗ ನಾವು ಈಗ ಸತತವಾಗಿ ಮಳೆಯ ಒಂದು ಆಗುವಿಕೆಯನ್ನು ನಾವು ಕಾಣ್ತಾ ಇದ್ದೀವಿ. ಕೆಲವೊಂದು ಸಂದರ್ಭಗಳಲ್ಲಿ ಈ ಕೆಲವೊಂದು ಬೇಸಾಯ ಕ್ರಮಗಳನ್ನು ಮಾಡದೇನೆ ಕಳೆಗಳ ಪ್ರಮಾಣ ಜಾಸ್ತಿ ಆಗುವಂತಹ ಸಂದರ್ಭ ಇದೆ.
1: ಮಳೆ ಇದ್ದಾಗ ಹೊಲದೊಳಗೆ ಹೋಗಲಿಕ್ಕೆ ಆಗುದಿಲ್ಲ.
0: ಹೀಗಾಗಿ ಅನಿವಾರ್ಯ ಇತ್ತೀಚಿನ ದಿನಗಳಲ್ಲಿ ಕಳೆನಾಶಕಗಳ ಬಳಕೆ ಅನಿವಾರ್ಯ ಆಗಿದೆ, ಒಂದು ರೀತಿಯ ಅನಿವಾರ್ಯ ಅಂತ ನಮ್ಗೆ ಅನಿಸ್ತಾ ಇದೆ. ಹೀಗಾಗಿ ಎಲ್ಲಾ ಕ್ರಮಗಳನ್ನು ಬೇಸಾಯ ಕ್ರಮಗಳನ್ನು ಅನುಸರಿಸುವ ಜೊತೆಗೆ ಕಳೆನಾಶಕಗಳನ್ನು ಬಳಕೆ ಮಾಡಿದಾಗ ನಾವು ಅದರ ಒಂದು ಪರಿಣಾಮ ಹೆಚ್ಚಿನ ಪರಿಣಾಮ ನಮಗೆ ಸಿಗ್ತದೆ.
1: ಯಾವ ವಿಧಗಳು, ಏನು ಕಳೆನಾಶಕಗಳು ಇವು?
0: ಕಳೆನಾಶಕಗಳಲ್ಲಿ ನಮಗೆ ಸ್ಥೂಲವಾಗಿ ಎರಡು ರೀತಿ ಕಳೆನಾಶಕಗಳನ್ನು ನಾವು ಉಪಯೋಗ ಮಾಡ್ತೇವೆ. ಒಂದು ಬಿತ್ತನೆ ಪೂರ್ವದಲ್ಲಿ ಅಥವಾ ಬಿತ್ತನೆಯ ನಂತರ ಅಥವಾ ಬೆಳೆ ಬಂದ ನಂತರ. ಈಗ ಬಿತ್ತನೆ ಪೂರ್ವದಲ್ಲಿ ಅಂದರೆ ನಾವು ಇನ್ನೂ ಬಿತ್ತಾ ಇರ್ತೀವಿ, ಬಿತ್ತನೆಗಿಂತ ಒಂದು ಎರಡು ದಿವಸ ಮೊದಲೇ ನಾವು ಭೂಮಿ ತಯಾರು ಮಾಡೋದಕ್ಕಾಗಲಿ ಅಥವಾ ಕಳೆಗಳ ಬೀಜಗಳನ್ನು ಅವುಗಳನ್ನು ನಿಯಂತ್ರಣ ಮಾಡೋದಕ್ಕಾಗಲಿ ಒಂದು ಸ್ಪ್ರೇ ಮಾಡ್ತಾ ಇರ್ತೀವಿ ಬಿತ್ತನೆ ಪೂರ್ವ. ಬಿತ್ತನೆ ನಂತರ, ಬಿತ್ತನೆಯಾದ ಒಂದು ದಿವಸ ಅಥವಾ ಎರಡು ದಿವಸ, ಹೆಚ್ಚು ಕಡಿಮೆ ನಾವು 24-48 ಒಳಗಡೆ ನಾವು ಕಳೆನಾಶಕಗಳನ್ನು ಬಳಕೆ ಮಾಡ್ತೇವೆ. ಹೀಗಾಗಿ ಬಿತ್ತನೆಯ ನಂತರ, ಅದರ ನಂತರ ಪೂರ್ತಿ ಇನ್ನೇನಪ್ಪ ಅಂದರೆ 10-15 ನಂತರ ಕೂಡ ಕೆಲವೊಂದು ಕಳೆನಾಶಕಗಳನ್ನು ಬಳಕೆ ಮಾಡ್ತೀವಿ. ಅದನ್ನು ಅರ್ಲಿ ಪೋಸ್ಟ್ ಎಮರ್ಜೆಂಟ್ ಅಂತ ನಾವು ಹೇಳ್ತೀವಿ. ಅಂದರೆ ಅತಿ ಸ್ವಲ್ಪ ಒಂದು ವಾರ ಎರಡು ವಾರದ ಒಳಗಡೆ ನಾವು ಸ್ಪ್ರೇ ಮಾಡೋಂಥದ್ದು. ಇನ್ನೊಂದು ಪೋಸ್ಟ್ ಎಮರ್ಜೆಂಟ್ ಅಂತೀವಿ, ಅಂದರೆ ಬಿತ್ತನೆ ಆಗಿ ಬೆಳೆ ಸುಮಾರು ಮೊಳಕಾಲಿನಷ್ಟು ಎತ್ತರ ಆದಾಗ ಸುಮಾರು 30-35 ದಿವಸಕ್ಕೆ ಆ ಸಮಯದಲ್ಲಿ ಕೂಡ ನಾವು ಕೆಲವೊಂದು ಕಳೆನಾಶಕಗಳನ್ನು ಬಳಕೆ ಮಾಡ್ತೀವಿ, ಅವಕ್ಕೆ ಪೋಸ್ಟ್ ಎಮರ್ಜೆಂಟ್ ಅಂತ ಇರ್ತೀವಿ. ಹೀಗಾಗಿ ಬಿತ್ತನೆಯ ಸಮಯವನ್ನು ಆಧರಿಸಿ ನಾವು ಕಳೆನಾಶಕಗಳನ್ನು ವಿಂಗಡಣೆ ಮಾಡ್ಬೋದು. ಅದೇ ರೀತಿಯಾಗಿ ಬೆಳೆಗಳ ಮೇಲೆ ಯಾವ ರೀತಿ ಪರಿಣಾಮ ಆಗ್ತವೆ ಅನ್ನೋದ್ರ ಮೇಲೂ ಕೂಡ ನಾವು ವಿಂಗಡಣೆ ಮಾಡೋದು. ಕೆಲವೊಂದು ಬೆಳೆಗಳಿಗೆ ಪ್ರತ್ಯೇಕವಾಗಿ ನಾವು ಕೆಲವೇ ಕೆಲವು ಬೆಳೆಗಳಿಗೆ ನಾವು ಸ್ಪ್ರೇ ಮಾಡ್ತಾ ಇರ್ತೀವಿ, ಆಗ ಆ ಬೆಳೆಗಳಿಗೆ ಯಾವುದೇ ರೀತಿಯಾದ ಹಾನಿ ಆಗುವುದಿಲ್ಲ. ಆ ಬೆಳೆಯನ್ನು ಬಿಟ್ಟು ನಾವು ಬೇರೆ ಬೆಳೆಗೆ ಸ್ಪ್ರೇ ಮಾಡಿದಾಗ ಹಾನಿಯಾಗುವಂಥ ಒಂದು ಸಂದರ್ಭ ಇದೆ. ಹೀಗಾಗಿ ನಾವೇನಂತೀವಿ ಅದಕ್ಕೆ ಸೆಲೆಕ್ಟಿವ್, ಪ್ರತಿಯೊಂದು ಬೆಳೆಗೆ ಒಂದು ಸೆಲೆಕ್ಟ್ ಅಂತ ಆದಂಥ ಒಂದು ಇರ್ತದೆ, ಅದೇ ಒಂದು ಕಳೆನಾಶಕವನ್ನು ನಾವು ಬಳಕೆ ಮಾಡಬೇಕು. ಕೆಲವೊಂದು ನಾನ್ ಸೆಲೆಕ್ಟಿವ್ ಅಂತೀವಿ, ಅಂದರೆ ಅದನ್ನು ನಾವು ಎಲ್ಲಿ ಬೇಕಾದಲ್ಲಿ ಅಥವಾ ಯಾವುದೇ ಒಂದು ಹಸಿರಾದಂಥ ಗಿಡದ ಮೇಲೆ ಕೂಡ ಸ್ಪ್ರೇ ಮಾಡಿದಾಗ ಆ ಗಿಡ ನಾಶ ಆಗ್ತದೆ. ಕೆಲವೊಂದು ಗ್ಲೈಫೋಸೈಟ್, ಪ್ಯಾರಾಕ್ವಾಟ್, ಗ್ಲುಫೋಸಿನೇಟ್ ಅಮೋನಿಯಂ ಅಂತ ಇದರ ಒಂದು ರೀತಿ ನಾನ್ ಸೆಲೆಕ್ಟಿವ್ ಕಳೆನಾಶಕಗಳಿವೆ. ಇವು ಯಾವುದೇ ಒಂದು ಹಸಿರಾದಂಥ ಬೆಳೆ ಮೇಲೆ, ಬೆಳೆಯರಾಗಲಿ ಅಥವಾ ಕಳೆಯರಾಗಲಿ, ಯಾವುದೇ ಸಸ್ಯದ ಮೇಲೆ ಅವುಗಳನ್ನು ನಾವು ಸಿಂಪಡಣೆ ಮಾಡಿದಾಗ ಅವು ಸಾಯ್ತವೆ. ಹೀಗಾಗಿ ಅವುಗಳನ್ನು ಸ್ವಲ್ಪ ಎಚ್ಚರಿಕೆಯಿಂದ ನಾವು ಮಾಡಬೇಕಾಗ್ತದೆ.
1: ಡಾಕ್ಟರ್ ರಾಜ್ಕುಮಾರ್ ಅವರೇ, ಇವತ್ತು ನೋಡ್ರಿ ನಮ್ಮ ರೈತ ಬಾಂಧವರು ಬೀಜಾಮೃತ ಮಾಡಿರ್ತಾರೆ, ಆಮೇಲೆ ಕೆಲವೊಬ್ಬರು ಸಾವಯವ ಕೃಷಿಕರು ಜೀವಾಮೃತ ಕೂಡ ಉಪಯೋಗ ಮಾಡಿರ್ತಾರೆ. ಅದರಿಂದನೇ ನಮಗೆ ಎಷ್ಟೋ ಎಷ್ಟೋ ಕಳೆಗಳನ್ನು ನಿಯಂತ್ರಣ ಮಾಡ್ಬೋದು, ಅದು ಆಗ್ತದೆ. ಆದರೆ ಬಹುಮುಖ್ಯವಾಗಿ ಇವತ್ತು ನಾವು ಕಳೆನಾಶಕಗಳನ್ನು ಉಪಯೋಗ ಮಾಡೋದಾದರೆ, ನೀವು ಹೇಳಿದ್ರಲ್ಲ ಪೈರಿನ ಬೇರಿಗೇನೆ ತೊಂದರೆ ಮಾಡೋ ಸಾಧ್ಯತೆ ಇರ್ತದೆ, ಅದಕ್ಕೆ ಈ ಅತ್ಯುತ್ತಮವಾದ ಕಳೆನಾಶಕವನ್ನು ಉಪಯೋಗ ಮಾಡಬೇಕಾಗ್ತದೆ, ಮತ್ತು ಅದು ಕಳೆಗೆ ಮಾತ್ರ ಉಪಯೋಗ ಮಾಡಬೇಕು. ಮುಖ್ಯ ಪೈರಿಗೆ ಏನಾದರೂ ಖಂಡಿತ ತೊಂದರೆ ಆಗ್ತದೆ. ಆದ್ರೆ ಈ ಕಳೆನಾಶಕಗಳ ಕಾರ್ಯಕ್ಷಮತೆ ಚಲೋ ಇದೆ ಅಂತ ಹೇಳಿ ನಮ್ಗೆ ಕಂಡುಹಿಡಿದ ಹೆಂಗ? ಅಂದ್ರೆ ಯಾವ ರೀತಿ ಕಳೆನಾಶಕಗಳು ಅವ್ರ ಗುಣಮಟ್ಟವನ್ನು ಕಾಪಾಡ್ಕೊಳ್ಬೇಕಲ್ಲ, ಅವು ಒಳ್ಳೆ ಕಳೆನಾಶಕಗಳು ಇರ್ಬೇಕು, ಮತ್ತೆ ಅದು ಹಾಕಿದ ನಂತರ ಕಸ ಮತ್ತೆ ಬರಬಾರ್ದಲ್ಲ. ಈ ಕಳೆನಾಶಕಗಳು ಈ ಕಾರ್ಯಕ್ಷಮತೆಯನ್ನು ನಾವು ಪರೀಕ್ಷಿಸೋದು ಹೇಗೆ ರೈತ ಬಾಂಧವರು?
0: ಕಳೆನಾಶಕಗಳ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಬೇಕಂದ್ರೆ ಮೊಟ್ಟ ಮೊದಲನೇದಾಗಿ ನಾವು ಸರಿಯಾದ ಪ್ರಮಾಣದಲ್ಲಿ ನಾವು ಕಳೆನಾಶಕಗಳನ್ನು ಬಳಕೆ ಮಾಡಬೇಕಾಗ್ತದೆ. ಈಗ ಬೇರೆ ಪೀಡೆನಾಶಕಗಳು ಮತ್ತು ಕಳೆನಾಶಕಗಳಲ್ಲಿ ಬಹಳ ಪ್ರಮುಖವಾದ ವ್ಯತ್ಯಾಸವಿದೆ. ಬೇರೆ ಪೀಡೆನಾಶಕಗಳನ್ನು ನಾವು ಉಪಯೋಗ ಮಾಡಿದಾಗ ಸ್ವಲ್ಪ ಕಡಿಮೆ ಉಪಯೋಗ ಮಾಡ್ಬೋದು ಅಥವಾ ಜಾಸ್ತಿ ಹಾಕ್ಬೋದು. ಹಾಕಿದಾಗ ಬೆಳೆಗಳಿಗೆ ಯಾವುದೇ ರೀತಿಯಾದಂಥ ತೊಂದರೆ ಉಂಟಾಗುವುದಿಲ್ಲ. ಈಗ ನಾನು ಬೇರೆ ಕೀಟನಾಶಕಗಳನ್ನು ಹಾಕಬೇಕಾದ್ರೆ ಸ್ವಲ್ಪ ಕಡಿಮೆ ಕೀಟನಾಶಕ ಹಾಕಿ ನಾನು ಸಿಂಪಡಣೆ ಮಾಡಿದಾಗ ಅಲ್ಲಿ ಏನಾಗ್ತಪ್ಪ ಅಂದರೆ ಕೀಟಗಳು ಬೇಗನೆ ಸಾಯೋದಿಲ್ಲ, ಆದರೆ ಅದೇ ಸಮಯದಲ್ಲಿ ಬೆಳೆಗಳಿಗೆ ಯಾವುದೇ ರೀತಿಯಾದಂತಹ ಹಾನಿಯಾಗುವುದಿಲ್ಲ. ಅದೇ ರೀತಿಯಾಗಿ ಅವನು ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಕೀಟನಾಶಕವನ್ನು ಉಪಯೋಗ ಮಾಡಿದಾಗ

0: ಕೀಟಗಳು ಬೇಗನೆ ನಿಯಂತ್ರಣವಾಗಿ ಅಲ್ಲಿ ಕೂಡ ಬೆಳೆಗಳಿಗೆ ಯಾವುದೇ ರೀತಿಯಾದಂತಹ ಹಾನಿಯಾಗುವುದಿಲ್ಲ. ಆದರೆ ಕಳೆನಾಶಕದಲ್ಲಿ ನಾವು ಸ್ವಲ್ಪ ಕಡಿಮೆ ಪ್ರಮಾಣದ ಕಳೆನಾಶಕ ಹಾಕಿದಾಗ ಕಳೆಗಳು ನಾಶ ಆಗುವುದಿಲ್ಲ, ಹೆಚ್ಚಿನ ಪ್ರಮಾಣದಲ್ಲಿ ಕಳೆನಾಶಕ ಹಾಕಿದಾಗ ಕಳೆಗಳು ಮತ್ತು ಬೆಳೆಗಳು ಎರಡೂ ಕೂಡ ಒಂದು ಹಾನಿಯಾಗುವಂತಹ ಒಂದು ಸಂದರ್ಭ ಇರ್ತದೆ. ಹೀಗಾಗಿ ಕಳೆನಾಶಕಗಳನ್ನು ಬಳಕೆ ಮಾಡಬೇಕಾದಾಗ ನಾವು ಬಹಳಷ್ಟು ಎಚ್ಚರಿಕೆಯಿಂದ ಮಾಡಬೇಕು, ಮತ್ತು ಅವು ಪ್ರತಿಯೊಂದು ಬೆಳೆಗೆ ನಿರ್ಧಾರಿತವಾಗಿರ್ತವೆ. ಅದೇ ರೀತಿ ಕೀಟನಾಶಕ ನೀವು ಅದು ಪ್ರತಿ ಕೀಟಕ್ಕೆ ನಿರ್ಧಾರಿತವಾಗಿರ್ತದೆ, ಬೆಳೆಗಳಿಗೆ ಅಷ್ಟೊಂದು ನಿರ್ಧಾರಿತವಾಗಿರುವುದಿಲ್ಲ. ಹೀಗಾಗಿ ನಿಗದಿತವಾದಂಥ ಕಳೆನಾಶಕವನ್ನು ನಿಗದಿತ ಪ್ರಮಾಣದಲ್ಲಿ ನಾವು ಉಪಯೋಗ ಮಾಡಬೇಕಾಗ್ತದೆ. ಅದೇ ರೀತಿಯಾಗಿ ನಿಗದಿತ ಪ್ರಮಾಣದ ಒಂದು ದ್ರಾವಣವನ್ನು ನಾವು 1 ಎಕರೆಗೆ 200 ಲೀಟರ್ ಸಿಂಪಡಣೆ ಮಾಡಬೇಕು ಅಂತ ಒಂದು ಹೇಳ್ತೇವೆ. 200 ಲೀಟರ್ ನಾವು ಸಿಂಪಡಣೆ ಮಾಡಲಾರ್ದೇ ಕೇವಲ ಒಂದು 150 ಲೀಟರ್ ಅಥವಾ 160 ಲೀಟರ್ ಮಾಡಿದಾಗ ಏನಾಗ್ತದೆ ಅಂದರೆ ಕಡಿಮೆ ಪ್ರಮಾಣದ ಕಳೆನಾಶಕ ಆ ಭೂಮಿಗೆ ಹೋಗ್ತದೆ. ಆ ರೀತಿಯಾಗಿ ಹೋದಾಗ ಅಲ್ಲಿ ಕಡಿಮೆ ನಿಯಂತ್ರಣ ಆಗ್ತದೆ. ಹೀಗಾಗಿ ಸರಿಯಾದ ರೀತಿಯಲ್ಲಿ ನಾವು ದ್ರಾವಣವನ್ನು ಬಳಕೆ ಮಾಡಬೇಕು. ಅದೇ ರೀತಿಯಾಗಿ ನೀರಿನ ಒಂದು ಗುಣಮಟ್ಟ ಅತ್ಯುತ್ತಮವಾದ ಉತ್ತಮವಾದಂಥ ಸ್ವಚ್ಛವಾದಂಥ ನೀರನ್ನು ಕೂಡ ನಾವು ಉಪಯೋಗ ಮಾಡಬೇಕಾಗ್ತದೆ. ಒಂದು ರೀತಿಯಾದಂಥ ರಾಡಿ ನೀರು, ಮಣ್ಣು ಮಿಶ್ರಿತ ನೀರು ಇವುಗಳನ್ನು ಉಪಯೋಗ ಮಾಡಿದಾಗ ಏನಾಗ್ತದೆ ಅಂದರೆ ಅದು ಮಣ್ಣಿನ ಜೊತೆಗೆ ಕಳೆನಾಶಕಗಳು ನೇರವಾಗಿ ಸಂಯೋಜನೆ ಹೊಂದಿ ಕಡಿಮೆ ಪ್ರಮಾಣದ ಕಳೆನಾಶಕ ಅಲ್ಲಿ ಲಭ್ಯ ಆಗ್ತದೆ. ಹೀಗಾಗಿ ಅಲ್ಲಿ ಕಳೆ ನಿಯಂತ್ರಣ ಕಡಿಮೆ ಆಗ್ತದೆ. ಹೀಗಾಗಿ ನಾವು ಬಹಳಷ್ಟು ಸಾರಿ ರೈತರಿಗೆ ಸಲಹೆ ಕೊಡ್ತೀವಪ್ಪ ಅಂದರೆ ಸರಿಯಾದ ರೀತಿಯಾದಂಥ ಸ್ವಚ್ಛವಾದಂಥ ನೀರನ್ನು ನಾವು ಉಪಯೋಗ ಮಾಡಬೇಕು. ಅದೇ ರೀತಿಯಾಗಿ ಕೆಲವೊಂದು ಸಾರಿ ಕಳೆಗಳು ಹೆಚ್ಚು ಕಡಿಮೆ ಹೇಳಬೇಕಂದ್ರೆ ಈಗ ಪ್ಯಾರಾಕ್ವಾಟ್ ಅಂತ ಹೇಳ್ತೀವಿ ಅಥವಾ ಗ್ಲೈಫೋಸೇಟ್ ಅಂತ ಹೇಳ್ತೀವಿ, ಅವುಗಳ ಒಂದು ಆಕ್ಟಿವಿಟಿ ಅವುಗಳ ಒಂದು ಕಾರ್ಯಕ್ಷಮತೆ ಹೆಚ್ಚಾಗಬೇಕಂದ್ರೆ ಗ್ಲೈಫೋಸೇಟ್ನಂಥ ಒಂದು ಕಳೆನಾಶಕವನ್ನು ಬಳಕೆ ಮಾಡಿದಾಗ ಅದರ ಒಂದು ರಸಸಾರ, ದ್ರಾವಣದ ರಸಸಾರ ಸ್ವಲ್ಪ ಪ್ರಮಾಣದಲ್ಲಿ ಆಮ್ಲೀಯವಾಗಿರಬೇಕು, ಅಂದರೆ ಆಸಿಡಿಕ್ ಆಗಿರಬೇಕು. ಹೀಗಾಗಿ ಸ್ವಲ್ಪ ಪ್ರಮಾಣದ ಯಾವುದೇ ರೀತಿಯಂಥ ಹೊಲಗಳಲ್ಲಿ ಹೊಲ ಕ್ಷೇತ್ರಗಳಲ್ಲಿ ಅವರು ಸ್ಪ್ರೇ ಮಾಡ್ತಾ ಇರಬೇಕಾದಾಗ ಅವರಿಗೆ ಆಮ್ಲೀಯತೆಯನ್ನು ದ್ರಾವಣವನ್ನು ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ. ಆ ಸಂದರ್ಭದಲ್ಲಿ ನಾವು ಅವರಿಗೆ ಒಂದೆರಡು ನಿಂಬೆಹಣ್ಣನ್ನು ಅವುಗಳಲ್ಲಿ ಹಿಂಡಲಿಕ್ಕೆ ಹೇಳ್ತೀವಿ. ಹೀಗಾಗಿ ಒಟ್ಟಾರೆ ದ್ರಾವಣ ಸ್ವಲ್ಪ ಆಮ್ಲೀಯ ರಸಸಾರವನ್ನು ಹೊಂದಿದೆ. ಹೀಗಾಗಿ ಅಲ್ಲಿ ಗ್ಲೈಫೋಸೇಟ್ನ ಒಂದು ಹೀರುವಿಕೆ ಪ್ರಮಾಣ ಜಾಸ್ತಿ ಆಗ್ತದೆ. ಹೀಗಾಗಿ ಅವಾಗ ನಮಗೇನಾಗ್ತದೆ ಅಂದರೆ ಒಂದು ಒಳ್ಳೆ ಒಂದು ಪರಿಣಾಮ ಕಂಡು ಬರ್ತದೆ. ಮತ್ತು ಇನ್ನೊಂದು ಸಾರಿ ಸ್ಪ್ರೇ ಮಾಡಬೇಕಾದಾಗ, ಸಿಂಪಡಣೆ ಮಾಡಬೇಕಾದಾಗ ಕೆಲವೊಂದು ಸಂದರ್ಭಗಳಲ್ಲಿ ಕಳೆಗಳು ಮತ್ತು ಬೆಳೆಗಳು ಜೊತೆಯಾಗಿನೇ ಇದ್ದಾಗ ಯಾವ ರೀತಿ ಸ್ಪ್ರೇ ಮಾಡ್ತಾ ಇದ್ದೀವಿ, ಎಲ್ಲಿ ಸ್ಪ್ರೇ ಮಾಡ್ತಾ ಇದ್ದೀವಿ, ಕೆಲವೊಂದು ಯಾವುದಾದ್ರೂ ಜಾಗ ಬಿಟ್ಟು ಹೋಗಿದೆಯಾ ಅಂತ ಗೊತ್ತಾಗೋದಿಲ್ಲ. ಬಿಟ್ಟು ಹೋದಂಥ ಜಾಗನ ನಾವು ಅವಾಗ ನೋಡಿದಾಗ ಸರಿಯಾಗಿ ಸ್ಪ್ರೇ ಮಾಡಿಲ್ಲ ಅಂತ ಅನಿಸುತ್ತೆ. ಹೀಗಾಗಿ ಯಾವುದೇ ಒಂದು ಜಾಗ ಖಾಲಿ ಉಳಿಲಾರ್ದೇ, ಸ್ಪ್ರೇ ಮಾಡಲಾರ್ದೇ ಉಳಿಲಾರ್ದೇ ನಾವು ಎಲ್ಲ ಪ್ರದೇಶವನ್ನ ಕವರ್ ಮಾಡಿಕೊಂಡು ನಾವು ಸ್ಪ್ರೇ ಮಾಡಬೇಕಾಗ್ತದೆ.
1: ಈಗಾಗಲೇ ಹೇಳ್ತಾ ಇದ್ದೆ ನೋಡಿ, ಸಮಗ್ರ ಕೃಷಿ ಸಂದರ್ಭದೊಳಗೆ ಬೇರೆ ಬೇರೆ ಅಂತರ್ ಬೆಳೆಗಳನ್ನು ಬೆಳೆತಿರ್ತಾರೆ, ಆವಾಗ ಕಳೆ ಯಾವುದು ಬೆಳೆ ಯಾವುದು ಅಂತ ಕೆಲವೊಮ್ಮೆ
0: ಗೊತ್ತಾಗುದಿಲ್ಲ.
1: ಅದಕ್ಕೆ ನಾವು ಕಳೆನಾಶಕಗಳನ್ನು ಬಳಸೋಬೇಕಾದ್ರೆ ಬಹಳ ಕಾಳಜಿ ವಹಿಸ್ಬೇಕಲ್ಲ. ಅಂದ್ರೆ ವಿವಿಧ ಬೆಳೆಗಳಲ್ಲಿ ಕಳೆನಾಶಕಗಳನ್ನ ಉಪಯೋಗ ಮಾಡೋದ್ರ ಬಗ್ಗೆ ನಾವು ಬಹಳ ಹೆಚ್ಚು ನಿಗಾ ವಹಿಸ್ಬೇಕು, ಅಂದ್ರೆ ಬಹಳ ಕಾಳಜಿಯಿಂದ ಮಾಡ್ಬೇಕು.
0: ಹೌದೌದು, ಯಾಕಂದ್ರೆ ಈಗ ನಾವು ಅಂತರ್ ಬೆಳೆಗಳನ್ನ ಮಾಡ್ತಾ ಇರ್ತೀವಿ ಅಥವಾ ಏಕ ಬೆಳೆಗಳನ್ನ ಮಾಡ್ತಾ ಇರ್ತೀವಿ. ಏಕ ಬೆಳೆಗಳನ್ನ ಮಾಡಿದಾಗ ಅವುಗಳಲ್ಲಿ ಕೆಲವೇ ಕೆಲವು ಕಳೆನಾಶಕಗಳು ಇರ್ತವೆ. ಅಂತರ ಬೆಳೆಗಳನ್ನು ಮಾಡಿದಾಗ ಅಲ್ಲಿ ಏನಾಗ್ತದಪ್ಪ ಅಂದ್ರೆ ನಮಗೆ ಕಳೆನಾಶಕಗಳ ಆಯ್ಕೆ ಬಹಳ ಕಡಿಮೆ ಆಗ್ತದೆ. ಹೀಗಾಗಿ ಅಂತರ ಬೆಳೆಗಳನ್ನು ಮಾಡಿದಾಗ ಅಥವಾ ಬೆಳೆಗಳ ಹಂತ ಕೂಡ ಬಹಳ ಇಂಪಾರ್ಟೆಂಟ್. ಒಂದೇ ಕಳೆನಾಶಕ ಇದ್ರೂ ಕೂಡ ಅದನ್ನ ಬಿತ್ತನೆ ಪೂರ್ವದಲ್ಲಿ ಅಥವಾ ಬಿತ್ತನೆಯ ನಂತರ ಅಥವಾ 25-30 ದಿವಸದ ನಂತರ ಅದನ್ನ ಅದೇ ಸಂದರ್ಭದಲ್ಲಿ ಹೊಡಿಲಿಕ್ಕೆ ಆಗುದಿಲ್ಲ. ಉದಾಹರಣೆ ಹೇಳಬೇಕಂದ್ರೆ ಈಗ ಪೆಂಡಿಮಿಥಲಿನ್ ಅನ್ನುವ ಕಳೆನಾಶಕವನ್ನು ನಾವು ಬಿತ್ತನೆ ನಂತರ ಅದು ಸರಿಸುಮಾರಾಗಿ ಎಲ್ಲ ಬೆಳೆಗಳಲ್ಲಿ ನಾವು ಉಪಯೋಗ ಮಾಡಬಹುದು. ಭತ್ತದಲ್ಲಿ ಉಪಯೋಗ ಮಾಡಬಹುದು, ಗೋವಿನ ಜೋಳದಲ್ಲಿ ಉಪಯೋಗ ಮಾಡಬಹುದು, ಶೇಂಗಾದಲ್ಲಿ ಉಪಯೋಗ ಮಾಡಬಹುದು, ಅದೇ ರೀತಿಯಾಗಿ ಹೆಸರು, ಉದ್ದು, ಸೋಯಾವರೆ ಹೆಚ್ಚು ಕಡಿಮೆ ಎಲ್ಲ ಬೆಳೆಗಳಲ್ಲಿ ಉಪಯೋಗ ಮಾಡಬಹುದು. ಯಾವಾಗ ಅಂದ್ರೆ ಬಿತ್ತಿದ 24-48 ತಾಸಿನಲ್ಲಿ ನಾವು ಹೆಚ್ಚು ಕಡಿಮೆ ಅದನ್ನ ಉಪಯೋಗ ಮಾಡಬೇಕಾಗುತ್ತೆ. 2.5 ಎಕರೆಗೆ ಸುಮಾರು ನಾವು 3.3 ಲೀಟರ್ ಆ ಪ್ರಮಾಣದಲ್ಲಿ ನಾವು ಉಪಯೋಗ ಮಾಡಬೇಕಾಗುತ್ತೆ. ಸುಮಾರು 60-65 ml ಪ್ರತಿ ಟ್ಯಾಂಕಿಗೆ ಈ ರೀತಿ ಬರುತ್ತೆ. ಅದೇ ಪೆಂಡಿಮಿಥಾಲಿನ್ ಔಷಧವನ್ನು ನಾವು 1 ವಾರ ಬಿಟ್ಟಾಗಲಿ, 15 ದಿವಸ ಬಿಟ್ಟಾಗಲಿ ಅಥವಾ 1 ತಿಂಗಳು ಬಿಟ್ಟಾಗಲಿ ನಾವು ಉಪಯೋಗ ಮಾಡಲಿಕ್ಕೆ ಬರುವುದಿಲ್ಲ. ಅದು ಬೆಳೆಗಳ ಮೇಲೆ ದುಷ್ಪರಿಣಾಮ ಬೀರೋದಲ್ಲದೇ ಯಾವುದೇ ರೀತಿಯಾದಂಥ ಕಳೆ ನಿಯಂತ್ರಣ ಆಗೋದಿಲ್ಲ. ಹೀಗಾಗಿ ಸ್ಪ್ರೇ ಮಾಡುವಂಥ ಒಂದು ಸಮಯ ಕೂಡ ಬಹಳ ಮುಖ್ಯ. ಅದೇ ರೀತಿಯಾಗಿ 2,4-D ಸೋಡಿಯಂ ಉಪ್ಪು, ಅದನ್ನು ನಾವು ಬೆಳೆಗಳು ಸುಮಾರು 25-30 ದಿವಸ ಇದ್ದಾಗ ಮಾತ್ರ ಅದು ಕೂಡ ಏಕದಳ ಧಾನ್ಯಗಳಲ್ಲಿ ಗೋವಿನ ಜೋಳ, ಗೋಧಿ, ಜೋಳ ಇಂಥ ಬೆಳೆಗಳಲ್ಲಿ ಮಾತ್ರ ಅಗಲವಾದ ಎಲೆ ಇರುವಂಥ ಕಳೆಗಳನ್ನು ನಿಯಂತ್ರಣ ಮಾಡಲಿಕ್ಕೆ ನಾವು 2,4-D ಉಪಯೋಗ ಮಾಡ್ತೇವೆ. ಹೀಗಾಗಿ ಪ್ರತಿ ಬೆಳೆಯಲ್ಲಿ ಕೂಡ ಮತ್ತು ಕೆಲವೊಂದು ಕಳೆಗಳನ್ನು ಅನುಸರಿಸಿ ಕಳೆನಾಶಕಗಳನ್ನು ನಾವು ಬಳಕೆ ಮಾಡಬೇಕಾಗ್ತದೆ.
1: ಡಾಕ್ಟರ್ ರಾಜ್ಕುಮಾರ್ ಎಸ್ ಅವರೇ, ಬಹಳ ವಿಸ್ತೃತವಾಗಿ ಮಾಹಿತಿ ಮಾಡ್ತಾ ಇದ್ದೀರಿ. 30-40 ವರ್ಷ ಕೆಳಗಡೆ ಕಳೆ ಕೀಳ್ತಿದ್ರು, ಅಲ್ಲ ಎಲ್ಲ ಆಳಚ್ಚಿ ಕಳೆ ಕೀಳುವಂತ. ಯಾಕಂದ್ರೆ ವಿಶೇಷವಾಗಿ ಕಳೆನಾಶಕಗಳ ಉಪಯೋಗ ಬಹಳ ಕಡಿಮೆ ಇತ್ತು ಅವಾಗ. ಏನಂತ ಅಂತರ ಬೆಳೆ ಬೆಳೀತಿದ್ರು, ಆಮೇಲೆ ಸಮಗ್ರ ಕೃಷಿ ಇತ್ತು, ಎತ್ತುಗಳಿಂದ ಅವರು ವ್ಯವಸಾಯ ಮಾಡ್ತಾರೆ, ಸಾವಯವ ಕೃಷಿ ಇರ್ತಿತ್ತು.

0: ಹಂಗಾಗಿ ಆರು ತಿಂಗಳ ಹೆಸರು, ಆರು ತಿಂಗಳ ಮಡಿಕೆ, ಹಂಗೆ ಬೇರೆ ಬೇರೆ ಅಂದರೆ ವಿಶೇಷವಾಗಿ ಕೆಂಪು ಮಣ್ಣೊಳಗೆ ಬಹು ಬೆಳೆಗಳ ಒಂದು ಬೇಸಾಯ ಇತ್ತು. ಅವಾಗ ಈ ಕಳೆನಾಶಕಗಳ ಬಳಕೆ ಭಾಳ ಕಡಿಮೆ ಇತ್ತು. ಅಂದರೆ ಈ ಕಳೆನಾಶಕಗಳಿಗೆ ಪರ್ಯಾಯವೇನಾದರೂ ಇದೆಯಾ ಹಂಗೆ? ಯಾಕಂದರೆ ಕಳೆ ಕೀಳುವಂಥದ್ದೇನು ಆವಾಗ ಪ್ರಚಲಿತ ಇತ್ತಲ್ಲ, ಅದನ್ನು ಮತ್ತೆ ಇದು ಮಾಡ್ಬೇಕಾ ಹೇಗೆ? ಆಮೇಲೆ ಎಡೆಕುಂಟೆ ಹೊಡೆದು ಅಂತ ಇರ್ತದೆ, ಎಡೆಕುಂಟೆ ಹೊಡೆದ್ರೂ ಕೂಡ ಕೆಲವೊಮ್ಮೆ ಕಳೆ ತಾನೇ ಹೋಗ್ಬಿಡ್ತದೆ. ಹೀಗೆ ಏನು ಪರ್ಯಾಯವಾಗಿ ಕಳೆನಾಶಕಗಳಿಂದ ನಮಗೆ ರಾಸಾಯನಿಕ ಪ್ರಭಾವ ಬೀರುವ ಸಾಧ್ಯತೆ ಇರ್ತದೆ, ಮುಖ್ಯ ಬೆಳೆಗೂ ಕೂಡ ತೊಂದರೆ ಆಗುವ ಸಾಧ್ಯತೆ ಇರ್ತದೆ. ಅದನ್ನು ನಾವು ಗಮನದಲ್ಲಿ ಇಟ್ಕೊಂಡ್ರೆ ನೈಸರ್ಗಿಕ ಕೃಷಿ ಮಾಡುವಂಥವ್ರು ಇರ್ಬೋದು, ಸಾವಯವ ಕೃಷಿ ಮಾಡುವಂಥವ್ರು ಇರ್ಬೋದು, ಕಳೆನಾಶಕಗಳಿಗೆ ಏನಾದರೂ ಪರ್ಯಾಯ ಅಥವಾ ಬೇರೆ ಏನಾದರೂ ವ್ಯವಸ್ಥೆ ಮಾಡಿಕೊಂಡು ಕಳೆಯನ್ನು ನಿಯಂತ್ರಣ ಮಾಡ್ಬೋದು ಹೆಂಗೆ?
1: ತಾವು ಹೇಳಿದ ಹಾಗೆ ಕಳೆನಾಶಕಗಳನ್ನು ಉಪಯೋಗ ಮಾಡದೇನೆ ನಾವು ಬೇಸಾಯ ಮಾಡುವಂಥ ಒಂದು ಅವಕಾಶ ಕೂಡ ಇದೆ. ಆದರೆ ಅಲ್ಲಿ ಏನಾಗ್ತದಪ್ಪ ಅಂದರೆ ಅದರಲ್ಲಿ ನಾವು ಬಹಳಷ್ಟು ಶ್ರಮವನ್ನು ನಾವು ತೆಗೆದುಕೊಳ್ಬೇಕಾಗ್ತದೆ. ಯಾಕಂದರೆ ಯಾವುದೇ ಒಂದು ಬೆಳೆಯನ್ನೇ ಬೆಳೀತಾ ಇರಬೇಕಾದ್ರೆ ಪ್ರಾರಂಭದ ಹಂತದಿಂದ ಕೊನೆಯ ಹಂತದವರೆಗೂ ಬಹಳ ಎಚ್ಚರಿಕೆಯಿಂದ ಜಾಗರೂಕತೆಯಿಂದ ನಾವು ಮಾಡಬೇಕಾಗ್ತದೆ. ಮತ್ತು ಇದು ಕಳೆ ನಿಯಂತ್ರಣ ಇದು ಕೇವಲ ಒಂದು ಹಂಗಾಮಿನ ಅಥವಾ ಒಂದು ವರ್ಷದ ಕೆಲಸ ಅಲ್ಲ. ಇದನ್ನು ಪ್ರತಿ ಬಾರಿನೂ ಪ್ರತಿ ವರ್ಷನೂ ಸತತವಾಗಿ ಮಾಡ್ತಾ ಇದ್ದಾಗ ಮಾತ್ರ ಒಂದು ಅತ್ಯುತ್ತಮ ಕಳೆ ನಿಯಂತ್ರಣವನ್ನು ನಾವು ಮಾಡ್ಬೋದು. ಈಗ ತಾವು ನೋಡ್ತಾ ಇದ್ದೀರಿ ಹೊರಗಡೆ ಯಾವ ರೈತರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ, ಪ್ರತಿ ದಿವಸ ಹೊಲದಲ್ಲಿದ್ದಾರೆ, ಯಾವ ರೀತಿ ಚೆನ್ನಾಗಿ ಒಂದು ಯೋಜನೆಯನ್ನು ಮಾಡಿಕೊಂಡು ಕಳೆ ನಿಯಂತ್ರಣ ಆಗಲಿ ಅಥವಾ ಯಾವುದೇ ಬೇಸಾಯ ಕ್ರಮಗಳನ್ನು ಅನುಸರಿಸ್ತಾ ಇದ್ದಾರೆ, ಅವರ ಹೊಲಗಳಲ್ಲಿ ನಾವು ಅತಿ ಕಡಿಮೆ ಕಳೆಯನ್ನು ಕಾಣಿಸ್ತದೆ. ಆದರೆ ಅದೇ ರೀತಿಯಾಗಿ ಯಾವುದೇ ಒಂದು ಹೊಲಗಳಲ್ಲಿ ಸರಿಯಾದ ಒಂದು ಬೇಸಾಯ ಕ್ರಮಗಳನ್ನು ಮಾಡಿಲ್ಲ, ಅಲ್ಲಿ ನಾವು ಹೆಚ್ಚಿನ ಪ್ರಮಾಣದ ಕಳೆಯನ್ನು ನಾವು ಕಾಣ್ತಾ ಇದ್ದೇವೆ. ಅದೇ ರೀತಿಯಾಗಿ ಒಂದು ಸಾರಿ ಕಳೆಗಳು ಯಾವ ರೀತಿಯಾಗಿ ಬಲಿಷ್ಠವಾಗಿದ್ದಾವಪ್ಪ ಅಂದರೆ ಅವರು ಸಾವಿರಾರು ಬೀಜಗಳನ್ನು ಅವು ಮಾಡ್ತಾ ಇದ್ದಾವೆ. ಕೇವಲ ಒಂದು ಗಿಡ ಸಾಕು ತಮ್ಮ ಇಡೀ ಹೊಲಕ್ಕೆ ಬೀಜವನ್ನು ಪ್ರಸರಣ ಮಾಡಲಿಕ್ಕೆ. ಸುಮಾರು 2,000, 4,000, 70,000 ಬೀಜಗಳನ್ನು ಒಂದು ಗಿಡ, ಪಾಥೇನಂತ ಗಿಡ, ಒಂದು ಗಿಡ ಸುಮಾರು 70,000 ಬೀಜಗಳನ್ನು ಅದು ಉತ್ಪಾದನೆ ಮಾಡ್ಬೋದು. ಈ 70,000 ಬೀಜಗಳು ಕೂಡ ಒಂದೇ ಸಾರಿಯಾಗಿ ಮೊಳಕೆ ಒಡೆಯುವುದಿಲ್ಲ, ಅವು ಕಾಲಾನುಕ್ರಮಣದಲ್ಲಿ ಈ ವರ್ಷ ಮುಂದಿನ ವರ್ಷ, ಹೀಗಾಗಿ 2-3 ವರ್ಷಗಳ ಕಾಲ ಒಂದು ಸುಲಭವಾಗಿ ಅವು ಮಣ್ಣಿನಲ್ಲಿ ಬೆರೆತು ಜೀವಂತವಾಗಿ ಇರುವಂಥ ಅಥವಾ ಸುಪ್ತಾವಸ್ಥೆಯಲ್ಲಿ ಇರುವಂಥ ಒಂದು ವ್ಯವಸ್ಥೆಯನ್ನು ಕಳೆಗಳು ಮಾಡಿಕೊಂಡಿದ್ದಾವೆ. ಹೀಗಾಗಿ ನಿರ್ಲಕ್ಷ್ಯ ಮಾಡೋಂಗಿಲ್ಲ. ಹೀಗಾಗಿ ಸಮಗ್ರವಾಗಿ ಎಲ್ಲ ಪದ್ಧತಿಗಳನ್ನು ನಾವು ಅನುಸರಿಸಲೇಬೇಕಾಗ್ತದೆ. ಕಳೆನಾಶಕಗಳು ಅನಿವಾರ್ಯವಾಗಿ ನಾವು ಉಪಯೋಗ ಮಾಡುವಂಥ ಒಂದು ಸಂದರ್ಭ ಈಗ ಸೃಷ್ಟಿಯಾಗಿದೆ. ಆದರೆ ಅವುಗಳನ್ನು ನಾವು ಉಪಯೋಗ ಮಾಡಿಕೊಳ್ಬೇಕು, ಆದರೆ ದುರುಪಯೋಗ ಮಾಡಿಕೊಳ್ಳಬಾರ್ದು. ದುರುಪಯೋಗ ಅಂದರೆ ಅತಿಯಾಗಿ ಬಳಕೆ ಮಾಡೋದಾಗಲಿ ಅಥವಾ ಒಂದೇ ಬೆಳೆಯನ್ನು ಬೆಳೆದು ಸತತವಾಗಿ ಒಂದೇ ರೀತಿಯಾದಂಥ ಕಳೆನಾಶಕವನ್ನು ಬಳಕೆ ಮಾಡೋದಾಗಲಿ, ಅದನ್ನು ಸ್ವಲ್ಪ ನಾವು ಕಡಿಮೆ ಮಾಡಬೇಕು. ವೈವಿಧ್ಯಮಯ ಬೆಳೆಗಳನ್ನು ನಾವು ಬೆಳೀಬೇಕು. ಅದೇ ರೀತಿಯಾಗಿ ವೈವಿಧ್ಯಮಯ ಬೆಳೆಗಳನ್ನು ಬೆಳೆದಾಗ ಒಂದೇ ರೀತಿಯಾದಂಥ ಕಳೆಗಳು ಬರುವಂಥ ಅಥವಾ ಕಳೆಗಳಿಗೆ ಹೆಚ್ಚಿನ ರೀತಿಯಲ್ಲಿ ಒಂದು ಕಾಂಪಿಟೇಷನ್ ಅಲ್ಲಿ ಉಂಟಾಗ್ತದೆ. ಬೇರೆ ಬೇರೆ ವೈವಿಧ್ಯಮಯವಾದ ಅಂತರ ಬೆಳೆಗಳನ್ನು ಬೆಳೆದಾಗ, ಈಗ ಕೇವಲ ಗೋವಿನ ಜೋಳ ಬೆಳೆಯುವ ಬದಲಾಗಿ ಗೋವಿನ ಜೋಳ ಮತ್ತು ಹೆಸರು, ಗೋವಿನ ಜೋಳ ಮತ್ತು ಸೋಯಾಬೀನ್, ಗೋವಿನ ಜೋಳ ಮತ್ತು ಅಲಸಂದೆ, ಈ ರೀತಿಯಾಗಿ ನಾವು ಅಂತರ ಬೆಳೆಗಳನ್ನು ಬೆಳೆದಾಗ ಬೆಳೆಗಳು ಕೂಡ ಅಂತರ ಬೆಳೆಗಳು ಕೂಡ ಅವುಗಳಿಗೆ ಸ್ಪರ್ಧಿಯಾಗಿ ಕಳೆಗಳನ್ನು ಕಡಿಮೆ ಮಾಡುವಲ್ಲಿ ಬಹಳಷ್ಟು ಮಹತ್ತರವಾದ ಪಾತ್ರವನ್ನು ವಹಿಸ್ತವೆ. ಅದೇ ರೀತಿಯಾಗಿ ಎಲ್ಲಾದರೂ ಸಾಧ್ಯವಿದ್ದಲ್ಲಿ ಏನು ನಾವು ಕಳೆಗಳ ತ್ಯಾಜ್ಯ ಅಂತೀವಿ ಅಥವಾ ಬೆಳೆಗಳ ತ್ಯಾಜ್ಯ, ಅವುಗಳನ್ನು ಕೂಡ ಮುಚ್ಚಿಗೆಯಾಗಿ ಉಪಯೋಗ ಮಾಡಿದಾಗ, ಕ್ರಾಪ್ ರೆಸಿಡ್ಯೂ ಅಂತ ಹೇಳ್ತೀವಿ, ಅವನ್ನ ಮಲ್ಚಿಂಗ್ ಅಂತೀವಿ ಅಥವಾ ಮುಚ್ಚಿಗೆ ಅಥವಾ ಹೊದಿಕೆ, ಅವುಗಳನ್ನು ಕೂಡ ಮಾಡೋದ್ರಿಂದ ಕೂಡ ನಾವು ಕಳೆನಾಶಕದ ಪ್ರಮಾಣವನ್ನು ಕಡಿಮೆ ಮಾಡ್ಬೋದು. ಈಗ ಗೋವಿನ ಜೋಳದಲ್ಲಿ ನೀವು ಸೆಣಬನ್ನು ಮಾಡಿದಾಗ, ಬೆಳೆ ಬೆಳೆದಾಗ, ಅಂತರ ಬೆಳೆಯಾಗಿ ಬೆಳೆದು ಅದನ್ನು ಮುಚ್ಚಿಗೆಯಾಗಿ ಉಪಯೋಗ ಮಾಡೋದ್ರಿಂದ ನಾವು ಸುಮಾರು 1/4 ಕೆಜಿಯಷ್ಟು ಕಳೆನಾಶಕದ ಪ್ರಮಾಣವನ್ನು ಕಡಿಮೆ ಮಾಡ್ಬೋದು.
0: ಎಲ್ಲ ಅತ್ಯುತ್ತಮವಾದ ಸಲಹೆಯನ್ನು ಕೊಟ್ಟಿದ್ರಿ. ನೈಸರ್ಗಿಕ ಕೃಷಿಯೊಳಗೆ ಮುಚ್ಚಳಿಗೆ ಪಾತ್ರ ಬಹಳ ಅದ. ಈಗ ನೋಡ್ರಿ, ಈಗ ಪೈರು ಅಂತಂದ್ರೆ ನಮಗೆ ಯೂರಿಯಾ ಅಲ್ಲಿಂದನೇ ಶುರು ಆಗ್ತದೆ. ನಮ್ದು ರಾಸಾಯನಿಕ ಕೃಷಿಯೊಳಗೆ ಸಾಕಷ್ಟು ರಾಸಾಯನಿಕಗಳನ್ನ ಹಾಕ್ತಾ ಇದ್ವಿ ನಾವು. ಈ ಕೀಟನಾಶಕಗಳು ಮತ್ತು ಕಳೆನಾಶಕಗಳು ಜಾಸ್ತಿ ಆಗಿಬಿಟ್ರೆ ಆಹಾರದ ಗುಣಮಟ್ಟ ಕಡಿಮೆ ಆಗ್ತದೆ, ಕಲಬೆರಕೆ ಆಗ್ಬಿಡ್ತದೆ, ಮತ್ತು ಹೀಗಾಗಿ ದೈಹಿಕವಾಗಿ ಅನಾರೋಗ್ಯ ಉಂಟು ಮಾಡುವಂಥ ದವಸ ಧಾನ್ಯಗಳನ್ನು ಅಥವಾ ರೈತ ಉತ್ಪನ್ನಗಳನ್ನು ಬೆಳಿಬೇಕಾಗ್ತದೆ. ಅದರಿಂದ ಸಮಾಜಕ್ಕೆ, ಆರೋಗ್ಯಕ್ಕೆ ಒಂದು ಕಂಟಕಾಗ್ತದೆ. ಆ ನಿಟ್ಟಿನೊಳಗೆ ಭಾಳ ತಾವು ಹೇಳಿದ್ರಲ್ಲ, ಕಳೆ ನಿರ್ವಹಣೆ ಮಾಡಬೇಕು ಅಂತಂದರೆ ಆದಷ್ಟು ರಾಸಾಯನಿಕ ಜಾಸ್ತಿ ಆಗಂಗೆ, ದುರುಪಯೋಗ ಆಗದಂಗೆ ನೋಡ್ಕೊಳ್ಬೇಕು.
1: ದುರುಪಯೋಗ ಆಗದ ರೀತಿಯಲ್ಲಿ ನಾವು ಇವುಗಳನ್ನು ಸದ್ಬಳಕೆ ಮಾಡಬೇಕು. ಯಾಕಂದರೆ ನಾವು ಈಗ ಔಷಧಗಳಾಗಲಿ ಅಥವಾ ರಾಸಾಯನಿಕಗಳಾಗಲಿ ಅಥವಾ ಕಳೆನಾಶಕಗಳಾಗಲಿ ಪೀಡನಾಶಕಗಳಾಗಲಿ ಇವು ಒಂದು ರೀತಿಯಾಗಿ ನಾವು ಉಪಯೋಗ ಮಾಡಲೇಬೇಕಾದಂಥ ಒಂದು ಸಂದರ್ಭ ಇದೆ. ಆದರೆ ಅವುಗಳನ್ನು ಒಂದು ನಿಯಂತ್ರಣ, ಒಂದು ರೀತಿ ನಿಯಂತ್ರಣದ ರೂಪದಲ್ಲಿ ಅವುಗಳನ್ನು ನಾವು ಬಳಕೆ ಮಾಡೋದ್ರಿಂದ ಯಾವುದೇ ರೀತಿಯಾದಂಥ ಹಾನಿಯ ಪ್ರಮಾಣವನ್ನು ಹೆಚ್ಚು ಆಗಲಾರದ ಹಾಗೆ ನಾವು ನೋಡ್ಕೊಳ್ಬಹುದು.
0: ಮಿತಿಯಲ್ಲಿದ್ದರೆ ಕ್ಷೇಮ.
1: ಕ್ಷೇಮ
0: ಕಳೆನಾಶಕಗಳಾಗಿರ್ಬೋದು, ಪೀಡನಾಶಕಗಳಾಗಿರ್ಬೋದು, ಅಂದರೆ ಖಂಡಿತವಾಗಿ ಕೂಡ ಇದು ಒಂದು ಭಾಳ ನಾವು ಗಮನಿಸಬೇಕಾದ್ದು ಅಂದರೆ, ಯಾರು ಚಲನಶೀಲ ಕೃಷಿಕ ಇರ್ತಾರೆ ಅವ್ರ ಹೊಲದಲ್ಲಿ ಕಳೆ ಬರೋದು ಭಾಳ ಕಡಿಮೆ, ಪೀಡೆನೂ ಭಾಳ ಕಡಿಮೆನೆ. ಅದಕ್ಕೆ ನಾವು ಚಲನಶೀಲರಾಗೋಣ. ಮುಖ್ಯವಾಗಿ ನಾವು ನಮ್ಮ ಹೊಲದತ್ತ ನಾವು ಲಕ್ಷ್ಯ ಹರಿಸೋಣ. ಅಂದರೆ ಪ್ರತಿ ವಾರಕ್ಕೂ ಒಂದು ಎರಡು ಸರಿ ಹೋಗಿ ನಮ್ಮ ಪೈರು ಹಾಕಿವಲ್ಲ ಇಷ್ಟು ಖರ್ಚು ಮಾಡೀವಿ

0: ಹೆಂಗ್ ಮ್ಯಾಲೆ ಇಳಕತ್ತೇವ ಹೆಂಗ ಮತ್ ಹೆಂಗ ಅಡ್ಡಾಡ್ತಾ ಇದ್ರೆ ಸಣ್ಣ ಸಣ್ಣ ಕೈಯಲ್ಲಿ ಕಿತ್ ಬಿಡ್ಬೋದು ಅವಾಗ್ಲೇನೆ. ಅಥ ಕೆಲವೊಂದಿಷ್ಟು ಅಂದ್ರೆ ಈ ನಮ್ಮ ಲಕ್ಷ್ಯ ಇತ್ತಂದ್ರೆ ನಾವು ಖಂಡಿತ ಹೆಂಗ ಮನೆ ಸ್ವಚ್ಛ ಇಟ್ಕೋತೀವಿ, ನಾವು ಹೊಲನ ಸ್ವಚ್ಛ ಇಟ್ಕೊಳಕ್ಕೆ ಸಾಧ್ಯ ಆತಂದ್ರೆ ಒಳ್ಳೆ ಪೈರು ಬೆಳಿಬಹುದು. ಮತ್ತೆ ಈ ಪೀಡನಾಶಕಗಳು ಕಳೆನಾಶಕಗಳನ್ನು ಆದಷ್ಟು ಕಡಿಮೆ ಉಪ ಮಾಡೋಣ. ಪೀಡೆಗಳು ಬರ್ದಂಗೆ ನೋಡ್ಕೊಳ್ಳೋದು, ಮತ್ತು ಬಂದ್ರೂ ಕೂಡ ಅವುಗಳಿಗೆ ಪರ್ಯಾಯವಾಗಿ ನಾವು ನಾಶಕಗಳನ್ನು ಹಾಕದೆ ರಾಸಾಯನಿಕಗಳು ಉಪ ಮಾಡದೆ ಏನು ಮಾಡ್ಲಿಕ್ಕೆ ಸಾಧ್ಯ ಅದನ್ನು ವಿಚಾರ ಮಾಡಿದ್ರು ಒಳ್ಳೆಯದು. ಕೆಲವೊಬ್ಬರು ದೊಡ್ಡ ದೊಡ್ಡ ರೈತರು ಈ ಥರ ಮಾಡ್ತಾರೆ ಅಂದರೆ ಯಾರು ಯಶಸ್ವಿಯಾಗಿ ಕೃಷಿ ಸಾಕ್ಷರತೆಯನ್ನು ಹೊಂದಿದ್ದಾರೆ ಅವರಿಗೆ ಈ ಕಳೆನಾಶಕ ಇರ್ಬೋದು ಪೀಡನಾಶಕ ಇರ್ಬೋದು ಹೆಂಗೆ ಉಪಯೋಗ ಮಾಡಬೇಕು ಅಂತೇಳಿ ಗೊತ್ತಿರ್ತದೆ. ಈ ಎಲ್ಲ ರೈತ ಬಾಂಧವರು ಕೂಡ ಈ ಒಂದು ವಿಷಯವನ್ನು ಗಮನಿಸಲಿ. ಇದುವರೆಗೆ ಬಹಳ ವಿಸ್ತೃತವಾಗಿ ಡಾಕ್ಟರ್ ರಾಜ್ಕುಮಾರ್ ಎಸ್ ಅವರೇ ಇಲ್ಲಿ ತನಕ ನಮ್ಮ ಕೃಷಿಯೊಳಗೆ ಕಳೆ ನಿರ್ವಹಣೆ ಅಂದ್ರೇನು, ಕಳೆ ನಿರ್ವಹಣೆ ಮಾಡದೆ ಹೋದರೆ ಎಷ್ಟು ನಷ್ಟ ಆಗ್ತದೆ, ಪೀಡನಾಶಕ ಅಂದ್ರೇನು, ಪೀಡೆಗಳನ್ನು ನಿರ್ವಹಣೆ ಮಾಡದೆ ಹೋದರೆ ಹೇಗೆ ನಮಗೆ ಬೇಕಾದಂಥ ಕೈ ಬಂತದ್ದು ಬಾಯಿಗೆ ಬರೋದಿಲ್ಲ ಅಂತಾರಲ್ಲ, ಆ ಥರ ಒಂದು ಸಂದರ್ಭಗಳು ಸೃಷ್ಟಿ ಆಗ್ತವೆ. ಮತ್ತು ಈ ನಷ್ಟಗಳನ್ನು ಸರಿದೂಗಿಸಿಕೊಂಡು ನಾವು ಜೀವನ ಮಾಡಬೇಕು ಅಂತಂದಾಗ ಖಂಡಿತವಾಗಿ ಕೂಡ ಇನ್ನೂ ಹೆಚ್ಚು ನಷ್ಟ ಆಗದೇ ಇರೋ ಥರ ಅಂದರೆ ನಾಶಕಗಳನ್ನು ಉಪಯೋಗ ಮಾಡಬೇಕು. ನಮ್ಮ ಸಾಂಪ್ರದಾಯಿಕ ಕೃಷಿ ಜೊತೆಗೆ ನೀವು ಎರೆಕುಂಟೆ ಹೊಡಿತೀರಿ ಆದರೆ ಕೆಲವು ಭಾಳ ಮಳೆ ಆದಾಗ ಮಾಡೋಕೆ ಹೋಗೋದಿಲ್ಲ ಅದನ್ನು. ಆ ಥರ ಕೆಲವೊಂದಿಷ್ಟು ಸಾಂಪ್ರದಾಯಿಕ ಕೃಷಿ ಪದ್ಧತಿ ಜೊತೆಗೆ ತಂತ್ರಜ್ಞರ ನೆರವಿನೊಂದಿಗೆ ಕೃಷಿ ತಾಂತ್ರಿಕತೆಯನ್ನು ಅಳವಡಿಸಿಕೊಂಡು ಪೀಡನಾಶಕಗಳು ಮತ್ತು ಕಳೆನಾಶಕಗಳನ್ನು ಉಪಯೋಗ ಮಾಡಲಿಕ್ಕೆ ಸಾಧ್ಯ ಆದರೆ ಖಂಡಿತವಾಗಿ ಭರಪೂರ ಬೆಳೆಯನ್ನು ತಾವು ಬೆಳಿಬೋದು. ಹಾಗಾಗಲಿ ಈ ವರ್ಷ ಅಂತೇಳಿ ಹಾರೈಸ್ತಾ ನಮ್ಮೆಲ್ಲ ಆತ್ಮೀಯ ಕೃಷಿ ಬಾಂಧವರ ಪರವಾಗಿ ಪ್ರೊಫೆಸರ್ ಡಾಕ್ಟರ್ ರಾಜ್ಕುಮಾರ್ ಎಸ್ ಅವರೇ ನಿಮಗೆ ಹೃತ್ಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳು, ನಮಸ್ಕಾರ.
1: ಧನ್ಯವಾದಗಳು ಸರ್. ಮುಂಗಾರು ಬೆಳೆಗಳಲ್ಲಿ ಕಳೆನಾಶಕಗಳ ಬಳಕೆ ಈ ಕುರಿತು ಇದುವರೆಗೂ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಬೇಸಾಯಶಾಸ್ತ್ರ ವಿಭಾಗದಲ್ಲಿ ಪ್ರೊಫೆಸರ್ ಆಗಿರುವ ಡಾಕ್ಟರ್ ರಾಜ್ಕುಮಾರ್ ಎಸ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಶರಣಬಸವ ಚೋಳೀನ.

0: ಜೋಳ ಗೋಧಿ ಕಡಲೆ ಹತ್ತಿ ಹಲಸು ಮಾವು ಚಿಕ್ಕು ಬಿತ್ತಿ ಮಾರುಕಟ್ಟೆ ಒಡೆಯನಾಗು.
1: ಕೃಷಿ ಶೋಧನೆ ಸಾಧನೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ.
2: ಉತ್ತರ ಕರ್ನಾಟಕದ 7 ಜಿಲ್ಲೆಗಳ ಕೃಷಿ ಶಿಕ್ಷಣ ರೈತರ ಸೇವೆಯಲ್ಲಿ ನಿರತವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ.
1: ಮಲೆನಾಡು, ಕರಾವಳಿ ಪ್ರದೇಶ, ಉತ್ತರ ಅರೆ ಮಲೆನಾಡು, ಉತ್ತರ ಒಣ ಪ್ರದೇಶ, 4 ವಲಯಗಳ ಕೃಷಿ ಶಿಕ್ಷಣ ಕಾಶಿ.
2: ಬೋಧನೆ, ಸಂಶೋಧನೆ, ವಿಸ್ತರಣೆ 3 ಅಂಗಗಳ ಪ್ರಧಾನ ಕೇಂದ್ರವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ.
1: ಕೃಷಿ ಪದವಿ, ಸ್ನಾತಕೋತ್ತರ, ಕೃಷಿ ಮಾರುಕಟ್ಟೆ ವ್ಯವಹಾರ, ಸಮುದಾಯ ವಿಜ್ಞಾನ, ಕೃಷಿ ಅರಣ್ಯ ಪದವಿಗಳು, ಕೃಷಿ ಸಂಶೋಧನೆ, ಕೃಷಿ ಡಿಪ್ಲೊಮಾ, ನಿರಂತರ ಶಿಕ್ಷಣ ನೀಡುವಲ್ಲಿ ಕಂಕಣಬದ್ಧವಾಗಿದೆ.
2: 28 ಕೃಷಿ ಸಂಶೋಧನಾ ಕೇಂದ್ರಗಳು, 24 ಅಖಿಲ ಭಾರತ ಬೆಳೆ ಅಭಿವೃದ್ಧಿ ಯೋಜನೆಗಳು ಕೃಷಿ ವಿಶ್ವವಿದ್ಯಾಲಯದ ಗರಿಮೆ.
1: ವಿವಿಧ ಬೆಳೆಗಳ 210 ತಳಿಗಳು, ಬೆಳೆ ಉತ್ಪಾದನೆಯ 750 ಮಿಗಿಲಾದ ತಾಂತ್ರಿಕತೆಗಳೊಂದಿಗೆ ಅಭಿವೃದ್ಧಿಯತ್ತ ದಾಪುಗಾಲು.
2: ಕರ್ನಾಟಕ ಸರ್ಕಾರದ ಯೋಜನೆಗಳು, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಮೂಲಕ ರೈತಪರ ಕಾರ್ಯಕ್ರಮಗಳ ಸಮರ್ಪಕ ಅನುಷ್ಠಾನ.
1: ಕೃಷಿ ವಿಜ್ಞಾನ ಕೇಂದ್ರಗಳು, ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರಗಳು, ಸಿಬ್ಬಂದಿ ತರಬೇತಿ ಘಟಕ, ಸಮುದಾಯ ಬಾನುಲಿ ಕೇಂದ್ರ, ತಂತ್ರಜ್ಞಾನ ಮಾಹಿತಿ ಕೇಂದ್ರ ಮುಂತಾದ ವೈವಿಧ್ಯತೆ ಮೇರೆವ.
2: ರೈತರಿಗಾಗಿ ರೈತರ ಸೇವೆಯಲ್ಲಿ ಸದಾ ಕಾರ್ಯತತ್ಪರವಾಗಿದೆ
1: ಕೃಷಿ ವಿಶ್ವವಿದ್ಯಾಲಯ ಧಾರವಾಡ.
3: ಇಂದಿನ ಜನಪದ ಸಂಗೀತದಲ್ಲಿ ಸಾಬವ್ವ ರಾಣವ್ವ ಗಸ್ತಿ ಅವರಿಂದ ಚೌಡ್ಕಿ ಪದ

0: ಸಾಬವ ರಾಣವ ಗಸ್ತಿ ಅವರಿಂದ ಚೌಡ್ಕಿ ಪದ ಇದುವರೆಗೆ ಕೇಳಿದ್ರಿ.
1: 35 years of clinical excellence with compassion.
2: From life-saving emergencies to advanced cardiac and multi-specialty expertise,
1: Bengaluru has placed its trust in one name.
2: Choose the care Bengaluru believes in.
1: Call 968-686-60310. Fortis Hospital, Cunningham Road. With you for life.
0: ನಾಳೆಯ ಕೃಷಿರಂಗದಲ್ಲಿ
3: ಇದೇ ಮಂಗಳವಾರ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ ಕಾರ್ಯಕ್ರಮ ಭಾಗವಹಿಸುತ್ತಾರೆ.
4: ನಾನು ಡಾಕ್ಟರ್ ಶಿವಕುಮಾರ್. ನಾನು ಎಸ್ಡಿಎಂ ವಿದ್ಯಾಲಯ ಮತ್ತು ಆಸ್ಪತ್ರೆಯಲ್ಲಿ ವೈದ್ಯಕೀಯ ವಿಭಾಗದಲ್ಲಿ ಸೀನಿಯರ್ ರೆಸಿಡೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಮಂಗಳವಾರ ಜುಲೈ 7ರಂದು ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಅಧಿಕ ರಕ್ತದೊತ್ತಡ ಅಂದರೆ ಹೈಪರ್ ಟೆನ್ಷನ್ ಮತ್ತು ಅದರ ಲಕ್ಷಣಗಳು, ತಡೆಗಟ್ಟುವಿಕೆ ಮತ್ತು ಚಿಕಿತ್ಸೆಯ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಣ.
3: ಪ್ರಶ್ನೆಗಳನ್ನು ಕೇಳಲು ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 2444-3414, 2444-3415 ಹಾಗೂ 2444-3416. ಧಾರವಾಡದ ಎಸ್ಟಿಡಿ ಕೋಡ್ 0836.

ಆಕಾಶವಾಣಿ ಧಾರವಾಡ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ 7:35 ಕನ್ನಡದಲ್ಲಿ ವಾರ್ತೆಗಳು.

ಯಾವುದು ಒಳ್ಳೆಯದು ಅದನ್ನು ಈಗಲೇ ಮಾಡಬೇಕು. ಸಾವು ಮನುಷ್ಯನನ್ನು ನುಂಗಿ ಹಾಕುತ್ತದೆ. ಆದ ಕಾರಣ ನಾಳೆ ಮಾಡಬೇಕಾದ ಕೆಲಸವನ್ನು ಇಂದೇ ಮಾಡಿ ಮುಗಿಸು. ಮೃತ್ಯು ಬಂದು ನೋಡಿ ನಿನ್ನ ಕೆಲಸ ಆಯಿತೇ ಇಲ್ಲವೇ ಎಂಬುದನ್ನು ಗಮನಿಸಿ ತನ್ನ ಕೆಲಸ ತಡ ಮಾಡುವುದಿಲ್ಲ. ಹೀಗೆಂದಿದೆ ಮಹಾಭಾರತ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿ ಶೋಭಾ ಶರ್ಮಾ. ಮುಖ್ಯಾಂಶಗಳು: ಪ್ರಧಾನಿ ನರೇಂದ್ರ ಮೋದಿ ತ್ರಿರಾಷ್ಟ್ರ ಪ್ರವಾಸ, ಮೊದಲನೇ ಚರಣದಲ್ಲಿ ಇಂಡೋನೇಷ್ಯಾದ ಜಕಾರ್ತಾಗೆ ಭೇಟಿ. ಕೇಂದ್ರ ಸಹಕಾರ ಸಚಿವಾಲಯಕ್ಕೆ 5 ವರ್ಷ, ಸುಧಾರಣೆ, ಡಿಜಿಟಲೀಕರಣದ ಮೂಲಕ ಹೊಸ ಹಂತ ಪ್ರವೇಶ, ಕೇಂದ್ರ ಸಚಿವ ಅಮಿತ್ ಶಾ. ಗಡಿ ರಸ್ತೆ ಸಂಸ್ಥೆ ಬಿಆರ್ಒ ನಿಧಿ ದುರುಪಯೋಗ ಪ್ರಕರಣ, 11 ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ 26 ಸ್ಥಳಗಳಲ್ಲಿ ಸಿಬಿಐ ದಾಳಿ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಕ್ವಾರ್ಟರ್ ಫೈನಲ್ಸ್ಗೇರಲು ಇಂದು ರಾತ್ರಿ ಪೋರ್ಚುಗಲ್ ಸ್ಪೇನ್ ಸೆಣಸು. ವಾರ್ತೆಗಳ ವಿವರ: ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ತ್ರಿರಾಷ್ಟ್ರ ಪ್ರವಾಸದ ಮೊದಲ ಚರಣದ ಭಾಗವಾಗಿ ಇಂದು ಇಂಡೋನೇಷ್ಯಾದ ಜಕಾರ್ತಾಕ್ಕೆ ಆಗಮಿಸಿದರು. ವಿಮಾನ ನಿಲ್ದಾಣದಲ್ಲಿ ಅವರನ್ನು ಇಂಡೋನೇಷ್ಯಾ ಅಧ್ಯಕ್ಷ ಪ್ರಬೋವೋ ಸುಬಿಯಾಂಟೋ ಬರಮಾಡಿಕೊಂಡರು. ಬಳಿಕ ಪ್ರಧಾನಿ ರಾಮಾಯಣ ಆಧಾರಿತ ಇಂಡೋನೇಷ್ಯಾದ ಸಾಂಪ್ರದಾಯಿಕ ವಾಯಾಂಗ್ ಕುಲಿತ್ ಛಾಯಾ ಕರಕುಶಲ ಗೊಂಬೆಯಾಟದ ಪ್ರದರ್ಶನವನ್ನು ವೀಕ್ಷಿಸಿದರು. ಪ್ರವಾಸದ ಅವಧಿಯಲ್ಲಿ ಪ್ರಧಾನಿ ಇಂಡೋನೇಷ್ಯಾ ಅಧ್ಯಕ್ಷರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಉಭಯ ನಾಯಕರು ಐತಿಹಾಸಿಕ ನಗರ ಯೋಗ್ಯಕರ್ತಾಗೆ ಭೇಟಿ ನೀಡಲಿದ್ದು ಅಲ್ಲಿನ ಪ್ರಂಬನನ್ ದೇವಸ್ಥಾನ ಸಂಕೀರ್ಣಕ್ಕೆ ಭೇಟಿ ನೀಡಲಿದ್ದಾರೆ. ಅಲ್ಲಿ ಉಭಯ ದೇಶಗಳು ಜಂಟಿಯಾಗಿ ಸಾಕ್ಷರತಾ ಕಾರ್ಯ ಕೈಗೊಳ್ಳಲಿವೆ. ಪ್ರವಾಸದ 2ನೇ ಚರಣದ ಭಾಗವಾಗಿ ಇದೇ 8-10 ರವರೆಗೆ ಆಸ್ಟ್ರೇಲಿಯಾದ ಮೆಲ್ಬೋರ್ನ್ಗೆ ಭೇಟಿ ನೀಡಲಿರುವ ಪ್ರಧಾನಿ ನರೇಂದ್ರ ಮೋದಿ ಆಸ್ಟ್ರೇಲಿಯಾ ಪ್ರಧಾನಿ ಆಂಥೋನಿ ಅಲ್ಬನೀಸ್ ಅವರೊಂದಿಗೆ 3ನೇ ವಾರ್ಷಿಕ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ವೇಳೆ ಸೈಬರ್ ಭದ್ರತೆ, ನಿರ್ಣಾಯಕ ಖನಿಜಗಳು ಹಾಗೂ ಉದಯೋನ್ಮುಖ ತಂತ್ರಜ್ಞಾನಗಳ ಕುರಿತು ಚರ್ಚೆಗಳು ನಡೆಯಲಿವೆ. ಪ್ರವಾಸದ ಕೊನೆಯ ಹಂತವಾಗಿ ಇದೇ 10-11 ರವರೆಗೆ ಅವರು ನ್ಯೂಜಿಲೆಂಡ್ಗೆ ಭೇಟಿ ನೀಡಲಿದ್ದಾರೆ. ಕಳೆದ 40 ವರ್ಷಗಳಲ್ಲಿ ಭಾರತದ ಪ್ರಧಾನಿಯೊಬ್ಬರು ಅಲ್ಲಿಗೆ ನೀಡುತ್ತಿರುವ ಮೊದಲ ಭೇಟಿ ಇದಾಗಿದ್ದು, ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ಅವರೊಂದಿಗೆ ವ್ಯಾಪಾರ ಮತ್ತು ರಕ್ಷಣಾ ವಲಯದ ದ್ವಿಪಕ್ಷೀಯ ಬಾಂಧವ್ಯದ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ ನಡೆಸಲಿದ್ದಾರೆ. ಭಾರತೀಯ ಜನಸಂಘದ ಸಂಸ್ಥಾಪಕ ಡಾ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ 125ನೇ ಜನ್ಮ ವಾರ್ಷಿಕೋತ್ಸವದ ಪ್ರಯುಕ್ತ ಇಂದು ಪ್ರಧಾನಿ ನರೇಂದ್ರ ಮೋದಿ ದೇಶವನ್ನುದ್ದೇಶಿಸಿ ಮಾತನಾಡಿದರು. ವಿಡಿಯೋ ಸಂದೇಶ ಹಂಚಿಕೊಂಡಿರುವ ಅವರು, ಡಾ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಚಿಂತನೆ ಆಧುನಿಕ ಭಾರತವನ್ನು ಮುನ್ನಡೆಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ. ಅವರು ಒಬ್ಬ ಅಸಾಮಾನ್ಯ ದೇಶಭಕ್ತ ಮತ್ತು ದೇಶದ ಸಮಗ್ರತೆಗೆ ಬದ್ಧರಾಗಿದ್ದ ದೂರದರ್ಶಿ ನಾಯಕರಾಗಿದ್ದರು. ಒಂದು ಸಣ್ಣ ವಿಚಾರವನ್ನು ಜನಾಂದೋಲನವಾಗಿಸಲು ಮುಖರ್ಜಿ ಅವರು ಸ್ಫೂರ್ತಿಯಾಗಿದ್ದಾರೆ ಎಂದು ತಿಳಿಸಿದರು. ನವದೆಹಲಿಯಲ್ಲಿ ಇಂದು ನಡೆದ ಸಮಾರಂಭದಲ್ಲಿ ಮಂಗೋಲಿಯಾ, ಮೊಜಾಂಬಿಕ್, ನಿಕರಾಗುವಾ, ಸುರಿನಾಮ್, ಗೆಬೋನಿಸ್ ರಿಪಬ್ಲಿಕ್ ಮತ್ತು ಬಹಮಾಸ್ ರಾಷ್ಟಗಳ ನೂತನ ರಾಯಭಾರಿಗಳು ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಗೆ ತಮ್ಮ ರಾಜತಾಂತ್ರಿಕ ಮಾನ್ಯತಾ ಪತ್ರಗಳನ್ನು ಸಲ್ಲಿಸಿದರು. ದೇಶದ ಸಹಕಾರ ಚಳುವಳಿಯನ್ನು ಬಲಪಡಿಸುವ ಉದ್ದೇಶದೊಂದಿಗೆ ಸ್ಥಾಪನೆಗೊಂಡ ಕೇಂದ್ರ ಸಹಕಾರ

0: ಸಚಿವಾಲಯವು ಇಂದು ಯಶಸ್ವಿಯಾಗಿ 5 ವರ್ಷಗಳನ್ನು ಪೂರ್ಣಗೊಳಿಸಿದೆ. ನವದೆಹಲಿಯಲ್ಲಿ ಸಹಕಾರದಿಂದ ಸಮೃದ್ಧಿ ಎಂಬ ದೂರದೃಷ್ಟಿಯೊಂದಿಗೆ ನಡೆದ 5ನೇ ಸಂಸ್ಥಾಪನಾ ದಿನಾಚರಣೆಯ ಅಂಗವಾಗಿ ಸಚಿವಾಲಯವು ದೇಶದ 50,000 ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳನ್ನು ಇ ಪ್ಯಾಕ್ಸ್ಗಳಾಗಿ ಡಿಜಿಟಲೀಕರಣಗೊಳಿಸಿದೆ. ಇದರ ಜೊತೆಗೆ ಗ್ರಾಮೀಣ ಭಾಗದ ದಾಸ್ತಾನು ಸಾಮರ್ಥ್ಯ ಹೆಚ್ಚಿಸಲು 47 ಧಾನ್ಯ ಸಂಗ್ರಹಣಾ ಗೋದಾಮುಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲಾಯಿತು. ರಾಷ್ಟೀಯ ಡೈರಿ ಅಭಿವೃದ್ಧಿ ಮಂಡಳಿಗಾಗಿ ಹಾಲು ಪೂರೈಕೆ ಪರಿಶೀಲನಾ ಡ್ಯಾಶ್ಬೋರ್ಡ್ ಹಾಗೂ ನಗರ ಸಹಕಾರಿ ಬ್ಯಾಂಕ್ಗಳಿಗಾಗಿ ಸಹಕಾರ್ ಸಿಬಿಎಸ್ ಮತ್ತು ಸಹಕಾರ್ ಸಹಯೋಗಿ ಎಂಬ 2 ನೂತನ ಡಿಜಿಟಲ್ ವೇದಿಕೆಗಳಿಗೆ ಚಾಲನೆ ನೀಡಲಾಯಿತು. ಡೈರಿ, ಮೀನುಗಾರಿಕೆ, ವಸತಿ ಮತ್ತು ಮಾರುಕಟ್ಟೆ ಸಹಕಾರ ಸಂಘಗಳಿಗೆ ಗ್ರಾಮೀಣ ಸಾಲ ಸೌಲಭ್ಯ ಒದಗಿಸಲು 2021 ಜುಲೈ 6ರಂದು ಈ ಪ್ರತ್ಯೇಕ ಸಚಿವಾಲಯವನ್ನು ಸ್ಥಾಪಿಸಲಾಗಿದ್ದು, ಕಳೆದ 5 ವರ್ಷಗಳಲ್ಲಿ ಇದು 152ಕ್ಕೂ ಹೆಚ್ಚು ಐತಿಹಾಸಿಕ ಸುಧಾರಣಾ ಉಪಕ್ರಮಗಳನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿದೆ. ಸುಧಾರಣೆಗಳು, ಡಿಜಿಟಲೀಕರಣ ಮತ್ತು ವೃತ್ತಿಪರ ನಿರ್ವಹಣೆಯ ಮೂಲಕ ದೇಶದ ಸಹಕಾರ ಚಳವಳಿ ವಿಸ್ತರಣೆಯ ಹೊಸ ಹಂತವನ್ನು ಪ್ರವೇಶಿಸುತ್ತಿವೆ ಎಂದು ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ಕೇಂದ್ರ ಸಹಕಾರ ಸಚಿವಾಲಯದ 5ನೇ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಪ್ರತಿಯೊಂದು ವಲಯದಲ್ಲಿ ಅತ್ಯುತ್ತಮ ಸಾಧನೆ ಮಾಡುವ 5 ಸಹಕಾರ ಸಂಘಗಳನ್ನು ಗುರುತಿಸಿ ಗೌರವಿಸಲು ಈ ವರ್ಷ ಹೊಸ ಶ್ರೇಯಾಂಕ ವ್ಯವಸ್ಥೆಯನ್ನು ಜಾರಿಗೆ ತರಲಾಗಿದೆ ಎಂದರು. ಮುಂದಿನ 3 ವರ್ಷಗಳಲ್ಲಿ ಬೀಜೋತ್ಪಾದನಾ ಕ್ಷೇತ್ರದ ರಾಷ್ಟೀಯ ಸಹಕಾರ ಸಮಿತಿಯು ದೇಶದ ಅತಿದೊಡ್ಡ ಸರ್ಕಾರೇತರ ಬೀಜೋತ್ಪಾದನಾ ಸಂಸ್ಥೆಯಾಗಿ ಹೊರಹೊಮ್ಮಲಿದೆ. ನುರಿತ ತಜ್ಞರನ್ನು ಸಿದ್ದಪಡಿಸಲು ತ್ರಿಭುವನ್ ಸಹಕಾರ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಲಾಗುತ್ತಿದ್ದು, ಇದು ನೇಮಕಾತಿಯಲ್ಲಿ ಪಾರದರ್ಶಕತೆ ತಂದು ಭ್ರಷ್ಟಾಚಾರಕ್ಕೆ ತಡೆ ನೀಡಲಿದೆ ಎಂದರು. ದೇಶದ ಸಾರಿಗೆ ಮತ್ತು ಸರಕು ಸಾಗಣೆ ವಲಯವನ್ನು ಬಲಪಡಿಸುವ ನಿಟ್ಟನಲ್ಲಿ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಇಂದು ರಾಷ್ಟೀಯ ಹೆದ್ದಾರಿಗಳ ಸರಕು ನಿರ್ವಹಣಾ ಸಂಸ್ಥೆ ಎನ್ಎಚ್ಎಲ್ಎಂಎಲ್ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್.

ನಡೆಸಲಾಗಿದೆ ಎಂದು ಪ್ರಕಟಣೆ ತಿಳಿಸಿದೆ. ತಾತ್ಕಾಲಿಕ ಕಾರ್ಮಿಕರ ನಿಯೋಜನೆ ಹಾಗೂ ನಕಲಿ ಕಾರ್ಮಿಕರ ಹೆಸರಿನಲ್ಲಿ ಹಣ ಬಿಡುಗಡೆ ಮಾಡಿ ಸರ್ಕಾರದ ಹಣವನ್ನು ದುರುಪಯೋಗಪಡಿಸಿಕೊಂಡಿರುವ ಆರೋಪದ ಮೇಲೆ ರಕ್ಷಣಾ ಸಚಿವಾಲಯ ನೀಡಿದ ದೂರುಗಳ ಆಧಾರದ ಮೇಲೆ ಸಿಬಿಐ ಒಟ್ಟು 4 ಎಫ್ಐಆರ್ಗಳನ್ನು ದಾಖಲಿಸಿಕೊಂಡಿದೆ. ಬಿಆರ್ಒನ ತಾಂತ್ರಿಕ ಅಧಿಕಾರಿಗಳ ಮಂಡಳಿಯು ನಡೆಸಿದ ಆಂತರಿಕ ವಿಚಾರಣೆಯಲ್ಲಿ ಆರ್ಥಿಕ ಅವ್ಯವಹಾರ ನಡೆದಿರುವುದಕ್ಕೆ ಮೇಲ್ನೋಟಕ್ಕೆ ಪುರಾವೆಗಳು ಸಿಕ್ಕ ಹಿನ್ನೆಲೆಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ. ಭುವನೇಶ್ವರದ ಪುರಿಯ ಮುಂಬರುವ ಭಗವಾನ್ ಜಗನ್ನಾಥ ರಥಯಾತ್ರೆಯ ಅಂಗವಾಗಿ ಭಕ್ತರಿಗೆ ಸುಗಮ ಹಾಗೂ ಸುರಕ್ಷಿತ ಪ್ರಯಾಣದ ವ್ಯವಸ್ಥೆಗೆ 300 ಹೆಚ್ಚು ವಿಶೇಷ ರೈಲುಗಳನ್ನು ಸಂಚರಿಸಲಾಗುವುದು ಎಂದು ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇವು ಈಗಾಗಲೇ ಸಂಚರಿಸುತ್ತಿರುವ 800 ಹೆಚ್ಚು ನಿಯಮಿತ ರೈಲುಗಳ ಹೊರತಾಗಿ ಹೆಚ್ಚುವರಿ ವಿಶೇಷ ರೈಲುಗಳಾಗಿವೆ. ರಥಯಾತ್ರೆಗೆ ಸಂಬಂಧಿಸಿದ ರೈಲ್ವೆ ಸಿದ್ದತೆಗಳ ಪರಿಶೀಲನೆ ನಡೆಯುತ್ತಿದೆ ಎಂದು ಹೇಳಿದರು. ದೇಶದಲ್ಲಿ ಉದ್ಯಮ ನಿರ್ವಹಣೆಯನ್ನು ಮತ್ತಷ್ಟು ಸುಲಭಗೊಳಿಸುವ ನಿಟ್ಟನಲ್ಲಿ ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವಾಲಯ ಕಾನೂನು ಮಾಪನಶಾಸ್ತ್ರ ಸಾಮಾನ್ಯ ನಿಯಮಗಳು 2011 ಮಹತ್ವದ ತಿದ್ದುಪಡಿ ತಂದಿದೆ. ಇದರ ಅನ್ವಯ ಹೆಚ್ಚಿನ ಸಾಮರ್ಥ್ಯದ ತೂಕದ ಯಂತ್ರಗಳ ಮರುಪರಿಶೀಲನೆಗಾಗಿ ಬಳಸಲಾಗುತ್ತಿದ್ದ ಕಡ್ಡಾಯ ಪ್ರಮಾಣಿತ ತೂಕಗಳ ಅಗತ್ಯತೆಯನ್ನು ಗಣನೀಯವಾಗಿ ಕಡಿತಗೊಳಿಸಲಾಗಿದೆ. ಆರ್ಲಿಂಗ್ಟನ್ನಲ್ಲಿ ಇಂದು ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 16 ಸುತ್ತಿನ ಪಂದ್ಯದಲ್ಲಿ ಪೋರ್ಚುಗಲ್ ಮತ್ತು ಸ್ಪೇನ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯರಾತ್ರಿ 12:30 ಆರಂಭವಾಗಲಿದೆ. ಸಿಯಾಟಲ್ನಲ್ಲಿ ಭಾರತೀಯ ಕಾಲಮಾನ ನಾಳೆ ಬೆಳಿಗ್ಗೆ 5:30 ನಡೆಯಲಿರುವ 16 ಸುತ್ತಿನ ಪಂದ್ಯದಲ್ಲಿ ಅಮೆರಿಕ ಮತ್ತು ಬೆಲ್ಜಿಯಂ ತಂಡಗಳು ಸೆಣಸಲಿದೆ. ಇಂದು ಬೆಳಗ್ಗೆ ನಡೆದ ಪಂದ್ಯಗಳಲ್ಲಿ ಇಂಗ್ಲೆಂಡ್ ಮತ್ತು ನಾರ್ವೆ ತಂಡಗಳು ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದವು. ನವದೆಹಲಿಯ ಕೆಂಪುಕೋಟೆ ಸಮೀಪ ನಡೆದಿದ್ದ ಕಾರು ಬಾಂಬ್ ಸ್ಫೋಟ ಪ್ರಕರಣದ 9 ಆರೋಪಿಗಳ ನ್ಯಾಯಾಂಗ ಬಂಧನವನ್ನು ವಿಶೇಷ ಎನ್ಐಎ ನ್ಯಾಯಾಲಯ ಇದೇ 13 ವಿಸ್ತರಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ತ್ರಿರಾಷ್ಟ ಪ್ರವಾಸ. ಮೊದಲ

0: ಪ್ರಕರಣದ 9 ಮಂದಿ ಆರೋಪಿಗಳ ನ್ಯಾಯಾಂಗ ಬಂಧನವನ್ನು ವಿಶೇಷ ಎನ್ಐಎ ನ್ಯಾಯಾಲಯ ಇದೇ 13ರವರೆಗೆ ವಿಸ್ತರಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ತ್ರಿರಾಷ್ಟ ಪ್ರವಾಸ, ಮೊದಲನೇ ಚರಣದಲ್ಲಿ ಇಂಡೋನೇಷ್ಯಾದ ಜಕಾರ್ತಾಗೆ ಭೇಟಿ. ಕೇಂದ್ರ ಸಹಕಾರ ಸಚಿವಾಲಯಕ್ಕೆ 5 ವರ್ಷ, ಸುಧಾರಣೆ ಡಿಜಿಟಲೀಕರಣದ ಮೂಲಕ ಹೊಸ ಹಂತ ಪ್ರವೇಶ, ಕೇಂದ್ರ ಸಚಿವ ಅಮಿತ್ ಶಾ. ಗಡಿ ರಸ್ತೆ ಸಂಸ್ಥೆ ಬಿಆರ್ಒ ನಿಧಿ ದುರುಪಯೋಗ ಪ್ರಕರಣ, 11 ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ 26 ಸ್ಥಳಗಳಲ್ಲಿ ಸಿಬಿಐ ದಾಳಿ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಕ್ವಾರ್ಟರ್ ಫೈನಲ್ಸ್ಗೇರಲು ಇಂದು ರಾತ್ರಿ ಪೋರ್ಚುಗಲ್ ಹಾಗೂ ಸ್ಪೇನ್ ಸೆಣಸು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಆಕಾಶವಾಣಿ ಧಾರವಾಡ, ಇದೀಗ ಕಥಾ ಕಲರವ.
2: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
3: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
2: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
3: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
2: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
4: ಕಾರ್ಯಕ್ರಮ ಕಥಾ ಕಲರವ.
5: ಇಂದಿನ ಕಥಾ ಕಲರವದಲ್ಲಿ ಕಥೆ ಗುಬ್ಬಚ್ಚಿ ಮತ್ತು ಅದರ ಮರಿಗಳು.
6: ನಮಸ್ಕಾರ ಶ್ರೋತೃ ಬಾಂಧವರೇ. ಹಲೋ ಮುದ್ದು ಮಕ್ಕಳೇ, ಹ್ಯಾಂಗಿದ್ದೀರಿ? ಹ, ಎಲ್ಲರೂ ಆರಾಮಿದ್ದೀರಲ್ಲ? ಎಲ್ಲರೂ ಸುರಕ್ಷಿತವಾಗಿರಿ ಆಯ್ತಾ? ಹಾ ಮಕ್ಕಳೇ, ಇವತ್ತು ನಾನು ನಿಮ್ಮ ಮುಂದೆ ಮತ್ತೊಂದು ಈ ಸೋಪನ ಹೊಸ ಕಥೆಯನ್ನ ಹೇಳೋಕಂತ ಹೇಳಿ ಬಂದಿನಿ. ನೀವೆಲ್ಲ ಸಿದ್ಧವಾಗಿ ಕೂತ್ಕೊಂಡಿದ್ದೀರಲ್ಲ? ನಿಮ್ಗೆಲ್ಲ ಪಕ್ಷಿಗಳಂದ್ರೆ ಬಹಳ ಇಷ್ಟ ಅಲ್ಲ? ನೀವು ನಿಮ್ ಮನೆ ಸುತ್ತಲೂ ಬಂದಂತ ಪಕ್ಷಿಗಳನ್ನ ಕಣ್ಣು ಬಿಟ್ಟು ನೋಡ್ತಾ ಇರ್ತೀರಲ್ಲ? ನಿಮ್ಮ ಮನೆ ಸುತ್ತಮುತ್ತಲಾಗ್ಲಿ ಮತ್ತ ಪ್ರಾಣಿ ಪಕ್ಷಿ ಸಂಗ್ರಹಾಲಯದೊಳಗಾಗ್ಲಿ ಯಾವೆಲ್ಲ ಪಕ್ಷಿಗಳನ್ನ ನೀವು ನೋಡಿರಿ? ಹೌದು ಹೌದು, ನೀವ್ ಹೇಳಿದ್ದು ಎಲ್ಲವೂ ಸರಿಯದ. ಗಿಳಿ, ಗುಬ್ಬಿ, ಕಾಗಿ, ಪಾರಿವಾಳ, ಹದ್ದು, ಹಿಂಗ ಅನೇಕ ವಿವಿಧ ಪಕ್ಷಿ ಸಂಕುಲಗಳನ್ನ ನೀವು ನಿಮ್ಮ ಮನೆ ಸುತ್ತಮುತ್ತಲು ನೋಡಿರ್ತೀರಿ ಅಲ್ಲ? ಅಲ್ದನ ಪ್ರಾಣಿ ಪಕ್ಷಿ ಸಂಗ್ರಹಾಲಯದೊಳಗ ವಿವಿಧ ಜಾತಿಯ ಪಕ್ಷಿಗಳಾದ ಉಷ್ಟ್ರ ಪಕ್ಷಿ, ಏಮೋ, ನವಿಲು, ಹಾರ್ನ್ ಬಿಲ್ ಮುಂತಾದ ಪಕ್ಷಿಗಳನ್ನು ನೀವು ನೋಡಿರಬಹುದು ಅಲ್ಲ? ಹಂಗಾದ್ರ ಇವತ್ತಿನ ಕಥೆಯೊಳಗ ಗುಬ್ಬಚ್ಚಿ ಮತ್ತು ಅದರ ಮರಿಗಳು ಹೆಂಗ ರಕ್ಷಣೆ ಮಾಡಿಕೊಂಡ್ವು ಅನ್ನೋದನ್ನ ತಿಳಿದುಕೊಳ್ಳೋಣ ಆಯ್ತಾ? ಇವತ್ತಿನ ಕಥೆಯ ತಲೆಬರಹ ಏನು ಅಂತಂದ್ರ ಗುಬ್ಬಚ್ಚಿ ಮತ್ತು ಅದರ ಮರಿಗಳು. ಹಂಗಾದ್ರ ಗುಬ್ಬಚ್ಚಿಯ ಕಥಾ ಲೋಕಕ್ಕ ಹೋಗೋಣ ಬರ್ರಿ. ಹಂಗಾರ ಮಕ್ಳಿ, ಗುಬ್ಬಚ್ಚಿಯೊಂದು ಗೋಧಿ ಬೆಳೆದ ಹೊಲವೊಂದರೊಳಗ ತನ್ನ ಮರಿಗಳೊಂದಿಗೆ ಗೂಡನ್ನ ಕಟ್ಟಿಕೊಂಡು ವಾಸ ಮಾಡ್ತಿತ್ತು. ದಿನಗಳು ಕಳೆದಂಗ ಗೋಧಿ ಸಮೃದ್ಧವಾಗಿ ಬೆಳೆದು ನಿಂತಿತು. ಅದೇ ತೆರನಾಗಿ ಗುಬ್ಬಚ್ಚಿಯ ಮರಿಗಳು ಸಹ ಬಲಿತು ದೊಡ್ಡವಾಗ್ಲಿಕ್ಕತ್ತುವು. ಕೆಲವು ದಿನ ಆದ್ಮೇಲೆ ಒಂದು ದಿನ ಆ ಹೊಲದ ರೈತ ಮತ್ತು ಅವನ ಮಗ ಹೊಲಕ್ಕೆ ಬಂದ್ರು. ಆ ಹೊಲವನ್ನ ನೋಡಿದಂಥ ರೈತ ಏನ್ ಹೇಳ್ದ ಕೇಳ್ರಿಲ್ಲೇ.
7: ಮಗ ನೋಡು, ನಮ್ಮ ಗೋಧಿ ಬೆಳೆ ಎಷ್ಟು ಸಮೃದ್ಧವಾಗಿ ಬೆಳೆದದ, ಕೊಯ್ಲಿಕ್ಕೂ ಸಿದ್ಧ ಆಗ್ಯದ. ನಾವಿದನ್ನ ಕಟಾವು ಮಾಡಬೇಕಲ್ಲ.
8: ಹೌದಪ್ಪ, ನಾನು ನಮ್ಮ ಸಹಾಯಕ್ಕಾಗಿ ಯಾರನ್ನಾದರೂ ಕರೆದುಕೊಂಡು ಬರ್ತೀನಿ.
7: ಒಂದೆರಡು ದಿನ ಬಿಟ್ಟು ಕಟಾವು ಮಾಡೋಣಂತ, ಯಾರಾದರೂ ಸಿಗ್ತಾರೇನೋ ಅಂತ ನೋಡು.
6: ಮಕ್ಕಳೇ, ರೈತನ ಈ ಮಾತುಗಳನ್ನ ಅಲ್ಲಿ ನೆಲೆಸಿದಂಥ ಗುಬ್ಬಿ ಮರಿಗಳು ಕೇಳಿಸಿಕೊಂಡು

0: ಹೆಚ್ಚು ಭಯಭೀತರಾದವು. ಯಾಕಂತಂದ್ರೆ ಕೊಯ್ಯುವವರು ಬರುವ ಮೊದಲು ಗೂಡನ್ನ ಬಿಡದಿದ್ರ ದೊಡ್ಡ ಅಪಾಯ ಕಾದದ ಅನ್ನೋದು ಆ ಗುಬ್ಬಚ್ಚಿ ಮರಿಗಳಿಗೆ ತಿಳಿದಿತ್ತು. ಗುಬ್ಬಿ ಮರಿಗಳು ತಮ್ಮ ತಾಯಿ ಗುಬ್ಬಿ ಬರುವುದನ್ನ ಕಾಯ್ಲಿಕತ್ವು. ತಾಯಿ ಗುಬ್ಬಿ ಗೂಡಿಗೆ ಆಹಾರದೊಂದಿಗೆ ಹಿಂದಿರುಗಿದಾಗ ಮರಿಗಳು ತಾವೇನ್ ಕೇಳಿಸಿಕೊಂಡಿದ್ವಲ್ಲ ಅದನ್ನ ತಾಯಿ ಗುಬ್ಬಿಗೆ ಹೇಳಿದ್ವು.
1: ಅಮ್ಮ, ನಮ್ಗ ಬಹಳ ಹೆದರಿಕೆ ಆಗ್ಲಿಕ್ಕೆ ರೈತ ಈ ಬೆಳೆನ ಕಟಾವು ಮಾಡ್ತಾನಂತ, ಬೆಳೆನ ನಾಳೆನ ಕಟಾವು ಮಾಡಿದ್ರೆ ನಮ್ ಗತಿ ಏನು?
0: ಮಕ್ಳೇ, ಇದನ್ನ ಕೇಳಿದಂತಹ ತಾಯಿ ಗುಬ್ಬಿ ತನ್ನ ಮರಿಗಳಿಗೆ ಏನ್ ಹೇಳ್ತು ಅನ್ನೋದನ್ನ ಕೇಳೋಣ.
1: ಮಕ್ಳೇ, ಭಯ ಪಡಬೇಡ್ರಿ. ಬೆಳೆ ಕಟಾವು ಮಾಡ್ಲಿಕ್ಕೆ ರೈತ ನೆರೆ ಹೊರೆಯವರನ್ನ ಸ್ನೇಹಿತರನ್ನ ಕರೆಸ್ಕೊಳ್ತೇನಂತ ಹೇಳಿದ್ನ, ಹೌದಲ್ಲೋ?
2: ಹೌದು,
1: ಅವರೆಲ್ಲ ಅವನ ಸಹಾಯಕ್ಕೆ ಬರ್ಲಿಕ್ಕೆ ಸ್ವಲ್ಪ ಸಮಯ ತೆಗೆದುಕೊಳ್ತದೆ. ಹಂಗಾಗಿ ಇನ್ನೂ ಸ್ವಲ್ಪ ದಿನಗಳವರೆಗೆ ಅವನಿಗೆ ಈ ಗೋಧಿ ಬೆಳೆನ ಕೊಯ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ನೀವು ನಾನು ಹೇಳೋವರೆಗೂ ಸಮಾಧಾನದಿಂದ ಇರ್ರಿ, ಏನೂ ಭಯ ಪಡಬೇಡ್ರಿ.
0: ಹಿಂಗ ತಾಯಿ ಗುಬ್ಬಿ ತನ್ನ ಮರಿಗಳಿಗೆ ಸಮಾಧಾನ ಮಾಡ್ತು. ಮಕ್ಳೇ, ಕೆಲವು ದಿನಗಳ ನಂತರ ಗೋಧಿ ಬೆಳೆ ತುಂಬಾ ಪಕ್ವವಾಗಿತ್ತು. ಜೋರಾಗಿ ಬೀಸಿದ ಗಾಳಿಯು ಗೋಧಿಯ ಬೇರುಗಳನ್ನ ಅಲುಗಾಡಿಸಿದಾಗ ಅದರೊಳಗಿನ ಕಾಳುಗಳು ನೆಲಕ್ಕೆ ಬೀಳಿಕತ್ತುವು. ಈ ಕಾಳುಗಳು ಗುಬ್ಬಿ ಮರಿಗಳ ತಲೆಯ ಮೇಲೂ ಸಹ ಬೀಳಿಕತ್ತುವು. ಗೋಧಿ ನೆಲದು ಪಾಲಾಗ್ತಿದ್ದನ್ನ ಕಂಡಂತಹ ರೈತ ಏನ್ ಹೇಳ್ದ ಕೇಳ್ರಿಲ್ಲಿ.
3: ನೋಡು ಮಗನ, ಜೋರಾಗಿ ಬೀಸೋ ಗಾಳಿಯಿಂದಾಗಿ ನಮ್ಮ ಗೋಧಿ ಬೆಳೆ ಎಲ್ಲ ನೆಲದ ಪಾಲಾಗ್ಲಿಕ್ಕತ್ತದ.
4: ಹೌದಪ್ಪ, ಈಗ ನಾವಿದ್ದನ್ನು ಕಟಾವು ಮಾಡದಿದ್ರೆ ಅರ್ಧದಷ್ಟು ಬೆಳೆಯನ್ನು ಕಳೆದುಕೊಳ್ತೀವಿ. ಏನ್ ಮಾಡುದು? ಸಹಾಯಕ್ಕೆ ಯಾರು ಸಿಗ್ತಾ ಇಲ್ಲ.
3: ಇಲ್ಲೋಡು, ನಾವಿನ್ನ ಯಾರ ಸಹಾಯಕ್ಕೂ ಕಾಯೋದು ಬೇಡ. ನಾಳೆಯಿಂದ ನಾವ ಕೆಲಸ ಮಾಡ್ಲಿಕ್ಕೆ ತಯಾರಾಗೋಣ. ಆತ
0: ಮಕ್ಳೇ, ನಾಳೆ ಗೋಧಿಯನ್ನ ನಾವೇ ಕಟಾವು ಮಾಡೋಣ ಅಂಥೇಳಿ ರೈತ ಮಗನಿಗೆ ಹೇಳಿದ್ದನ್ನ ಆ ಗುಬ್ಬಚ್ಚಿಗಳು ಕೇಳಿಸ್ಕೊಂಡ್ವು. ಅದನ್ನ ಮತ್ತೆ ತಮ್ಮ ತಾಯಿ ಗುಬ್ಬಿಗೆ ಹಿಂಗ್ ಹೇಳಿದ್ವು.
1: ಅಮ್ಮ, ಇವತ್ ರೈತ ಏನ್ ಹೇಳಿದ ಗೊತ್ತಾ? ಯಾರ ಸಹಾಯಕ್ಕೂ ನಾವು ಕಾಯೋದ್ಬೇಡ, ನಾಳೆನ ಗೋಧಿ ಬೆಳೆಯ ಕಟಾವನ್ನ ಶುರು ಮಾಡಿ ಬಿಡೋಣ ಅಂತ ಮಗನಿಗೆ ಹೇಳ್ತಾ ಇದ್ದ.
0: ಆಗ ತಾಯಿ ಗುಬ್ಬಿ ತನ್ನ ಮರಿಗಳಿಗೆ ಏನ್ ಹೇಳ್ತು ಕೇಳೋಣ.
1: ಹೌದ ಮಕ್ಳೇ, ರೈತ ಹಂಗ್ ಹೇಳಿದ್ನ. ಹಂಗಾದ್ರ ನಾವು ಈ ಕೂಡ್ಲೆ ಈ ಹೊಲದಿಂದ ಹಾರಿ ಹೋಗೋಣ.
0: ಹಾ ಮಕ್ಳೇ, ನಾವೆಲ್ಲ ಈ ಹೊಲದಿಂದ ಹೋಗಿ ಬಿಡೋಣ ಅಂತ ತಾಯಿ ಗುಬ್ಬಿ ಹೇಳಿದ್ದಕ್ಕೆ ಗುಬ್ಬಿ ಮರಿಗಳು ಏನಂತ ಮರು ಉತ್ತರ ಕೊಟ್ವು ಕೇಳ್ರಿಲ್ಲೇ.
1: ಅಮ್ಮ, ಮೊದ್ಲಿಗೆ ನಾವು ರೈತನ ಬಗ್ಗೆ ಹೇಳಿದಾಗ ನೀನು ನಮ್ಮನ್ನ ತಡೆದಿ, ಆದ್ರೆ ಈಗ್ಲೂ ಸಹ ರೈತ ಅದೇ ರೀತಿ ತನ್ನ ಬೆಳೆಯನ್ನ ಕಟಾವು ಮಾಡಲು ಬರ್ತಿದ್ದಾನೆ. ಈಗ ಎದಕ್ಕೆ ಹೊಲದಿಂದ ಹೋಗೋಣ ಅಂತ ಹೇಳ್ತಿದೀಯಾ?
0: ಮಕ್ಳೀ, ಮರಿಗಳು ಕೇಳಿದ ಪ್ರಶ್ನೆಗೆ ತಾಯಿ ಗುಬ್ಬಿ ಏನಂತ ಉತ್ತರ ಕೊಡ್ತು ಗೊತ್ತಾ?
1: ಮಕ್ಳೇ ಕೇಳ್ರಿ, ಇಲ್ಲೇ ಮೊದ್ಲಿಗೆ ರೈತ ತನ್ನ ಕೆಲಸ ಮಾಡ್ಲಿಕ್ಕೆ ಬೇರೆಯವ್ರನ್ನ ಕರಿತೀನಿ ಅಂದಿದ್ದ, ಆದ್ರೆ ಈಗ ತನ್ನ ಕೆಲಸನ ತಾನೇ ಮಾಡ್ತೀನಿ ಅಂದಾನ. ಹಂಗಾಗಿ ಅವ ಬೇಗ ಕೆಲಸ ಆರಂಭಿಸ್ತಾನ. ಅದಕ್ಕೆ ನಾವು ಈ ಹೊಲನ್ ಬಿಟ್ಟು ಹೊರಡು ಸಮಯ ಈಗ ಬಂದದ. ಹಾರಿ ಹೋಗೋಣ.
2: ಹಾ ಅಮ್ಮ, ಹಾರಿ ಹೋಗೋಣ.

0: ಮಕ್ಕಳೇ, ಹಿಂಗ ಮರುದಿನ ರೈತ ಮತ್ತು ಅವನ ಮಗ ಸೂರ್ಯೋದಯದ ಸಮಯದೊಳಗ ಹೊಲಕ್ಕ ಬಂದು ಗೋಧಿ ಬೆಳೆಯನ್ನ ಕಟಾವು ಮಾಡಲಿಕ್ಕೆ ಶುರು ಮಾಡ್ದ. ಅವರು ಕಟಾವಿನ ನಂತರ ಅವರ ಹೊಲದಲ್ಲಿ ಖಾಲಿ ಗೂಡನ್ನ ನೋಡಿದ್ರು. ಗುಬ್ಬಚ್ಚಿ ಮತ್ತು ಅದರ ಮರಿಗಳು ಬೇರೆಯ ಕಡೆ ಗೂಡನ್ನ ಕಟ್ಟಿಕೊಳ್ಳಲು ಹಾರಿ ಹೋಗಿದ್ವು. ಹಾ ಮಕ್ಕಳೇ, ಕಥೆ ಎಷ್ಟು ಚೆನ್ನಾಗಿತ್ತಲ್ಲ. ಈ ಕಥೆಯ ಸಾರ ಏನು ಗೊತ್ತಾ? ನಮ್ಮ ಕೆಲಸವನ್ನ ನಾವೇ ಮಾಡಿಕೊಳ್ಳುವುದು ಅತ್ಯುತ್ತಮ. ಬೇರೆಯವರ ಸಹಾಯಕ್ಕೆ ಕಾಯುತ್ತಾ ಕುಳಿತ್ರೆ ನಮ್ಮ ಕೆಲಸ ಏನಾಗ್ತದ? ಅಪೂರ್ಣ ಆಗ್ತದ. ಗೊತ್ತಾಯ್ತಾ? ಹಾ, ಮತ್ತ ಮುಂದಿನ ಕಥಾ ಕಲರವದೊಳಗ ಮತ್ತೊಂದು ಹೊಸ ಕಥೆಯೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ಆರೋಗ್ಯವಾಗಿರ್ರಿ ಮತ್ತೆ ಖುಷಿಯಾಗಿರ್ರಿ. ಮತ್ತೆ ಭೇಟಿಯಾಗೋಣ ಹಂಗಾದ್ರ. ಬಾಯ್.
1: ಇಂದಿನ ಕಥಾ ಕಲರವದಲ್ಲಿ ಗುಬ್ಬಚ್ಚಿ ಮತ್ತು ಅದರ ಮರಿಗಳು ಕಥೆ ಕೇಳಿದಿರಿ. ಭಾಗವಹಿಸಿದವರು ಡಾಕ್ಟರ್ ಶಶಿಧರ ನರೇಂದ್ರ, ನವೀನ್ ಮಹಾಲೆ, ವಿದ್ಯಾ ನರಗುಂದ್ ಮತ್ತು ಅಪೂರ್ವ ಕುಲಕರ್ಣಿ.
2: ಪ್ರಸ್ತುತಿ ಜಿ ಸುರೇಖ ಸುರೇಶ್.
3: ಆಕಾಶವಾಣಿ ಧಾರವಾಡ.
4: ಶ್ರೋತೃ ಬಾಂಧವರೇ, ಪ್ರಖ್ಯಾತ ಮರಾಠಿ ಕವಿ ಗ ದಿ ಮಾಡ್ಗುಳ್ಕರ್ ವಿರಚಿತ, ಹೆಸರಾಂತ ಗಾಯಕ ಸುಧೀರ್ ಫಡ್ಕೆ ಅವರು ಹಾಡಿದ ಬಹು ಜನಪ್ರಿಯ ಗೀತ ರಾಮಾಯಣ ಕೇಳೋದು ಅಂದ್ರ ಎಲ್ಲಾ ಸಂಗೀತ ಪ್ರಿಯರ ಕಿವಿಗಳು ನಿಮಿರಿ ನಿಲ್ತವ. ಅಂತಹ ಬಹು ಪ್ರಸಿದ್ಧ ಮರಾಠಿ ಗೀತ ರಾಮಾಯಣದ ಕನ್ನಡಾನುವಾದ ಕೆಲ ವರ್ಷಗಳ ಹಿಂದೆ ನಮ್ಮ ಧಾರವಾಡ ಆಕಾಶವಾಣಿಯಿಂದ ಪ್ರಸಾರ ಆಗಿ ಶ್ರೋತೃಗಳೆಲ್ಲರ ಮನ ಗೆದ್ದಿತ್ತು. ಪ್ರಿಯ ಶ್ರೋತೃಗಳ ಆಗ್ರಹದ ಮೇರೆಗೆ ಕನ್ನಡ ಗೀತ ರಾಮಾಯಣವನ್ನ ಈಗ ಮರುಪ್ರಸಾರ ಮಾಡ್ಲಿಕ್ಕತ್ತೀವಿ. ಪ್ರತಿ ಬುಧವಾರ ಮುಂಜಾನೆ 9:15 ತಪ್ಪದ ಕೇಳ್ರಿ ಕನ್ನಡ ಗೀತ ರಾಮಾಯಣ. ಪ್ರತಿ ಬುಧವಾರ ಮುಂಜಾನೆ 9:15 ಕನ್ನಡ ಗೀತ ರಾಮಾಯಣ.
5: ಕೇಳುಗರೆ, ಇದೇ ಮಂಗಳವಾರ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಭಾಗವಹಿಸುತ್ತಾರೆ.
6: ನಾನು ಡಾಕ್ಟರ್ ಶಿವಕುಮಾರ್. ನಾನು ಎಸ್ಡಿಎಂ ವಿದ್ಯಾಲಯ ಮತ್ತು ಆಸ್ಪತ್ರೆಯಲ್ಲಿ ವೈದ್ಯಕೀಯ ವಿಭಾಗದಲ್ಲಿ ಸೀನಿಯರ್ ರೆಸಿಡೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಮಂಗಳವಾರ ಜುಲೈ 7 ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಅಧಿಕ ರಕ್ತದೊತ್ತಡ ಅಂದರೆ ಹೈಪರ್ ಟೆನ್ಷನ್ ಮತ್ತು ಅದರ ಲಕ್ಷಣಗಳು, ತಡೆಗಟ್ಟುವಿಕೆ ಮತ್ತು ಚಿಕಿತ್ಸೆಯ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಣ.
5: ಪ್ರಶ್ನೆಗಳನ್ನು ಕೇಳಲು ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 2444-3414, 2444-3415 ಹಾಗೂ 2444-3416. ಧಾರವಾಡದ ಎಸ್ಟಿಡಿ ಕೋಡ್ 0836.

0: ಶ್ರೋತೃಬಾಂಧವರೇ, ಬಹು ಜನಪ್ರಿಯ ಸಂಗೀತ ಸರಣಿ ಗಾನಲಹರಿ
1: ಇದೀಗ ಅದರ ಮರು ಪ್ರಸಾರದ ಸಿಹಿ ಸಿಹಿ ವಾಣಿ.
2: ಕೋಗಿಲೆ ಹಾಡಿದೆ ಕೇಳಿದೆಯ, ಹೊಸ ರಾಗವ ಹಾಡಿದೆ ಆಲಿಸೆಯ.
0: ಹೌದು ಶ್ರೋತೃಗಳೇ, ಪ್ರತಿ ಮಂಗಳವಾರ ಮುಂಜಾನೆ 11 ಗಂಟೆಕ್ಕ ಟ್ಯೂನ್ ಮಾಡ್ರಿ ಧಾರವಾಡ ಆಕಾಶವಾಣಿ.
1: ಆಗ ಕೇಳಿ ಬರೋ ಕಾರ್ಯಕ್ರಮ ಸರಣಿಯೇ ಗಾನಲಹರಿ.
0: ಕೇಳ್ರಿ ಅಪ್ಯಾಯಮಾನ ನಾದ ಝರಿಯೊಳಗ ತೇಲಿ ನಲೀರಿ.
1: ಪ್ರತಿ ಮಂಗಳವಾರ ಮುಂಜಾನೆ 11 ಗಂಟೆಕ್ಕ ಗಾನಲಹರಿ
0: ಗಾನಲಹರಿ
1: ಗಾನಲಹರಿ.
3: ಯಾರೇ ಸ್ವಾರ್ಥವ ಪಡಲಿ ಸಹಿಸುವುದೀ ಭೂಮಿ.
4: ರಾಸಾಯನಿಕ ಕೃಷಿಯಿಂದ ಉಣ್ಣುವ ಆಹಾರ ವಿಷಮಿಶ್ರಿತ,
5: ಈ ತಂಪುಗಾಳಿ
4: ವಾಹನ ಮತ್ತು ಕಾರ್ಖಾನೆಗಳಿಂದ ಹೊರಬರುವ ವಿಷ ಅನಿಲ ಕೂಡಿ

0: ಸಾವಯವ ಕೃಷಿ ಪದ್ಧತಿ ಅಳವಡಿಸಿ ಮುಂದಿನ ಪೀಳಿಗೆ ರಕ್ಷಿಸಿ. ಹೆಚ್ಚು ಗಿಡಗಳನ್ನ ಬೆಳೆಸಿ, ಗಾಳಿಯ ಶುದ್ಧತೆ ಹೆಚ್ಚಿಸಿ, ಜಲ ಸಂಪನ್ಮೂಲಗಳನ್ನು ಸಂರಕ್ಷಿಸಿ, ನೀರು ಕಲುಷಿತವಾಗದಂತೆ ಸಹಕರಿಸಿ, ಸ್ವಚ್ಛತೆಯಿಂದ ಆರೋಗ್ಯದೆಡೆಗೆ ಸ್ವಚ್ಛತೆ ಕಾಪಾಡಿ ನಾಡನ್ನು ಸ್ವಚ್ಛವಾಗಿಸಿ.
1: ಆಕಾಶವಾಣಿ ಧಾರವಾಡ.
2: 35 years of clinical excellence with compassion.
3: From life-saving emergencies to advanced cardiac and multi-specialty expertise,
2: Bengaluru has placed its trust in one name.
3: Choose the care Bengaluru believes in.
2: Call 9686860310. Fortis Hospital, Cunningham Road. With you for life.
4: Assalamu alaikum, Samin. Aap sun rahe hain Urdu program Shiraz-e-Gul. Aur main hoon aapki mezban Swaleha Kittur. Muharram ke is babarakat mahine mein aap sabhi ko مبارکباد دیتے ہوئے آپ سب کا خیر مقدم.

0: ಆತ್ಮೀಯ ಕೇಳುಗರೇ, ತಮ್ಮೆಲ್ಲರಿಗೂ ನಮಸ್ಕಾರ. ನಿಸರ್ಗ ಜ್ಞಾನಾಮೃತ ಮಾನವತ್ವದಿಂದ ದೈವತ್ವದೆಡೆಗೆ ಸಾಗುವ ಪಥದರ್ಶನ ಕಾರ್ಯಕ್ರಮ ಸರಣಿಗೆ ಆತ್ಮೀಯವಾದ ಸ್ವಾಗತ. ಎಂದಿನಂತೆ ನಮ್ಮ ಜೊತೆ ಮನಗುಂಡಿಯ ಶ್ರೀ ಗುರು ಬಸವ ಮಹಾಮನೆಯ ಶ್ರೀ ಬಸವಾನಂದ ಸ್ವಾಮೀಜಿಯವರು ಇದ್ದಾರೆ. ನಮಸ್ಕಾರ ಸ್ವಾಮೀಜಿ.
1: ನಮಸ್ಕಾರ ಮೇಡಮ್.
0: ಹಿಂದಿನ ವಾರ ನಾವು ಸಾಮಾಜಿಕ ಆರೋಗ್ಯದಲ್ಲಿ ಶಿಕ್ಷಣದ ಮಹತ್ವ, ಶಿಕ್ಷಣವನ್ನ ಹೇಗೆ ದೈವೀಕರಣಗೊಳಿಸಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಕೇಳುವರೆ, ಇವತ್ತು ಸಾಮಾಜಿಕ ಆರೋಗ್ಯದಲ್ಲಿ ಸಾರ್ವಜನಿಕ ಸಂಸ್ಥೆಗಳು ಕೂಡ ಬರ್ತವೆ. ಈ ಸಾರ್ವಜನಿಕ ಸಂಸ್ಥೆಗಳ ದೈವೀಕರಣ ಹೇಗಿರಬೇಕು ಅನ್ನೋದ್ರ ಕುರಿತು ಸ್ವಾಮೀಜಿಯವರು ತಿಳಿಸೋರಿದ್ದಾರೆ, ಕೇಳ್ಬಿಡೋಣ.
1: ಕಳೆದ ಸಂಚಿಕೆಯಲ್ಲಿ ನಾನು ಎರಡು ಶಬ್ದವನ್ನ ಬಳಸಿದೆ ಮೇಡಮ್, ತಾವು ಗಮನಿಸಿರ್ಬೇಕು, ಶ್ರೋತೃಗಳು ಗಮನಿಸಿರ್ಬೋದು ಅನ್ಕೊಂತೀನಿ. ಧಾರ್ಮೀಕರಣ ಮತ್ತು ದೈವೀಕರಣ, ಇವೆರಡಕ್ಕೆ ವ್ಯತ್ಯಾಸ ಒಂದ್ ಸ್ವಲ್ಪ ನಾವು ತಿಳ್ಕೋಬೇಕು. ಅನೇಕ ಸಂಸ್ಥೆಗಳು ರಿಲಿಜಿಯಸ್ ಆಗಿದಾವೆ, ಈ ಧರ್ಮದ್ದು ಅಂತ ಗೊತ್ತಾಗಬೇಕು. ಹಾಗೆ ಹೆಸರುಗಳಿರ್ಬೋದು ಅಥವಾ ಅವರದ್ದು ಧರ್ಮ ಗ್ರಂಥಗಳ ಬಗ್ಗೆ ಹೇಳ್ಬಹುದು, ಅಲ್ಲಿ ಪ್ರಾರ್ಥನೆ ಮಾಡಿಸಬಹುದು. ಇದು ಧರ್ಮ ಕಾರಣ ಮಾಡತಕ್ಕಂಥದ್ದು ಅಥವಾ ಧಾರ್ಮೀಕರಣ ಅಂತಾನು ಕರಿಬಹುದೇನು. ಆದ್ರೆ ಧರ್ಮದಲ್ಲಿ ಕೂಡ ಅಂದ್ರೆ ಅದು ಧರ್ಮ ಯಾವಾಗ್ಲೂ ಬಹಳ ವಿಶಾಲ ಅರ್ಥ, ಭಾರತೀಯರ ಪ್ರಕಾರ ಬಹಳ ವಿಶಾಲವಾದ ಅರ್ಥದಲ್ಲಿ ನಾವು ಬಳಸಿದೀವಿ. ಆದ್ರೆ ಯಾವಾಗ ಇಲ್ಲಿ ಪಾಶ್ಚಿಮಾತ್ಯರು ಮತ್ತು ಇತರೆ ಧರ್ಮಗಳು ಬಂದ್ವಲ್ಲ, ಅವು ಮತಗಳನ್ನ ಧರ್ಮಗಳು ಅಂದ್ಕೊಂಡ್ವು. ಹಾಗಾಗಿ ಆ ಮತಗಳಿಗೆ ಧರ್ಮ ಅನ್ನುವಂತಹ ರೂಢಿ ನಮ್ಮಲ್ಲಿ ಬಂತು, ಎಲ್ಲರೂ ಅದನ್ನ ಅಳವಡಿಸಿಕೊಂಡ್ವಿ. ಆದ್ರಿಂದ ಒಂದು ಶಿಕ್ಷಣ ಸಂಸ್ಥೆಯನ್ನ ಇರ್ಬೋದು ಅಥವಾ ಯಾವುದೇ ಸಂಸ್ಥೆಯನ್ನ ಧರ್ಮ ನೆನಪರೋ ಹಾಗೆ ಮಾಡೋ ಸುಲಭ. ಯಾಕೆಂದ್ರೆ ಅವ್ರದ್ದೇನೋ ಒಂದು ಲಾಂಛನ ಇರ್ತದೆ ಅಥವಾ ಹೆಸರಿಟ್ಬಿಟ್ರೆ ಸಾಕು, ಇದು ಇಂತಹ ಧರ್ಮದವರು ಅಂತ ಗೊತ್ತಾಗ್ಬಿಡುತ್ತೆ. ಆದ್ರೆ ಅದನ್ನ ದೈವೀಕರಣ ಮಾಡೋದು ಹೇಗೆ, ಡಿವಿನೈಸ್ಡ್ ಮಾಡೋದು, ರಿಲಿಜಿಯಸ್ ಮಾಡೋದು ಸುಲಭ, ಅದು ಕಷ್ಟದಲ್ಲ. ಆದ್ರೆ ದೈವೀಕರಣಗೊಳಿಸೋದಿದೆಯಲ್ಲ, ಅದು ಬಹಳ ಅಗತ್ಯ ಇದೆ. ಇವತ್ತು ಕಳೆದ ಸಂಚಿಕೆಯಲ್ಲಿ ಶಾಲೆಯನ್ನ ದೈವೀಕರಣ ಮಾಡೋದ್ರ ಬಗ್ಗೆ ಹೇಳಿದೆ. ಇವತ್ತು ಮನೆ ಬಿಟ್ಟು ಹೊರಗೆ ಬಂದ್ರೆ ಕಚೇರಿಗೆ ಹೋಗ್ಬೋದು ಕೆಲವರು, ಇನ್ ಕೆಲವರು ವಾಹನಗಳಲ್ಲಿ ಸೇವೆ ಮಾಡಬಹುದು, ಆಮೇಲೆ ಬ್ಯಾಂಕುಗಳು ರಸ್ತೆಗಳಲ್ಲಿ ಕೆಲಸ ಮಾಡಬಹುದು. ಎಲ್ಲಾ ಕಡೆ ನಾವೇನ್ ಕೆಲಸ ಮಾಡ್ತೀವಿ, ನಾವೊಂದು ಸರಿಯಾಗಿ ಗಮನಿಸ್ಕೊಳ್ಬೇಕು. 24 ತಾಸಲ್ಲಿ ನಾವು ಮನೇಲಿರೋದು ಕೇವಲ 12 ತಾಸು ಅಂತ ಅನ್ಸುತ್ತೆ. 12 ತಾಸು ಹೊರಗೆ ಇರ್ತೀವಿ, ನಾವು ಯಾವ್ದೋ ರೂಪದಲ್ಲಿ ಹೊರಗೆ ಇರ್ತೀವಿ. ಆ ಹೊರಗಿನ ಎಲ್ಲಾ ಸಂಸ್ಥೆಗಳನ್ನು ನನ್ನವು ಅನ್ನುವ ಭಾವದಿಂದ ನೋಡಬೇಕಾದನ್ನು ನಾವು ಕಲಿಬೇಕಾಗಿದೆ. ಇದೇ ದೈವೀಕರಣಗೊಳಿಸೋದು. ಈ ನನ್ನವು ಅಂತ ನೋಡುವಾಗ ನಾನೇ ಕಟ್ಟಿ ನಾನೇ ಬೆಳೆಸಿದ್ದಕ್ಕೆ ಮಾತ್ರ ನಾವು ನನ್ನವು ಅಂತ ತಿಳ್ಕೊಂತೀವಿ. ಅದು ಜನರ ಮನೋಭಾವನೆ ಬದಲಾವಣೆ ಆಗಬೇಕು. ರಾಷ್ಟ್ರ ನನ್ನದು, ಆದ್ರಿಂದ ರಾಷ್ಟ್ರದಲ್ಲಿರುವ ಎಲ್ಲವೂ ನನ್ನವು, ಆ ಭಾವ ಪ್ರತಿಯೊಬ್ಬರಿಗೂ ಬರಬೇಕು. ಅದರ ಸರ್ಕಾರಿ ಸಂಸ್ಥೆಗಳು, ಸಾರ್ವಜನಿಕ ಸಂಸ್ಥೆಗಳು ಅಂತ ಕರೆಯೋಣ, ಬಸ್ ಸ್ಟ್ಯಾಂಡಿಂದ ಹಿಡ್ಕೊಂಡು ಆಮೇಲೆ ನಡೆಯುವ ರಸ್ತೆ ಅಲ್ಲಿಂದ ಹಿಡ್ಕೊಂಡು ಪ್ರತಿಯೊಂದು ನನ್ನದೇ ಅನ್ನುವ ಭಾವ ಬರಬೇಕು. ಒಂದು ಉದಾಹರಣೆಯನ್ನು ನಾನು ಕೊಡಬಹುದು ಅಂತ ಕಾಣಿಸ್ತದೆ. ನಮ್ಮ ದೇಶದಲ್ಲಿ ಧಾರ್ಮೀಕರಣಗೊಳಿಸಿದ್ರಿಂದ ಆಗಿದ್ದ ಪರಿಣಾಮ ಏನು, ಜಪಾನ್ ದೇಶದಲ್ಲಿ ಅಲ್ಲಿ ದೈವೀಕರಿಸಿದ್ರು ಅಂತ ಹೇಳ್ತೀನಿ ನಾನು. ಅಲ್ಲೂ ಕೂಡ ಧರ್ಮ ಇದೆ, ಅವರದ್ದು ಸಿಂಟೋ ಧರ್ಮ ಮತ್ತು ಬೌದ್ಧ ಧರ್ಮ ಎರಡನ್ನು ಕೂಡಿಸಿ ಅವರೊಂದು ಝನ್ ಪದ್ಧತಿ, ನಮ್ಮ ಬೌದ್ಧ ಧರ್ಮದ ಧ್ಯಾನ ಪದ್ಧತಿಯನ್ನು ತಗೊಂಡು ಝನ್ ಅಂತ ಕರೆದ್ರು. ಅಲ್ಲಿ ಇವತ್ತಿಗೂ ಕೂಡ ಅಲ್ಲಿ ಹೋದವರು ಪ್ರತಿಯೊಬ್ಬರಿಗೂ ಆಗೋ ಅನುಭವ ಏನಪ್ಪಾ ಅಂತಂದ್ರೆ ಸ್ವಚ್ಛತೆ, ಸಮಯಪಾಲನೆ ಮತ್ತು ಪ್ರಾಮಾಣಿಕತೆ ತುಂಬಾ ಎದ್ದು ಕಾಣಿಸುತ್ತದೆ. ನೀವು ಬಸ್ ಸ್ಟ್ಯಾಂಡ್ ಅಲ್ಲಿ ಅಕಸ್ಮಾತ್ ಏನೋ ಒಂದು ಮರೆತು ಬಿಟ್ಟು ಹೋದ್ರೆ ನೀವೊಂದು 12 ತಾಸು ಬಿಟ್ಟು ಬಂದು ನೋಡಿದ್ರು ಅಲ್ಲೇ ಇರುತ್ತೆ ಅಂತ ಒಂದು 3-4 ಜನ ಈ ಅನುಭವ ಹೇಳಿದ್ದಾರೆ. ರಾತ್ರಿ 11 ಗಂಟೆಗೆ ರಸ್ತೆ ದಾಟಬೇಕಾದ್ರೂ ಕೂಡ ಸಿಗ್ನಲ್ ಲೈಟ್ಸ್ ಇರುತ್ತೆ, ಯಾರು ಇರಲ್ಲ, ಜನ ಇರಲ್ಲ, ವಾಹನನೂ ಇರಲ್ಲ. ಆದ್ರೆ ಅಲ್ಲಿ ಎಷ್ಟು ಚೆನ್ನಾಗಿ ರೂಢಿ ಮಾಡ್ಕೊಂಡಿದ್ದಾರೆ ಅಂದ್ರೆ

ಆ ಸಿಗ್ನಲ್ ಲೈಟ್ ನಿಯಮವನ್ನ ಆವಾಗ್ಲೂ ಪಾಲಿಸ್ತಾರಂತೆ. ಆಮೇಲೆ ನಾನೇ ಒಂದ್ ಕಡೆ ಓದಿದ್ದೆ ಮೇಡಮ್, ಒಬ್ರು ನಮ್ಮವರು ಅಲ್ಲಿ ಹೋಗಿರ್ತಾರೆ, ಅವರು ಪೇಪರ್ ನಲ್ಲಿ ಬರ್ದಿದ್ರು, ಒಂದು ಸೈಕಲ್ ಅವರು ಹೋಗ್ಬೇಕಾಗಿದೆ ಮಾಲ್ಗೆ ಎಲ್ಲ ಕೆಲ್ಸಕ್ಕೆ ಹೋಗ್ಬೇಕಾಗಿದೆ, ಒಂದ್ ಸೈಕಲ್ ನಿಂತಿತ್ತು, ಲಾಕ್ ಮಾಡಿರ್ಲಿಲ್ಲ, ತಗೊಂಡು ಹೋದ್ರು, ಯಾರು ಇರ್ಲಿಲ್ಲ ಅಲ್ಲಿ ಮಾಲಕರು, ತಗೊಂಡೋದ್ರು ಬೇಗ ಬಂದ್ಬಿಡೋಣ ಮತ್ತೆ ಇಲ್ಲಿ ನಿಲ್ಸ್ಬಿಟ್ಟು ಹೋಗೋಣ ಅಂತ ಹೇಳಿ ತಗೊಂಡೋದ್ರು. ಎಲ್ಲ ಕೆಲಸ ಮುಗಿಸ್ಕೊಂಡ್ರು ಬಂದ್ರು, ಅಷ್ಟೊತ್ತಿಗೆ ಅವ್ರ ಮಾಲೀಕರು ಬಂದಿದ್ರು, ನೋಡಿದ್ರು, ನೋಡಿದ ಕೂಡಲೇ ಅವರೇ ಇವರಿಗೆ ನಮಸ್ಕಾರ ಮಾಡಿದ್ರು. ಇವ್ರು ಅಲ್ಲೇ ಬಹಳ ವರ್ಷದಿಂದ ಇರೋರು ಜಪಾನ್ನಲ್ಲಿ. ಅವರು ನಮಸ್ಕಾರ ಮಾಡೋ ಪದ್ಧತಿನೇ ಬಹಳ ಚಂದ ಅಂತ ಹೇಳ್ತಾರೆ. ಬೆನ್ನು ಬಾಕ್ಸಿ, ನಾವು ಬರೀ ತಲೆ ಬಾಗಿಸ್ತೀವಿ, ಕತ್ತು ಬಾಗಿಸ್ತೀವಿ, ಅವ್ರು ಪೂರಾ ಸೊಂಟ ಬಾಗಿಸ್ಬಿಟ್ಟು ನಮಸ್ಕಾರ ಮಾಡಿದ್ರು. ಸರ್ ಆಯ್ತು, ನೀವು ಸೈಕಲ್ ತಗೊಂಡೋದ್ರಲ್ಲ ತುಂಬಾ ಸಂತೋಷ, ನಿಮ್ಗೆ ಉಪಯೋಗ ಆಯ್ತಲ್ಲ, ನಾಳೆ ಈ ಸೈಕಲ್ ಹೀಗೆ ಇರುತ್ತೆ ಇಲ್ಲೇ ಇರುತ್ತೆ, ನೀವು ತಗೊಂಡೋಗ್ಬೋದು. ಎಂತ ಅದ್ಭುತ ಉದಾರತೆ, ಇದು ದೈವೀಕರಣ. ದೈವತ್ವದ ಕಡೆಗೆ ಸಾಗುವ ಪ್ರಯತ್ನ ಅಂದ್ರೆ ಹೀಗಿರ್ಬೇಕು ಅಂತ ನಾನು ಅನ್ಕೊಳ್ಳೋದು. ಬೇರೆಯವ್ರದ್ ಬೇಡ ಬಿಡಿ, ನನ್ನ ವಸ್ತುನೇ ಯಾರಾದ್ರೂ ಕೇಳಲಾರದೆ ಮುಟ್ಟಿ ತಗೊಂಡೋಗಿದ್ದೆ, ಅವ್ರು ಬಂದಿದ್ರೆ ಕೊನೆ ಪಕ್ಷ ನಾನು ಸುಮ್ಮನಿದ್ರು ನನ್ನ ಮುಖನಾದ್ರೂ ಕಪ್ಪಾಗ್ತಿತ್ತು, ಏನು ಸ್ವಲ್ಪ ಕೆಡ್ತಿತ್ತೇನೋ, ಏನು ಈ ಮನುಷ್ಯನಿಗೆ ಕಾಮನ್ ಸೆನ್ಸ್ ಇದೇ ಇಲ್ವಾ, ತಗೊಂಡೋಗ್ಬಿಟ್ಟಿದನಲ್ಲ ಅನ್ಕೊಂಡ್ಬಿಡ್ತಿದ್ದೆ ನಾನೇ ಸ್ವತಃ. ಆದ್ರೆ ಅವರಿಂದ ನಾವು ಕಲಿಬೇಕಾದ ಹೇಗೆ ಎಷ್ಟಿದೆಯಲ್ಲ. ದೈವೀಕರಣ ಅಂದ್ರೆ ಇದೇನೆ, ಎಲ್ಲರೂ ನನ್ನವರು, ಅವ್ರಿಗೆ ಗೊತ್ತು ಇವರು ಜಪಾನ್ದವ್ರು ಅಲ್ಲ ಅಂತ, ಅವ್ರಿಗೂ ಗೊತ್ತು ಇವರು ಭಾರತೀಯರಂತ ಗೊತ್ತಿರುತ್ತೆ. ಆದ್ರೂ ಕೇಳಲಾರದೆ ತಗೊಂಡೋದಾಗ್ಲೂ ಕೂಡ ಆ ಒಂದು ಉದಾರತೆ ತೋರಿಸೋದಿದೆಯಲ್ಲ, ಅದು ದೈವೀಕರಣ. ಅದು ಆ ನಮ್ಮಲ್ಲಿ ಅನೇಕ ಧರ್ಮಗಳು ಬಂದವು, ಮತ ಪಂಥಗಳು ಜಾತಿ ವ್ಯತ್ಯಾಸಗಳು ಬಹಳ ಬಂದವು. ಹಾಗಾಗಿ ನಾವು ಆ ಮಟ್ಟಕ್ಕಿನ್ನೂ ದೈವೀಕರಣಗೊಳ್ಳಕ್ಕ ಸಾಧ್ಯ ಆಗ್ತಾ ಇಲ್ಲ, ಇನ್ನು ಮುಂದೆ ಆಗ್ಲೇಬೇಕು. ಆ ದೈವೀಕರಣಕ್ಕಿಂತ ಮುಂಚೆ ರಾಷ್ಟ್ರೀಕರಣ ಅಂದ್ರೆ ರಾಷ್ಟ್ರ ಪ್ರೇಮ. ರಾಷ್ಟ್ರೀಕರಣ ಅನ್ಕೊಡ್ಲಿ ಮತ್ತೆ ಯಾರು ಹೆದರಬಾರದು, ನಮ್ಮ ಶ್ರೋತೃಗಳು. ನ್ಯಾಷನಲೈಸ್ಡ್ ನ್ಯಾಷನಲೈಸೇಷನ್ ಅಂದ್ರೆ ನಿಮ್ಮ ಆಸ್ತಿಗಳನ್ನ, ಬ್ಯಾಂಕ್ ಶಾಲೆಗಳನ್ನ ನ್ಯಾಷನಲೈಸ್ ಮಾಡೋದು, ಅದು ರಾಷ್ಟ್ರೀಕರಣ ಅದಲ್ಲ. ಇಲ್ಲಿ ನಾನು ಹೇಳೋದು ರಾಷ್ಟ್ರ ಪ್ರೇಮ. ರಾಷ್ಟ್ರ ಪ್ರೇಮ ಬಂದ್ಬಿಟ್ಟು ಅದರ ಒಂದು ಪ್ರಭಾವದಿಂದ ನಾವು ಎಲ್ಲರನ್ನೂ ನನ್ನವರು ಅಂತ ಪ್ರೀತಿಸೋದಿದೆಯಲ್ಲ, ಕಷ್ಟ ಆಗ್ಬೋದು ನಮಗೆ. ಒಂದ್ ದಿವಸದಲ್ಲಿ 10 ವರ್ಷದಲ್ಲಿ ಬರೋದಂತದ್ದಲ್ಲ, ಆದ್ರೆ ಬರಲೇಬಾರದಂತ ಇಲ್ಲ, ಖಂಡಿತ ಬರುತ್ತೆ, ಬರಬೇಕು. ಯಾಕಂದ್ರೆ ದೈವೀಕರಣ ಮಾಡಬೇಕು ಅನ್ನೋ ಒತ್ತಾಯವನ್ನ ಸೈನ್ಸ್ ಕೂಡ ಮಾಡ್ತಾ ಇದೆ. ಇವಾಗ ಸೈಂಟಿಫಿಕ್ ಆಟಿಟ್ಯೂಡ್ ಏನ್ ಬರ್ತಾ ಇದೆ ನಮ್ಮಲ್ಲಿ, ವೈಜ್ಞಾನಿಕ ಮನೋಭಾವನೆ, ಇದು ನಮ್ಮನ್ನ ಬದಲಾಯಿಸಲೇಬೇಕಾಗಿದೆ. ಆ ವೈಜ್ಞಾನದ ಜೊತೆಗೆ ದೈವೀಕರಣವೂ ಸೇರ್ಕೊಂಡ್ಬಿಟ್ರೆ ನಾವು ಬಹಳ ಆನಂದ ಪಡ್ತೀವಿ, ಸಂತೋಷ ಆಗುತ್ತೆ. ಬೇರೆಯವರು ತಪ್ಪನ್ನು ಕೂಡ ಕ್ಷಮಿಸುವ ಉದಾರತೆ, ಅದು ತಪ್ಪು ಅಥವಾ ಅದು ತಪ್ಪುಗಳೇ ಅಲ್ಲ ಕೆಲವು, ನಾವು ಬೇರೆಯವರನ್ನ ಉದಾರತೆಯಿಂದ ಕ್ಷಮಿಸೋದು ಒಂದ್ ಕಡೆ ಉಳಿತು, ನಮ್ಮ ಮನೆಗಳಲ್ಲಿ ನಮ್ಮ ಸಂಸ್ಥೆಗಳಲ್ಲಿ ಬೇರೆಯವರು ಮಾಡದಂತಹ ತಪ್ಪುಗಳನ್ನು ಕೂಡ ಆ ತಪ್ಪುಗಳಿಗೂ ನಾವು ಸಿಟ್ಟು ಮಾಡ್ಕೊಂತಿರ್ತೀವಿ. ಸಿಟ್ಟು ಮಾಡೋದು ಅಥವಾ ಬೈಯೋದು, ದಂಡಿಸೋದು, ನಾವು ಟೆನ್ಷನ್ ಮಾಡ್ಕೊಳ್ಳೋದು, ಈ ತರ ಎಲ್ಲ ಮಾಡ್ಕೊಂತಿರ್ತೀವಲ್ಲ. ಅದ್ರ ಬದಲಾಗಿ ಮನೆಯಿಂದಾನೇ ಪ್ರಾರಂಭ ಆಗ್ಲಿ ಇದು, ನಮ್ಮ ಸಂಸ್ಥೆಯಿಂದಾನೇ ಪ್ರಾರಂಭ ಆಗ್ಲಿ ಇದು. ಆ ತರ ಆದಾಗ ಮಾನವತ್ವದಿಂದ ದೈವತ್ವದ ಕಡೆಗೆ ಹೋಗುವ ಪ್ರಯತ್ನ ಏನಿದೆಯಲ್ಲ, ಇದಕ್ಕೆ ಒಂದ್ ಮೆಟ್ಲು ಅಂತ ಅನ್ಕೊಳ್ತೀನಿ ನಾನು. ಆದ್ರಿಂದ ಮೊದಲು ನಾವೇನ್ ಮಾಡೋಣ, ಸಂಸ್ಥೆಗಳನ್ನ ಗೌರವಿಸೋದು, ಅದನ್ನ ನನ್ನದು ಅಂತ ಭಾವಿಸ್ಕೊಳ್ಳೋದು. ಎಷ್ಟೇ ಸಿಟ್ಟು ಬಂದರೂ ಕೂಡ ಸಾರ್ವಜನಿಕ ಆಸ್ತಿ ಪಾಸ್ತಿಗಳನ್ನ, ಕಟ್ಟಡಗಳನ್ನ ಕೆಡಿಸಬಾರದು, ಅವಕ್ಕೇನೋ ಹಾನಿ ಮಾಡಬಾರದು. ಜೊತೆಗೆ ಇದು ಸಿಟ್ಟಿನಿಂದ ಆಗುವಂತದ್ದು, ಏನೋ ನಮಗೇನೋ ಅನ್ಯಾಯ ಆಗಿದೆ ಸರ್ಕಾರದಿಂದ, ಸಾರ್ವಜನಿಕರಿಂದ ಅನ್ಯಾಯ ಆಗಿದೆ, ನಾನು ಹಿಂಗ್ ಮಾಡ್ಬಿಡ್ತೀನಿ, ಅದು ಒಂದಾದ್ರೆ ಇನ್ನೊಂದು ಅಜ್ಞಾನದಿಂದ, ಅವಿವೇಕತನದಿಂದ, ಅಂದ್ರೆ ಈ ತಂಬಾಕು ಹಾಕೊಂಡು ಉಗಿಯೋದು, ಸಿಕ್ ಸಿಕ್ಕಲ್ಲಿ ಉಗಿಯೋದು, ಎಷ್ಟೋ ಜನ ಆಫೀಸ್ಗಳಲ್ಲೇ ಒಳಗಡೆನೆ ಇದೆಲ್ಲ ಇದೆಯಲ್ಲ, ಬರೀ ನಮ್ಮ ಸಂಸ್ಥೆಗೆ, ನಮ್ಮ ಆಫೀಸ್ಗೆ ಅಥವಾ ನನಗೆ ಮಾಡ್ಕೊಳ್ಳೋ ಅಪಮಾನ ಅಲ್ಲ, ಇದು ಇಡೀ ದೇಶಕ್ಕೆ ಮಾಡುವ ಅಪಮಾನ ಅಂತ ಭಾವಿಸ್ಕೋಬೇಕು ನಾವು. ಯಾಕಂದ್ರೆ ಈಗ ನಮ್ಮ ದೇಶ ಎಲ್ಲರಿಗೂ ಓಪನ್ ಆಗಿದೆ. ಇವಾಗ ಎಲ್ಲರೂ ಬರ್ತಾರೆ, ವಿದೇಶಿಯರು ಬರ್ತಾರೆ, ಅನೇಕ ಬೇರೆ ಬೇರೆ ಕಡೆಯಿಂದ ನಮ್ಮ ರಾಜ್ಯ, ಈಗ ನಾವು ಕರ್ನಾಟಕದಲ್ಲಿ ಇದೀವಿ ಅಂದ್ರೆ ಬೇರೆ ರಾಜ್ಯದವ್ರು ಬರ್ತಾರೆ, ಬೇರೆ ದೇಶದವ್ರು ಬರ್ತಾರೆ. ಇಂತಹ ಸಂದರ್ಭಗಳಲ್ಲಿ ನಾವು ಗಮನ ಕೊಟ್ಟು ಪಾಲಿಸಬೇಕಾದ ನಿಯಮ ಏನಪ್ಪ ಅಂದ್ರೆ ಇದೆಲ್ಲವೂ ನನ್ನದು, ಹಾಗೆ ಬಂದಾಗ ನಾವು ಕೆಡಿಸೋದಕ್ಕೆ ಇಷ್ಟಪಡಲ್ಲ, ಆಮೇಲೆ ಕೊಳೆ ಮಾಡೋದಕ್ಕೆ ಇಷ್ಟಪಡಲ್ಲ. ಆವಾಗ ದೈವಿ ಭಾವನೆ ಖಂಡಿತವಾಗಿ ಬರ್ತದೆ. ಎಲ್ಲಿ ಶುಚಿತ್ವ ಇರ್ತದೋ ಅಲ್ಲಿ ದೈವಿ ಭಾವನೆ ಬಂದೇ ಬರ್ತದೆ. ಶುಚಿತ್ವ ಮತ್ತು ರಕ್ಷಣೆ, ರಕ್ಷಕ ಮನೋಭಾವನೆ ಕೂಡ ನಮಗೆ ಬರಬೇಕು. ನಾನು ರಕ್ಷಿಸಬೇಕು, ನಾನು ಇದನ್ನು ಚೆನ್ನಾಗಿ ಕಾಯ್ಕೋಬೇಕು. ಇದು ಜಡವಾದ ಕಟ್ಟಡಗಳು, ರಸ್ತೆಗಳು, ಮನೆಗಳು, ಸಂಸ್ಥೆಗಳಿಗಾಯ್ತು. ಆಮೇಲೆ ವ್ಯಕ್ತಿಗಳಿಗೆ ಹೆಲ್ಪ್ ಮಾಡ್ತಕ್ಕಂಥದ್ದು ಅದು ಕೂಡ ನಮಗೆ ಬರಬೇಕು. ಅವ್ರು ಯಾರೇ ಇರ್ಬೋದು, ನಾವು ಇದನ್ನ ಈಗ ನಾವು ಬೆಂಗಳೂರಲ್ಲಿ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ಕಾಣ್ತಾ ಇದೀವಿ. ಎಲ್ಲಾ ಕಡೆಯಿಂದ ಕೂಡ ಯಾರೋ ಊರಿಗೆ ಬಂದರು, ಹಿಂದೆ ಆ ಪದ್ಧತಿ ಇತ್ತು ನಮ್ಮಲ್ಲಿ. ನಾನು ಚಿಕ್ಕವನಿದ್ದಾಗ ಕೇಳಿದೀನಿ, ಆಮೇಲೆ 12ನೇ ಶತಮಾನದಲ್ಲಿ ಮಹಾದೇವಿ ಅಕ್ಕ ಅವರು ಕಲ್ಯಾಣಕ್ಕೆ ಹೋದಾಗ ಅವರನ್ನ ಸ್ವಾಗತ ಮಾಡೋ ರೀತಿ ಅದನ್ನು ಓದಿ ತಿಳ್ಕೊಂಡಾಗ ನಮ್ಮಲ್ಲಿ ಹಿಂದೆ ಏನ್ ಮಾಡ್ತಿದ್ರಂತಂದ್ರೆ ಹಳ್ಳಿಗಳಲ್ಲಿ ದೊಡ್ಡ ದೊಡ್ಡ ಸಾಹುಕಾರರುಗಳು ತಮ್ಮ ಆಳುಗಳನ್ನ ಅಥವಾ ಪಾರುಪತ್ಯಗಾರರು ಅಂತ ಕರೀತಿದ್ರು, ಬಿಡ್ತಿದ್ರು ಅವನ್ನ.
ನಾವು ಊರಲ್ಲಿ ಯಾರೇ ಹೊಸ ಮುಖಗಳು ಕಾಣಿಸಿದ್ರೆ ವಿಚಾರ

0: ವಿಚಾರಿಸ್ಬೇಕು ಅವರು. ವಿಚಾರಿಸ್ಬಿಟ್ಟು ಎಲ್ಲಿಂದ ಬಂದ್ರಿ, ನಿಮ್ಗೆ ಇಲ್ಲಿ ಸಂಬಂಧಿಕರಿದಾರ ಅಥವಾ ಇಲ್ವಾ, ನಿಮ್ಗೇನಾದ್ರೂ ಸಹಾಯ ಬೇಕಾ, ಅಂದ್ರೆ ಹಸಿವಾಗಿದೆಯಾ, ಊಟ ಮಾಡ್ಬೇಕಾ, ನೀವು ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಬೇಕಾ, ಈ ತರ ಕೇಳಿಸುವಂತದ್ದು ವಿಚಾರಿಸ್ತಕ್ಕಂಥದ್ದು ಅನೇಕ ಜನ ಶರಣರು ಭಕ್ತರು ಸಂತರು ಇರ್ತಾರಲ್ಲ, ಅದರಲ್ಲೂ ರಾಜರುಗಳು ದೊಡ್ಡ ದೊಡ್ಡ ಶ್ರೀಮಂತರುಗಳು ಈ ತರ ವ್ಯವಸ್ಥೆ ಇಟ್ಟಿದ್ರು ಅಂತ ಕೇಳ್ತೀವಿ ನಾವು. ಇವಾಗ ಆ ವ್ಯವಸ್ಥೆ ಇಲ್ದಂಗ ಆಗಿದೆ. ಇವಾಗ ಎಲ್ಲವೂ ಕೂಡ ವ್ಯಾಪಾರೀಕರಣದ ದೃಷ್ಟಿಯಿಂದ ಬಂದಿರೋದ್ರಿಂದ
1: ಯಾರಾದ್ರೂ ಬಂದ್ರೆ ಯಾಕೆ ಬಂದ್ರಪ್ಪ ಅನ್ನೋ
0: ಪರಿಸ್ಥಿತಿ ಬಂದಿದೆ. ಆಮೇಲೆ ಮತ್ತೆ ಇವಾಗ ಸ್ವಲ್ಪ ಬದಲಾವಣೆನೂ ಕಾಣಿಸ್ತಾ ಇದೆ, ಬದಲಾವಣೆ ಕಾಣಿಸ್ತಾ ಇದೆ. ಯಾಕಂದ್ರೆ ಪಾಶ್ಚಿಮಾತ್ಯರ ಕಷ್ಟವನ್ನ ನೋಡ್ಕೊಂಡ್ರು, ನೋಡ್ಕೊಂಡು ಇನ್ಮೇಲೆ ನಾವು ಈ ತರ ಇದ್ರೆ ನಮಗೂ ಸಂತೋಷ ಇಲ್ಲ, ಯಾರಿಗೂ ಸಂತೋಷ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಆದ್ರಿಂದ ಇನ್ಮೇಲೆ ನಾವು ಬದಲಾವಣೆ ಆಗ್ಲೇಬೇಕು. ಬದಲಾವಣೆ ಆಗೋದ್ರ ಜೊತೆ ಜೊತೆಗೆ ನಮ್ಮ ಮಕ್ಕಳಿಗೆ ಕಲಿಸಬೇಕು. ಇದು ನಾನು ಹೇಳೋದು, ನಾವು ಕಲಿಯೋದು ಎಷ್ಟು ಮುಖ್ಯ ಇದೆಯೋ ಅದಕ್ಕಿಂತ ಹೆಚ್ಚಾಗಿ ಸಣ್ಣ ಮಕ್ಕಳಿಂದ ಈ ಸಂಸ್ಕಾರವನ್ನ ಕೊಡಬೇಕು. ದೇಶ ನನ್ನದು, ಸಮಾಜ ನನ್ನದು, ಎಲ್ಲರೂ ನನ್ನವರು. ಇದು ದೈವೀಕರಣದ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೆ ತುಂಬಾ ಅನುಕೂಲ ಆಗುತ್ತೆ ಅಂತ ಅನ್ಸುತ್ತೆ. ಆಮೇಲೆ ಇಂಗ್ಲಿಷ್ ಅಲ್ಲಿ ಒಂದು ಮಾತಿದೆ ಮೇಡಮ್, ಕ್ಲೀನ್ಲಿನೆಸ್ ಈಸ್ ನೆಕ್ಸ್ಟ್ ಟು ಗಾಡ್ಲಿನೆಸ್. ನಾನು ಸಂದರ್ಭ ಬಂದಾಗಲೆಲ್ಲ ಈ ಮಾತು ಹೇಳ್ತಿರ್ತೀನಿ. ದೈವತ್ವಕ್ಕೆ ಅತ್ಯಂತ ಸಮೀಪವಾದದ್ದು ಅಂದ್ರೆ ಶುಚಿತ್ವ, ಕ್ಲೀನ್ಲಿನೆಸ್. ಅದನ್ನ ಅವರು ಬರೀ ಹೇಳಲಿಲ್ಲ, ಪಾಶ್ಚಿಮಾತ್ಯರಲ್ಲಿ ನಾವು ಕಾಣ್ತಾ ಇದೀವಿ, ಅಲ್ಲಿ ದೇಶಕ್ಕೆ ಹೋದವರು ಕೂಡ ಹೇಳ್ತಾರೆ ಅಲ್ಲಿ ಆ ಭಾವನೆ ಇದೆ, ಅಷ್ಟು ಸ್ವಚ್ಛತೆ ಕಡೆ ಗಮನ ಕೊಡ್ತಕ್ಕಂಥದ್ದು. ನಾವು ಇದನ್ನ ಕಡ್ಡಾಯವಾಗಿ ಕಲಿಬೇಕು, ಮಂತ್ರ ತರ ಕಲಿಬೇಕು. ಆಮೇಲೆ ನಮ್ಮಲ್ಲಿ ಒಂದು ರೂಢಿ ಮಾಡ್ಕೊಂಡಿದ್ವಿ ನಾವು, ಈಗ ಅದು ತುಂಬಾ ಕಡಿಮೆ ಆಗ್ಬಿಟ್ಟಿದೆ. ಜಪ ಮಾಡಿ ಉದ್ದಾರ ಆಗ್ತೀವಿ ನಾವು ಅನ್ನುವ ಭಾವನೆ ಇತ್ತು. 108, 1008, 108 ಈ ತರ ಎಲ್ಲ ಜಪ ಮಾಡ್ತಾ ಇದ್ವಿ. ಅದಕ್ಕಿಂತ ಶ್ರೇಷ್ಠವಾದದ್ದು ಅಂದ್ರೆ ಅಲ್ಲಮ ಪ್ರಭುಗಳು ಒಂದು ಮಾತು ಹೇಳ್ತಾರೆ, ಮಣಿಯ ನೆನೆಸಿ ದಿನವ ಕಳೆಯಲು ಬೇಡ, ಖಣಿಯ ಪೂಜಿಸಿ ದಿನವ ಕಳೆಯಲು ಬೇಡ, ಕ್ಷಣವಾದರೂ ನಿಜದ ನೆನಹೇ ಸಾಕು, ಕ್ಷಣದೊಳಗಣ ಅರ್ಧವಾದರೂ ನಿಜದ ನೆನಹೇ ಸಾಕು, ಆ ಬೆಂಕಿಯೊಳಗುಳ್ಳ ಗುಣ ಬಿಸಿ ನೀರಿನೊಳಗುಂಟೆ ಗುಹೇಶ್ವರ. ಎಂತ ಅದ್ಭುತವಾದ ಉಪಮೆ ಅದು ಅಂದ್ರೆ, ಈಗ ಬಿಸಿನೀರು ಕುದಿತಾ ಇರ್ಲಿ ಅದಕ್ಕೆ ಇನ್ನೊಂದು ಬೆಂಕಿ ಹಚ್ಚೋ ಗುಣ ಇರಲ್ಲ, ಅಥವಾ ಕೆಟ್ಟದನ್ನು ಸುಡೋ ಶಕ್ತಿ ಇಲ್ಲ ಅದಕ್ಕೆ, ಬಿಸಿನೀರಿಗಿಲ್ಲ. ಆದ್ರೆ ಬೆಂಕಿ ಒಂದೇ ಒಂದು ಕಿಡಿ ಸಾಕು. ಹಾಗೆ ನಾನು ಹೇಳೋದು, ಪೂಜೆ ಜಪ ಇದೆಲ್ಲ ಬೆಳಗಿನ ವೇಳೆ ನಮ್ಮ ವೈಯಕ್ತಿಕ ವಿಷಯಕ್ಕೆ ನಾವು ಮಾಡ್ಕೊಳ್ಳೋಣ, ಆದ್ರೆ ರಾಷ್ಟ್ರದ ಹಿತದೃಷ್ಟಿಯಿಂದ ಜಂಗಮದ ಪೂಜೆ, ಜಂಗಮ ಪೂಜೆ ಅಂತ ಬಳಸ್ತಾರೆ, ಜಂಗಮ ಪೂಜೆ ಅಂದ್ರೆ ಬರೀ ಯೋಗಿಗಳ ಪೂಜೆ ಅಷ್ಟೇ ಅಲ್ಲ, ಸಮಾಜದ ಪೂಜೆಯೂ ಜಂಗಮ ಪೂಜೆ. ಒಬ್ಬರಿಗೆ ನೀವು ಯಾರು ಸಹಾಯ ಮಾಡಿದ್ರಿ, ಹಸಿದವ್ರಿಗೆ ಊಟ ನೀಡಿದ್ರಿ, ಹಸಿದ ಜೀವಕ್ಕೆ ತೃಪ್ತಿ ಪಡಿಸಿದ್ರಿ, ಒಂದು ಪ್ರಾಣಿ ಯಾವುದೋ ಕಷ್ಟಪಟ್ಟು ಕಾಯಿಲೆಯಿಂದ ಒದ್ದಾಡುವಾಗ ಅದಕ್ಕೊಂದು ಸಹಾಯ ಮಾಡಿದ್ರಿ, ಅದು ಕೋಟಿ ಜಪಕ್ಕೆ ಸಮಾನ ಅಂತ ತಿಳ್ಕೊಂಬಿಡಿ. ಖಂಡಿತವಾಗಿಯೂ ನಿಮಗೆ ಅದರಿಂದ ಪುಣ್ಯ ಬರ್ತದೆ ಹೊರತು ಕೋಟಿ ಜಪ ಮಾಡೋದ್ರಿಂದ ಪುಣ್ಯ ಬರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಆದ್ರಿಂದ ಎಲ್ಲರಿಗೂ ನಮ್ಮಿಂದ ಏನು ಸಾಧ್ಯ ಆಗತ್ತೋ ಜಪ ಪೂಜೆಗಿಂತ ಹೆಚ್ಚಿನ ಮಹತ್ವ ಇನ್ನೊಬ್ಬರಿಗೆ ಉಪಕಾರ ಮಾಡತಕ್ಕಂಥದ್ದು, ಜೊತೆಗೆ ನನ್ನ ಜವಾಬ್ದಾರಿಯನ್ನು ಅರಿತು ನಡೀತಕ್ಕಂಥದ್ದು, ಇದು ಬಹಳ ಶ್ರೇಷ್ಠವಾದ ಪೂಜೆ ಅಂತ ಹೇಳಿ ನಮ್ಮ ಎಲ್ಲ ಶ್ರೋತೃಗಳು ಭಾವಿಸ್ಲಿ ಅಂತ ಹೇಳಿ ನಾನು ಅವರಲ್ಲಿ ಕೇಳ್ಕೊಳ್ತೀನಿ ಮೇಡಮ್.
1: ಕೇಳಿದ್ರೆಲ್ಲ ಕೇಳುಗರೆ, ಶುಚಿತ್ವದ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಸ್ವಾಮೀಜಿ ಅವರು ತಿಳಿಸಿದ್ರು. ಶುಚಿತ್ವವೇ ದೈವತ್ವ ಅಂತಾನೂ ಹೇಳಿದ್ರು. ಅದರ ಜೊತೆಗೆ ಪ್ರತಿಯೊಬ್ಬರದ್ದು ಸಮಾಜದಲ್ಲಿ ಏನ್ ಜವಾಬ್ದಾರಿ ಇದೆ, ಸಮಾಜದಲ್ಲಿ ನಾವು ಹೇಗಿರಬೇಕು, ಸಮಾಜವನ್ನ ಹೇಗೆ ಪ್ರೀತಿಸಬೇಕು, ಸಾಮಾಜಿಕ ಆರೋಗ್ಯ ನಮ್ಮ ಆರೋಗ್ಯ ಅಂತ ಹೇಳಿ ತುಂಬಾ ವಿಸ್ತೃತವಾಗಿ ನಮಗೆ ವಿಷಯಗಳನ್ನ ತಿಳಿಸಿಕೊಟ್ಟ ಸ್ವಾಮೀಜಿಯವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಮತ್ತಷ್ಟು ವಿಷಯಗಳೊಂದಿಗೆ ಮುಂದಿನ ವಾರ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.
2: ಇದುವರೆಗೆ
3: ನಿಸರ್ಗ ಜ್ಞಾನಾಮೃತ,
2: ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ ವಿಶೇಷ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು.
4: ಭಾಗವಹಿಸಿದ ತಜ್ಞರು ಶ್ರೀ ಬಸವಾನಂದ ಸ್ವಾಮಿಗಳು, ಶ್ರೀ ಗುರು ಬಸವ ಮಹಾಮನೆ, ಮನುಗುಂಡಿ, ಧಾರವಾಡ. ನಿರೂಪಣೆ ಜಿ ಸುರೇಖಾ ಸುರೇಶ್, ನಿರ್ಮಾಣ ನೆರವು ಶೈಲಜಾ ರಾಜ್ಕುಮಾರ್.

0: ಆಕಾಶವಾಣಿ ಧಾರವಾಡ. ಯಾರು ನಾಟಕ ರಚನೆ ಡಾಕ್ಟರ್ ರಾಜಶೇಖರ್ ಭೂಸ್ನೂರ್ಮಠ್. ಯಾರು
1: ಹಲೋ ಅಣ್ಣ, ಏನು ಇನ್ನೂ ಮನೆಗೆ ಯಾಕೆ ಬಂದಿಲ್ಲ? ಸಿನಿಮಾಕ್ ಹೋಗು ಸಲುವಾಗಿ ಅದಕ್ಕೆ ನಿನ್ ಹಾದಿ ಕಾಯ್ಲಿಕತ್ತು, ಬಹಳ ಹೊತ್ತಾಗ್ತು. ಅಕ್ಕಿ ಕೈಯಾಗ ನಾ ಫೋನ್ ಕೊಡ್ತೀನಿ ನೋಡು.
2: ಯಾರು? ನಿಮ್ಮ ಅಣ್ಣಂದೇನ?
1: ಹ್ಞೂ,
2: ಕೊಡಿಲ್ಲ. ಹಲೋ, ಏನ್ರಿ ನೀವು ನನಗೆ ತಯಾರಾಗಿರೋ ಸಿನಿಮಾಕ್ ಹೋಗೋಣ ಅಂತ ಹೇಳಿ, ಹ್ಞೂ, ನೀವು ಯಾವಾಗಲೂ ಹಿಂಗೆ ಮಾಡ್ತೀರಿ, ಮತ್ತೆ ನನಗೆ ಸಿಟ್ಟಿಗೆ ಬೇಡ ಅಂತ ಹೇಳ್ತೀರಿ. ಏನು ಕಲ್ಪನಾ ಮಾಡ್ಲಿಕ್ಕೆ ಬಾರ್ದಂಥ ಸಿನಿಮಾಕ್ಕೆ ಟಿಕೆಟ್ ತೆಗ್ಸೀರ? ಹಾಂ ಹಾಂ ಹಾಂ, ಬಂದ ಮೇಲೆ ಹೇಳ್ತೀರಾ? ಹಾಂ ಸರಿ, ಚಾ ವಗೇರೆ ರೆಡಿ ಇಟ್ಟಿರ್ತೀನಿ, ಬರ್ರಿ, ಲಘು ಬರ್ರಿ ನೀವು. ಹ್ಮ್, ನಿಮ್ಮಣ್ಣ ಯಾವಾಗ್ಲೂ ಹಿಂಗ ನೋಡ್ರಪ್ಪ, ಹೇಳುದೊಂದು ಮಾಡುದೊಂದು, ಲಹರಿ ಮನುಷ್ಯ.
1: ಅದಕ್ಕ ನೀ ನಮ್ಮ ಅಣ್ಣಗ್ ಮಳ್ಳಾಗಿ ಮದ್ವೆ ಆದದ್ದು ಸುಳ್ಳೇನಾ? ಅದಕ್ಕೆ
2: ನೀ ಅಂತ ರಾಜ್ಕುಮಾರ್ನ ಮದ್ವೆ ಆಗ್ತಿ ನೋಡೋಣಂತ, ಆಮೇಲೆ ನಿನ್ನ ಬಣ್ಣನು ತಿಳಿತೈತಿ.
1: ಹೋಗ ಅತ್ಗಿ.
2: ಅಯ್ಯ, ಹಾಲು ಉಕ್ತೋ ಏನೋ, ಏನಾರ ತಿನ್ನಾಕ ಮಾಡಿಡು ಅಂತ ಹೇಳ್ಯಾರ, ಬಂದ ಕೂಡ್ಲೇ ಅವಸರ ಮಾಡ್ತಾರವಾ.
1: ಅಣ್ಣಗ ಮಸಾಲೆ ಉಪ್ಪಿಟ್ಟು ಅಂದ್ರ ಬಹಳ ಪ್ರೀತಿ, ನಾನು ಉಪ್ಪಿಟ್ಟು ಮಾಡ್ತೀನಿ.
2: ಹೌದ? ಬಾ ಹಂಗಾರ.
3: ನಂದಾ, ರೂಪಾ, ಇಬ್ರು ಟ್ರಿಪ್ಗೆ ತಯಾರಾಗ್ರಿ.
1: ವಾವ್, ಎಲ್ಲೆ, ಯಾವಾಗಣ್ಣ ಹೋಗೋದು?
2: ನೋಡ್ರಿ, ಯಾವ ಟ್ರಿಪ್ಪು ಬೇಡ.
3: ಯಾಕ?
2: ನನಗ ನಮ್ಮ ಅಕ್ಕನ ಬಳಗದ ವಾರ್ಷಿಕೋತ್ಸವ ಅದ ನಾಡ್ದ, ನಾನೇ ಟ್ರೆಸರರು.
3: ಮಂದ, ನಿಂದು ಹೆಸರಿಗೆ ತಕ್ಕಂಗ ಮಂದ ಬುದ್ಧಿನ ನೋಡು.
2: ನಾ
3: ಹೇಳೋದ್ರಿ ಕೇಳ ಸ್ವಲ್ಪ.
1: ಹೌದ ಅತ್ಗಿ, ಅಣ್ಣ ಹೇಳೋದ್ ಕೇಳಲ್ಲ, ಮೊದ್ಲ ಲಘು ಹೇಳಣ್ಣ.
3: ಮೊಮಲ್ ದ್ವೀಪಕ್ಕ ಮಹೇಶ ಪತ್ರ ಬರ್ದಾನ, ನೀ ಎಂಥ್ರಾಪಾಲಜಿಸ್ಟ್, ಒಂದ್ 15 ದಿವಸ ಬಾ ವಿತ್ ಫ್ಯಾಮಿಲಿ ಅಂತ ಇನ್ವೈಟ್ ಮಾಡ್ಯಾನ.
2: ಮಹೇಶ ಅಂದ್ರ ಆ ನಿಮ್ ಕ್ಲಾಸ್ಮೇಟ್? ಹೌದಲ್ಲ.
3: ಹೌದು.
2: ಅಲ್ರಿ, ಆ ಕಾಡಿಗೆ ಹೋಗಿ ಏನ್ ಮಾಡುದ್ರಿ?
3: ಅದ್ರ ಮಜಾ ನಿನಗೇನು ಗೊತ್ತ ಮಾರಾಳ? ನಿನ್ನ ಅಕ್ಕನ ಬಳಗದ ವಾರ್ಷಿಕೋತ್ಸವದಂಗ ಮೊಮಲ್ದಾಗೂ ವಾರ್ಷಿಕ ಹಬ್ಬ ಆಗ್ತೈತಂತ. ಶೋಮಾದೇವಿ ಜಾತ್ರಿ ಅಂತ ಅಂದ್ರೂ ಅಡ್ಡಿ ಇಲ್ಲ, ನಮ್ ದಸರಾದಾಗ ದುರ್ಗಾ ಪೂಜಾದಂಗ. ನನಗೂ ರಜಾ ಸಿಕ್ಕೈತಿ, ಟಿಕೆಟು ತೆಗಿಸ್ಕೊಂಡು ಬಂದಿನಿ.
2: ಹ್ಮ್, ಎಲ್ಲ ತಯಾರಾಗಿ ಬಂದ ಮೇಲೆ ನಾ ಹೇಳುದೇನು ಉಳಿತು?
3: ಇನ್ನೂ ಒಂದ್ ವಾರ ಐತೆ ಮರಳ ತಯಾರಾಗಾಕ. ಮದ್ರಾಸ್ದಿಂದ ವಾರಕ್ಕೊಮ್ಮೆ ಹಡಗೈತಿ. ಆ ಕಾಡ್ ಜನರ ನಡುವ ಮಹೇಶ ಒಬ್ಬನ ಆಗ್ಯಾನ, ಪಾಪ ಬ್ಯಾಸತ್ತಿರ್ಬೇಕು. ನಾವು 3 ಮಂದಿ ಹೋದ್ರ ಅವಂಗೂ ಅಷ್ಟ ಚೇಂಜ್ ಆಗೋದಿಲ್ಲ.
1: ನಾನಂತೂ ರೆಡಿ ಅಣ್ಣ. ಆದ್ರ ನಿನ್ ಕ್ಲಾಸ್ಮೇಟ್ ದೊಡ್ಡ ಆಫೀಸರ್ ಅಲ್ಲ?
3: ಹೌದು.
1: ನಾ ಅವ್ರನ್ನ ನೋಡೇ ಇಲ್ಲ. ನಾವೆಲ್ಲಾರು ಹೋಗಿ ಅವರಿಗೆ ಅವ್ರ ಮನೆಯವರಿಗೆ ತ್ರಾಸ್ ಕೊಡೋದು ನನಗೆ ಯಾಕೋ ಸರಿ ಅನಿಸ್ವಲ್ತಣ್ಣ.
3: ಹುಚ್ಚಿ, ಬಿಡೆ ಮಾಡ್ಕೋಬೇಡ, ಅವನ್ ಹೆಣ್ತಿ ತಪ್ಪು ತಿಳ್ಕೊಳ್ಳೋದಿಲ್ಲ, ಯಾಕಂದ್ರ ಅವಂಗಿನ್ನೂ ಮದುವೆನೇ ಆಗಿಲ್ಲ. ಏ ರೂಪಾ, ನಿನ್ನಂತ ಎಲಿಜಿಬಲ್ ಕ್ಯಾಂಡಿಡೇಟ್ ಸಿಕ್ಕ್ರ ಮಾತ್ರ ಅವನ್ದು ಫ್ಯಾಮಿಲಿ ಏನವಾ.
1: ಹೋಗಣ್ಣ, ಯಾವಾಗ್ಲೂ ನಿಂದ ಹುಡುಗಾಟ್ಕಿನ.
2: ಅಯ್ಯ ರೂಪಾ, ಉಪ್ಪಿಟ್ಟು ಹೊತ್ತದ ನೋಡ್ವ, ವಾಸನೆ ಬರಕತ್ತೈತಿ.
1: ಹೌದಲ್ಲ ಅತ್ಗಿ, ಮತ್ತಿನ ಗದ್ದಲ್ದಾಗ ಮರ್ತ ಬಿಟ್ಟಿರೋಣ.
3: ಇದೇನು ನನಗ್ ಹೊಸದಲ್ಲ, ನನಗ್ ಹೊಟ್ಟೆ ಬಹಳ ಸ್ಥಿತಿ.

0: ವೆಲ್ಕಮ್ ವೆಲ್ಕಮ್.
1: ಏನಪ್ಪಾ ಮಹೇಶ,
0: ಬಾಬಿ ಹೆಂಗದೀರಿ?
2: ಆರಾಮ? ನೀವ್ ಹೆಂಗಿದ್ದೀರಿ?
0: ಅಂತೂ ನಮ್ಮ ಅಡವಿ ನಾಡಿ ಬಂದ್ರಲ್ಲ ಅಂದಂಗ ನಿಮ್ ಕೂಡ ಬಂದ್ ಥರ್ಡ್ ಪಾರ್ಟಿ.
3: ಓ, ನಿನ್ ಭೇಟಿ ಆದ ಸಂತೋಷದಾಗ ಮರ್ತ ಬಿಟ್ಟಿ ನೋಡೋ ಮಹೇಶ. ಈಕಿ ನನ್ ತಂಗಿ ರೂಪಾ ಅಂತ.
0: ಹಲೋ.
3: ನೀನು ನಮ್ ಮನಿಗ್ ಬಂದಾಗ ಕಾಲೇಜ್ ಟ್ರಿಪ್ಗೆ ಹೋಗಿದ್ಲು. ಏ ರೂಪಾ, ಇವ ಮೊಮಲ್ ಜಂಗಲ್ ಟಾರ್ಜನ್ ನಮ್ ಇಂಡಿಯಾ ಗವರ್ಮೆಂಟ್ ಅಧಿಕಾರಿ, ಮೊಮಲ್ ಐಲ್ಯಾಂಡ್ ಡೆವಲಪ್ಮೆಂಟ್ ಅಥಾರಿಟಿ ಕಳಿಸ್ಯಾರ ಇವನ್.
2: ಗ್ಲಾಡ್ ಟು ಮೀಟ್ ಯು ಸರ್.
0: ಸರ್ ಗೀರ್ ಇಲ್ಲಿ ನಡೆಯೋದಿಲ್ರಿ ಮೇಡಮ್, ಬರೀ ಮಹೇಶ್ ಅಂದ್ರೆ ಸಾಕು.
2: ಹಂಗಾರ ನನ್ಗೂ ಮೇಡಮ್ ಗಿಡಮ್ ಏನು ಬ್ಯಾಡ್ರಿ, ಬರೀ ರೂಪ ಅಂದ್ರ ಸಾಕು.
0: ಅವಶ್ಯವಾಗಿ ನಿಮ್ಮಂತ ರೂಪವತಿಗೆ ರೂಪ ಅನ್ನದ ಯಾರಿಗೇನಬೇಕು? ರವಿ, ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸ್ ಇಲ್ಲಿಂದ 200 ಕಿಲೋಮೀಟರ್ ದೂರ ಅದಾವ ನೋಡು.
3: ಓಹೋ,
0: ಈಗ ನಾವು ಮೊಮೆಲ್ ರಾಜಧಾನಿ ನಾಂಪುಕ್ ಹೊರಟೇವಿ.
2: ನಾಂಪುಕ್?
0: ಅಲ್ಲೇ ನನ್ನ ಬಂಗ್ಲಾ ಐತಿ.
2: ಓಹೋ,
0: ಅದು ನಾ ಇಲ್ಲಿ ಬಂದ್ ಮ್ಯಾಲ್ ಕಟ್ಸಿದ್ದು.

0: ಇಲ್ಲಿ ಆದಿವಾಸಿಗಳಿಗೆ ಮಂಕ ಅಂತಾರ. ಹಾ, ಅವ್ರ ಭಾಷೆದಾಗ 100-200 ಶಬ್ದ ಅಷ್ಟ ಅದಾವ ನೋಡು.
1: ಹೌದಾ?
0: ಇವ್ರಿಗೆ ಹಿಂದಿ ಕಲ್ಸಾಕತ್ತೀವಿ.
2: ಅಲ್ಲ ಮಹೇಶ್, ಇಲ್ಲಿ ಜನಸಂಖ್ಯೆ ಎಷ್ಟಿರ್ಬಹುದು?
0: ಇಲ್ಲಿ ಜನಸಂಖ್ಯೆ ಬಹಳ ಅಂದ್ರ 2,000 ನೋಡ್ರಿ.
2: ಅಷ್ಟೇ
0: ಮಜಾ ಅಂದ್ರ ಎಲ್ಲಾರು ರಕ್ತ ಸಂಬಂಧಿಗಳ.
2: ಓಹೋ,
0: ಇವ್ರ ದೇವ್ರ ಅಂದ್ರ ಅಲ್ಲ ದೇವಿ ಅಂದ್ರ ಶೋಮಾದೇವಿ.
1: ಅಲ್ಲೋ ಟಾರ್ಜನ್, ಡಾಕ್ಯುಮೆಂಟ್ರಿ ಫಿಲ್ಮ್ ನಂಗ ಇಲ್ಲೇ ರೀಲ್ ಬೆಚ್ಚಬೇಡ, ಸಾವಕಾಶ ತಿಳ್ಕೊಳ್ಳೋಣ ಅಂತ. ಮೊದಲು ಊಟದ ವ್ಯವಸ್ಥೆ
0: ಮಾಡ್ಬಾ,
1: ಹಡಗದಾಗ ಊಟ ಬರೋಬ್ಬರಿನೇ ಆಗಿಲ್ಲ ನನಗ.
2: ಅವ್ರಿಷ್ಟು ಇಂಟ್ರೆಸ್ಟ್ ತಗೊಂಡ್ ಹೇಳಿಕತ್ತಾರ. ಅಲ್ಲ ಗುರ್ತಾಗಿ ಇನ್ನ ಒಂದು ತಾಸ ಸಹಿತ ಆಗಿಲ್ಲ ನೋಡಿದ್ರೆ. ಆಗ್ಲೇ ನಮ್ ರೂಪ ನಿಮ್ ಗೆಳೆಯರ ಪಕ್ಷ ವಹಿಸ್ತಾಕತ್ತಿಲ್ಲ
1: ನೋಡ್ ನೋಡ್
2: ಯಾವಾಗ್ಲೂ ಹಿಂಗ.
0: ಅಲ್ರಿ ಬಾಬಿ, ನೀವು 3 ಮಂದಿ ಒಂದ ಪಾರ್ಟಿ ಆದ್ರ ನನ್ನ ಗತಿ ಏನು?
1: ಆಗ್ಲಪ್ಪ, ಹಂಗಾರ ರೂಪಾನ ನಿನ್ನ ಪಾರ್ಟಿ ಮಾಡ್ಕೋ ಆತ.

0: ವಾವ್, ಅಲ್ಲಿ ನೋಡಣ್ಣ ಸಿನಿಮಾ ಸೆಟ್ ನಂಗ ಮಕ್ಕಳಿಗೆ ಹೇಳೋ ಮಾಯಾ ಕಥೆ ಹಂಗ.
1: ಹೌದಲ್ಲ ರೂಪಾ, ಈ ಮುಂಕಾತವ್ರ ಆಚಾರ ವಿಚಾರ ಎಲ್ಲ ರಾಮಾಯಣ ಕಾಲಕ್ಕಿಂತ ಹಿಂದಿಂದಂತ ನೆನ್ಪಿಡ್ರಿ.
2: ಓಹೋ,
1: ಎಲ್ಲಾ ದೇವ್ರು ವರ್ಷಕ್ಕೊಮ್ಮೆ ಖರೆಖರೇನ ಜೀವಂತಾಗಿ ಬರ್ತಾರಂತ ನಂಬಿಕೆ ಇವ್ರದು. ಆ ದೇವ್ರನ್ನ ಎದುರುಗೊಳ್ಳಾಕನ ಈ ಶುಮ ಹಬ್ಬ.
2: ಈ ಹಬ್ಬ ಅಖಂಡ ಒಂದು ವಾರ ನಡೀತದಲ್ಲ.
0: ಏನಂದ್ರು ವಿಚಿತ್ರ ಐತಿ ಬಿಡ್ರಿ, ನನಗೂ ಈಗ ಇಂಟ್ರೆಸ್ಟ್ ಹುಟ್ಟಿತು. ಆದ್ರೂ ಇವರು ಬರೀ ಎಲ್ಲಿ ಸುತ್ತಕೊಂಡು ಅಡ್ಡಾಡ್ತಾರಲ್ಲ, ಅದೊಂದೇ ಸೇರ್ವಲ್ ನೋಡಿ.
1: ಬಾಬಿ, ಈ ಮೋಕಾಗಳಂದ್ರ ಮಕ್ಳಿದ್ದಂಗ ಬಹಳ ಮುಗ್ಧ ಜನ. ನಮ್ ಹಂಗ ನಾಗರಿಕತೆ ಗಾಳಿ ಬೀಸಿ ಹಾಳಾಗಿಲ್ಲ. ಮಜಾ ನೋಡ್ರಿ, ಇವ್ರು ನಾನು ಒಬ್ಬ ದೇವ್ರಂತ ತಿಳಿದಾರ.
2: ಬಪ್ಪನ ಮಗನ ಚಲೋ ಇಂಪ್ರೆಷನ್ ಹೊಡೆದಿವಲ್ಲ.
0: ದೇವ್ರಂತ ಎಂಥ ದೇವ್ರು, ಅದಕ್ಕೇನರೆ ಕಾರಣ ಇರ್ಬೇಕಲ್ಲ.
1: ಅದು ನೀವ್ ನಂಬ್ತಿರೋ ಇಲ್ಲೋ, ಸುತ್ತ ಸಮುದ್ರ ಇದ್ರು ಇವ್ರಿಗೆ ಈಸೋದ್ ಗೊತ್ತಿಲ್ಲ.
2: ಹೌದಾ?
1: ನಾ ಈಜಾಡೋದನ್ನ ನೋಡಿ ನಾನು ದೇವ್ರು ಅಂತ ತಿಳ್ಕೊಂಡಾರ.
2: ಓಹೋ,
1: ನಾ ಎಷ್ಟ್ ತಿಳಿಸಿ ಹೇಳಿದ್ರು ಕೇಳ್ಬಲ್ರು. ಅವರು ದೇವ್ರು ಆಕಾಶದಾಗ ಹಾತಾರಂತ ಮತ್ ನೀರ್ ಮ್ಯಾಲ ನಡೀತಾರಂತ.
0: ಹಂಗಾರ ಚಲೋ ಆತಲ್ಲ. ಅಲ್ರಿ, ನೀವು ಇಷ್ಟ ತೋರಿಸ್ರಲ್ಲ, ನಿಮ್ಮನ್ನ ದೇವ್ರ ಅಂತ ತಿಳಿದ್ರ ಮಸ್ತ್ ಆಗ್ತೈತಲ್ಲ.
2: ಅಲ್ಲ, ನೀವಿಬ್ರು ಯಾಕೆ ಬೇಡ, ಮಂದಾದೇವಿ ಮತ್ತು ರೂಪಾದೇವಿ ಅಂತ ಇಲ್ಲಿ ಭಾಷಾದಾಗ ಡಂಗರ ಹೊಡಸ್ಲಿ ಮಹೇಶ. ಆಗ ನೋಡಿರಂತ ಖರೆ ಖರೆ ಜಾತ್ರೆ ಆಗೋದನ್ನ.
0: ಹೋಗಣ್ಣ, ಎಲ್ಲಾನು ನಿನ ಹುಡುಗಾಕಿನ. ಈ ದ್ವೀಪಕ್ಕ ಒಬ್ರ ದೇವ್ರ ಸಾಕು. ಅರೆ, ಆ ಗುಡ್ಡ ನೋಡ್ರಿ ಮಹೇಶ, ಅವ್ರ ಅಲ್ಲೇನೋ ಮಾಡಕತ್ತಾರಲ್ಲ, ಏನದು?
1: ಅದ ನಾಂಚು ಗುಡ್ಡ. ನಮ್ ಜೀಪು ಈಗ ಅಲ್ಲೇ ಹೋಕೈತಿ. ಗುಡ್ಡದಾಗ ದೊಡ್ಡ ಗವಿ ಐತಿ.
0: ಹೌದಾ?
1: ಅದಕ್ಕ ಶುಶಶಿಂ ಅಂತಾರ. ಅಂದ್ರ ಕನ್ನಡದಾಗ ದೇವ್ರ ಗವಿ ಅಂತ ಅನ್ಬಹುದು.
2: ದೇವ್ರ ಗುಡ್ಡ ಇದ್ದಂಗ.
1: ಆ ಗವಿ ಮುಂದ ಶಿವಮೂರ್ತಿ ಕುಂಡ್ರಿಸಿರ್ತಾರ.
0: ಅಲ್ಲ, ಇದೆಂತ ಹಬ್ಬ? ನಾವು ಗಣಪತಿ ಕೂಡಿಸಿದಂಗ ಇವರು ಶೋಮಾದೇವಿನ ಕೂಡಿಸಿ ಪೂಜಾ ಮಾಡ್ತಾರಂತ ಕಾಣ್ತೈತಿ.
1: ಹೌದ್ರಿ ಬಾಬಿ, ಇದು ವಸಂತ ಋತು ನೋಡ್ರಿ. ಒಂದ್ ರೀತಿಯಿಂದ ನೋಡಿದ್ರ ಇದಕ್ಕೆ ಮದ್ವೆ ಹಬ್ಬ ಅನ್ಲಿಕ್ಕೆ ಅಡ್ಡಿಲ್ಲ.
0: ಏನ ಮದ್ವೆ ಹಬ್ಬನ?
1: ಈಗ ಡಿಟೇಲ್ಸ್ ಎಲ್ಲ ಬ್ಯಾಡ್ರಿ, ಮತ್ತ ಡಾಕ್ಯುಮೆಂಟ್ರಿ ಅಂತ ಕಾಮೆಂಟ್ರಿ ಬಂದಿತ್ತು.
0: ಇರ್ಲಿ ಹೇಳ್ರಿ, ನೀವ್ ಹೇಳೋದು ಬಹಳ ಇಂಟ್ರೆಸ್ಟಿಂಗ್ ಅದ, ನಾ ಕೇಳಲಿಕ್ ರೆಡಿ ಇದ್ದೇನೆ.
2: ಪ್ರಾಣಿಗಳ ಭಾಷಾ ಏನು ಇದು?
1: ಎಲ್ಲಾ ಸಿದ್ಧತೆ ಮನ್ಸಿಗ್ ಬಂದಿತ್ತ ದೇವ್ರ, ನಾಳೆ ಉತ್ಸವಕ್ಕ ರೆಡಿ ಆಗಿರಿ, ಮದ್ವಿಗೂ ಕೂಡ ಅಂತ ಇಲ್ಲಿ ಪೂಜಾರಿ ಮೋಹಕ ಭಾಷೆ ಒಳಗ್ ತಿಳಿಸಿದೇನಪ್ಪ.
0: ಅದಕ್ಕೆ ನೀವೇನಂತ ಉತ್ತರ ಕೊಡ್ರಿ?
1: ಎಲ್ಲಾ ಸಿದ್ಧತೆ ಫಸ್ಟ್ ಕ್ಲಾಸ್ ಆಗ್ಯದ, ಮದ್ವೆ ಆಗೋ ಜೋಡಿಗಳೆಲ್ಲ ತಯಾರಾಗ್ಯವನು ಅಂತ ನಾ ಕೇಳ್ದೆ. ಅವ ಹ್ಞೂ ಅಂದ.
0: ಮತ್ತೆ ನಿಮ್ಮ ಮದುವೆ ಬಗ್ಗೆ ಕೇಳಲೇನು?
1: ಸದ್ಯ ಇಲ್ಲ ಅಂದೆ.
0: ಯಾಕ್ರಿ?
2: ಹಂಗಾರ ನಿನಗೊಬ್ಬ ಜೇನುಳನ್ನ ಹುಡುಕ್ಬೇಕಾತಲ್ಲೋ ಟಾರ್ಜನ್ನ.
0: ಏ ರೂಪಾ, ಆ ಪೂಜಾರಿ ನಿನ್ನ ಕಡೆ ಬೊಟ್ಟು ಮಾಡಿ ತೋರಿಸಿದ ನೋಡು.

0: ಬಹುತೇಕ ನೀನೇ ಆ ಜೀನ್ ಇರ್ಬೇಕು ಅಂತ ತಿಳ್ಕೊಂಡಿರ್ಬೇಕವ.
1: ಹೋಗಾತ್ಗಿ, ನೀವೆಲ್ಲ ಹಿಂಗ್ ಚಾಷ್ಟಿ ಮಾಡುವಂಗಿದ್ರ ನಾಳೆ ನಾ ಶೋಮಾ ಜಾತ್ರಿಗೆ ಬರುದಿಲ್ಲ ನೋಡ್ರೆ. ಮತ್ತೆ ಇಲ್ಲ
2: ಹೋಗ್ಲಿ ಬಿಡು. ಅಲ್ಲೋ ಮಹೇಶ, ನಾಳೆ ಮದ್ವಿ ಹಬ್ಬ ಐತೆ ಅಂದಲ್ಲ, ಈ ಮಂಕಾದವರು ಮದ್ವಿನೂ ಆಗ್ತಾರೇನು?
3: ಮಿಸ್ಟರ್ ರವಿಚಂದ್ರ, ಈ ನಾಗರಿಕತೆ ಅನ್ನೋದು ಸಾಪೇಕ್ಷ ಪದ ಏನ್ಪ? ಒಂದ್ ಅರ್ಥದಾಗ ಇವ್ರು ನಮ್ಗಿಂತ ನಾಗರಿಕರದಾರ. ಇವ್ರ ಮುಂದ ನಾವ ಕಾಡ್ಜಿನ. ಈ ದ್ವೀಪದಾಗ ವರ್ಷಕ್ಕೊಮ್ಮೆ ಸಾಮೂಹಿಕ ಲಗ್ನ ನಡೀತಾವ. ಮದ್ವೆ ಆಗೋ ಜೋಡಿಗಳು ಕೈ ಕೈ ಹಿಡಿಕೊಂಡು ಆ ಗವಿಯೊಳಗ ಹೋಯ್ಬಿಟ್ರೆ ಸಾಕು. ಶೋಮಾದೇವಿ ಅವ್ರ ಸಂಗಮ ಮಾಡಿಸ್ತಾಳ ಅಂತ ತಿಳ್ದಾರ. ಆಮೇಲೆ ಜತಿ ಜತಿಯ ಕುಣಿತಾರ. ನಾಳೆ ನೋಡಿರಂತ ನಡ್ರಿ.
0: ಅಲ್ಲ ಮಹೇಶ್, ಅಲ್ಲೇನೋ ಕಲ್ಲಿನ ಕಡವಾಗ ಏನೋ ಕುದಿಸಾಕತ್ತಾರಲ್ರಿ, ಏನದು?
3: ಆದ್ರೆ ಭಂಗ ಅಂತ ಒಂದ್ ರಸಾಯನ, ನಮ್ ದೇವ್ರ ಸೋಮರಸ ಇದ್ದಂಗ. ವರ್ಷಕ್ಕೊಮ್ಮೆ ಈ ಉತ್ಸವದಾಗ ದಿನ ರಾತ್ರಿ ಎಲ್ಲರೂ ಕಂಪಲ್ಸರಿ ಕುಡಿತಾರ. ಕುಡ್ದಾಗ ಶೋಮಾದೇವಿ ಮತ್ ಉಳಿದ ದೇವ್ರು ಇವ್ರಿಗೆ ಕಾಣ್ತಾರಂತ.
2: ನಶಾ ಬರ್ತಿರ್ಬೇಕು, ನೇಟಿವ್ ಡ್ರಗ್ ಇರ್ಬೇಕು.
3: ಅದ್ರ ಮಜಾ ನಿನಗೇನು ಗೊತ್ತು
0: ಅಂದ್ರೆ ನೀವು ಭಂಗ ಟೇಸ್ಟ್ ನೋಡಿರ್ ನಂಗ.

0: ಶೋಮಾದೇವಿ ನಮ್ಮ ದುರ್ಗವ್ವ ದ್ಯಾಮವನಂಗ ಕಂಡ್ರು ಎಲ್ಲಾ ಪಕ್ಷಿ ಪ್ರಾಣಿಗಳ ಅವಯವನು ಹಚ್ಕೊಂಡಾಳ ನೋಡ್ರಿ.
1: ಮತ್ತ ನಮ್ ಗಣಪತಿಗೆ ಆನಿ ಹಂಗ ಸ್ವಾಂಡಿ ಇರುದಿಲ್ಲ ನಮ್ಮಂದ.
2: ಎಲ್ಲರೂ ಇತ್ಲಾಗ ಬರ್ರಿ, ನಮ್ಮನ್ನೆಲ್ಲ ದೇವಿ ಹತ್ರ ಕೂಡಿಸ್ತಾರ.
3: ಅಲ್ರಿ ಮಹೇಶ್, ಇಲ್ಲಿ ದೊಡ್ಡವರೆಲ್ಲ ಬಹಳ ಹಿಂದ್ ಹೋಗ್ತಾರಲ್ಲ.
4: ಮದ್ವಿ ಮಾಡ್ಕೊಳ್ಳೋ ಜೋಡಿ ಮಾತ್ರ ಒಳಗಿನ ವರ್ತುಳದೊಳಗೆ ಇರ್ತಾರ. ರೂಪ, ಮಕ್ಕಳು ಮುದುಕರು ಎಲ್ಲಾ ವರ್ತುಳದ ಹೊರಗೆ ಇರ್ತಾರ. ಭಂಗ ಕುಡ್ದು ಇವರೆಲ್ಲ ಕುಣ್ಯಾಕ್ ಶುರು ಮಾಡ್ತಾರ. ರೂಪ, ಈ ಹಬ್ಬದ ವಾತಾವರಣದಾಗ ಮೋಡಿ ಮಾಡ್ದಂಗ ಆಗ್ತೈತಿ.
3: ಹೌದು,
4: ಅಲ್ಲಿ ನೋಡ್ರಿ ನಿಮ್ಮಣ್ಣ ಅತ್ತಿಗೆ ಉಳಿದವ್ರಂಗ ಅವರು ಕುಣ್ಯಾಕ್ ಹತ್ತಿದ್ರು ಹತ್ತಿದ್ರ. ರೂಪ ನೀವು
3: ನಾವಲ್ ಬಿಡ್ರಿ.
2: ರೂಪ ಯಾಕೆ ನಾಚ್ಕೊಳ್ತೀ? ಇಲ್ಲೇ ದೇವರು ನಿನಗೂ ಕಾಣಿಸ್ಬೋದು ಬಾ.
4: ಅಲ್ಲಿ ನೋಡ್ರಿ ಮಂಕಾ ಡ್ಯಾನ್ಸರ್ಸ್ ಹೆಂಗ ಅನಿಸ್ತಾರ?
3: ವಾವ್ ವಾವ್ ಮಹೇಶ್, ಯು ಆರ್ ರೈಟ್. ಅಲ್ಲಿ ನೋಡ್ರಿ ಆ ಜೋಡಿ ನವಿಲ್ ಹಂಗ ಕುಣಿಲಿಕತ್ತದ.
4: ಹೌದು,
3: ಈ ಕಡೆ ಕರಡಿ ಹಂಗ. ಖರೆ ಹೇಳ್ಬೇಕಂದ್ರ ಇವರೆಲ್ಲ ಬ್ಯಾರೆ ಬ್ಯಾರೆ ಪ್ರಾಣಿಗಳಂಗ, ನೀರಿನಂಗ, ಆಕಾಶದಂಗ, ಗಾಳಿ ಹಂಗ.
4: ರೂಪ, ಈ ಶೋಮಾ ಉತ್ಸವ ಅಂದ್ರ ಒಂದ್ ರೀತಿ ಮಾಸ್ ಹಿಪ್ನೋಟಿಸಂ ಅಂತ ಅನ್ನ ಕಟ್ಟಿಲ್ಲ.
3: ಹೌದು,
4: ಇಂಥದಕ್ಕ ನಮ್ ಕಡೆ ಮೈಯಾಗ ದೇವ್ರ ಬಂದೈತಿ ಅಂತ ನಂಬ್ತಾರ. ಇದು ಒಂಥರ ಅಕಲ್ಟ್ ನೋಡು.
3: ಇವೇನ್ ಅನ್ಲಿಕತ್ತಾನ?
4: ನನ್ ಜೊತಿ ಕುಣಿಲಿಕ್ಕೆ ನೀವು ಬರ್ತೀರೇನೋ ಅಂತ ನಿಮ್ಮನ್ ಕೇಳಿಕತ್ತಾನ.
3: ಇದೇನ್ ಬಾಲ್ ಡಾನ್ಸ್? ಬೇಕಾದ್ರ ಒಂದ್ ಕೋತಿಯೊಂದಿಗೆ ಕುಣಿದೇನು ಈ ಮಂಕಾನೊಂದಿಗೆ. ಛೀ,
4: ಹಂಗಿದ್ರ ನನ್ ಕುಡ ಕುಣಿರಿ.
3: ಮಹೇಶ್, ಆಗ್ಲೇ ರಾತ್ರಿ ಎರಡ್ ಹೊಡಿತು, ಹೊತ್ತ ಹೋದದ್ದ ಗೊತ್ತಾಗ್ಲಿಲ್ಲ.
4: ಇನ್ನ ಒಂದ ಪೂಜಾ ಆಮೇಲೆ ಕೊಂಬ್ ಓದಿದ್ರು ಮುಗಿತು. ಜೋಡಿಗಳೆಲ್ಲ ಗುಹಾ ಪ್ರವೇಶ ಮಾಡ್ತಾವ, ಅವಾಗ ನಾವು ರೆಸ್ಟ್ ತಗೋಬಹುದು. ರೂಪಾ, ಯು ಆರ್ ಎ ಬಾರ್ನ್ ಡಾನ್ಸರ್.
3: ನೀವು ಸುಮ್ ಸುಮ್ನೆ ಹೊಗಳ್ಬೇಡ್ರ. ಮತ್ತ ನಾನು ಗುಡ್ ಮಂಕಾ ಡಾನ್ಸರ್ ಅಂತ ಬೇಕಾದ್ರೆ ಹೇಳ್ರಿ, ಲೈಕ್ ಆಲ್ ಬರ್ಡ್ಸ್ ಅಂಡ್ ಅನಿಮಲ್ಸ್. ಮಹೇಶ್, ನೀವು ಮಾತ್ರ ವೆರಿ ಪುವರ್ ಡಾನ್ಸರ್ ಅಂದ್ರ ತಪ್ಪು ತಿಳ್ಕೊಬೇಡ್ರಿ.
4: ಕರೆಕ್ಟ್, ಯಾಕಂದ್ರೆ ನಾ ಡ್ಯಾನ್ಸ್ ಮಾಡಕ್ ಪ್ರಯತ್ನ ಮಾಡಿಲ್ಲ. ಸುಮ್ನೆ ನಿಮ್ ಕೂಡ ಅತ್ಲಾಗ್ ಇತ್ಲಾಗ್ ಮೈಕ್ ಕುಣಿಸಿ ಹೆಜ್ಜೆ ಹಾಕ್ಲಿಕ್ಕತ್ತೀನಿ. ಅರೆ, ಡ್ಯಾನ್ಸ್ ಯಾಕೆ ನಿಲ್ಸಿದ್ರು ರೂಪ?
3: ಮಹೇಶ್, ಅಲ್ಲಿ ನೋಡ್ರಿ ಆ ಜೋಡಿ.
4: ಏನು ವಿಶೇಷ? ಅದು ಒಂದ್ ಮಂಕಾ ಜೋಡಿ.
3: ಈ ಹಿಲಾಲುಗಳ ಬೆಳಕನ್ಯಾಗ ಎಲ್ಲಾರ ನೆರಳು ಕಾಣ್ತಾವ, ಆದ್ರ ಆ ಜೋಡಿದು ನೆಳ ಬಿದ್ದಿಲ್ಲ. ನನಗ್ ಹೆದರಿಕೆ ಆಗಾಕತ್ತದ್ರಿ ಮಹೇಶ್. ದೆವ್ಗ್ಯೂ ಇದ್ರೂ ಇರ್ಬೋದು.

0: ಹೌದು, ನನ್ನ ಎದೆ ಬಡ್ಕೊಳಕತ್ತು.
1: ನೀವು ಹೇಳಿದ್ದು ಖರೆ ರೂಪ. ಈ ಜೋಡಿ ಹ್ಯಾಂಗ ಕುಣಿದ್ರು ನೆರಳ ಕುಣಿ ಮಾಲ್ತು.
0: ಹೌದು,
1: ಯಾಕಂದ್ರ ನೆರಳ ಇಲ್ಲ, ಖರೆ ಖರೇನ ಮಂಕಾದವ್ರ ದೇವರು ಮನುಷ್ಯ ರೂಪ ಧರಿಸಿ ಈ ಡ್ಯಾನ್ಸ್ ಆಗಿ ಭಾಗವಹಿಸಿರ್ಬೇಕು. ನೀವೇನಂತೀರಿ?
0: ಭಂಗ ನಿಮ್ ತಲೆಗೂ ಎರೆಯದೋ ಏನೋ ಅಲ್ರಿ ಮಹೇಶ್, ನೀವು ಇಂಥ ಮೂಢ ನಂಬಿಕೆ
1: ಕಂಡಿದ್ದು ಖರೆ ಇದ್ಮ್ಯಾಲೆ ಅದನ್ನ ಇನ್ವೆಸ್ಟಿಗೇಟ್ ಮಾಡಾಕ ಬೇಕು ರೂಪ. ಅಂದ್ರ ಅದಕ್ಕೆ ಖರೆ ಖರೆ ವೈಜ್ಞಾನಿಕ ಮನೋಭಾವ ಅನ್ಬೋದು. ಹಾ ಕಮಾನ್, ಸ್ವಲ್ಪ ಪತ್ತೆದಾರಿಕೆ ಮಾಡೋಣ. ರೆಡಿನ?
0: ರೆಡಿ. ಆದ್ರ ಈ ವಿಷಯ ಅಣ್ಣ ಅತ್ತಿಗೆ ಮಾತ್ರ ಗೊತ್ತಾಗ್ಬಾರ್ದು ನೋಡ್ರಿ, ಮತ್ತ ಇದು ನಮ್ಮಿಬ್ರ ನಡು ಸೀಕ್ರೆಟ್ ಆಗಿರ್ಲಿ. ಡಾನ್ಸ್ ಮಾಡ್ಕೋತ ಈ ನೆರಳಿಲ್ಲದ ಪೇರ್ ಬೆನ್ ಹತ್ತೋಣ, ಹೆಂಗಿದ್ರು ಅವರು ನಮ್ ಕಡೆ ಲಕ್ಷ್ಯ ಕೊಟ್ಟಿಲ್ಲ.

0: ಸ್ವಲ್ಪ ದ್ರಾಗ ತಪ್ಪಿಸ್ಕೊಂಡ್ ಬಿಟ್ರಲ್ರಿ, ಎಲ್ಲಾರ್ ಜೋಡಿ ಗವಿ ಒಳಗ್ ಹೋಗ್ಬಿಟ್ವು, ಹೆಂಗ್ ಮಾಡುದು?
1: ಇನ್ನು ಆ ರಾತ್ರಿ ಅದವಲ್ ರೂಪ, ಅವರು ಮತ್ತ ಬಂದ ಬರ್ತಾರ ಅಂತ ನನ್ ಖಾತ್ರಿ ಅದ.
0: ಅಂದ್ರ ಮತ್ತ ನಾಳೆ ಇವತ್ತಿನಂಗ ನಿಮ್ ಕೂಡ ಕುಣಿಬೇಕ?
1: ಹೌದ್ ಮತ್ತ. ಇಡೀ ದಿನ ನಿನ್ನ ಮಹೇಶ ನಾಪತ್ತಿನ ಆಗ್ಯಾನಲ್ವ ರೂಪ, ಜಾತ್ರೆಗೆ ಹೋಗು ಹೊತ್ತಾಗಾಕ ಬಂತು ತಿರುಗಿ.
0: ನಂಗೇನ್ ಗೊತ್ತಣ್ಣ, ಮತ್ತ ನೀನು ನನ್ ಮಹೇಶ್ ಅಂತ ಚಾಷ್ಟಿ ಮಾಡಬೇಡ. ನಾ ಇನ್ನೂ ಹೂ ಅಂದಿಲ್ಲ ಅಂತ ನೆನಪಿಡು.
2: ಕೋರ್ಟಿಂಗ್ ಮಾಡ್ಲಿ ಬಿಡ್ರಿ, ನಿಮ್ದು ಹಿಂಗ ಕಿಟಿ ಕಿಟಿ.
1: ಪಾಪ ಅವನು ನಮ್ಮಂಗ ನೀದಿಗೆಟ್ಟನ. ಮತ್ತ ಇವತ್ ರಾತ್ರಿ ಉತ್ಸವಕ್ ಹೋಗೋ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡ್ಯಾನೋ ಹೆಂಗ ಅಂತಿನ.
2: ಹಂಗಾದ್ರಂತೂ ಬಹಳ ಚಲೋ ಆಗ್ತೈತಿ ನೋಡ್ರಿ, ನನ್ಗೂ ಅಷ್ಟ ಬೇಕಾಗೈತಿ.
0: ಅತ್ತಿಗಿ ನೀ ಬಿಟ್ರು ಅಣ್ಣ ಬಿಡೋದಿಲ್ಲ, ಮತ್ತ ಯಾವ್ದರೆ ಮಂಕ ಹುಡುಗಿ ಕೂಡ ಕುಣಿದು ಗವಿ ಹೊಕ್ಕನಂದ್ರ.
2: ಶಾಂತಮ್ ಪಾಪಂ, ನೀ ಹೇಳೋದು ಖರೇನ ಐತಿ ರೂಪ, ಇವ್ರನ್ನ ಬೆನ್ ಹತ್ತಿ ನಾನು ಬಂದ ಬಿಡ್ತೀನಮ್ಮ.
1: ರೂಪಾ ನಿನ್ ಅತ್ತಿಗಿ ಹಂಗ ನಾಟಕ ಮಾಡಿದ್ಲು ನೋಡು, ನಾನು ಹೇಳಿದ್ನಲ್ಲ ಹೆಣ್ಣು ಆಡೋದೊಂದು ಮಾಡೋದೊಂದು ಅಂತ.
2: ಹೌದೌದು.
3: ಹಲೋ ಎವ್ರಿಬಡಿ,
4: ಹಲೋ,
3: ಸಾರಿ ಅರ್ಜೆಂಟ್ ಕೆಲಸ ಬಂತು ಹೋಗ್ಬೇಕಾತ. ಅರೆ ಜಾತ್ರೆಗೆ ಹೋಗಕ್ ನೀವಿನ್ನೂ ರೆಡಿನಾಗಿಲ್ಲ.
1: ನೀನ ಮಾಯಾಗ್ಬಿಟ್ರೆ ಹೆಂಗ ಟಾರ್ಜನ್, ರೆಡಿ ಆಗೋದೇನ್ ಬಂತು? ನಾವು ಬೇಕಾದ್ರ ಮಂಕಾದವರಂಗ್ ತಯಾರಾಗಬೇಕಂದ್ರ ಒಂದ್ ಸೆಕೆಂಡ್ ಹತ್ತದ.
2: ಎಂಥ ನಾಚಿಕೆ ಬಿಟ್ಟವರಿದ್ದೀರಿ ನೀವು.
0: ನಾ ಮೊದ್ಲ ರೆಡಿ ಆಗಿನಿ, ನೀವಿಬ್ರು ರೆಡಿ ಆಗಿ ಬರ್ರಿ.
2: ಎರಡ್ ನಿಮಿಷ ರೆಡಿ ಆಗಿ ಬರ್ತೀನಿ.
0: ಮಹೇಶ್ ನೀವ್ ಇಡೀ ದಿನ ಹೋಗ್ಬಿಟ್ರಿ, ನಾ ಎಷ್ಟು ಗಾಬರಿ ಆಗಿದ್ದೆ.
1: ನಿಮ್ ಮುಂದ ಬ್ಯಾರೆ ಸುದ್ದಿ ಹೇಳ್ಬೇಕಾಗಿತ್ತು.
0: ಅದ್ ನೆರಳ ಇದ್ದಿದ್ದಿಲ್ಲ ಆ ಜೋಡಿ ಬಗ್ಗೆ. ಹೌದಲ್ಲೋ, ಅವ್ರೆಲ್ಲರೂ ಸಿಕ್ರೇನ್ರಿ?
1: ರೂಪಾ ಜೀಪ್ನ್ಯಾಗ ಇಡೀ ನಡುಗಡ್ಡಿನ ಸುತ್ತಾಕಿದೆ, ಪತ್ತೇನ ಹತ್ತಲಿಲ್ಲ.
0: ಮತ್ತ
1: ಅವ್ರು ಎಲ್ ಸಿಕ್ರು ತಟ್ನ ಗುರುತು ಹಿಡಿಬಹುದು, ಅವರು ಮಂಕ ಅಲ್ಲ ಅಂತ ನನಗ್ ಮತ್ತಷ್ಟು ಖಾತ್ರಿ ಆಗಿದೆ.
0: ಹಂಗಾರ ಏನ್ ಮಾಡುದು? ನನಗಂತೂ ಬಹಳ ಅಂಜಿಕ್ ಬರ್ಲಿಕತ್ತದ, ಅವ್ರ ವಿಚಾರ ಬಿಟ್ಬಿಡದ ಚಲೋ ಅಂತ ಅನಿಸ್ತದ.
1: ಶಕ್ಯನ ಇಲ್ಲ, ನಾನು ಈ ದ್ವೀಪದ ಅಧಿಕಾರಿಯಾಗಿ ಪತ್ತೆ ಹಚ್ಚದಿದ್ರೆ ಹೆಂಗ? ನನಗ ಸರ್ಕಾರದವರು ಪೊಲೀಸ್ ಡ್ಯೂಟಿನೂ ಕೊಟ್ಟಾರ, ಅವ್ರು ಪಾತಾಳಕ್ ಹೋದ್ರು ನಾ ಬಿಡೋದಿಲ್ಲ. ಆದ್ರೆ ಅದಕ್ಕೆ ನಿಮ್ ಸಹಕಾರ ಮಾತ್ರ ಬೇಕಾಗತ್ತೆ.
0: ಓಹೋ, ಆದ್ರೂ ನನಗೆ ಯಾಕೋ ಒಂಥರ ಅಂಜಿಕ್ ನೋಡ್ರಿ. ನನಗೂ ಅಡ್ವೆಂಚರ್ ಹುಚ್ಚು, ನೀವ್ ಜೊತೆಗಿರ್ತೀರಿ ಅಂದ್ಮೇಲೆ ನಾ ಅಂಜುದ್ರಾಗ ಅರ್ಥಿಲ್ಲ. ಈ ಕಾಡಿನ ರಾಜಾನಂಥ ನಿಮ್ಮನ್ನ, ಅದಕ್ಕ ನಾ ಮೆಚ್ಚೇನಿ.
1: ಅಂತೂ ಈ ಟಾರ್ಜನ್ನಾಗ ಜೇನ್ ಅಂತ ಜೇನ್ ಸಿಕ್ಕಂಗಾತ. ರೂಪಾ ರೂಪಾ, ಇವತ್ ರಾತ್ರಿ ನಾವ್ ಭಂಗ ಕುಡ್ದಂಗ್ ನರ್ಸೋಣ. ಅಂದ್ರ ಪೂರಾ ಹುಷಾರಿಲ್ಲಿ ಆ ನೆರಳಿಲ್ಲ ಜೋಡಿ ಬೆನ್ ಹತ್ಬಹುದು.
0: ವೆರಿ ಗುಡ್ ಪ್ಲಾನ್.
1: ನಾವು ರೆಡಿ ಆದೀವಿ, ಹೊರಡ್ತೀರಿಲ್ಲೋ ಮಹೇಶ್?
0: ಹೋಗೋಣ.

0: ಇನ್ನು ಒಂದ್ ಪೂಜೆ ಆದ್ರ ಆತ್ ನೋಡ್ರಿ, ಎಲ್ಲರಿಗೂ ಭಂಗ ಕೊಡಕ್ ಶುರು ಮಾಡ್ತಾರ. ಆದ್ರೆ ಇನ್ನೂ ತನಕ ಆ ಜೋಡಿ ಎಲ್ಲೂ ಕಾಣುವಂತ.
1: ಮಹೇಶ್, ಅಣ್ಣ ಅತ್ಗಿ ಇಬ್ರು ಮಂಕಾದವ್ರಂಗ ಪೂಜಾ ನಡ್ದಲ್ಲೇ ಮುಂದ್ ಹೋಗಿ ಹೆಂಗ್ ಕುಂತಾರ ನೋಡ್ರಿ, ನಮ್ಮಿಬ್ರು ಇಲ್ಲೇ ಬಿಟ್ಟು.
0: ನಿಮ್ಮಣ್ಣ ಪಕ್ಕ ಆಯ್ತಾನ್ರಿ, ನಮ್ಮಿಬ್ರನ್ನ ಬಿಡೋ ಸಲುವಾಗಿನ ಹಿಂಗ್ ಮಾಡಿರ್ಬೇಕು. ಪೂಜಾ ನ್ಯಾವ ತೆಗೆದು ಹೋಗ್ಯಾರ, ಭಾಬಿಗೂ ಅಷ್ಟ ಬೇಕಾಗಿರ್ಬೇಕು. ಅಲ್ಲ, ಇಲ್ಲಿ ತನಕ ಬಂದು ಚೇನಿ ಮಾಡ್ಬೇಡ ಅಂದ್ರೆ ಹೆಂಗ?
1: ನಾ ಏನ್ ಕಾಲ್ ತೊಡಕಾಗಿನೇನ್ರಿ?
0: ಹೌದ್ ಮತ್ತ, ಸ್ವಾರ್ಥ ಪರಾರ್ಥ ಅದಕ್ಕ ನಿಮ್ಮನ್ನ ನನಗ್ ಕಟ್ಟಿ ಕೈ ತೊಳ್ಕೊಂಡಾರ.
1: ಹೋಗ್ಲಿ ಬಿಡ್ರಿ. ಅಲ್ಲ, ಇನ್ನೂ ಎಷ್ಟೊತ್ ಕಾಯೋದು ಅಂತ?
0: ಎದಕ್ರಿ?
1: ಅದ ಆ ಜೋಡಿ ನೋಡಾಕ.
0: ಇನ್ನೊಂದ್ 5 ನಿಮಿಷ. ಅಲ್ಲಿ ನೋಡ್ರಪ್ಪ, ನಿಮ್ಮಣ್ಣ ಅತ್ತಿಗೆ ಪ್ರೊಫೆಷನಲ್ ಮಂಕಾ ಡ್ಯಾನ್ಸರ್ ಆಗಿ ಕುಣಿಯಾಕ್ ಶುರು ಮಾಡ್ಯಾರ.
1: ಹೌದು,
0: ನಾವು ಡ್ಯಾನ್ಸ್ ಶುರು ಮಾಡೋಣ ನಡ್ರಿ. ತಡ ಯಾಕೆ ಮಾಡ್ಬೇಕು?
1: ಏನ್ರಿ ಮಹೇಶ್, ಡಾನ್ಸ್ ಕಡೆ ನಿಮ್ ಲಕ್ಷ ಇಲ್ಲಲ್ಲ, ನನ್ ಕಾಲ್ ಬೆರಳು 4-5 ಸತೆ ತುಳಿದ್ರಿ.
0: ಸಾರಿ ರೂಪ, ಈ ಡ್ಯಾನ್ಸ್ ಒಂದ್ ನೆಪ ಅನ್ನೋದು ನಿಮ್ಗೆ ನೆನ್ಪಿಲ್ಲ ಏನ್? ಮತ್ತ ಸುಮಾರು ಎಲ್ಲಾ ಮಂಕ ಜೋಡಿಗಳ ನೆರಳು ಪರೀಕ್ಷಿಸಿದೆ, ಆದ್ರೆ ಆ ನೆರಳಿಲ್ಲ ಜೋಡಿ ಬಂದ ಇಲ್ಲ ನೋಡ್ರಿ. ಏನ್ ಮಾಡೋಣ? ಅಥವಾ ನಿನ್ನ ಭಂಗಾದ ಅಮಲ್ನ್ಯಾಗ

0: ಇಲ್ಲ, ಗಿಮಲು ಇಲ್ಲ. ವಾವ್ ಮಹೇಶ್, ಅಲ್ ನೋಡ್ರಿ ನಿನ್ನೆ ಜೋಡಿ.
1: ಹೌದು, ಅರೆ ಕಾಂಗ್ರೆಟ್ಸ್ ರೂಪ. ಈಗ ಒಂದ್ ಸಣ್ಣ ಪ್ರಯೋಗ ಮಾಡೋಣ. ಹೆಂಗಿದ್ರು ನಾ ಟಾರ್ಚ್ ತಂದಿನಿ, ಅದ್ರ ಬೆಳಕು ಅವ್ರ ಮ್ಯಾಲ್ ಬಿಟ್ಟು ನೋಡೋಣ.
0: ಅದ್ರಿಂದ ಏನ್ ಉಪಯೋಗ? ಆ ಜೋಡಿನ ಬೆನ್ ಹತ್ತುದ ಚಲೋ ನೋಡ್ರಿ, ಅಂದ್ರ ಅವ್ರ ಗುಟ್ಟರ ಗೊತ್ತಾಗ್ತದ.
1: ರೂಪ, ಏನಾತ್ ರೂಪ, ಹಿಂಗ್ಯಾಕ್ ಮಾಡ್ಲಿಕ್ಕತ್ತೀರಿ? ಅಯ್ಯೋ ದೇವ್ರೆ, ಪ್ರಜ್ಞೆ ತಪ್ಪಲಿಕ್ಕತ್ತಾಳಲ್ಲ. ರವಿನ ಭಾವಿನ ಕರ್ಲೇನ್ ರೂಪ? ನೀವು ಇಷ್ಟ ಅನ್ಸ್ತೀರಿ ಅಂತ ಗೊತ್ತಾಗಿತ್ತ.
0: ನಾ ಈಗ ಆರಾಮದೇನ್ರಿ ಮಹೇಶ್. ಪ್ಲೀಸ್ ಅಣ್ಣ ಅತ್ಕಿಗ್ ಮಾತ್ರ ಕರಿಬೇಡ್ರಿ, ನಮ್ ಪತ್ತೆದಾರ್ಕಿ ಎಲ್ಲ ನಿಂತ ಹೋದೀತು. ಅಲ್ಲ, ನೆರಳ್ ಕೆಡವುದ್ ಬೇಡ. ಆದ್ರ ಆ ನಿಮ್ ಟಾರ್ಚಿನ್ ಬೆಳಕಿಗೆ ಆ ಜೋಡಿ ಒಟ್ಟ ಅಡ್ಡ ಬರ್ಲಿಲ್ಲ ಅಂದ್ರ ಹೆಂಗ?
1: ಹೌದು,
0: ಅವ್ರು ಯಾವ ಪದಾರ್ಥನೂ ಅಲ್ಲ ಅಂತಾತಲ್ರಿ, ಮತ್ ಹೆದರ್ದ ಮಾಡ್ಬೇಕೇನು?
1: ನನ್ ಸಂಶಯ ಸ್ವಲ್ಪ ದೃಢಪಟ್ಟಿತ್ ರೂಪ. ಅವ್ರು ಮನುಷ್ಯರಂತೂ ಅಲ್ಲ, ಅವ್ರು ಕಾಣ್ಸಾಕ ಹಂಗ್ ಕಂಡ್ರು ಕಾಜಿನಂಗ ಪಾರದರ್ಶಕ ಅದಾರ.
0: ಹೌದು,
1: ಇದೆಂತ ವಿಚಿತ್ರ ಭ್ರಮ.
0: ನೀವು ನಿನ್ನೆ ಹೇಳ್ದಂಗ ಮಂಕಾದವ್ರ ನಂಬಿಕೆ ನಿಜ ಇರಬಹುದು. ಈ ಜೋಡಿ ಮಂಕಾದವ್ರ ದೇವ್ರ ಪೈಕಿನ ಯಾಕಿರಬಾರದು?
1: ನೀವ ಹೇಳಿದ್ರಲ್ಲ ವೈಜ್ಞಾನಿಕ ಮನೋಭಾವ ಅಂತ. ಇನ್ನಷ್ಟು ಪ್ರಯೋಗ ಮಾಡಿ ನೋಡೋಣ ಅಂತ. ನಾಳೆ ರಾತ್ರಿ ಬೇಕಾದ್ರೆ ನಾಡ್ದ, ಸದ್ಯಕ್ಕೆ ಅವ್ನ ಬೆನ್ನ ಹತ್ತ ನಡ್ರಿ.
0: ಆ ಕತ್ತಲ್ ಗವಿಯೊಳಗ ಇನ್ನಷ್ಟು ಮುಂದ್ ಹೋಗಾಕ ಧೈರ್ಯನ ಬಲ್ವತ್ ನೋಡ್ರಿ ಮಹೇಶ್.
1: ಹೋಗ್ಲಿ ಬಿಡ್ರಿ, ಇವತ್ತು ಬಂದಾರ ಅಂದ್ಮೇಲೆ ಇನ್ನೂ ಐದ್ ದಿವಸ ಬಂದ ಬರ್ತಾರ ಅಂತ ಖಾತ್ರಿ ಆತಲ್ಲ.
0: ಅಣ್ಣ ಅದ್ಕಿ ಕಡೆ ಹೋಗೋಣ ನಡ್ರಿ, ಅವ್ರಿಬ್ರು ನಮ್ಮನ್ ಹುಡ್ಕಾಕತ್ತಿರ್ಬೇಕು. ನನಗಂತೂ ಬಹಳ ಸುಸ್ತಾಗ್ಯದ, ಎಲ್ಲಾರು ಲಘೂನ ಬಂಗ್ಲೆಕ್ ಹೋಗೋಣ.

0: ಟಾರ್ಜನ್,
1: ಹಾ
0: ಇವತ್ತು ನಾವಿಬ್ರು ವಿಶ್ರಾಂತಿ ತಗೋತೀವಪ್ಪ, ನೀವಷ್ಟ ಹೋಗಿ ಬರ್ರಿ.
1: ನೋ ನೋ ನೋ ನೋ, ನಾನು ಒಪ್ಪೋದಿಲ್ಲ ಬಿಡು.
0: ಯಾಕೆ?
1: ನೀವಿಬ್ರು ಬರಾಕ ಬೇಕು. ನಾ ಒಬ್ನ ಹೋದ್ರ ಏನು ಮಜಾ ಇರೋದಿಲ್ಲ.
2: ಒಬ್ರೇ ಎಲ್ಲಿ ಹೋಗ್ತೀರಿ? ನಮ್ಮ ರೂಪ ಬರ್ತಾಳಲ್ಲ ನಿಮ್ ಕೂಡ, ಆಕಿ ನಿಮ್ ಕೂಡ ಇದ್ದಾಗ ನಿಮ್ಗ ನಮ್ ಕಂಪನಿ ಯಾಕೆ ಬೇಕು?
3: ಹೋಗ ಅತ್ಗಿ, ನಾವ್ ಒಬ್ಬಕ್ಕೆ ಹೋಗಾಕ್ ಒಲ್ಲೆ, ನೀವಿಬ್ರು ಬಂದ್ರ ಅಷ್ಟ ನಾ ಹೋಗ್ತೀನಿ. ಈ ಅಪರಾತ್ರಾಗ ನನಗ
0: ರೂಪ ನಾಟಕ ಮಾಡ್ಬೇಡ. ನನ್ ಗೆಳೆಯ ಮಹೇಶ್ ನಿನ್ಗೇನ್ ಹೊರಗಿನ ಅವನ? ಯಾಕಪ್ಪ ಮಹೇಶ, ನನ್ ತಂಗಿನ ಸಂಭಾಳಿಸ್ಕೊಂಡು ಕರ್ಕೊಂಡು ಹೋಗಿ ಬರ್ತಿ ಹೌದಲ್ಲೋ?
1: ಇವತ್ತಷ್ಟ ಯಾಕೋ ಮರ, ನಾ ಜೀವನ ಪೂರ್ತಿ ಸಂಭಾಳಿಸ್ತೀನಿ ಅಂತ ಅವಾಗ್ನ ಮಾತ್ ಕೊಟ್ಬಿಟ್ಟೇನಲ್ಲ. ಎರಡ್ ರಾತ್ರಿ ನಿದ್ದಿ ಕಟ್ಟಿರಿ, ಚಲೋ ನಿದ್ದಿ ಮಾಡ್ರಿ. ನಾ ರೂಪಾನ ಕರ್ಕೊಂಡು ಹೋಗಿ ಬರ್ತೇನೆ. ಅಡ್ಡಿ ಇಲ್ಲಲ್ಲ ರೂಪ.
2: ನೀವೆಲ್ಲ ಇಷ್ಟ ಹೇಳಿದ್ಮೇಲೆ ಹಿರಿಯರ್ ಮಾತ್ ಹೆಂಗ್ ಮೀರ್ಲಿ? ನೀ ಬಹಳ ಬೆರಕಿದೀಯ ರೂಪ, ನೀವ್ ಹುಷಾರಾಗಿ ಹೋಗಿ ಬರ್ರಿ. ಮಹೇಶ್, ಅಣ್ಣ ಅದ್ಕೆ ಬರ್ದಿದ್ದ ಚಲೋ ಆತ್ ನೋಡ್ರಿ.
1: ಫ್ರೀ ಆಗಿ ಡ್ಯಾನ್ಸ್ ಮಾಡ್ಬೋದಲ್ಲ.
2: ಥೂ ಹೋಗ್ರಿ, ನಾನ್ ಹೇಳಿದ್ದು ಇವತ್ತಿನ ಪ್ರಯೋಗದ ಬಗ್ಗೆ. ಅಲ್ರಿ ಮಹೇಶ್, ಇವತ್ತ ಏನ್ ಪ್ರಯೋಗ ಮಾಡೋರಿದ್ರಿ?
1: ನಿನ್ನೆ ಎಕ್ಸ್ಪೆರಿಮೆಂಟ್ ಅದು ಕನ್ಫರ್ಮೇಶನ್ ಮಾತ್ರ.
2: ಓಹೋ,
1: ಇಲ್ ನೋಡ್ರಿ ಪೋಲರಾಯ್ಡ್ ಕ್ಯಾಮ್ರಾ ತಂದೇನಿ.
2: ಹಾ,
1: ಆ ಜೋಡಿದು ಫೋಟೋ ತೆಗೋಣ.
2: ಅಂದ್ರ ಅವ್ನ ಐಡೆಂಟಿಫೈ ಮಾಡ್ಬೇಕೇನು?
1: ಅದನ್ನ ಈಗ ಯಾಕೆ ಹೇಳಿ? ನೀವ ನೋಡಿರಂತ. ರೂಪ, ನಾ ಹೇಳಿದ್ನಲ್ಲ ಆ ಜೋಡಿ ಬಂದ ಬರ್ತೈತಿ ಅಂತ.
2: ಹೌದು,
1: ನಾ ಫೋಟೋ ಹೊಡಿಲಿ?
2: ನನಗೆ ಯಾಕೋ ಹೆದರಿಕೆ ಅನಿಸಿಗತ್ತದ್ರಿ, ಫ್ಲಾಶ್ ಹಾಕಿದ್ರ ಅವ್ರೇನಾರೇ ನಮ್ಮನ್ನ ಅಟ್ಯಾಕ್ ಮಾಡಿದ್ರ?
1: ಶಕ್ಯನೇ ಇಲ್ಲ ರೂಪ, ನಿನ್ನೆ ಬ್ಯಾಟ್ರಿ ಬೆಳಕ್ ಬಿಟ್ ಕೂಡ್ಲೆ ನಮ್ಮನ್ನ ಅಟ್ಯಾಕ್ ಮಾಡ್ತಿದ್ರು. ಏನು ಆಗ್ದವ್ರಂಗ ಸುಮ್ಮನೆ ಕುಣ್ಯಾಕತ್ತಿದ್ರು.
2: ಹೌದಲ್ಲ, ಅವ್ರು ನಮ್ ಕಡೆ ಹೊಳ್ಳಿಸುತ್ತ ನೋಡಿಲ್ಲ. ಓಕೆ,
1: ಫೋಟೋ ಏನೋ ಬಂತು, ಆದ್ರ ಆ ಜೋಡಿ ಇದ್ದ ಜಾಗ ವಾಶ್ ಔಟ್.
2: ಅಂದ್ರ ದೆವ್ವದ ಫೋಟೋ ಅಂದಂಗಾತಲ್ರಿ, ಏನ್ ಮಾಡೋದು?
1: ಮತ್ತಿನ್ನೇನ್ ಮಾಡೋದು? ನಾಳೆ ರಾತ್ರಿ ಅವ್ರನ್ ಬ್ಯಾನ್ ಬಿಡೋದ ಬೇಡ, ಏನಂತೀರಿ?
2: ಹ್ಞೂ ಅನ್ನಕ್ಕ ಬೇಕಲ್ಲ. ಅಲ್ರಿ ಫೋಟೋ ಯಾಕೆ ಮೂಡಿಲ್ಲ ಅಂತೀರಿ?
1: ಹೋಲೋಗ್ರಾಫಿ ಇರ್ತಾವಲ್ಲ ಹಂಗ, ಅವರು ಇಂಥ ಚಿತ್ರನ ಇರ್ಬೋದು, ಏನು ಹೇಳಕ್ ಬರೋದಿಲ್ಲ. ನಾಳೆ ಅವ್ರ ನಿಜ ರೂಪ ಬಯಲಾಗಕ್ಕ ಬೇಕಲ್ಲ.

0: ಅಲ್ರಿ ಮಹೇಶ್, ಈ ವಿಷಯದ ಬಗ್ಗೆ ಅಣ್ಣನ್ ಮುಂದ್ ಒಂದ್ ಮಾತ್ ಹೇಳಿದ್ರ ಹೆಂಗ?
1: ಏನು ಬ್ಯಾಡ್ರಿ ರೂಪ, ಬಾಳ ಅಂದ್ರ ಒಂದ್ ನಾಟಕ ಆದಿತ್ತು. ನಾಳಿಬ್ರು ಕೂಡಿ ಕೈ ಕೈ ಹಿಡ್ಕೊಂಡು ಗವಿಯೊಳಗ್ ಹೋದ್ವಿ ಅಂದ್ರ ಇಲ್ಲಿ ಮಂಕಾದವ್ರ ಪ್ರಕಾರ ಮದ್ವಿ ಆದಂಗ. ಇದರಿಂದ ರವಿಗೂ ಭಾಬಿಗೂ ಖುಷಿನ ಹಾಕೈತಿ. ನಮ್ ಖರೆ ಖರೆ ಉದ್ದೇಶ ಏನೈತಿ ಅನ್ನೋದು ಅವ್ರಿಗೆ ತಿಳಿಯೋದು ಶಕ್ಯನೇ ಇಲ್ಲ.
0: ನಂದೊಂದ್ ರಿಕ್ವೆಸ್ಟ್ ರೀ ಮಹೇಶ್, ನೀವು ನನ್ ಬಹುಚಂದಾಗ ಯಾಕೆ ಕರಿತೀರಿ?
1: ನೀವು ನನ್ ಬಹುಚಂದಾಗ ಕರಿತಿರಲ್ಲ.
0: ನಾ ಎಷ್ಟ್ ಅಂದ್ರು ನಿಮ್ ಹೆಂಡತಿ ಆಗುವಕ್ಕೆ ನಾ ಬಹುವಚನದಾಗ ಕರೆಯೋದು.
1: ಹೋಗ್ಲಿ ಬಿಡ್ರಿ ರೂಪ, ಈ ಕಾಂಟ್ರವರ್ಸಿ ಮದುವೆ ಆದ್ಮೇಲೆ ಸೆಟಲ್ ಮಾಡ್ರಿ.

0: ಅಪ್ಪ, ಈ ಮಾಯಾ ಜೋಡಿ ಮೇಲೆ ಇನ್ನೊಂದು ಪ್ರಯೋಗ. ಅವ್ರು ಮಾತಾಡ್ಸಿದ್ರೆ ಹೆಂಗ?
1: ಬ್ಯಾಟ್ರಿ ಧೈರ್ಯ ಬರ್ವಲ್ತು.
0: ನೀ ನೋಡ್ತಿರು ಹೆಂಗಿದ್ರು ಬಾಜುಕ ಆತಾರ.
1: ನೀವಿಷ್ಟು ಮಂಕ ಭಾಷಾದಾಗ ಮಾತಾಡ್ಸಿದ್ರು ಇವ್ರೇನ್ ಹಂಗ ಡಾನ್ಸ್ ಮಾಡ್ಲಿಕ್ಕತ್ತಾರಲ್ಲ. ಮಂಕಾದವ್ರು ಇದ್ರ ನಿಮಗ್ ಹೆದರಿ ಥರ ಥರ ನಡುಗ್ತಿದ್ರು.
0: ಇನ್ನೊಂದು ಪ್ರಯೋಗ, ಇವ್ರಿಗೆ ಡಿಕ್ಕಿ ಹೊಡೆದ್ರೆ ಹೆಂಗ?
1: ಬ್ಯಾಡ್ರಿ ಬ್ಯಾಡ್ರಿ,
0: ಹಿಂಗ್ ಹೆದರಿದ್ರೆ ಹೆಂಗ?
1: ಬ್ಯಾಡ್ರಿ ಹೋಗ್ಬ್ಯಾಡ್ರಿ. ಅಲ್ಲಿ ನೀವು ಇರ್ತಿದ್ರ ನಿಮ್ಮನ್ ಯಾರು ನೂಕ್ ಕೆಡ್ಬಿದ್ರು ರೀ ಮಹೇಶ್?
0: ನೂಕ್ಲಿಲ್ಲ, ಅದೊಂದ್ ಶಕ್ತಿ ಇರ್ಬೇಕು ನೋಡು. ಶಾಕ್ ಕೊಟ್ಟಂಗ್ ಮಾಡಿ ಹಿಮ್ಮೆಡ್ಸಿದ್ರು.
1: ನಾವೇನಿಗ್ ಭಂಗ ಕುಡ್ದಿಲ್ಲ, ಆದ್ರೂ ಜೋಲಿ ಹೋತು ಅಂದ್ರ ಈ ಜೋಡಿ ನಮ್ ಭ್ರಮ ಅಲ್ಲ ಮಹೇಶ್.
0: ಬೇಗ ಪ್ರದಕ್ಷಿಣೆ ಮುಗಿಸ್ರೂಪ, ಆ ಜೋಡಿನೂ ಹೊಡ್ತು. ಕಮಾನ್ ಫಾಲೋ ಮೀ.
1: ಗವ್ಯಾಗ ಎಷ್ಟು ಕತ್ಲಿ ಅದ ಅಲ್ರಿ ಮಹೇಶ್.
0: ಟಾರ್ಚ್ ತಂದಿನಿ, ಹೆದರ್ಬೇಡ.
1: ಈ ಜೋಡಿ ಸಮುದ್ರದ ಕಡೆಯಿಂದ ಒಳಗಿಂದ ಬಂದಂಗಾತು.
0: ಎಂತ ರಾಯಿಷ, ಮೊದ್ಲ ಹೋಗಿ ನೋಡ್ಲಿಕ್ಕೆ ಬರುವಂತಿದ್ದಿಲ್ಲ. ನಾವು ಮದುವೆ ಐಡಿಯಾ ಮಾಡಿರದಿದ್ರೆ ಗ್ರವಿ ಪ್ರವೇಶ ಸಾಧ್ಯನ ಇರ್ತಿದ್ದಿಲ್ಲ.
1: ಅಲ್ಲಿ ನೋಡ್ರಿ, ಆ ಜೋಡಿ ಸಮುದ್ರದ ನೀರಿನ ಮೇಲೆ ನಡ್ಕೋತ ಹೊಂಟದ.
0: ಹೆದರ್ಬೇಡ್ರಪ್ಪ, ಈಗ ಅವ್ರ ಸಂಪೂರ್ಣ ರಹಸ್ಯ ಬಯಲಾತ. ಅಕ್ಕ, ಅಲ್ಲಿ ದೊಡ್ಡ ತತ್ತಿ ಹಂಗ ನೀರ್ ಮೇಲೆ ಕುಂತೈತಲ್ಲ, ಹಸಿರು ಬೆಳಕ್ ಬಿಡಾಕತ್ತೈತಲ್ಲ,
1: ಹೌದು
0: ಅದು ಅವ್ರ ವಾಹನ.
1: ಅಂದ್ರ
0: ಸ್ವಲ್ಪ ತಡಿ, ಹಾ ಮಾಯಾ ಜೋಡಿ ಆ ವಾಹನ ಮುಟ್ಟು. ಇನ್ನ ನಮ್ ಪ್ರಯೋಗ ಮುಗಿತು, ಅದು ರೊಯ್ ಅಂತ ಹಾಕ್ ನೋಡು.
1: ಅದೇನ್ ಬಿಡಸ್ ಹೇಳ್ರಿ, ವಿಮಾನನು ಅಲ್ಲ ಹೆಲಿಕಾಪ್ಟರು ಅಲ್ಲ
0: ಉಚ್ಚಿ, ಅದು ಈ ಲೋಕದ ಅಲ್ಲ, UFO ಇರಾಕಬೇಕು. ಮೈ ಗಾಡ್, ನಾವ್ ಎಷ್ಟ್ ಲಕ್ಕಿ.
1: ಹಾರು ತಟ್ಟೆ ಬೇರೆ ಯಾವ್ದು ಗ್ರಹದ್ದು? ವಾವ್,
0: ಅದಕ್ಕ ನಮ್ಮ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಫೇಲ್ ಆದ್ವು. ಆ ಜೋಡಿ ಮನುಷ್ಯರ್ದ ಅಲ್ಲ. ಅಲ್ಲ
1: ಮತ್ ಅವ್ರ್ಯಾಕ್ ಮಂಕಾದವ್ರ ಹಂಗ್ ವೇಷ ಹಾಕೊಂಡು ಶೋಮಾ ಜಾತ್ರೆಗ್ ಬರ್ತಾರ?
0: ಅವ್ರಿಗೆ ಗೊತ್ತರೂಪ
1: ಮಹೇಶ್, ನಾವಿಬ್ರು ಆ ಜೋಡಿ ನೋಡಿದ್ದು, ಬೆನ್ ಹತ್ತಿದ್ದು, ಬ್ಯಾರೆ ಬ್ಯಾರೆ ಪ್ರಯೋಗ ಮಾಡಿದ್ದು, ಅಣ್ಣಗ ಅತ್ತಿಗೆ
0: ಬೀಳೋದ್ ಬ್ಯಾಡ ರೂಪ. ಹಿಂದ ಮುಂದ ಏನು ಸಾಕ್ಷಿ ಪ್ರೂಫ್ ಸ್ವತ ಇಲ್ಲ. ಹಂಗೇನಾರ ಹೇಳಿದ್ರೆ ಭಂಗ ತಲಿಗೇರಿ ತಲಿ ಕೆಟ್ಟಿರ್ಬೇಕು ಅಂತ ತಿಳಿತಾರ.
1: ಈಗ ನಮ್ ತಲಿ ಕೆಟ್ಟಿಲ್ಲ ಅಂದ್ರ ಯಾರ್ ನಂಬ್ತಾರ್ರಿ? ಇಲ್ದಿದ್ರ ನಾವ್ಯಾಕ್ ಮದ್ವೆ ಆಗ್ಲಿಕ್ಕೆ ತಯಾರಾಗ್ತಿದ್ವಿ.
2: ಯಾರು ನಾಟಕ ಕೇಳಿದಿರಿ? ರಚನೆ ಡಾಕ್ಟರ್ ರಾಜಶೇಖರ್ ಭೂಸ್ನೂರ್ಮಾಠ್. ಪಾತ್ರ ವಿವರ ರೂಪ ಪದ್ಮಿನಿ ಬಾಪಾಟ್. ಮಂದ ಛಾಯಾ ಗೋಪಾಲ್. ರವಿ ಅಶೋಕ್ ಜೋಶಿ. ಮಹೇಶ್ ರಾಜು ನದಾಫ್. ನಿರ್ಮಾಣ ಪ್ರಭಾ ಸೀರೋಡ್.
3: years of clinical excellence with compassion.
4: From life-saving emergencies to advanced cardiac and multi-specialty expertise,
3: Bengaluru has placed its trust in one name.
4: Choose the care Bengaluru believes in.
3: Call 9686860310. Fortis Hospital, Cunningham Road. With you for life.
5: Akashavani, Dharavada. ಕೇಳುಗರೆ, ಆಕಾಶವಾಣಿ ದಿಲ್ಲಿ ಕೇಂದ್ರದಿಂದ 2026 ಜೂನ್ 28 ಪ್ರಸಾರವಾದ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದ ಮರು ಪ್ರಸಾರ ಈಗ.
6: ಯೇ ಆಕಾಶವಾಣಿ ಹೇ, ಆಜ್ ಕಿ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಮೇ ಪ್ರಸ್ತುತ ಹೇ ಪಂಡಿತ್ ಸುಧೀರ್ ಪಾಂಡೆ.

0: ಲಯವಿನ್ಯಾಸಂ.
1: ದಿಸ್ ಈಸ್ ಆಕಾಶವಾಣಿ. ಇನ್ ಟುನೈಟ್ಸ್ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ವಿ ಪ್ರೆಸೆಂಟ್ ಲಯವಿನ್ಯಾಸಂ ಆನ್ ಮೃದಂಗಂ ಬೈ ಶ್ರೀ ಎನ್ ಎಸ್ ಕಲ್ಯಾಣರಾಮನ್.
0: ಪಾರಂಪರಿಕ ಸಂಗೀತ ಪರಿವಾರ ಮೇ ಜನ್ಮೆ ಶ್ರೀ ಎನ್ ಎಸ್ ಕಲ್ಯಾಣರಾಮನ್ ಆಂಧ್ರ ಪ್ರದೇಶ ಕೆ ಸುಪ್ರಸಿದ್ಧ ಮೃದಂಗ ವಾದಕ್ ಹೈ. ಉನ್ಹೋನೆ ಬಾಲ್ಯಾವಸ್ಥಾ ಸೆ ಹಿ ಮೃದಂಗ ವಾದನ್ ಪರ್ ಗಹರಿ ರುಚಿ ದಿಖಾಯಿ ಔರ್ ಅಪ್ನಾ ಪ್ರಾರಂಭಿಕ ಪ್ರಶಿಕ್ಷಣ ಶ್ರೀ ಎಂ ಕೆ ಆರ್ ಪ್ರಸಾದ್ ಸೆ ಪ್ರಾಪ್ತ ಕಿಯಾ. ಬಾದ್ ಮೇ ಉನ್ಹೋನೆ ವಿಖ್ಯಾತ ಮೃದಂಗ ವಿದ್ವಾನ್ ಶ್ರೀ ದಂಡಮೂಡಿ ರಾಮಮೋಹನ್ ರಾವ್ ಔರ್ ಶ್ರೀ ಕೆ ವೀರಭದ್ರ ರಾವ್ ಸೆ ಉಚ್ಚ ಪ್ರಶಿಕ್ಷಣ ಪಾಯಾ.
1: ಶ್ರೀ ಎನ್ ಎಸ್ ಕಲ್ಯಾಣರಾಮನ್ ಇಸ್ ಎ ರಿನೌಂಡ್ ಮೃದಂಗಂ ಆರ್ಟಿಸ್ಟ್ ಫ್ರಮ್ ಆಂಧ್ರಪ್ರದೇಶ್ ಬಿಲಾಂಗಿಂಗ್ ಟು ಎ ಟ್ರೆಡಿಷನಲ್ ಮ್ಯೂಸಿಕಲ್ ಫ್ಯಾಮಿಲಿ. He showed keen interest in mridangam from a very young age and received his initial training under Sri MKR Prasad. He later underwent advanced training under the renowned gurus Sri Dandamodi Ramohan Rao and Sri K Veerabhadra Rao.
0: Sri NS Kalyana Raman ne Dr M Balamurali Krishna, Sri T Shankar Narayan, Sri TN Seshagopalan, Hyderabad Brothers aur Hyderabad Sisters jaise anek prakhyat sangeetajnyon ke sath sangat kiya. Unhone desh ke ಅನೇಕ ಪ್ರತಿಷ್ಠಿತ ಮಂಚ್ ಜೈಸೆ ಮದ್ರಾಸ್ ಮ್ಯೂಸಿಕ್ ಅಕಾಡೆಮಿ ಮೇ ಕೈ ಪ್ರದರ್ಶನ ದಿಯಾ.
1: ಶ್ರೀ ಎನ್ ಎಸ್ ಕಲ್ಯಾಣ ರಾಮನ್ ಹ್ಯಾಸ್ ಅಕಂಪನಿಯರ್ ಸೆವರಲ್ ಎಮನೆಂಟ್ ಮ್ಯೂಸಿಷಿಯನ್ಸ್ ಇನ್ಕ್ಲೂಡಿಂಗ್ ಡಾಕ್ಟರ್ ಎಂ ಬಾಲಮುರಳಿ ಕೃಷ್ಣ, ಶ್ರೀ ಟಿ ವಿ ಶಂಕರ ನಾರಾಯಣ್, ಶ್ರೀ ಟಿ ಎನ್ ಶೇಷಗೋಪಾಲನ್, ಹೈದರಾಬಾದ್ ಸಿಸ್ಟರ್ಸ್ ಅಂಡ್ ಹೈದರಾಬಾದ್ ಬ್ರದರ್ಸ್. ಹಿ ಹ್ಯಾಸ್ ಪರ್ಫಾರ್ಮ್ಡ್ ಇನ್ ಪ್ರೆಸ್ಟೀಜಿಯಸ್ ಸಭಾಸ್ ಅಕ್ರಾಸ್ ದ ಕಂಟ್ರಿ ಇನ್ಕ್ಲೂಡಿಂಗ್ ಮದ್ರಾಸ್ ಮ್ಯೂಸಿಕ್ ಅಕಾಡೆಮಿ.
0: ಶ್ರೀ ಎನ್ ಎಸ್ ಕಲ್ಯಾಣ ರಾಮನ್ ಆಕಾಶವಾಣಿ ಕೆ ಟಾಪ್ ಗ್ರೇಡ್ ಕಲಾಕಾರ ರಹಾ. ಆಪ್ನೆ ಚೆನ್ನೈ ಔರ್ ವಿಜಯವಾಡಾ ಆಕಾಶವಾಣಿ ಕೇಂದ್ರ ಮೇ 36 ವರ್ಷ ಕಿ ವಿಶಿಷ್ಟ ಸೇವಾ ಪ್ರದಾನ್ ಕಿಯಾ. ಆಪ್ನೆ ಆಕಾಶವಾಣಿ ಔರ್ ದೂರದರ್ಶನ್ ಕೆ ಕೈ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ ಮೇ ಭಾಗ ಲಿಯಾ. ಆಪ್ ಕಂಚಿ ಕಾಮಕೋಟಿ ಪೀಠಂ ಕಾ ಆಸ್ಥಾನ್ ವಿದ್ವಾನ್ ರಹಾ ಔರ್ ಆಪ್ಕೋ ಆಂಧ್ರ ಪ್ರದೇಶ ಸರ್ಕಾರ ದ್ವಾರಾ ಪ್ರತಿಷ್ಠಿತ ಉಗಾದಿ ಪುರಸ್ಕಾರ ಭೀ ಪ್ರಾಪ್ತ ಹುಯಿ.
1: He is a top grade artist of Akashvani and has also participated in national programs of music and Doordarshan programs. He rendered 36 years of distinguished service to Akashvani at Chennai and Vijayawada. He was honored as Asthana Vidwan of Kanchi Kamakoti Peetham and also received the prestigious Ugadi Puraskar from the government of Andhra Pradesh.
0: Aaj ke karyakram mein Sri NS Kalyanaraman मृदंगम पर अपने लय विन्यास का आरंभ मिश्र जाति झंपे ताल के साथ कर रहा है.
1: टुनाइट श्री एन एस कल्याण रामन बिगिन्स हिज लय विन्यासम ऑन मृदंगम विद मिश्र जाति झंपे तालम.

0: आप रविवासरी अखिल भारतीय संगीत सभा में श्री एनएस कल्याण रामन द्वारा प्रस्तुत मृदंगम पर लाइव विन्यासम सुना। यह कार्यक्रम आकाशवाणी विजयवाड़ा के स्टूडियो में रिकॉर्ड किया गया था और आकाशवाणी दिल्ली केंद्र से प्रस्तुत किया गया है। अगले कार्यक्रम के लिए प्रतीक्षा कीजिए।
1: यू हैव बीन लिसनिंग टू लाइव विन्यासम ऑन मृदंगम बाय श्री एनएस कल्याण रामन इन द अखिल भारतीय संगीत सभा। दिस प्रोग्राम वॉज रिकॉर्डेड इन द स्टूडियोज ऑफ आकाशवाणी विजयवाड़ा एंड दिस ब्रॉडकास्ट केम टू यू फ्रॉम द स्टूडियोज ऑफ आकाशवाणी दिल्ली।
2: ಇದುವರೆಗೆ 2026 ಜೂನ್ 28 ಆಕಾಶವಾಣಿ ದಿಲ್ಲಿ ಕೇಂದ್ರದಿಂದ ಪ್ರಸಾರವಾದ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದ ಧ್ವನಿಮುದ್ರಣದ ಮರು ಪ್ರಸಾರ ಕೇಳಿದಿರಿ.
3: ಆಕಾಶವಾಣಿ ಧಾರವಾಡ. ಕೇಳುಗರೆ, ಇದೇ ಮಂಗಳವಾರ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಭಾಗವಹಿಸುತ್ತಾರೆ.
4: ನಾನು ಡಾಕ್ಟರ್ ಶಿವಕುಮಾರ್. ನಾನು ಎಸ್ಡಿಎಂ ವಿದ್ಯಾಲಯ ಮತ್ತು ಆಸ್ಪತ್ರೆಯಲ್ಲಿ ವೈದ್ಯಕೀಯ ವಿಭಾಗದಲ್ಲಿ ಸೀನಿಯರ್ ರೆಸಿಡೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಮಂಗಳವಾರ ಜುಲೈ 7 ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಅಧಿಕ ರಕ್ತದೊತ್ತಡ ಅಂದರೆ ಹೈಪರ್ ಟೆನ್ಷನ್ ಮತ್ತು ಅದರ ಲಕ್ಷಣಗಳು, ತಡೆಗಟ್ಟುವಿಕೆ ಮತ್ತು ಚಿಕಿತ್ಸೆಯ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಣ.
3: ಪ್ರಶ್ನೆಗಳನ್ನು ಕೇಳಲು ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 2444-3414, 2444-3415 ಹಾಗೂ 2444-3416. ಧಾರವಾಡದ ಎಸ್ಟಿಡಿ ಕೋಡ್ 0836.
5: ವೇಳೆ 11 ಗಂಟೆಯಾಗುತ್ತಲಿದೆ. ದಿಲ್ಲಿ ಕೇಂದ್ರದಿಂದ ಇದೀಗ ಹಿಂದಿಯಲ್ಲಿ ವಾರ್ತೆಗಳು.

ಭಕ್ತಿ ಗೀತೆಗಳ ಕಾರ್ಯಕ್ರಮ ಅರ್ಪಣ 9:30 ಸಂದೇಶಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಂದನ, 10:30 ವಿವಿಧ ಕಲಾವಿದರು ಹಾಡಿದ ಭಾವಗೀತೆಗಳು, 10:45 ಜನಪದ ಸಂಗೀತದಲ್ಲಿ ಬನವಾಸಿಯ ಆನಂದ ನಾಗಪ್ಪ ಜೋಗಿ ಮತ್ತು ಸಂಗಡಿಗರಿಂದ ಕಿನ್ನರ ಜೋಗೀಪದ, ಸುಳ್ಳದ ದ್ರಾಕ್ಷಾಯಣಿ ಸಿ ನವಲಿ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದ, ಕುರ್ತುಕೋಟಿಯ ವಿರೂಪಾಕ್ಷಪ್ಪ ಬಸಪ್ಪ ಗೂರ್ನವರ್ ಮತ್ತು ಸಂಗಡಿಗರಿಂದ ಕೋಲಾಟದ ಪದ, 11:00 ನವರಸ್ ಹಿಂದಿ ಕಾರ್ಯಕ್ರಮದಲ್ಲಿ ಅನ್ನಪೂರ್ಣ ಫಡ್ನವೀಸ್ ಅವರಿಂದ ಸಮಯಕ ಅನ್ಮೋಲ್ ಹೇ ಕತೆ ಕೇಳುತ್ತೀರಿ. ವೃದ್ಧೋಂಕಿ ಅಧಿಕಾರ್ ಈ ಬಗ್ಗೆ ಮಾತನಾಡುತ್ತಾರೆ ಡಾಕ್ಟರ್ ಆಲಿಯಾ ಪರ್ವೀನ್. 11:30 ರಾಜಪ್ರಭು ಧೋತ್ರಿ ಅವರ ಗಾಯನವಿದೆ. ಇವಿಷ್ಟು ನಾಳೆ ಬೆಳಿಗ್ಗೆ ಪ್ರಸಾರವಾಗುವ ಕಾರ್ಯಕ್ರಮಗಳು. ಆಕಾಶವಾಣಿ ಧಾರವಾಡ 392.16 ಮೀಟರ್ಗಳು ಇಲ್ಲವೇ 765 kHz, FM 103 MHz ಕಂಪನಾಂಕ ಹಾಗೂ ಡಿಜಿಟಲ್ ಪ್ರಸಾರ 756 kHz ತರಂಗಾಂತರಗಳು. ಇದುವರೆಗೆ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಈಗ ವೇಳೆ 11:08 ನಿಲಯದ ಬೆಳಗಿನ ಪ್ರಸಾರ 5:55 ಆರಂಭವಾಗುವುದು. ಇನ್ನು ಮುಂದೆ 11:10 FM ಗೋಲ್ಡ್ನ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ. ಶ್ರೋತೃಗಳಿಗೆಲ್ಲ ಚೇತನಾ ಸುಬ್ಬಯ್ಯ ಅವರು ಮಾಡುವ ನಮಸ್ಕಾರ.